ಆತ್ಮೀಯ ಶ್ರೋತೃ ಬಾಂಧವರಿಗೆ ವಾಸುದೇವ ವೈದ್ಯ ಮಾಡುವ ಶುಭ ಮುಂಜಾನೆ ನಮಸ್ಕಾರಗಳು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ ತರಂಗಾಂತರ 102.1 MHz. ಇಂದು ಶನಿವಾರ 2026 ಇಸ್ವಿಯ ಆಗಸ್ಟ್ ತಿಂಗಳು 29 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಭಾದ್ರಪದ ಮಾಸದ 7ನೇ ದಿನ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58 ಸೆಕೆಂಡುಗಳು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಆರು ಗಂಟೆ 5 ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:30 ಚಿಂತನ. ಪುಟ್ಟರಾಜು ಎಲ್ ಅವರಿಂದ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 6:30 ದೇಶಭಕ್ತಿಗೀತೆ. 6:40 ಜನಪದ ಗೀತೆಗಳು. ರಾಯಚೂರು ತಾಲೂಕಿನ ಹುಣಸಿಹಾಳ್ಹುಡ ಗ್ರಾಮದ ವೆಂಕಪ್ಪ ಏಗ್ನೂರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. 6:50 ಸಂಸ್ಕೃತದಲ್ಲಿ ವಾರ್ತೆಗಳು. 7:05 ಪ್ರದೇಶ ಸಮಾಚಾರ. 7:15 ಭಾವಗೀತೆಗಳು. 7:30 ಪ್ರಕಟಣೆಗಳು. ಹಾಗೂ 9:30 ಚಿತ್ರಗೀತೆಗಳು ನಮ್ಮ ನಿಲಯದಿಂದ. 8:00 ಸಮಾಚಾರ ಪ್ರಭಾತ್. 8:15 ಮಾರ್ನಿಂಗ್ ನ್ಯೂಸ್ ಮತ್ತು 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ಮಾಣಿ. ವಿಷಯ ಸಂಧಿವಾತಕ್ಕೆ ಹೋಮಿಯೋಪತಿ ಚಿಕಿತ್ಸೆ. ಭಾಗವಹಿಸ್ತಾರೆ ಡಾಕ್ಟರ್ ರಾಜಶೇಖರ್ ಸಿ ಹೊಸಮನಿ, ಹೋಮಿಯೋಪತಿ ವೈದ್ಯಾಧಿಕಾರಿಗಳು, ತಾಲೂಕು ಆಸ್ಪತ್ರೆ ಬ್ಯಾಡಗಿ ಹಾವೇರಿ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:30 ವಚನಗಾಯನ. 9:05 ರಾಷ್ಟ್ರೀಯ ಕ್ರೀಡಾ ದಿನದ ಕುರಿತು ವಿಶೇಷ ಕಾರ್ಯಕ್ರಮ. 9:30 ಚಿತ್ರಗೀತೆಗಳು ಹಾಗೂ 10:30 ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಮುಂದುವರಿಯು. ಹನ್ನೆರಡು ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರದಲ್ಲಿ ಮಳೆಗಾಲದಲ್ಲಿ ಕಾಡುವ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರೋಹಿಣಿ ಪುರೋಹಿತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಮಾ ಕುಲಕರ್ಣಿ. ನಿರ್ವಹಣೆ ವೆಂಕಟೇಶ್ ಬೇವನಬೆಂಚಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 12:30 ಆರೋಗ್ಯ ಕಾರ್ಯಕ್ರಮದಲ್ಲಿ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆಯ ನೇತ್ರ ಚಿಕಿತ್ಸಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ವೈಎಸ್ ಕಿರಣ್ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ. 1:20 ಚಿತ್ರಗಳು ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಮಕ್ಕಳ ಕಾರ್ಯಕ್ರಮ. 3:00 ಎಫ್ಎಂ 101.3 ಮೆಗಾಹರ್ಟ್ಸ್ಗಳ ಕಾರ್ಯಕ್ರಮಗಳು. ಇನ್ನು ಸಂಜೆ 5:00 ಅಂತ್ಯಾಕ್ಷರಿ. ನಿಮ್ಮ ಕರೆ ನಿಮಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ. ಕನ್ನಡ ಚಲನಚಿತ್ರಗಳ ಆಧರಿಸಿದ ಕಾರ್ಯಕ್ರಮ. 5:30 ಯುವವಾಣಿಯಲ್ಲಿ ಪ್ರಚಲಿತ ವಿದ್ಯಮಾನಗಳ ಪಕ್ಷಿನೋಟ. ಪ್ರಸ್ತುತಿ ವೆಂಕಟೇಶ್ ಹೂಗರ್. ನಿರ್ವಹಣೆ ವೆಂಕಟೇಶ್ ಬೇವನಬೆಂಚಿ. ಆರು 10:15 ಗೂದೋಳಿ. ರಾಯಚೂರಿನ ಬಸವಶ್ರೀ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ರಮಾ ಕುಲಕರ್ಣಿ. ನಿರ್ವಹಣೆ ವೆಂಕಟೇಶ್ ಬೇವನಬೆಂಚಿ. 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ವಸ್ತು ಸಂಗ್ರಹಾಲಯ ಬಗ್ಗೆ ಮಾಹಿತಿ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮಾಹಿತಿ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಹ್ಲಾದ್ ಪಿ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. 7:20 ಜನಪದ ಗೀತೆ. ರಾಯಚೂರು ತಾಲೂಕಿನ ಮರ್ಚಟ್ ಗ್ರಾಮದ ಬಸಪ್ಪ ಮತ್ತು ಸಂಗಡಿಗರಿಂದ ಬಯಲಾಟದ ಪದಗಳು. ಎಂಟು ಗಂಟೆಗೆ ಚಿತ್ರಗೀತೆಗಳು. 8:30 ಜನಪದ ಸಂಗೀತ ಮತ್ತು 9:15 ಭಾವಗೀತೆಗಳು. 9:30 ಮಾನ್ಯ ಉಪರಾಷ್ಟ್ರಪತಿಗಳಾದ ಬೆಂಗಳೂರಿಗೆ ಭೇಟಿ ನೀಡಿದ ಕುರಿತಾದ ಬಾನುಲಿ ವರದಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಕನ್ಯಾಕುಮಾರಿ ಅವರಿಂದ ವಯಲಿನ್ ವಾದನ ಮತ್ತು 10:30 ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇದುವರೆಗೆ ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮ ವಿವರಣೆ ಕೇಳಿದ್ರಿದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಜಗನ್ನಾಥದಾಸರ ಕೃತಿಯನ್ನು ಕೇಳಿದರೆ ಎಂ ವೆಂಕಟೇಶಾಚಾರ್ಯವರ ಧ್ವನಿಯಲ್ಲಿ. ಈಗ ಕೇಳಿ ವೆಂಕಟ ವಿಠಲದಾಸರ ಕೃತಿಯನ್ನು ಶ್ರೀ ಪುತ್ತೂರು ನರಸಿಂಹನಾಯಕ ಅವರ ಧ್ವನಿಯಲ್ಲಿ.

ವಂದನ ಭಕ್ತಿಗೀತಲ್ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 6:30 ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಚಿಂತನ ಪುಟ್ಟರಾಜು ಎಲ್ ಅವರಿಂದ.
1: ಬಡವ ಶ್ರೀಮಂತ, ಮನುಷ್ಯರ ಬದುಕಿನಲ್ಲಿ ಬಡವ ಶ್ರೀಮಂತ ಎನ್ನುವ ಪದಗಳು ಹೆಚ್ಚಾಗಿ ಬಳಸಲ್ಪಡುತ್ತವೆ. ಇವು ಮೂರು ಅಕ್ಷರಗಳ ಪದಗಳಾದರೂ ಅರ್ಥಗಳು ಬೇರೆ ಬೇರೆಯೇ. ಸಾಮಾನ್ಯವಾಗಿ ಬಡವ ಎಂದರೆ ಅನುಕೂಲಗಳು ಇಲ್ಲದವ ಎಂದರ್ಥ, ಹಾಗೆಯೇ ಶ್ರೀಮಂತ ಎಂದರೆ ಅನುಕೂಲಗಳು ಹೆಚ್ಚಾಗಿ ಇರುವವ ಎಂದರ್ಥ. ಬಡವ ನೀ ಮಡಗಿದಂಗಿರು, ಬಡವನ ಕೋಪ ದವಡೆಗ್ ಮೂಲ, ಬಡವರ ಮನೆ ಊಟ ಚಂದ, ಶ್ರೀಮಂತರ ಮನೆ ಮಾತು ಚಂದ, ಬಡವನಿಗೊಂದು ನ್ಯಾಯ ಶ್ರೀಮಂತನಿಗೊಂದು ನ್ಯಾಯ ಎನ್ನುವ ಗಾದೆಗಳ ಮಾತುಗಳಲ್ಲಿ ಬಡವ ಶ್ರೀಮಂತ ಇವರಿಬ್ಬರ ಕುರಿತಾದ ಸ್ಥಿತಿಗತಿಯು ಇಲ್ಲಿದೆ. ಬಡವ ಶ್ರೀಮಂತ ಎನ್ನುವ ಬಗ್ಗೆ ಒಂದು ಕಥೆಯು ಈ ಮುಂದಿನಂತಿದೆ. ರಾಮಪುರ ಎನ್ನುವ ಊರಲ್ಲಿ ಸೋಮಶೇಖರ ಸ್ವಾಮೀಜಿ ಒಬ್ಬರಿದ್ದರು. ಇವರ ಬಳಿಗೆ ಪ್ರತಿದಿನವೂ ಅತಿ ಹೆಚ್ಚು ಭಕ್ತರು ಬರುತ್ತಿದ್ದರು. ಬಂದು ಸ್ವಾಮೀಜಿಯವರಿಂದ ಆಶೀರ್ವಾದ ಪಡೆದು ಹೋಗ್ತಿದ್ರು. ಜೊತೆಗೆ ಸ್ವಾಮೀಜಿಯವರಿಗೆ ಆಗ ತಮ್ಮ ಶಕ್ತಾನುಸಾರ ಹಣ ಹಣ್ಣು ಕಾಣಿಕೆಗಳನ್ನು ಅರ್ಪಿಸುತ್ತಿದ್ದರು. ಒಂದು ದಿನ ಆ ಸ್ವಾಮೀಜಿಯವರ ಬಳಿಗೆ ಒಬ್ಬ ಬಡ ಯುವಕನು ಬಂದು ನಿಂತನು. ನಮಸ್ತೆ ಸ್ವಾಮೀಜಿ, ನನಗೆ ಬಹಳ ಬಡತನವಿದೆ, ನನ್ನ ಹೆಸರೇ ಬಡವಯ್ಯ, ನನ್ನ ಬಡತನ ನಿವಾರಿಸುವ ಮಾರ್ಗ ತೋರಿಸಿ ಸ್ವಾಮೀಜಿ ಎಂದು ತನ್ನ ಎರಡೂ ಕೈಗಳಿಂದ ನಮಸ್ಕರಿಸುತ್ತಾ ನಿಂತಿದ್ದನು. ಬಡವಯ್ಯ, ನಿನ್ನ ಬಡತನ ನಿವಾರಣೆಗೆ ಕೋಟಿಗಳಷ್ಟು ಹಣವನ್ನು ಈಗಲೇ ಕೊಡ್ತೀವಿ, ಆದರೆ ನಿನ್ನ ಶರೀರದ ಒಂದೊಂದು ಅಂಗಕ್ಕೂ ಒಂದೊಂದು ಕೋಟಿ ಹಣದ ಬೆಲೆ ಇದೆ. ನಿನ್ನ ಎಷ್ಟು ಅಂಗಗಳನ್ನಾದರೂ ಕತ್ತರಿಸಿಲ್ಲಿಡು, ತಗೋ ಅಷ್ಟು ಕೋಟಿಗಳಷ್ಟು ಹಣವನ್ನು ಈಗಲೇ ಎಂದು ಸ್ವಾಮೀಜಿಯವರು ನೇರವಾಗಿ ನೋಡಿದರು. ಬೇಡ ಸ್ವಾಮೀಜಿ, ಹಣವು ಬಿಡವೇ ಬೇಡ, ನಾನು ಬಡವಯ್ಯನೇ ಅಲ್ಲ ಶ್ರೀಮಂತಯ್ಯನೇ ನಾನು ಅಂತ ಈಗ ಗೊತ್ತಾಯಿತು. ಇನ್ನು ಮೇಲೆ ನಾನು ದುಡಿತೀನಿ, ತಿಂತೀನಿ, ದುಡ್ಡು ಸಂಪಾದನೆ ಮಾಡ್ತೀನಿ ಸ್ವಾಮೀಜಿ ಎಂದು ಕೈ ಮುಗಿದು ನಿಂತನು ಆ ಬಡವಯ್ಯ. ಈ ಕಥೆಯಲ್ಲಿ ದುಡಿದರೆ ಮಾತ್ರವೇ ಶ್ರೀಮಂತಯ್ಯನಾಗಲು ಸಾಧ್ಯ ಎನ್ನುವ ತತ್ವ ಸೇರಿಕೊಂಡಿದೆ. ಶರೀರದ ಶ್ರೀಮಂತಿಕೆತನದ ನಿಜ ಸ್ಥಿತಿಯು ಇಲ್ಲಿ ಅಡಗಿದೆ. ಬಡವ ಯಾರು ಎಂದರೆ ಆರೋಗ್ಯವು ಇಲ್ಲದವನೇ ಬಡವ. ಆರೋಗ್ಯ ಇಲ್ಲದವನ ಬಾಳಲ್ಲಿ ಎಲ್ಲ ಇದ್ದೂ ಸಹ ಇಲ್ಲದಂತೆ ಆಗಿರುತ್ತದೆ. ಅಂದರೆ ಎಲ್ಲ ಇದ್ದರೂ ಬಳಸುವಂತಿಲ್ಲ, ತಿನ್ನುವಂತಿಲ್ಲ. ಶ್ರೀಮಂತ ಯಾರು ಎಂದರೆ ಆರೋಗ್ಯವು ಇದ್ದವನೇ ಶ್ರೀಮಂತ. ಆರೋಗ್ಯ ಇದ್ದರೆ ಮಾತ್ರವೇ ಶ್ರೀಮಂತಿಕೆತನ ಅನುಭವಿಸಲು ಸಾಧ್ಯ. ಆದ್ದರಿಂದಲೇ ಆರೋಗ್ಯವೇ ಭಾಗ್ಯ ಎಂದು ಪ್ರಾಚೀನ ಕಾಲದಲ್ಲಿಯೇ ಹೇಳಲಾಗಿದೆ. ಆರೋಗ್ಯವಂತ ಮನುಷ್ಯನು ಎಲ್ಲವನ್ನು ಸಾಧಿಸಿ ಶ್ರೀಮಂತನಾಗಲೂ ಸಹ ಸದಾವಕಾಶವಿದೆ. ದುಡಿಮೆಯೇ ದುಡ್ಡಿನ ತಾಯಿ ಎನ್ನುವ ಮಾತು ನೂರಕ್ಕೆ ನೂರರಷ್ಟು ಸತ್ಯ. ದುಡ್ಡು ದೊಡ್ಡಪ್ಪ, ವಿದ್ಯೆ ಅದರಪ್ಪ ಎನ್ನುವ ಗಾದೆ ಮಾತಿದೆ. ವಿದ್ಯೆ ಕಲಿತು ದುಡಿದು ಸಂಪಾದಿಸಿ ಬಾಳಬೇಕು ಎಂಬ ತತ್ವವು ಇಲ್ಲಿ ಅಡಗಿದೆ. ದುಡಿಮೆಯೇ ಶ್ರೀಮಂತಿಕೆತನದ ಮೂಲ, ಸೋಮಾರಿತನವೇ ಬಡತನದ ಮೂಲ. ಅಕ್ಷರ ವಿದ್ಯೆಯೊಂದೇ ವಿದ್ಯೆಯಲ್ಲ, ಹಲವಾರು ವಿದ್ಯೆಗಳಿವೆ. ಅಂತಹ ಒಂದಾದರೂ ವಿದ್ಯೆಯೊಂದನ್ನು ಚೆನ್ನಾಗಿ ಕಲಿತು ಉದ್ಯೋಗ ಮಾಡಿ ಸೇವೆ ಮಾಡಿ ಸಾಧಕರಾಗಿ ಬೆಳೆಯಲು ಸಾಧ್ಯವಿದೆ. ಈ ಮೂಲಕವಾಗಿ ಶ್ರೀಮಂತಿಕೆತನದ ಗುರಿಯನ್ನು ಸುಲಭವಾಗಿ ಮತ್ತು ಶ್ರಮದಿಂದ ಮುಟ್ಟಲು ಸಾಧ್ಯವಿದೆ. ಬಡವನಲ್ಲಿ ಹಣ ಅನುಕೂಲಗಳ ಕೊರತೆ ಇದೆ ನಿಜ, ಆದರೆ ಕೆಲಸ ಮಾಡುವ ದೈಹಿಕ ಶಕ್ತಿಯು ಬಡವನಲ್ಲಿ ಇದ್ದೇ ಇದೆ. ಶ್ರೀಮಂತನಲ್ಲಿ ಹಣ ಅನುಕೂಲಗಳು ಅತಿ ಹೆಚ್ಚು ಇದೆ, ಆದರೆ ದೈಹಿಕವಾಗಿ ಕೊಬ್ಬು ಹೆಚ್ಚು ಇರುವುದರಿಂದ ನಡೆಯಲೂ ಸಹ ಆಯಾಸವಾಗುತ್ತಿರುತ್ತದೆ. ಇದೇ ಬಡವನೇ ರೈತನಾದ, ಸೈನಿಕನಾದ, ಕುಶಲ ಕರ್ಮಿಯಾದದ್ದು ಇತಿಹಾಸದ ಒಂದು ಭಾಗವಾಗಿಯೇ ಇದೆ. ಬಡವರ ಶ್ರಮಿಕರ ಶ್ರಮದಿಂದಲೇ ರಾಜ್ಯ ಸಾಮ್ರಾಜ್ಯಗಳು ಅರಳಿ ನಿಂತಿವೆ. ಇದು ಇತಿಹಾಸದಲ್ಲಿ ಉಲ್ಲೇಖವಾಗಿದೆ. ಬಡತನವ ಮೆಟ್ಟಿ ನಿಂತರೆ ಅದೇ ಶ್ರೀಮಂತಿಕೆತನ ಅರಳುವ ಮಾರ್ಗವಾಗಿದೆ. ಒಡಲುಗೊಂಡವ ಹೂಸಿವ, ನೀ ಎನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮನಾಥ. ಬಡತನದ ಜಿಜ್ಞಾಸೆಗೆ ಉತ್ತರ ಕಂಡುಕೊಳ್ಳುವವರು ಯಾರು?
0: ಪುಟ್ಟರಾಜು ಎಲ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ಅಮೃತ ಸೋಮೇಶ್ವರ ರಚನೆಯ ದೇಶಭಕ್ತಿ ಗೀತೆಯನ್ನು ಕೇಳಿದ್ರಿ ವೃಂದಗಾನದಲ್ಲಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:40. ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳೋಣ. ರಾಯಚೂರು ತಾಲೂಕಿನ ಹುಣಸಿಹಾಳ್ಹುಡ ಗ್ರಾಮದ ವೆಂಕಟಪ್ಪ ಏಗ್ನೂರ್ ಮತ್ತು ಸಂಗಡಿಗರಿಂದ ಆಲಿಸೋಣ ಭಜನಾ ಪದಗಳನ್ನು.

0: ಇದುವರೆಗೆ ರಾಯಚೂರು ತಾಲೂಕಿನ ಹುಣಸಿಹಾಳ್ಹುಡ ಗ್ರಾಮದ ವೆಂಕಪ್ಪ ಏಗ್ನೂರು ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನ ಆಲಿಸಿದಿರಿ.
1: ಮಾಡೋಕೆ ರೆಡಿನಾ? ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
2: ಏನಮ್ಮ ಹಾಗ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
3: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
2: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
2: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
2: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
4: ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್, ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
5: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
6: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಕೃಷಿ ಕ್ಷೇತ್ರ ಸಶಕ್ತಗೊಳಿಸಲು ರಾಜ್ಯ ಸರ್ಕಾರ ಬದ್ಧ, ಸಚಿವ ಎನ್ ಚೆಲುವರಾಯಸ್ವಾಮಿ. ಮಹಿಳೆಯರನ್ನು ಸ್ವಾವಲಂಬಿಗಳಾಗುವ ಶಕ್ತಿಯನ್ನಾಗಿ ರೂಪಿಸುವುದು ಕೇಂದ್ರ ಸರ್ಕಾರದ ಆದ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರೈತರಿಗೆ ವಿಮಾ ಪರಿಹಾರದ ಮೊತ್ತ ಸಮರ್ಪಕವಾಗಿ ದೊರೆಯಲು ಕ್ರಮ ವಹಿಸುವಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ. ಇಂದು ರಾಷ್ಟೀಯ ಕ್ರೀಡಾ ದಿನ. ಈಗ ವಾರ್ತೆಗಳ ವಿವರ. ರಾಜ್ಯದ ಕೃಷಿ ಕ್ಷೇತ್ರವನ್ನು ಸಶಕ್ತಗೊಳಿಸಲು ಹಾಗೂ ಪ್ರತಿಯೊಂದು ಹನಿಯ ನೀರನ್ನು ಸದ್ಬಳಕೆ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಜಲಸಂಪನ್ಮೂಲ ಇಲಾಖೆಯ 4 ಪ್ರಮುಖ ನಿಗಮಗಳ ಉನ್ನತ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಳೆಯ ನೀರಿನಿಂದ ಕೆರೆ ಕಟ್ಟೆಗಳನ್ನು ಭರ್ತಿ ಮಾಡುವುದು, ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 1 ಮತ್ತು 2 ರ 1,500ಕ್ಕೂ ಹೆಚ್ಚು ಭೂ ಸ್ವಾಧೀನ ವ್ಯಾಜ್ಯಗಳನ್ನು ಶೀಘ್ರ ಇತ್ಯರ್ಥಪಡಿಸುವುದು ಹಾಗೂ ಘೋಷಿತ ಪರಿಹಾರದ ಮೊತ್ತವನ್ನು ಶೀಘ್ರವೇ ಬಿಡುಗಡೆ ಮಾಡಲು ಅಧಿಕಾರಿಗಳಿಗೆ ಸೂಚಿಸಿದರು. ಮೇಕೆದಾಟು ಯೋಜನೆಯ ಪರಿಷ್ಕೃತ ಡಿಪಿಆರ್ ಅನುಮೋದನೆ, ಮಹದಾಯಿ ಕಳಸಾ ಬಂಡೂರಿ ಯೋಜನೆಯ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಪ್ರಕ್ರಿಯೆ ಚುರುಕುಗೊಳಿಸುವುದು, ಎತ್ತಿನಹೊಳೆ ಕಾಮಗಾರಿಯ ಸಣ್ಣಪುಟ್ಟ ತೊಡಕುಗಳ ನಿವಾರಣೆ, ತುಂಗಭದ್ರಾ ಗೇಟ್ಗಳ ನಿರ್ವಹಣೆ ಹಾಗೂ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರದ 5,300 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಕುರಿತು ವಿಸ್ತೃತವಾಗಿ ಪರಿಶೀಲಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯಂತೆ ನಾರಿ ಶಕ್ತಿ ರಾಷ್ಟದ ಶಕ್ತಿ ಎಂಬಂತೆ ಮಹಿಳೆಯರನ್ನು ಕೇವಲ ಸಬಲರನ್ನಾಗಿಸುವುದಷ್ಟೇ ಅಲ್ಲದೆ ಅವರನ್ನು ಉದ್ಯೋಗ ಸೃಷ್ಟಿಸುವ ಹಾಗೂ ಆರ್ಥಿಕವಾಗಿ ಸ್ವಾವಲಂಬಿಗಳಾಗುವ ಶಕ್ತಿಯನ್ನಾಗಿ ರೂಪಿಸುವುದು ತಮ್ಮ ಆದ್ಯತೆಯಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯ ತಮ್ಮ ಕಾರ್ಯಾಲಯದಲ್ಲಿ ರಕ್ಷಾಬಂಧನ ಉತ್ಸವದ ಪ್ರಯುಕ್ತ ಮಹಿಳೆಯರಿಗೆ ಉಚಿತ ಹೊಲಿಗೆ ತರಬೇತಿ ಹಾಗೂ ಹೊಲಿಗೆ ಯಂತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಇದುವರೆಗೆ 13,879 ಮಹಿಳೆಯರಿಗೆ ತರಬೇತಿ ನೀಡಲಾಗಿದ್ದು 8,362 ಮಹಿಳೆಯರಿಗೆ ಉದ್ಯೋಗಾವಕಾಶ ನೀಡಲಾಗಿದೆ. ಮಹಿಳೆಯರು ತಯಾರಿಸಿದ 39,981 ಸಿದ್ದ ಉಡುಪುಗಳನ್ನು ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಉಚಿತವಾಗಿ ವಿತರಿಸಲಾಗಿದೆ ಎಂದು ತಿಳಿಸಿದರು. ದೇಶದ ಕೆಲವೆಡೆ ಈರುಳ್ಳಿ ಬೆಲೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸುಮಾರು 121,000 ಟನ್ ಈರುಳ್ಳಿ ಖರೀದಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಲೆ ಹೆಚ್ಚಿರುವ ಪ್ರದೇಶಗಳಿಗೆ ಈರುಳ್ಳಿ ಎಕ್ಸ್ಪ್ರೆಸ್ ಮೂಲಕ ಪೂರೈಕೆ ಮಾಡಲಾಗುತ್ತಿದೆ ಎಂದರು. ಧಾರವಾಡ ಜಿಲ್ಲೆಯಲ್ಲಿ ಮಳೆ ಕೊರತೆ ಇದ್ದರೂ ಯಾವುದೇ ತಾಲೂಕನ್ನು ಬರ ಪೀಡಿತ ಎಂದು ಘೋಷಿಸಿಲ್ಲ. ರಾಜ್ಯ ಸರ್ಕಾರ ವೈಜ್ಞಾನಿಕವಾಗಿ ಅಧ್ಯಯನ ನಡೆಸಿ ವರದಿ ಸಲ್ಲಿಸಿ ರೈತರಿಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು.
1: ಸುಮಾರು 121,000 ಟನ್ ಈರುಳ್ಳಿ ನಾವು ಇವತ್ತು ಖರೀದಿ ಮಾಡಿ ಇಟ್ಟಿದ್ದೇವೆ. ಅದನ್ನು ನಾವು ಮಾರ್ಕೆಟ್ಗೆ ರಿಲೀಸ್ ಮಾಡ್ತಾ ಇದ್ದೇವೆ. ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್ ಅಂತ ಹೇಳಿ ಮೋದಿ ಸರ್ಕಾರ ಬಂದ ನಂತರ ಮೊದಲನೇ ಬಾರಿಗೆ ಎಲ್ಲಿ ಯಾವ ಊರಿನಲ್ಲಿ ಯಾವ ರಾಜ್ಯದಲ್ಲಿ ಜಾಸ್ತಿ ಆಗಿದೆ, ಕಂದಾ ಎಕ್ಸ್ಪ್ರೆಸ್ ಅಂದ್ರೆ ಈರುಳ್ಳಿ ಎಕ್ಸ್ಪ್ರೆಸ್ ಅನ್ನ ರನ್ ಮಾಡ್ತಾ ಇದ್ದೀವಿ. ಇದೇ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ನಾವು ಈರುಳ್ಳಿಯನ್ನು ಕಳಿಸ್ತಾ ಇದ್ದೀವಿ. ಈಗ ಹಿಂಗಾರಿನ ಈರುಳ್ಳಿನ ಬರೋದ್ರಿಂದ ಶೀಘ್ರದಲ್ಲಿ ಅದು ಕಂಟ್ರೋಲ್ ಆಗ್ತದೆ.
2: ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಸರಿಯಾಗಿ ಅಧ್ಯಯನವನ್ನ ಮಾಡಬೇಕು, ಸರಿಯಾಗಿ ಅಧ್ಯಯನವನ್ನ ಮಾಡಿ, ಯಾಕಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಸಹಿತ ಮಳೆ ಕೊರತೆ ಸಾಕಷ್ಟಿದೆ. ಒಂದು ತಾಲೂಕನು ಬರ ಅಂತ ಅವರು ಮಾಡಿಲ್ಲ. ಹಾಗಾಗಿ ಸರಿಯಾಗಿ ಅಧ್ಯಯನವನ್ನು ಮಾಡಿ ರಿಪೋರ್ಟ್ ಕಳಿಸಬೇಕಂತ ಆಗ್ರಹ ಮಾಡಿ.
0: ಬೆಳೆ ನಷ್ಟವಾಗಿರುವ ರೈತರಿಗೆ ವಿಮಾ ಪರಿಹಾರದ ಮೊತ್ತ ಸಮರ್ಪಕವಾಗಿ ತಲುಪಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಎಂದು ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಖಾತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮೈಸೂರಿನಲ್ಲಿ ಆಯೋಜಿಸಿದ್ದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಹಾಗೂ ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ತೀವ್ರ ಬರ ಉಂಟಾಗಿರುವ ಹಿನ್ನೆಲೆ ರೈತರು ಬಿತ್ತನೆ ಮಾಡಿರುವ ಬೆಳೆಯ ಪರಿಸ್ಥಿತಿ ಕುರಿತು ಜಂಟಿ ಸರ್ವೆ ನಡೆಸಿ ಅಧಿಕಾರಿಗಳು ವರದಿ ನೀಡಬೇಕು. ಮುಸುಕಿನ ಜೋಳಕ್ಕೆ ಬಿಳಿ ಸುಳಿ ರೋಗ ಬಂದು ಹೆಚ್ಚಿನ ಬೆಳೆ ನಷ್ಟವಾಗಿದ್ದು ವಿಶೇಷವಾಗಿ ಪರಿಗಣಿಸಿ ಬೆಳೆ ನಷ್ಟದ ಪರಿಹಾರ ನೀಡಲು ಪ್ರಸ್ತಾವನೆ ಸಲ್ಲಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ರಾಷ್ಟೀಯ ಕ್ರೀಡಾ ದಿನ. ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 29ರಂದು ರಾಷ್ಟೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಈ ದಿನವನ್ನು ಭಾರತದ ಸಾರ್ವಕಾಲಿಕ ಶ್ರೇಷ್ಠ ಹಾಕಿ ಕ್ರೀಡಾಪಟು ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತದೆ. ಹಾಕಿಯ ಸುವರ್ಣಯುಗದ ಸಾಕ್ಷಿಯಾಗಿದ್ದ ಧ್ಯಾನ್ಚಂದ್ ಅವರು ತಮ್ಮ ಅಸಾಧಾರಣ ಕೌಶಲದಿಂದ ಭಾರತಕ್ಕೆ ಜಾಗತಿಕ ಕೀರ್ತಿ ತಂದುಕೊಟ್ಟಿದ್ದರು. ಅವರ ಚೆಂಡಿನ ಮೇಲಿನ ಅದ್ಭುತ ನಿಯಂತ್ರಣ ಮತ್ತು ವೇಗದ ಆಟದಿಂದಾಗಿ ಅವರನ್ನು ಹಾಕಿಯ ಮಾಂತ್ರಿಕ ಎಂದು ಕರೆಯಲಾಗುತ್ತಿತ್ತು. ಮೇಜರ್ ಧ್ಯಾನ್ಚಂದ್ ಅವರ ನೇತೃತ್ವದಲ್ಲಿ ಭಾರತೀಯ ಹಾಕಿ ತಂಡವು 1928, 1932 ಮತ್ತು 1936 ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಸತತವಾಗಿ 3 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡಿತು. ಭಾರತ ಸರ್ಕಾರವು ದೇಶದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾದ ಖೇಲ್ರತ್ನ ಪ್ರಶಸ್ತಿಯನ್ನು ಮೇಜರ್ ಧ್ಯಾನ್ಚಂದ್ ಖೇಲ್ರತ್ನ ಪ್ರಶಸ್ತಿ ಎಂದು ಮರುನಾಮಕರಣ ಮಾಡಿದೆ. ರಾಷ್ಟೀಯ ಕ್ರೀಡಾ ದಿನಾಚರಣೆ ಮಹತ್ವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಅರ್ಜುನ್ ಪ್ರಶಸ್ತಿ ವಿಜೇತ ಕ್ರೀಡಾಪಟು ಹಾಗೂ ಅಂತಾರಾಷ್ಟೀಯ ಮಟ್ಟದ ಅಥ್ಲೆಟಿಕ್ಸ್ ತರಬೇತುದಾರ ಮೈಸೂರಿನ ಎಸ್ಟಿ ಈಶನ್.
6: ಉತ್ತಮವಾದ ಮತ್ತು ಬಹಳ ಸಂತೋಷವಾದ ದಿನ ಎಲ್ಲ ಕ್ರೀಡಾಪಟುಗಳಿಗೆ. ಅದು ಸ್ಪೋರ್ಟ್ಸ್ ಡೇ, ಮೇಜರ್ ಧ್ಯಾನ್ಚಂದ್ ಅವರ ಹುಟ್ಟುಹಬ್ಬ. ಈ 3 ಒಲಿಂಪಿಕ್ಸ್ ನಲ್ಲಿ 1928, 1932, 1936 ನಲ್ಲಿ ಕಂಟಿನ್ಯೂ ಆಗಿ ಒಲಿಂಪಿಕ್ ಗೋಲ್ಡ್ ಅನ್ನು ಕೊಟ್ಟಂತ ಧ್ಯಾನ್ಚಂದ್ ಉತ್ತಮವಾದ ಒಂದು ಪ್ರದರ್ಶನ. ಅದು ಇವತ್ತು ಎಲ್ಲ ಯುವತಿಗೊಂದು ದೊಡ್ಡ ಒಂದು ಮಾದರಿಯಾಗಿರಬೇಕು. ಅವರು ಪಟ್ಟಂತ ಒಂದು ಶ್ರಮ ಮತ್ತು ಕೊಟ್ಟಂತ ಕೊಡುಗೆ ನಮ್ಮ ದೇಶಕ್ಕೆ. ಉತ್ತಮವಾದ ಕ್ರೀಡಾಪಟುವನ್ನು ನೆನೆಸಿಕೊಳ್ಳುತ್ತಾ ಜೊತೆಯಲ್ಲಿ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಏನಿದೆ, ಕ್ರೀಡಾಪಟುಗಳಿಗೆ ನ್ಯಾಷನಲ್ ಅವಾರ್ಡ್ಸ್ ಅರ್ಜುನ ಅವಾರ್ಡ್ ಕೊಡೋದು, ಮತ್ತೆ ಖೇಲೋ ರತ್ನ ಹಾಗೂ ದ್ರೋಣಾಚಾರ್ಯ ಅವಾರ್ಡ್, ಇಂತ ತುಂಬಾ ಅವಾರ್ಡ್ಗಳನ್ನು ಕೊಟ್ಟವರಿಗೆ ಸನ್ಮಾನಿಸ್ತಾರೆ. ಇದು ಒಂದು ಒಳ್ಳೆಯ ಸಂದರ್ಭ, ತುಂಬಾ ಸಪೋರ್ಟ್ ಸಿಗ್ತಾ ಇದೆ ಸ್ಪೋರ್ಟ್ಸ್ ಮನೆಗೆ. ಇದು ನಮ್ಮ ಎಲ್ಲರ ಒಂದು ಭಾಗ್ಯ ಎಂದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ.
0: ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಇಂದು ಬೆಳಗ್ಗೆ 9 ಗಂಟೆಗೆ ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕೇಂದ್ರ ಶಿಕ್ಷಣ, ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಉಪಸ್ಥಿತರಿರುವರು. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಎಸ್ಲಾಡ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಶಾಸಕ ಅರವಿಂದ್ ಚಂದ್ರಕಾಂತ್ ಬೆಲ್ಲದ್ ಅಧ್ಯಕ್ಷತೆ ವಹಿಸುವರು. ಕಾಡಾನೆ ಸೇರಿದಂತೆ ವನ್ಯಪ್ರಾಣಿಗಳ ನಿಯಂತ್ರಣಕ್ಕೆ ಇನ್ನೂ ಹೆಚ್ಚಿನ ಕಾಳಜಿ ವಹಿಸಲಾಗುವುದು. ಈ ನಿಟ್ಟನಲ್ಲಿ ಪಶ್ಚಿಮ ಘಟ್ಟ ಪ್ರದೇಶದ ಸಚಿವರು, ಶಾಸಕರು ಸೇರಿದಂತೆ ಎಲ್ಲರೊಂದಿಗೆ ಆಗಸ್ಟ್ 31ರಂದು ಸಭೆ ನಡೆಸಿ ಚರ್ಚಿಸಲಾಗುವುದು ಎಂದು ಅರಣ್ಯ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಮಾನವ ವನ್ಯಜೀವಿ ಸಂಘರ್ಷ ಹಾಗೂ ಅರಣ್ಯ ವಿಷಯಗಳ ಕುರಿತು ಮಡಿಕೇರಿಯಲ್ಲಿ ಸಾರ್ವಜನಿಕರ ಜತೆ ನಡೆಸಿದ ಸಮಾಲೋಚನಾ ಸಭೆಯಲ್ಲಿ ಅವರು ಮಾತನಾಡಿದರು. ಕಾಡಿನಿಂದ ಆನೆಗಳು ಬಾರದಂತೆ ನೋಡಿಕೊಳ್ಳುವುದು ಅತ್ಯಗತ್ಯ. ಆ ದಿಸೆಯಲ್ಲಿ 28 ಆರ್ಆರ್ಟಿ ಕಾರ್ಯಪಡೆಗಳನ್ನು ನಿಯೋಜಿಸಲಾಗಿದೆ. ಅರಣ್ಯ ಪ್ರದೇಶದಲ್ಲಿ ಹೆಚ್ಚಿನ ಆಹಾರ, ಗಿಡಮರಗಳನ್ನು ಬೆಳೆಸುವುದು, ಕೆರೆಕಟ್ಟೆ ನಿರ್ಮಿಸಿ ಕುಡಿಯಲು ನೀರು ಒದಗಿಸುವುದು ಸೇರಿದಂತೆ ಹಲವು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ರಾಜ್ಯ ಸರ್ಕಾರವು ಅಲೆಮಾರಿ ನಿಗಮಕ್ಕೆ ಎಸ್ಸಿಬಿ ಅಡಿಯಲ್ಲಿ 100 ಕೋಟಿ ಹಾಗೂ ಟಿಎಸ್ಪಿ ಅಡಿಯಲ್ಲಿ 48 ಕೋಟಿ ವಿಶೇಷ ಅನುದಾನವನ್ನು ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿಗೆ ಕಾಯ್ದಿರಿಸುವ ಮೂಲಕ ಆ ಸಮುದಾಯಗಳ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಲಾಗುತ್ತಿದೆ ಎಂದು ರಾಜ್ಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಪಲ್ಲವಿ ಜಿ ಹೇಳಿದ್ದಾರೆ. ರಾಯಚೂರು ನಗರದ ಕನ್ನಡ ಭವನದಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ಕಂದಾಯ ಇಲಾಖೆಯ ಸಹಯೋಗದೊಂದಿಗೆ ಅಲೆಮಾರಿಗಳು ವಾಸಿಸುವ ಟೆಂಟ್ ಮತ್ತು ಗುಡಿಸಲುಗಳ ಬಳಿಗೆ ತೆರಳಿ ಆಧಾರ ಕಾರ್ಡ್, ರೇಷನ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರಗಳನ್ನು ವಿತರಿಸುವ ಆದೇಶ ಜಾರಿಯಲ್ಲಿದೆ. ತುಮಕೂರಿನಲ್ಲಿ 8 ಎಕರೆ, ಬಾಗಲಕೋಟೆ ಹಾಗೂ ಕೊಪ್ಪಳ ಜಿಲ್ಲೆಯಲ್ಲಿ 24 ಎಕರೆ ಭೂಮಿಯನ್ನು ನಿವೇಶನರಹಿತ ಅಲೆಮಾರಿಗಳಿಗಾಗಿ ಕಾಯ್ದಿರಿಸಲಾಗಿದೆ. ಅಲೆಮಾರಿ ಸಮುದಾಯದ ಮಕ್ಕಳಿಗೆ ವಸತಿ ಶಾಲೆಗಳಲ್ಲಿ 10% ಪ್ರವೇಶವನ್ನು ಯಾವುದೇ ಪ್ರವೇಶ ಪರೀಕ್ಷೆ ಇಲ್ಲದೆ ನೇರವಾಗಿ ನೀಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ಕ್ಷೇತ್ರ ಸಶಕ್ತಗೊಳಿಸಲು ರಾಜ್ಯ ಸರ್ಕಾರ ಬದ್ಧ, ಸಚಿವ ಎನ್ ಚೆಲುವರಾಯಸ್ವಾಮಿ. ಮಹಿಳೆಯರನ್ನು ಸ್ವಾವಲಂಬಿಗಳಾಗುವ ಶಕ್ತಿಯನ್ನಾಗಿ ರೂಪಿಸುವುದು ಕೇಂದ್ರ ಸರ್ಕಾರದ ಆದ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರೈತರಿಗೆ ವಿಮಾ ಪರಿಹಾರದ ಮೊತ್ತ ಸಮರ್ಪಕವಾಗಿ ದೊರೆಯಲು ಕ್ರಮ ವಹಿಸುವಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ. ಇಂದು ರಾಷ್ಟೀಯ ಕ್ರೀಡಾ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
7: ಆಕಾಶವಾಣಿ ಬೆಂಗಳೂರು.
8: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:15 ಭಾವಗೀತೆಗಳ ಕಾರ್ಯಕ್ರಮ.

0: ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಡಾಕ್ಟರ್ NS ಲಕ್ಷ್ಮಣ ಭಟ್ ಅವರ ರಚನೆಯ ಭಾವಗೀತೆಯನ್ನು ಕೇಳಿ ಅರ್ಚನಾ ಉಡುಪ ಅವರ ಧ್ವನಿಯಲ್ಲಿ.

0: ಡಾಕ್ಟರ್ ಎನ್ ಎಸ್ ಲಕ್ಷ್ಮಣಾರಾಯಣ್ ಭಟ್ ಅವರ ರಚನೆಯ ಭಾವಗೀತೆಯನ್ನು ವಿವಿಧ ಕಲಾವಿದರ ಧ್ವನಿಯಲ್ಲಿ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:30. ಕೇಳಿ ಕೆಲವು ಪ್ರಕಟಣೆಗಳನ್ನು.
1: ಮಣಪ್ಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪ್ಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪ್ಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
0: ಕೆಳಗರೆ ಇಂದು 7:40 ಹಾಗೂ 9:30 ಚಿತ್ರಗೀತೆಗಳ ಕಾರ್ಯಕ್ರಮ. ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ಯವಾಣಿಯಲ್ಲಿ ವಿಷಯ ಸಂಧಿವಾತಕ್ಕೆ ಹೋಮಿಯೋಪತಿ ಚಿಕಿತ್ಸೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ರಾಜಶೇಖರ್ ಸಿ ಹೊಸಮನಿ, ಹೋಮಿಯೋಪತಿ ವೈದ್ಯಾಧಿಕಾರಿಗಳು, ತಾಲೂಕಾ ಆಸ್ಪತ್ರೆ ಬ್ಯಾಡಗಿ ಹಾವೇರಿ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:30 ಕೇಳಿ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ. 9:05 ರಾಷ್ಟ್ರೀಯ ಕ್ರೀಡಾ ದಿನದ ಕುರಿತು ವಿಶೇಷ ಕಾರ್ಯಕ್ರಮ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಾಡುವ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರೋಹಿಣಿ ಪುರೋಹಿತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವನಬೆಂಚಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 12:30 ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಮಡಿಕೇರಿಯ ಕೊಡುಗೆ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ಚಿಕಿತ್ಸೆ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ YS ಕಿರಣ್ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು PM ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 8:30 ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳು, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಎರಡು ದಿನ ಉಜ್ಬೇಕಿಸ್ತಾನಕ್ಕೆ ಭೇಟಿ. ವ್ಯೂಹಾತ್ಮಕ ಪಾಲುದಾರಿಕೆ ಬಲವರ್ಧನೆಗೆ ಉಭಯ ರಾಷ್ಟ್ರಗಳು ಆದ್ಯತೆ. ನೇಪಾಳದಲ್ಲಿ ಭೀಕರ ಪ್ರವಾಹ, ಮೃತರ ಸಂಖ್ಯೆ 579ಕ್ಕೆ ಏರಿಕೆ. ಭಾರತದಿಂದ 10 ಟನ್ ಮಾನವೀಯ ನೆರವಿನ ವಿಮಾನ ರವಾನೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ 3 ದಿನ ಕರ್ನಾಟಕ ಸೇರಿ ದಕ್ಷಿಣ ರಾಜ್ಯಗಳ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಇಂದು ರಾಷ್ಟೀಯ ಕ್ರೀಡಾ ದಿನ. ದೇಶದಾದ್ಯಂತ ಹಾಕಿ ದಿಗ್ಗಜ ಮೇಜರ್ ಧ್ಯಾನ್ಚಂದ್ ಸ್ಮರಣೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಉಜ್ಬೇಕಿಸ್ತಾನಕ್ಕೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಉಜ್ಬೇಕಿಸ್ತಾನದ ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಯೇವ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ತಾಷ್ಕಂಟ್ಗೆ ಭೇಟಿ ನೀಡಲಿದ್ದಾರೆ. ಇದು ಪ್ರಧಾನಿ ಅವರ 4ನೇ ಉಜ್ಬೇಕಿಸ್ತಾನ ಭೇಟಿಯಾಗಿದೆ. ಭಾರತ ಮತ್ತು ಉಜ್ಬೇಕಿಸ್ತಾನ ನಡುವಿನ ವ್ಯೂಹಾತ್ಮಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ 2 ದಿನಗಳ ಭೇಟಿಯಲ್ಲಿ ಅಧ್ಯಕ್ಷ ಮಿರ್ಜಿಯೋ ಯೇವ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಎಂದು ಪ್ರಧಾನಮಂತ್ರಿ ಕಾರ್ಯಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಉಭಯ ನಾಯಕರು ತಾಷ್ಕೆಂಟ್ನಲ್ಲಿ ದ್ವಿಪಕ್ಷೀಯ ಪ್ರಾಮುಖ್ಯತೆಯ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಭಾರತವು ಸುಮಾರು 100 ಶತಕೋಟಿ ದ್ವಿಪಕ್ಷೀಯ ವ್ಯಾಪಾರದೊಂದಿಗೆ ಉಜ್ಬೇಕಿಸ್ತಾನದ ಅಗ್ರ 10 ವ್ಯಾಪಾರ ಪಾಲುದಾರರಲ್ಲಿ ಒಂದಾಗಿದೆ. ಇದು ಕಳೆದ ಕೆಲವು ವರ್ಷಗಳಲ್ಲಿ ವ್ಯಾಪಾರದ ಅನೇಕ ಪಟ್ಟು ಹೆಚ್ಚಳದ ಫಲಿತಾಂಶವಾಗಿದೆ. ವೈದ್ಯಕೀಯ, ಗಣಿಗಾರಿಕೆ ಮತ್ತು ರಕ್ಷಣೆ ಕೆಲವು ಪ್ರಮುಖ ವಲಯಗಳಲ್ಲಿ ಸಹಕಾರಕ್ಕೆ ವಿಪುಲ ಅವಕಾಶವಿದೆ. ಭಾರತವು ಉಜ್ಬೇಕಿಸ್ತಾನದೊಂದಿಗೆ ರಕ್ಷಣಾ ಕ್ಷೇತ್ರದಲ್ಲಿ ದೀರ್ಘಕಾಲೀನ ಮತ್ತು ವ್ಯಾಪಕ ಸಹಕಾರವನ್ನು ಹೊಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಮತ್ತು ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ರೇಡಿಯೋ ಕಾರ್ಯಕ್ರಮದ 137ನೆಯ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಮತ್ತು ಎಐಆರ್ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ಮಾಹಿತಿ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ನೇಪಾಳ ಮತ್ತು ಟಿಬೆಟ್ನಲ್ಲಿ ಹಠಾತ್ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 579ಕ್ಕೆ ಏರಿಕೆಯಾಗಿದ್ದು 1924 ಜನರು ಕಾಣೆಯಾಗಿದ್ದಾರೆ. ನೇಪಾಳದ ರಾಷ್ಟ್ರೀಯ ವಿಪತ್ತು ಅಪಾಯ ಕಡಿತ ಮತ್ತು ನಿರ್ವಹಣಾ ಪ್ರಾಧಿಕಾರ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಇದುವರೆಗೆ 579 ಶವಗಳನ್ನು ಹೊರತೆಗೆಯಲಾಗಿದ್ದು ಗಾಯಗೊಂಡಿರುವ 101 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಾಪತ್ತೆಯಾದ 1924 ಜನರಲ್ಲಿ ಜಲವಿದ್ಯುತ್ ಯೋಜನೆಗಳ ಕಾರ್ಮಿಕರು, ವಿದೇಶಿ ಪ್ರಜೆಗಳು, ನಾಗರಿಕರು ಮತ್ತು ಭದ್ರತಾ ಹಾಗೂ ಸರ್ಕಾರಿ ಸಿಬ್ಬಂದಿ ಸೇರಿದ್ದಾರೆ. ಜಲವಿದ್ಯುತ್ ಯೋಜನೆಗಳಿಂದ 933 ಜನರು ಕಾಣೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಆದರೆ 517 ವಿದೇಶಿ ಪ್ರಜೆಗಳು ಪತ್ತೆಯಾಗಿಲ್ಲ. ಈ ನಡುವೆ ಹಠಾತ್ ಪ್ರವಾಹದಿಂದ ಹಾನಿಗೊಳಗಾದ ನೇಪಾಳಕ್ಕೆ 10 ಟನ್ ಮಾನವೀಯ ನೆರವನ್ನು ಹೊತ್ತ ಭಾರತದ 3ನೇ ವಿಮಾನವು ನಿನ್ನೆ ಸಂಜೆ ಕಠ್ಮಂಡುವಿಗೆ ತೆರಳಿದೆ. ಪೋರ್ಟಬಲ್ ಜನರೇಟರ್ ಸೆಟ್, ಡಿಗ್ನಿಟಿ ಕಿಟ್, ಆಹಾರ ಪ್ಯಾಕೆಟ್ಗಳು ಮತ್ತು ನೀರಿನ ಶುದ್ದೀಕರಣ ಮಾತ್ರೆಗಳು ಈ ನೆರವಿನಲ್ಲಿ ಸೇರಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗಾಗಿ ವೈದ್ಯರು, ಅರೆ ವೈದ್ಯಕೀಯ ಸಿಬ್ಬಂದಿ ಮತ್ತು ರೆಕ್ ತಂಡದ 11 ಸದಸ್ಯರ ತಂಡವು ಇದೆ ಎಂದು ಸಚಿವರು ತಿಳಿಸಿದ್ದಾರೆ. ಬುಧವಾರ ಸಂಭವಿಸಿದ ಹಠಾತ್ ಪ್ರವಾಹ ದುರಂತದ ನಂತರ 320 ಭಾರತೀಯ ಪ್ರಜೆಗಳು ಕಾಣೆಯಾಗಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಜೈಸ್ವಾಲ್, ತ್ರಿಶೂಲಿ 1 ಜಲವಿದ್ಯುತ್ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ 63 ಭಾರತೀಯ ಪ್ರಜೆಗಳನ್ನು ಆ ಪ್ರದೇಶದಿಂದ ರಕ್ಷಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶದಿಂದ ಕಠ್ಮಂಡು ತಲುಪಿದ ತಮಿಳುನಾಡಿನ 21 ಭಾರತೀಯ ಪ್ರಜೆಗಳು ನವದೆಹಲಿಗೆ ನಿನ್ನೆ ಆಗಮಿಸಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ನಡುವೆ ಸುಮಾರು 400 ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ ಮತ್ತು ಅವರ ಕುಟುಂಬದೊಂದಿಗೆ ಸಂಪರ್ಕದಲ್ಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ಜೈಸ್ವಾಲ್ ಹೇಳಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಲ್ಲಿ ಸರ್ಕಾರವು ನಿಯಂತ್ರಣ ಕೊಠಡಿಯನ್ನು ಸ್ಥಾಪಿಸಿ ಅದು ಹಾಗಲಿರಡು ಕೆಲಸ ಮಾಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 3 ದಿನಗಳ ಕಾಲ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಲಕ್ಷದ್ವೀಪಕ್ಕೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಉಪರಾಷ್ಟಪತಿಯವರು ಶಿಕ್ಷಣ, ಸಾರ್ವಜನಿಕ ಸೇವೆ, ಸಾಂಸ್ಕೃತಿಕ ಪರಂಪರೆ, ಉದ್ಯಮ, ಶೈಕ್ಷಣಿಕ ಸಹಯೋಗ, ಮೀನುಗಾರಿಕೆ, ಜನಸಂಪರ್ಕ ಮತ್ತು ಪ್ರಮುಖ ಸಾರ್ವಜನಿಕ ಆಚರಣೆಗಳನ್ನು ಒಳಗೊಂಡ ಸರಣಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ರಾಧಾಕೃಷ್ಣನ್ ಅವರು ಇಂದು ತಮಿಳುನಾಡಿನ ಈರೋಡ್ನಲ್ಲಿರುವಂತಹ ಕೊಂಗು ವೆಲಲಾರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟ್ರಸ್ಟ್ನ ಸಂಸ್ಥಾಪಕರ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಉಪರಾಷ್ಟಪತಿಯವರು ಬೆಂಗಳೂರಿಗೆ ಪ್ರಯಾಣಿಸಲಿದ್ದು ಅಲ್ಲಿ ವಿಧಾನಸೌಧದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಭಾನುವಾರ ಉಪರಾಷ್ಟಪತಿಯವರು ಕೇರಳಂಗೆ ಭೇಟಿ ನೀಡಲಿದ್ದು ಕೇರಳಂ ಕೌಮುಡಿಯ 115ನೆಯ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ಚರಣದಲ್ಲಿ ಲಕ್ಷದ್ವೀಪದ ಅಗತ್ತಿಗೆಗೆ ಭೇಟಿ ನೀಡಲಿದ್ದು ಅಲ್ಲಿ ಅವರು ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ ಆಯೋಜನೆ ಮಾಡಿರುವಂತಹ ಜನಸಂಪರ್ಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶದಾದ್ಯಂತ ಇಂದು ರಾಷ್ಟೀಯ ಕ್ರೀಡಾ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನವಾದ ಆಗಸ್ಟ್ 29ರ ಸ್ಮರಣಾರ್ಥ ರಾಷ್ಟೀಯ ಕ್ರೀಡಾ ದಿನಾಚರಣೆಯನ್ನು ದೇಶದಾದ್ಯಂತ 3 ದಿನಗಳ ಕಾಲ ಆಚರಣೆ ಮಾಡಲಾಗುತ್ತಿದೆ. ಆಗಸ್ಟ್ 28ರಿಂದ 30ರವರೆಗೆ ಗೌರವ ನಮನ ಆಟ ಮತ್ತು ಚಲನೆ ಎಂಬ ಧ್ಯೇಯ ವಾಕ್ಯದಡಿ ನಡೆಯುತ್ತಿರುವಂತಹ ರಾಷ್ಟ್ರವ್ಯಾಪಿ ಅಭಿಯಾನದಲ್ಲಿ ಕ್ರೀಡೆ, ದೈಹಿಕ ಕ್ಷಮತೆ ಮತ್ತು ಯುವಜನರ ಭಾಗವಹಿಸುವಿಕೆಗೆ ಉತ್ತೇಜನ ನೀಡಲಾಗುತ್ತಿದೆ. ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಇಂದು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 6 ದಿನಗಳ ಅಮೆರಿಕ ಪ್ರವಾಸವನ್ನು ಕೈಗೊಂಡಿದ್ದು ಈ ಅವಧಿಯಲ್ಲಿ ಅವರು G20 ಹಣಕಾಸು ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಹೂಡಿಕೆ ಅವಕಾಶಗಳ ಕುರಿತು ಪ್ರಮುಖ ಕಂಪನಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಉದ್ಯಮ ಮುಖಂಡರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಚಿಕಾಗೋದಲ್ಲಿ ಪ್ರಮುಖ ಹೂಡಿಕೆದಾರರೊಂದಿಗೆ ದುಂಡು ಮೇಜಿನ ಸಭೆಯಲ್ಲಿ ಪಾಲ್ಗೊಳ್ಳಲಿರುವ ಸಚಿವರು ಖಾಸಗಿ ವಲಯದ ಪ್ರಮುಖ ಕಂಪನಿಗಳ ಮುಖ್ಯಸ್ಥರು, ಅಧ್ಯಕ್ಷರು ಮತ್ತು ಹಿರಿಯ ಪ್ರತಿನಿಧಿಗಳ ಜೊತೆಗೆ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಹೂಡಿಕೆ ಅವಕಾಶಗಳು, ಆರ್ಥಿಕ ಭವಿಷ್ಯ ಮತ್ತು ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಹಾಗೆ ಹೂಡಿಕೆ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚೆ ನಡೆಯಲಿದೆ. ಸೀತಾರಾಮನ್ ಅವರು ಚಿಕಾಗೋ ವಿಶ್ವವಿದ್ಯಾಲಯದ ಉದ್ಯಮಶೀಲತೆ ಮತ್ತು ನಾವೀನ್ಯತೆ ಕುರಿತ ಪೋಲ್ಸ್ಕಿ ಕೇಂದ್ರಕ್ಕೂ ಭೇಟಿ ನೀಡಲಿದ್ದಾರೆ. ಉದ್ಯಮಶೀಲತೆ, ನಾವೀನ್ಯತೆ, ತಂತ್ರಜ್ಞಾನಗಳ ವಾಣಿಜ್ಯೀಕರಣ ಹಾಗೂ ಭಾರತದ ವೇಗವಾಗಿ ಬೆಳೆಯುತ್ತಿರುವ ನವೋದ್ಯಮ ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆಯೊಂದಿಗಿನ ಸಂಪರ್ಕವನ್ನು ಬಲಪಡಿಸುವ ಕುರಿತು ಅವರು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಬಳಿಕ ಅವರು ಚಿಕಾಗೋದಲ್ಲಿನ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಮೆರಿಕದ ಅಧ್ಯಕ್ಷತೆಯಲ್ಲಿ ಉತ್ತರ ಕ್ಯಾರೋಲಿನಾದ ಆಶ್ವಿಲ್ಲೆಯಲ್ಲಿ ನಡೆಯಲಿರುವಂತಹ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಭಾರತೀಯ ನಿಯೋಗವನ್ನು ಸೀತಾರಾಮನ್ ಮುನ್ನಡೆಸಲಿದ್ದಾರೆ. 84 ವಿಷಯಗಳಿಗೆ UGC ರಾಷ್ಟೀಯ ಅರ್ಹತಾ ಪರೀಕ್ಷೆ NET ಫಲಿತಾಂಶವನ್ನು ಪ್ರಕಟಿಸಿದೆ. 4,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಜೂನಿಯರ್ ರಿಸರ್ಚ್ ಫೆಲೋಶಿಪ್ಗೆ ಅರ್ಹತೆ ಪಡೆದಿದ್ದಾರೆ. ಪ್ರಶ್ನೆ ಪತ್ರಿಕೆಗಳಲ್ಲಿ ವಾಸ್ತವಿಕ ಮುದ್ರಣ, ಅನುವಾದ ಮತ್ತು ಭಾಷಾ ಸಂಬಂಧಿತ ದೋಷಗಳನ್ನು ತಜ್ಞರ ಸಮಿತಿಯು ಕಂಡುಕೊಂಡ ನಂತರ ಈ ವರ್ಷದ ಜೂನ್ನಲ್ಲಿ ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ಪತ್ರಿಕೆಗಳಿಗೆ ಹಾಜರಾದ ಅಭ್ಯರ್ಥಿಗಳಿಗೆ ಹೊಸ ಪರೀಕ್ಷೆಗಳಿಗೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಆದೇಶಿಸಿತ್ತು. ಕೈಗಾರಿಕಾ ಉತ್ಪನ್ನ ಸೂಚ್ಯಂಕದ ಆಧಾರದ ಮೇಲೆ ಭಾರತದ ಕೈಗಾರಿಕಾ ಉತ್ಪಾದನೆಯು ಈ ವರ್ಷದ ಜುಲೈನಲ್ಲಿ ವಾರ್ಷಿಕ ಆಧಾರದ ಮೇಲೆ ಶೇಕಡ 6.7% ಬೆಳವಣಿಗೆ ದಾಖಲಿಸಿದೆ. ಜುಲೈನಲ್ಲಿ ಕೈಗಾರಿಕಾ ಚಟುವಟಿಕೆ ಆರೋಗ್ಯಕರ ವೇಗದಲ್ಲಿ ಮುಂದುವರೆದಿದ್ದರೂ ಪರಿಷ್ಕೃತ ಜೂನ್ ಮಟ್ಟಕ್ಕೆ ಹೋಲಿಸಿದರೆ ಬೆಳವಣಿಗೆಯ ವೇಗದಲ್ಲಿ ಸ್ವಲ್ಪ ಇಳಿಕೆಯಾಗಿದೆ. ಜೂನ್ ತಿಂಗಳ ಐಐಪಿ ಬೆಳವಣಿಗೆಯನ್ನು ಶೇಕಡ 7.3ರಿಂದ ಶೇಕಡ 8.8ಕ್ಕೆ ಗಮನಾರ್ಹವಾಗಿ ಮೇಲ್ಮುಖವಾಗಿ ಪರಿಷ್ಕರಿಸಿರುವುದು ಜುಲೈ ತ್ರೈಮಾಸಿಕ ಆರಂಭದಲ್ಲಿ ಕೈಗಾರಿಕಾ ಬೆಳವಣಿಗೆಯ ವೇಗವು ಆರಂಭದಲ್ಲಿ ಅಂದಾಜಿಸಿದ್ದಕ್ಕಿಂತ ಹೆಚ್ಚಾಗಿತ್ತು ಎಂಬುದನ್ನು ಸೂಚಿಸುತ್ತದೆ. ತೆಲಂಗಾಣ ಉಪಮುಖ್ಯಮಂತ್ರಿ ಭಟ್ಟಿ ವಿಕ್ರಮಾರ್ಕ ಅವರು ಭವಿಷ್ಯದ ಚಿನ್ನದ ಗಣಿಗಾರಿಕೆ ಯೋಜನೆಗಳಿಗಾಗಿ ಕರ್ನಾಟಕದ ಹಟ್ಟಿ ಚಿನ್ನದ ಗಣಿಯೊಂದಿಗೆ ಜಂಟಿ ಸಹಭಾಗಿತ್ವ ಸಾಧ್ಯತೆಗಳನ್ನು ಪರಿಶೀಲಿಸುವಂತೆ ಸಿಂಗರಣಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರವಾಸದ 2ನೇ ದಿನದಂದು ರಾಯಚೂರು ಜಿಲ್ಲೆಯ ಹಟ್ಟಿ ಮತ್ತು UTA ಚಿನ್ನದ ಗಣಿಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರು ಈ ಸೂಚನೆಯನ್ನು ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 2 ದಿನ ಉಜ್ಬೇಕಿಸ್ತಾನಕ್ಕೆ ಭೇಟಿ. ವ್ಯೂಹಾತ್ಮಕ ಪಾಲುದಾರಿಕೆ ಬಲವರ್ಧನೆಗೆ ಉಭಯ ರಾಷ್ಟ್ರಗಳು ಆದ್ಯತೆ. ನೇಪಾಳದಲ್ಲಿ ಭೀಕರ ಪ್ರವಾಹ, ಮೃತರ ಸಂಖ್ಯೆ 579ಕ್ಕೆ ಏರಿಕೆ. ಭಾರತದಿಂದ 10 ಟನ್ ಮಾನವೀಯ ನೆರವಿನ ವಿಮಾನ ರವಾನೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ 3 ದಿನ ಕರ್ನಾಟಕ ಸೇರಿ ದಕ್ಷಿಣ ರಾಜ್ಯಗಳ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಇಂದು ರಾಷ್ಟೀಯ ಕ್ರೀಡಾ ದಿನ, ದೇಶದಾದ್ಯಂತ ಹಾಕಿ ದಿಗ್ಗಜ ಮೇಜರ್ ಧ್ಯಾನ್ ಚಂದ್ ಸ್ಮರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ನಾನಿನ್ನ ಬಿಡಲಾರೆ ಚಿತ್ರದ ಗೀತೆಯನ್ನು ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಇದಕ್ಕೆ ಈ ಚಿತ್ರಕ್ಕೆ ಸಾಹಿತ್ಯವನ್ನು ಬರೆದಂಥವರು ಚಿ ಉದಯಶಂಕರ್ ಮತ್ತು ಸಂಗೀತ ಆಗಿದೆ ರಾಜನ್ ನಾಗೇಂದ್ರ.

ಚಂದನದ ಗೊಂಬೆ ಚಿತ್ರಕ್ಕೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಚಿ ಉದಯ ಶಂಕರ್ ಮತ್ತು ಸಂಗೀತ ಆಗಿದೆ ರಾಜನ್ ನಾಗೇಂದ್ರ ಅವರು.

ಗೀತಾ ಪ್ರಿಯವರ ಸಾಹಿತ್ಯದಲ್ಲಿ ಕೇಳಿ ಹೊಂಬಿಸಲು ಚಿತ್ರದ ಗೀತೆ. ಈ ಚಿತ್ರಕ್ಕೆ ಧ್ವನಿಯಾಗಿದ್ದಾರೆ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ, ಸಂಗೀತ ರಾಜನ್ ನಾಗೇಂದ್ರ.

ಚಿತ್ರಗೀತೆಗಳನ್ನ ಕೇಳಿದ್ರೆ ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. 8 ಗಂಟೆಗೆ ಸಮಾಚಾರ ಪ್ರಭಾತ್, 8:15ಕ್ಕೆ ಮಾರ್ನಿಂಗ್ ನ್ಯೂಸ್ ಮತ್ತು 8:30ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ಮಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ

ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿನೀರ ನೆರೆದವರಾರಯ್ಯ. ವಚನಕಾರರು ಅಕ್ಕ ಮಹಾದೇವಿ. ರಾಗ ಕೇದಾರ್ ಆದಿತಾಳ. ಹಾಡಿದವರು ಡಾಕ್ಟರ್ ರೋಹಿಣಿ ಮೋಹನ್. ಸಂಗೀತ HR ಲೀಲಾವತಿ.

0: business grow ಮಾಡೋಕೆ ರೆಡಿನಾ? ನಿಮ್ಮ business ನ greater heights ಗೆ ತಗೊಂಡು ಹೋಗಿ.
1: Up to 85% LTV ಒಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ business ಗಾಗಿ up to 5 crore rupees loan.
1: Confidence ಇಂದ grow ಆಗಿ ನಿಮ್ಮ goals reach ಮಾಡಿ. ಮಣಪುರಂ ನಿಮ್ಮ business grow ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್. Make life easy.
0: Toll free 1800 420 222.
2: ಹಲವು ಕಾಲ ಹಂಸೆಯ ಸಂಘದಲ್ಲಿದ್ದರೆ ಬಕನು ಶುಚಿಯಾಗಬಲ್ಲುದೆ. ವಚನಕಾರರು ಚನ್ನಬಸವಣ್ಣ, ರಾಗ ವಾಸಂತಿ ಆದಿತಾಳ, ಹಾಡಿರುವವರು ಎನ್ ಶ್ರೀನಾಥ್, ಸಂಗೀತ ನಿರ್ದೇಶನ HR ಲೀಲಾವತಿ.

ಭಕ್ತ ಶಾಂತನಾಗಿರಬೇಕು. ವಚನಕಾರರು ಚನ್ನಬಸವಣ್ಣ, ರಾಗ ಸಿಂಧು ಭೈರವಿ ಆದಿತಾಳ, ಹಾಡಿದವರು ಎನ್ ಶ್ರೀನಾಥ್, ಸಂಗೀತ ಎಚ್ ಆರ್ ಲೀಲಾವತಿ.

0: ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9 ಗಂಟೆ. ಕೇಳಿ ಕೆಲವು ಪ್ರಕಟಣೆಗಳನ್ನು.
1: ಹಾಳಾದ ಕೆಮ್ಮಲು ಡಾಕ್ಟರ್ ತಾವ ಹೋಗ್ಬೇಕು. ಡಾಕ್ಟ್ರೆ ನಮಸ್ಕಾರ. ಡಾಕ್ಟ್ರ
2: ಓ ಬಾಪ್ಪ, ಏನಪ್ಪ ಬಂದಿದ್ದ, ಏನ್ ಸಮಾಚಾರ ಅಂತ?
1: ಒಂದ್ ವಾರ ಆಯ್ತು ಡಾಕ್ಟ್ರೆ, ಕೆಮ್ಲು ಓಯಕ್ಕೆ ಇಲ್ಲ ಅಂತದೆ.
2: ಕೆಮ್ಲು ಏನ್ ಕೆಲಸ ಮಾಡ್ತೀಯ ನೀನು?
1: ರೈತ ಸ್ವಾಮಿ.
2: ಅಲ್ಲ, ಎಷ್ಟ್ ಜನ ಮಕ್ಳು ನಿಂಗೆ?
1: ಮೂರುವರೆ. ಅವೇ ಮೂರ್ ಮಕ್ಳವೇ ಮನೇಲಿ, ಇನ್ನೊಂದು ಹೊಟ್ಟೆಲ್ಲ.
2: ಅದಕ್ಕೆ ಅರ್ಧ ಹೊರೆ ಅಂತಂದ್ರೆ, ಹೊರೇನೂ ಒಂಥರ ಹೊರೇನೆ ತಾನೆ ನಿನ್ ಹೆಂಡತಿಗೆ. ಅಲ್ಲ, ನೀನು ಈ ಕೆಲಸ ಮಾಡಕ್ ಹೋಯ್ತೀಯಲ್ಲ, ನಿನ್ ಹೆಂಡತಿ ಏನ್ ಮಾಡ್ತಾಳೆ ಅವಳು?
1: ಇಲ್ಲ ಸ್ವಾಮಿ, ಮನೇಲೇ ಇರ್ತಾಳೆ.
2: ಮನೆಯಲ್ಲೇ ಇರ್ತಾಳೆ? ಏನು ಕೆಲಸ ಮಾಡಲ್ವಾ?
1: ಇಲ್ಲ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ, ನೀರು ಸೌದೆ ಹೊತ್ಕ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟ ತಯಾರು ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಗ್ಕೊಂಡ್ ಬರ್ತಾಳೆ. ವಾರಕ್ಕೊಂದ್ ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡು ಬರ್ತಾಳೆ, ನಂತರದ ಹತ್ರ ಸಂತೆಗೆ 2 ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗಿ ಟೊಮೆಟೊ ಮಾರ್ತಾಳೆ, ಮಾರ್ತಾ ಮಾರ್ತಾ ಬುಟ್ಟಿ ಎಣಿತಾಳೆ, ಬರುವಾಗ ಮನೆ ಬೇಕಾ ಸಾಮಾನು ತತ್ತಾಳೆ, ಅಲ್ಲಿಂದ ಬಂದು ಮಧ್ಯಾಹ್ನದ ಅಡಿಗೆ ತಯಾರು ಮಾಡ್ತಾಳೆ.
2: ಮಧ್ಯಾಹ್ನ ಉಣ್ಣಕ್ ಬತ್ತಿಯ ತಾನೆ?
1: ಇಲ್ಲ ಇಲ್ಲ ಸ್ವಾಮಿ, ಅವಳೇ 3 ಕಿಲೋಮೀಟರ್ ನಡ್ಕೊಂಡ್ಬಂದು ಹೊಲಕ್ಕೆ ಊಟ ತಂದ್ಕೊತಾಳೆ. ನಾನು ಊಟ ಮಾಡಿ ಬದುವಿನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗತೇನೆ.
2: ಆಮೇಲೆ
1: ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರ್ ಹಾಕ್ತಾಳೆ, ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಹೋಗ್ತೀವಿ.
2: ಸಂಜೆ ಮನೆಗೆ ಹೋಯ್ತೀಯ? ಮನೆಗೆ ಹೋದ್ಮೇಲೆ
1: ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ ಸಾಯಂಕಾಲ ಒಂದ್ ಸ್ವಲ್ಪ ಹಂಗೆ ಕಾಲ ಕಳಿತೀವಿ ಸರ್.
2: ಅಲ್ಲಪ್ಪ, ಸಂಜೆ ನೀನೇನೋ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೈತಿಯ, ಅವಳೇನ್ ಮಾಡ್ತಾಳೆ ಅಂತೀನಿ?
1: ಅವ್ನ್ ಮನೇಲೇ ಇರ್ತಾಳೆ ಸ್ವಾಮಿ, ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕಲ್ಲ.
2: ಓಹೋ, ಅಂದ್ರೆ ಮನೆಗೆ ರಾತ್ರಿ ಊಟಕ್ಕೆ ಮಾತ್ರ ನೀನ್ ತಪ್ಪದೆ ಬರ್ತೀಯ, ಅಥವಾ ಅಲ್ಲೇ ಸ್ನೇಹಿತರ ಜೊತೆನೆ ಏನಾದ್ರೂ ಮುಗಿಸ್ಕೊ ಬಂದ್ಬಿಡ್ತೀಯ?
1: ಇಲ್ಲ ಇಲ್ಲ ಇಲ್ಲ, ಊಟಕ್ಕೆ ಮಾತ್ರ ನಾನು ಮನೆಗೆ ಬರ್ತೀನಿ, ಊಟ ಮಾಡಿ ಮಲ್ಕೊಬಿಡ್ತೀನಿ.
2: ಆಯ್ತು, ನೀನ್ ಮನೆ ಕಂಬಿಟ್ಟೆ, ಅವಳು ಊಟ ಗಿಟ ಮಾಡ್ ಮನೆ ಕತ್ತಾಳ ಹೆಂಗೆ ಅಂತ?
1: ಇಲ್ಲ ಸ್ವಾಮಿ, ಪಾತ್ರೆ ಅವು ಇವು ತೊಳಿಬೇಕಲ್ಲ.
2: ಅಂದ್ರೆ ನೀನ್ ಹಾಕ್ಲೇ ಹೇಳ್ದೆ ಅವಳು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತಾಳೆ ಅಂತ?
1: ಹ್ಮ್, ಹೇಳದ್ನಲ್ಲ, ಅವಳು ಕೆಲಸ ಏನು ಮಾಡಲ್ಲ, ಮನೇಲೇ ಇರ್ತಾಳ.
2: ಹಂಗಾದ್ರೆ ನಿನ್ ದೃಷ್ಟಿನಲ್ಲಿ ಇವೆಲ್ಲ ಮಾಡ್ತಾಳಲ್ಲ, ಇದೇನು ಕೆಲಸನೇ ಅಲ್ವಾ?
1: ಮತ್ತೆ
3: ಈ ಧೋರಣೆ ಖಂಡಿತ ಬೇಡ. ಹೆಣ್ಣಿನ ಶ್ರಮ, ಹೆಣ್ಣಿನ ಶಕ್ತಿ, ಹೆಣ್ಣಿನ ತ್ಯಾಗದ ಕುರಿತು ಗೌರವ ಬೆಳೆಸಿಕೊಳ್ಳೋಣ. ಗಂಡು ಹೆಣ್ಣು ಒಂದೇ ನಾಣ್ಯದ ಎರಡು ಮುಖಗಳು.
4: ಇದು ಆಕಾಶವಾಣಿ.
3: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
4: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
3: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
4: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
3: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
4: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
3: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
4: ಸರ್ವೇ ಜನಾಃ ಸುಖಿನೋ ಭವಂತು.
3: ಬಹುಜನ ಹಿತಾಯ ಬಹುಜನ ಸುಖಾಯ ಈ ಧ್ಯೇಯ ಹೊತ್ತ ಆಕಾಶವಾಣಿ
4: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
3: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
5: ಬೆಂಗಳೂರು ಆಕಾಶವಾಣಿ ಕೇಳುಗರೆಲ್ರಿಗೂ ನಮಸ್ಕಾರ.

0: ಪ್ರತಿ ವರ್ಷ ಆಗಸ್ಟ್ 29ನೇ ತಾರೀಕು ನಾವು ಭಾರತೀಯರಿಗೆ ಎರಡು ವಿಶೇಷವಾದ ಸಂದರ್ಭ ಅಂತ ಹೇಳಬಹುದು. ಆದ್ರೆ 2019ನೇ ಇಸ್ವಿಯಿಂದ ನಾವು ಒಂದು ಅಭಿಯಾನನ ಆರಂಭ ಮಾಡಿದೀವಿ, ಫಿಟ್ ಇಂಡಿಯಾ ಮೂವ್ಮೆಂಟ್ ಅಂತ. ಫಿಟ್ ಇಂಡಿಯಾ ಅಭಿಯಾನ ಆರಂಭ ಮಾಡಿದೀವಿ 2019ನೇ ಇಸ್ವಿಯಿಂದ ಆರಂಭ ಆಗಿ. ಇದು ಒಂದಷ್ಟು ಕೆಲಸಗಳನ್ನ ರಾಷ್ಟ್ರದಲ್ಲಿ ಮಾಡ್ಕೊಂಡು ಬರ್ತಾ ಇದೆ. ದೈಹಿಕ ಚಟುವಟಿಕೆಗಳನ್ನ ಉತ್ತೇಜಿಸೋದು, ದೇಶೀಯ ಕ್ರೀಡೆಗಳನ್ನ ಪ್ರೋತ್ಸಾಹಿಸೋದು, ಭಾರತದ ಮೂಲೆ ಮೂಲೆಗೂ ದೈಹಿಕ ಕ್ಷಮತೆಯ ಮಹತ್ವವನ್ನ ತಿಳಿಸೋದು, ಹಾಗೂ ಈ ಕ್ಷೇತ್ರದಲ್ಲಿ ವೈಯಕ್ತಿಕ ಸಾಧನೆ ಮೈಲಿಗಲ್ಲು ಸಾಧಿಸಿದವರಿಗೆ ತಮ್ಮ ಅನುಭವಗಳನ್ನ ಇತರ ನಾಗರಿಕರ ಜೊತೆ ಹಂಚಿಕೊಳ್ಳೋಕೆ ಅಂತಲೇ ಈ ದಿನವನ್ನ ಮೀಸಲಾಗಿ ಇಡಲಾಗಿದೆ. ಆ ನಿಟ್ಟಿನಲ್ಲಿ ವಿಶೇಷ ಅತಿಥಿಯೊಬ್ರು ಇವತ್ತು ನಮ್ಮ ಸ್ಟುಡಿಯೋನಲ್ಲಿ ಇದ್ದಾರೆ. ನಗರ ಪ್ರದೇಶದಲ್ಲಿ ವಿಶೇಷವಾಗಿ ಮಕ್ಕಳಲ್ಲಿ ಕಾಡ್ತಾ ಇರುವಂತಹ ಬೊಜ್ಜಿನ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾಹಿತಿನ ಇವರು ಹಂಚಿಕೊಳ್ತಾರೆ. ಕುತೂಹಲ ಆಗ್ತಿದ್ಯಾ ಯಾರಿದ್ದಾರೆ ಸ್ಟುಡಿಯೋನಲ್ಲಿ ಅಂತ? ಇವರು ವ್ಯಾಸಂಗ ಮಾಡಿರೋದು ಎಂಜಿನಿಯರಿಂಗ್, ಪ್ರಸಿದ್ಧ ಕಸರತ್ತು ಶಾಲೆಗಳ ಸಂಸ್ಥೆಯ ಮಾಲೀಕರು ಇವರು, ಒಫಿಷಿಯಲ್ ಬಾಡಿ ಬಿಲ್ಡಿಂಗ್ ಫೆಡರೇಷನ್ನ ಅಧ್ಯಕ್ಷರು, ಸರ್ಟಿಫೈಡ್ ಪರ್ಸನಲ್ ಟ್ರೈನರ್, ಪ್ರೆಪ್ ಕೋಚ್ ಆಗಿ ತಮ್ಮದೇ ಯೂಟ್ಯೂಬ್ ಚಾನೆಲ್ನಲ್ಲಿ ದೈಹಿಕ ಆರೋಗ್ಯದ ಕುರಿತು ಕಾಂಟೆಂಟ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಯಾರಿವರು ಅಂದ್ರೆ ನಮ್ಮ ನಾಡಿನ ಹೆಮ್ಮೆಯ ಖ್ಯಾತ ದೇಹದಾರ್ಢ್ಯ ಪಟು ಶ್ರೀ ಸಿದ್ದು ಯಾದವ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮ್ಗೆ.
1: ತುಂಬಾ ಥ್ಯಾಂಕ್ಸ್ ಈ ಪ್ರೋಗ್ರಾಮ್ ಇನ್ವೈಟ್ ಮಾಡಿದ್ದಕ್ಕೆ. ನಿಮಗೂ ಕೂಡ ತುಂಬಾ ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್. ತಡ ಮಾಡದೆ ಕಾರ್ಯಕ್ರಮನ ಆರಂಭ ಮಾಡೇ ಬಿಡೋಣ. ಈ ಹೊತ್ತಲ್ಲಿ ನಿಮ್ಮ ಜೊತೆಯಾಗಿರೋದು ಅಮೂಲ್ಯ ಪ್ರಮೋದ್. ಸಿದ್ದು ಅವರೇ, ಅರ್ಬನ್ ಏರಿಯಾನಲ್ಲಿ ಅಂದ್ರೆ ನಗರ ಪ್ರದೇಶಗಳಲ್ಲಿ ನಾವು ನಮ್ಮ ಜೀವನನ ತುಂಬಾ ಆಧುನಿಕ ರೀತಿಯಲ್ಲಿ ಕಳೀತಾ ಇರ್ತೀವಿ, ಮತ್ತೆ ನಗರದಲ್ಲಿ ಇರೋರೆ ತುಂಬಾ ಚಟುವಟಿಕೆಯಿಂದ ಇರ್ತೀವಿ ಅನ್ನೋ ಒಂದು ನಂಬಿಕೆನೂ ಇರುತ್ತೆ. ಬೆಳಗ್ಗೆ ಬೇಗ ಹೇಳ್ತೀವಿ, ಅಡುಗೆ ತಿಂಡಿ ಎಲ್ಲಾ ಮಾಡ್ತೀವಿ, ಮೆಟ್ರೋ ಬಸ್ಸು ಎಲ್ಲ ಹತ್ತೀವಿ, ಆಫೀಸ್ಗೆ ಹೋಗ್ತೀವಿ, ಗಂಟೆಗಟ್ಟಲೆ ನಿಂತ್ಕೊಂಡು ಪ್ರಯಾಣ ಮಾಡ್ತೀವಿ, ವಾಪಸ್ ಬರುವಾಗ್ಲೂ ಅದೇನೆ. ಚಟುವಟಿಕೆಯಿಂದ ಇದ್ದವ್ರಿಗೂ ಕೂಡ ಬೊಜ್ಜು ಕಾಡೋದು ಯಾಕೆ ಅನ್ಸುತ್ತೆ ನಿಮ್ಗೆ ನಗರ ಪ್ರದೇಶದಲ್ಲಿ?
1: ಬೇಸಿಕಲಿ ಏನಾಗ್ತದೆ ಅಂದ್ರೆ, ಈಗಿನ ಲೈಫ್ ಸ್ಟೈಲ್ಗೆ ನಮ್ಮ ಮನೇಲಿರೋ ಮಗುಗಾಗ್ಲಿ ಮಗನಿಗಾಗ್ಲಿ ಅತ್ತೆ ಮಾವಂದಿರ್ಗಾಗ್ಲಿ ನಾನು ಏನ್ ಕುಕ್ ಮಾಡ್ತಾ ಇದೀನಿ ಅಥವಾ ಅವರಿಗೆ ಏನ್ ನಾವು ಪ್ರಿಪೇರ್ ಮಾಡಿ ಕೊಟ್ಟು ಹೋಗ್ತಾ ಇದೀವಿ ಅನ್ನೋ ಗಮನ ಇರೋದಿಲ್ಲ. ಯಾವುದೋ ಒಂದು ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಫಾಸ್ಟ್ ಫುಡ್ ತರ ಮಾಡ್ಬಿಟ್ಟು ಹೋಗ್ಬಿಡ್ಬೇಕು ಆಫೀಸ್ಗೆ, ಹಾಗೆ ಅವ್ರು ಕ್ಯಾರಿ ಮಾಡುವಂತ ಫುಡ್ ಅದೇ ಇರುತ್ತೆ. ನಾವು ನ್ಯೂಟ್ರಿಷನ್ ಮೇಲೆ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿರೋದು. ಫಸ್ಟ್ ನಿಮ್ಮ ಫುಡ್ ಆಹಾರ ಪದ್ಧತಿ, ಹಾಗೆ ವರ್ಕ್ಔಟ್ ವ್ಯಾಯಾಮ ಅನ್ನೋದನ್ನ ನೀವು ಅಳವಡಿಸ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಆದಷ್ಟು ಬೇಗ ತಂದೆ ತಾಯಿ ಆದವರು ಕೂಡ 30-40 ವಯಸ್ಸಿಗೆನೆ ನೀವು ಯಾವ್ದೋ ಒಂದು ಬೇಡದೇ ಇರುವಂತ ಕಾಯಿಲೆಗಳನ್ನ ಹತ್ತಿಸ್ಕೊಳ್ತೀರಾ. ಹಾಗೆ ಈಗಿನ ಜನರೇಷನ್ ಮಕ್ಕಳು ನಾವೇನು ಆಗೆಲ್ಲ ಒಂದು 20-25 ವರ್ಷದಿಂದ ಸುಮಾರು ಫಿಸಿಕಲ್ ಆಕ್ಟಿವಿಟಿ ಇರ್ತಿತ್ತು, ನಾವೇನಾದ್ರು ಒಂದು ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ನಾವು ವಾಕ್ ಮಾಡ್ಕೊಂಡು ಹೋಗಿ ಬಸ್ಸಿಂದ ಇಳಿದು ಹತ್ತು ಇದೆಲ್ಲ ಇರ್ತಿತ್ತು. ಇವತ್ತೇನಾಗಿದೆ, ಮನೆ ಹತ್ರನೇ ಕ್ಯಾಬ್ ಆಟೋ ಬರುತ್ತೆ, ಇಳಿಯೋದು ಆಫೀಸ್ ಹತ್ರ, ತಿರ್ಗಾ ಲಿಫ್ಟ್ ಅಲ್ಲಿ ಮೇಲೆ ಹೋಗ್ತೀರಾ. ಫಿಸಿಕಲ್ ಆಕ್ಟಿವಿಟಿ ಟೋಟಲಿ ನಿಲ್ಲಾಗಿದೆ. ಈಗಿನ ಜನರೇಷನ್ ಮಕ್ಕಳಿಗಂತೂ ಇನ್ನೂ ಅಧ್ವಾನ, ಅವ್ರಂದ್ರೆ ಡೇ ಒನ್ ಇಂದಾನೆ ಅವ್ರೀಗ ಲೇಸಿಗಳಾಗ್ಬಿಟ್ಟಿದ್ದಾರೆ. ನಾವು ಏನ್ ಹೇಳಿದ್ರು ತಗೊಳೋದು ಇಲ್ಲ, ಮನೆಯಲ್ಲಿ ಏನಾದ್ರು ಹೇಳಿದ್ರೆ ಹೋಗಮ್ಮ ಹೋಗಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗ್ತಾರೆ. ನೀವೇ ಒಂದು ರಾಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಾಗ ಮಕ್ಳು ಹೇಗೆ ಅದನ್ನ ಕಲಿತಾರೆ? ಒಬೆಸಿಟಿ ಅನ್ನೋದು ಆಟೋಮೆಟಿಕಲಿ ಬಂದೇ ಬರುತ್ತೆ. ಒಂದ್ ಸಲ ಒಬೆಸಿಟಿ ಬಂತು ಅಂದ್ರೆ ಇಟ್ ಇಸ್ ಲೈಕ್ ಚೈನ್ ಲಿಂಕ್ ತರ ಎಲ್ಲಾ ತರ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಡಯಾಬಿಟೀಸ್ ಬರ್ಬೋದು, ಅದರಿಂದ ಇನ್ನೊಂದ್ ಕಾನ್ಸಿಕ್ವೆನ್ಸಸ್, ಅದರಿಂದ ಇನ್ನೊಂದೇನೋ ಕಾಂಪ್ಲಿಕೇಶನ್ಸ್. ಈ ತರ ಕ್ಯಾರಿ ಮಾಡ್ಕೊಂಡು ಹೋದ್ರೆ ಈಗಿನ ಜನರೇಷನ್ ಮಕ್ಕಳು ಹಾರ್ಡ್ಲಿ 30-40 ವಯಸ್ಸಿಗೆನೆ ಐ ಥಿಂಕ್ ಮೋಸ್ಟ್ ಆಫ್ ದಿ ಡಿಸೀಸಸ್ ಅವ್ರ ಬಾಡಿನಲ್ಲಿ ಇಟ್ಕೊಂಡು ಬದುಕಬೇಕಾಗತ್ತೆ. ಲೈಫ್ ಟೈಮ್ ಬರೀ ಮೆಡಿಸಿನ್ ತಗೊಂಡೇ ಇರಬೇಕಾಗತ್ತೆ.

0: ಈ ತರ ಮಕ್ಕಳಲ್ಲಿ ಬೊಜ್ಜು ಬಂದ್ರೆ ಮುಂದೆ ಏನಾಗ್ಬೋದು ಅಂತ ಕೇಳಿನೇ ಸ್ವಲ್ಪ ಆತಂಕ ಆಗ್ತಿದೆ. ಹೇಗೆ ಗುರುತಿಸೋದು ಮಗು ಗುಂಡು ಗುಂಡಿಗಿದೆ ಕ್ಯೂಟ್ ಆಗಿದೆ ಅಂತ ಹೇಳೋ ಮಗುಗೂ ಒಬೇಸ್ ಮಗುಗೂ ವ್ಯತ್ಯಾಸ ಕಂಡು ಹಿಡಿಯೋದು ಹೇಗೆ?
1: ಮಗು ಲೀನ್ ಆಗಿದ್ರು ಹೆಲ್ದಿ ಆಗಿರ್ಬೇಕು. ನೀವೇನ್ ಫುಡ್ ಕೊಡ್ತಾ ಇದ್ರೆ ಅದ್ರ ಮೇಲೆ ನೀವು ಫೋಕಸ್ ಮಾಡಿ. ನೀವು ಮಗುಗೆ ಒಂದು ಪ್ರೋಗ್ರಾಮ್ ಮಾಡ್ಕೊಂಡು ಬರಬೇಕು ಚಿಕ್ಕ ವಯಸ್ಸಿಂದಾನೆ, ಅದು ಫುಡ್ ಅಲ್ಲಿ ಆಗಿರ್ಬೋದು, ಹಾಗೆ ಅವರನ್ನು ಡಿಸಿಪ್ಲಿನ್ ಮೇಂಟೈನ್ ಮಾಡೋದ್ರಲ್ಲಾಗಿರ್ಬೋದು.
0: ಅವರ ಆಹಾರ ಕ್ರಮದಲ್ಲಿ ಏನನ್ನ ಕೊಡಬೇಕು ಏನನ್ನ ಕೊಡಬಾರ್ದು, ಸ್ಪೆಷಲಿ ಇಂಥ ಸ್ನಾಕ್ಸ್ಗಳು ಕುರುಕುಲ್ ತಿಂಡಿ ಅಂತೆಲ್ಲ ಬಂದಾಗ,
1: ಆಲ್ಟರ್ನೇಟಿವ್ಸ್ ಅಂತ ಬಂದಾಗ ನಿಮಗೆ ಎಷ್ಟೊಂದು ಆಪ್ಷನ್ಸ್ ಇದಾವೆ. ನ್ಯೂಟ್ರಿಷನಲ್ ಫುಡ್ ಅಂತ ಬಂದಾಗ ಈಗಿನ ಎಷ್ಟೋ ಯೂಟ್ಯೂಬ್ ಚಾನೆಲ್ಗಳಲ್ಲಾಗ್ಲಿ ನಿಮಗೆ ಯಾವ ತರ ನೀವು ಕುಕ್ ಮಾಡ್ಬೇಕು ಅನ್ನೋದನ್ನ ಇನ್ಸ್ಟೆಂಟ್ ಆಗಿ ಒಂದು 10 ವಿಡಿಯೋ ಸಿಗುತ್ತೆ. ಕ್ಯಾಲ್ಸಿಯಂ ಲೆವೆಲ್ಗೆ ಬಂದ್ರೆ ಕ್ಯಾಲ್ಸಿಯಂ ರಿಚ್ ಇರೋ ಅಂತದೇನು ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಅದ್ರಲ್ಲಿ ನೀವ್ ಏನ್ ಬೇಸಿಕಲಿ ಮಕ್ಕಳಿಗೆ ಟೇಸ್ಟಿಯಾಗಿ ಮಾಡ್ಕೊಡ್ತೀರಾ, ಇದನ್ನೆಲ್ಲ ರಿಸರ್ಚ್ ಮಾಡೇ ಮಾಡ್ಬೇಕು. ನೀವು ಈಗ ಕೆಲವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ, ಅದನ್ನ ಸ್ಟಾಪ್ ಮಾಡ್ಕೊ, ಅದನ್ನ ನೀವು ಆಕ್ಚುಲಿ ಗಮನಿಸ್ಬಿಟ್ಟು ಅವ್ರಿಗೆ ಬೇರೆ ಯಾವ ತರ ನೀವು ಫುಡ್ ನ ಕೊಡಬೇಕು ಅನ್ನೋದನ್ನ ಕೂಡ ಗಮನಿಸಬೇಕಾಗುತ್ತೆ. ಹಾಗೆ ಪ್ರೋಟೀನ್ ವ್ಯಾಲ್ಯೂ ಅಂತ ಬಂದಾಗ ಡೈಲಿ ಅಟ್ಲೀಸ್ಟ್ ಒಂದು ಮೊಟ್ಟೆ ಕೊಡುವಂತದ್ದು, ಒಂದು ಎರಡು ಮೊಟ್ಟೆ ಕೊಡಿ. ಹಾಗೆ ಅವರಿಗೆ ನೀವು ನಾನ್ ವೆಜಿಟೇರಿಯನ್ ಆದ್ರೆ ನೀವು ಚಿಕನ್ ಕೊಡ್ಬೋದು, ವೆಜಿಟೇರಿಯನ್ ಆದ್ರೆ ನೀವು ಸೋಯಾ ಅಥವಾ ಆಗಿರ್ಬೋದು ಪನೀರ್ ಆಗಿರ್ಬೋದು ಯಾವ್ದು ಲೆಗ್ಯೂಮ್ಸ್ ಆಗಿರ್ಬೋದು ಕಾಳುಗಳಾಗಿರ್ಬೋದು ಎಲ್ಲನೂ ನೀವು ಪ್ರತಿದಿನ ಒಂದೊಂದು ಕಾಳನ್ನ ಬೇಯಿಸಿ ಕೊಡೋದ್ರಿಂದ ಅದಕ್ಕೆ ಸ್ವಲ್ಪ ಏನೋ ಒಂದು ಒಳ್ಳೆ ಮಸಾಲ, ಇವಾಗ ಏನೇನೋ ಬಂದಿದಾವೆ ಚಾಟ್ ಮಸಾಲ ಆ ಮಸಾಲ ಈ ಮಸಾಲ ಎಲ್ಲಾನು ಹಾಕಿ ತೊಂದರೆ ಇಲ್ಲ, ಬಟ್ ನೀವು ಕೊಡ್ತಾ ಇರೋಂಥ ಫುಡ್ಡಲ್ಲಿ ಟೇಸ್ಟ್ ವ್ಯಾಲ್ಯೂ ತುಂಬಾ ಮ್ಯಾಟರ್ ಆಗುತ್ತೆ ಮಕ್ಕಳಿಗೆ. ಯಾಕಂದ್ರೆ ಅವ್ರ ಆಚೆಗಡೆ ಹೋದಾಗ ಈಗ ನಾವೇ ನೋಡಿದೀವಿ ಪೊಟ್ಯಾಟೋ ಟ್ವಿಸ್ಟರ್ ಅಂತ ತಗೊಳ್ತಾರೆ, ಅದೆಷ್ಟು ಡೇಂಜರಸ್. ಪೊಟ್ಯಾಟೋನೇ ಹೈ ಕ್ಯಾಲೋರಿ ಒಂದು ವೆಜಿಟೇಬಲ್ ಆಯ್ತಾ, ಅದನ್ನ ಆಯಿಲ್ ಅಲ್ಲಿ ಡಿಪ್ ಮಾಡುವಂಥದ್ದು, ಅದ್ರ ಮೇಲೆ ಒಂದಷ್ಟು ಟಾಪಿಂಗ್ಸ್ ಹಾಕಿ ಕೊಡುವಂಥದ್ದು, ಚೀಸ್ ಎಲ್ಲ ಹಾಕಿ ಕೊಡ್ತಾರೆ. ಹೌ ಡೇಂಜರಸ್ ಇಟ್ ಈಸ್ ಅಂದ್ರೆ ಅದನ್ನ ತಿಂದಾಗ ಫಾರ್ ಎಕ್ಸಾಂಪಲ್ 300-400 ಕ್ಯಾಲೋರೀಸ್ ವರ್ಗೂ ಕನ್ಸ್ಯೂಮ್ ಮಾಡ್ದಂಗೆ ಆಗ್ಬಿಡುತ್ತೆ, ಹೊಟ್ಟೆನೂ ಫಿಲ್ ಆಗಿರಲ್ಲ, ಹಸಿವು ಹಾಗೆ ತಿರುಗಿ ಇನ್ನೊಂದು 1/2 ಒನ್ ಅವರ್ಗೆ ಏನು ತಿನ್ಬೇಕು ಅಂತ ಅನ್ಸುತ್ತೆ. ನೀವು ತಿಂದಿರೋಂಥ ಫುಡ್ ಅಲ್ಲೂ ಕೂಡ ಹೈ ಕ್ಯಾಲೋರೀಸ್ ಇತ್ತು, ಏನು ಚೀಸ್ ಅಲ್ಲಿ. ಪೊಟ್ಯಾಟೋ ಇಸ್ ಹೈ ಕ್ಯಾಲೋರಿ ವೆಜಿಟೇಬಲ್. ಹಾಗೆ ನೀವು ಆಯಿಲ್ ಅಲ್ಲಿ ಡಿಪ್ ಮಾಡಿದಿರಾ, ಯಾವ ಆಯಿಲ್ ಅಲ್ಲಿ ಡಿಪ್ ಮಾಡಿದಾರೆ ಅನ್ನೋದು ಗೊತ್ತಿಲ್ಲ ನಿಮ್ಗೆ. ವಾಟ್ ಎವರ್ ಯು ಆರ್ ಹ್ಯಾವಿಂಗ್, ನೀವು ನಿಮ್ಮ ಮಕ್ಳಿಗೆ ಏನ್ ಕೊಡಿಸ್ತಾ ಇದ್ದೀರಾ ಆಚೆ ಹೋಗಿ ಕೂಡ ಅದನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಏನೋ ತಿನ್ನಿಸ್ಬಿಟ್ಟೆ, ಏನೋ ಆಚೆ ಕಡೆ ಹೋಗಿ ಅವ್ರನ್ನ ಸ್ಯಾಟಿಸ್ಫೈ ಮಾಡದೆ ಅನ್ನೋ ಒಂದು ಕಾನ್ಸೆಪ್ಟ್ ನ ಬಿಟ್ಬಿಡಿ. ನೀವು ಆಚೆ ಕಡೆ ಹೋಗಿ ಮಗು ಏನ್ ಪ್ರಾಕ್ಟೀಸ್ ಮಾಡಿಸ್ತೀರಾ, ಏನ್ ತಿನ್ನಿಸ್ತೀರಾ ಅನ್ನೋದ್ರ ಮೇಲೆ ತುಂಬಾನೇ ನೀವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಯಾರೋ ಬೇರೆಯವ್ರು ತಿಂತಿದ್ದಾರೆ ಅದನ್ನ ಇನ್ಫ್ಲೂಯೆನ್ಸ್ ಆಗಿ ಮಗು ತಿನ್ಬೇಕು ಅಂದಾಗ ನೀವು ಸ್ವಲ್ಪ ಕೂತ್ಕೊಂಡು ಅದಕ್ಕೆ ಸ್ವಲ್ಪ ಬುದ್ಧಿವಾದ ಹೇಳಕ್ ಆಗದೆ ಇರ್ಬೋದು ಸಣ್ಣ ಮಕ್ಕಳಿಗೆ, ಆದ್ರೆ ಎಲ್ಲೋ ಒಂದ್ ಕಡೆ ನೀವು ತಿನ್ನಕ್ ಸ್ಟಾರ್ಟ್ ಮಾಡಿ ಒಳ್ಳೆ ಫುಡ್ನ. ಅದು ನಿಮ್ನ ನೋಡಿ ಹೌದು ನಮ್ಮ ಅಪ್ಪ ಅಮ್ಮ ತಿಂತಿದ್ಯಲ್ಲ ಅಂತ ಹೇಳಿ ಅದು ತಿನ್ನಕ್ ಸ್ಟಾರ್ಟ್ ಮಾಡೋದು, ಜಸ್ಟ್ ಕಾಪಿ ಮಾಡತ್ತಷ್ಟೇ.
0: ಚೆನ್ನಾಗಿ ಹೇಳಿದ್ರಿ, ಅಪ್ಪ ಅಮ್ಮ ಮಾಡೋದನ್ನೇ ಮಕ್ಕಳು ಪಾಲಿಸ್ತಾರೆ, ಹಾಗಾಗಿ ಮೊದಲು ಅಪ್ಪ ಅಮ್ಮ ಬಾಯಿ ಕಟ್ಟಿದ್ರೆ ಸ್ವಲ್ಪ ಮಕ್ಕಳು ಅದನ್ನ ನೋಡ್ಕೊಂಡು ಫಾಲೋ ಮಾಡ್ತಾರೆ ಅಂತ.

0: ಊಟ ತಿಂಡಿ ವಿಷಯ ಮಾತಾಡಿದ್ವಿ. ಈಗ ವ್ಯಾಯಾಮ ಅಂತ ಬಂದಾಗ ಶಾಲೆಗಳಲ್ಲಿ ಮಕ್ಕಳಿಗೆ ವಾರಕ್ಕೆ ಒಂದಿನಾನೋ ಎರಡು ದಿನಾನೋ ಫಿಸಿಕಲ್ ಎಜುಕೇಶನ್ ಅಂತ ಎಲ್ಲ ಕ್ಲಾಸ್ ಇರುತ್ತೆ. ಆದ್ರೆ ಮಕ್ಕಳು ನಿತ್ಯ ವ್ಯಾಯಾಮ ಮಾಡಿಕೊಂಡು ಆಟ ಆಡ್ಕೊಂಡು ಟ್ಯೂಷನ್ಸ್ಗೆಲ್ಲ ಹೋಗ್ಕೊಂಡು ಬೇರೆ ಬೇರೆ ಕ್ಲಾಸಸ್ಗೆಲ್ಲ ಸೇರಿಸಿರ್ತಾರೆ, ಹೇಗೆ ಮಕ್ಕಳು ಇದನ್ನ ಮ್ಯಾನೇಜ್ ಮಾಡೋದು ಸಿದ್ದು ಅವರೇ?
1: ಎಲ್ಲದಕ್ಕೂ ಒಂದು ಟೈಮ್ ಅಂತ ಕೊಡ್ಲೇಬೇಕಾಗತ್ತೆ. ಈಗ ಮಗು ಚೆನ್ನಾಗಿ ಓದ್ತಿದೆ ಅಥವಾ ಸ್ವಲ್ಪ ಓದೋದ್ರಲ್ಲಿ ಅದು ವೀಕ್ ಇದೆ ಅಂತ ಹೇಳಿದ ತಕ್ಷಣ ಓವರ್ ಸ್ಟ್ರೆಸ್ ಮಾಡೋದು ತಪ್ಪು. ಎಲ್ಲರೂ ಒಂದೇ ಥರ ಇಲ್ಲ, ಎಲ್ಲ ಬೆರಳುಗಳು ಒಂದೇ ಥರ ಇರಲ್ಲ ಅನ್ನೋ ಹಾಗೆ ಎಲ್ಲ ಮಕ್ಕಳು ಒಂದೇ ಥರ ವಿದ್ಯಾವಂತರಾಗಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡೋದು ಕೂಡ ನಿಮ್ಮ ಪೇರೆಂಟ್ಸ್ ಆದವ್ರು ತಪ್ಪು. ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ, ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇದೆ, ಅದನ್ನ ನೀವು ಸ್ವಲ್ಪ ಫೋಕಸ್ ಮಾಡಿ. ಹಾಗೆ ಬೇಸಿಕ್ ಎಜುಕೇಷನ್ ಇಸ್ ರಿಕ್ವೈರ್ಡ್, ಹೌದು, ಅದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ. ಟ್ಯೂಷನ್ಗೆ ನೀವು 1 or 2 hours ನೀವು ಟೈಮ್ ಇನ್ವೆಸ್ಟ್ ಮಾಡ್ತೀರಾ ಮಾಡಿ, ಸ್ಕೂಲಿಗೆ ಕಳಿಸ್ತೀರಾ ಅಲ್ಲೊಂದು 6 hours ಇರ್ತಾರ, ಓಕೆ. ಬಟ್ ಅರ್ಲಿ ಮಾರ್ನಿಂಗ್ ಎದ್ದೇಳೋದನ್ನ ಎಬ್ಬರ್ಸೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು ನೀವು. ಯಾಕಂದ್ರೆ ಮಾರ್ನಿಂಗ್ ಎದ್ದು 1 hour ಅವ್ರು ಏನು ಹೋಗಿ ಫಿಸಿಕಲ್ ಆಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗ್ತಾರೆ, ಮೇ ಬಿ ನಿಮ್ ಜೊತೆನೆ ವಾಕ್ ಕರ್ಕೊಂಡೋಗಿ, ರನ್ ಮಾಡಿಸಿ. ನೀವು ಮನೇಲೇ ಇದ್ದು ಅಥವಾ ನೀವು ಯೋಗ ಮಾಡ್ತೀರಾ, ಮಗು ಕಲಿ ಯೋಗ ಮಾಡಿಸಿ. ಎಂಡ್ ಆಫ್ ದಿ ಡೇ, ಇಲ್ಲ ನಿಮ್ಗೆ ಅರ್ಲಿ ಮಾರ್ನಿಂಗ್ ನಿಮ್ಗೆ ಟೈಮ್ ಆಗ್ತಿಲ್ಲ, ನಿದ್ರೆ ನಿಮ್ಗೆ ಮಲಗೋದೇ ಲೇಟು, ಎದ್ದೋಳೋದು ಲೇಟ್ ಅಂತ ಹೇಳಿದಾಗ ಈವ್ನಿಂಗ್ ಒಂದು ಪ್ಲಾನ್ ಮಾಡ್ಕೊಳ್ಳಿ. ಮೇ ಬಿ ಆಫ್ಟರ್ 8 or 7, ನಥಿಂಗ್ ರಾಂಗ್ ಇನ್ ದಟ್. ಯಾವ ಟೈಮಲ್ಲಿ ಬೇಕಾದ್ರೂ ಎಕ್ಸಸೈಸ್ ಮಾಡ್ಬೋದು, ಎಕ್ಸಸೈಸ್ ಯಾವುದೇ ಒಂದು ಟೈಮ್ ಲಿಮಿಟ್ ಇಲ್ಲ. ಬಟ್ ಏನು ಅಂದ್ರೆ ಅದಕ್ಕೆ ಮುಂಚೆ ಏನ್ ತಿಂದಿರ್ಬೇಕು, ಏನ್ ತಿನ್ಬೇಕು ಅದಾದ್ಮೇಲೆ ಅನ್ನೋದನ್ನ ಮಾತ್ರ ಗಮನದಲ್ಲಿ ಇಟ್ಕೋಬೇಕೇ ಹೊರತು ಎಕ್ಸಸೈಸ್ ಡಸಂಟ್ ಹ್ಯಾವ್ ಎನಿ ಟೈಮ್. ಇವಾಗ ನಾವು ಕೂಡ ಜಿಮ್ಮಲ್ಲಿ ವರ್ಕೌಟ್ ಒಂದಿನ ಬೆಳಿಗ್ಗೆ 10 hours ಮಾಡ್ತೀವಿ, ಇನ್ನೊಂದು ದಿನ ರಾತ್ರಿ 10 hours ಮಾಡ್ತೀವಿ, ಡಸಂಟ್ ಮೇಕ್ ಸೆನ್ಸ್. ನೀವು ಎಷ್ಟು ಕ್ಯಾಲರಿ ಬರ್ನ್ ಮಾಡ್ತೀರಾ ಅನ್ನೋದೇ ಇಲ್ಲಿ ಮ್ಯಾಟರ್ ಆಗೋದು.
0: ಇನ್ನು ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಬಂದಾಗ ಅದ್ರಲ್ಲೇನಾದ್ರೂ ವ್ಯತ್ಯಾಸ ಇದೆಯಾ ವ್ಯಾಯಾಮ ಮಾಡೋದ್ರಲ್ಲಿ?
1: ಒಂದು ಆವರೇಜ್ ಒಂದು 8-year-old ಕಿಡ್ನ, ಹುಡುಗಿ ಆಗಿರ್ಬೋದು ಹುಡುಗನ ಹುಡುಗ ಆಗಿರ್ಬೋದು, ನೀವೊಂದು ಫಿಸಿಕಲ್ ಆಕ್ಟಿವಿಟಿಗೆ ನೀವು ಆ್ಯಡ್ ಮಾಡಿದ್ರಿ. ಈಗೆಲ್ಲ ಏನು ಮಾಡಿದಾರೆ, ಮಕ್ಕಳನ್ನೆಲ್ಲ ಫುಟ್ಬಾಲ್ಗೆ ಹಾಕ್ತಾರೆ, ಸ್ವಿಮ್ಮಿಂಗ್ಗೆ ಹಾಕ್ತಾರೆ, ಸ್ಕೇಟಿಂಗ್ಗೆ ಹಾಕ್ತಾರೆ, ಎನಿ ಫಿಸಿಕಲ್ ಆಕ್ಟಿವಿಟಿ. ನೀವು ಒಂದಷ್ಟು ವರ್ಷ ಈ ಹೆಣ್ಣಾಗಲಿ ಗಂಡಾಗಲಿ ಒಂದೇ ಥರ ಎಫರ್ಟ್ಸ್ ಹಾಕಬೇಕು. ಅದಕ್ಕೆ ಎಫರ್ಟ್ಸ್ಗೆ ಒಂದು ಲಿಮಿಟೇಷನ್ಸ್ ಇಲ್ಲ. ಹುಡುಗಿ ನೀನು ಇಷ್ಟೇ ಮಾಡಬೇಕು, ಹುಡುಗ ನೀನು ಇಷ್ಟೇ ಮಾಡಬೇಕು, ನೋ. ಒಂದೇ ಥರ ಎಫರ್ಟ್ಸ್ ಹಾಕಬೇಕು. ಅವ್ರ ಬಾಡಿ ಟೈಪೇ ಅವ್ರನ್ನ ಆ ಥರನೇ, ಫೀಮೇಲ್ ಫೀಮೇಲ್ ಬಾಡಿ ಟೈಪ್ ಆಗಿ ಇರುತ್ತೆ, ಮೇಲ್ ಮೇಲ್ ಬಾಡಿ ಥರ ಟರ್ನ್ ಆಗ್ತಾ ಹೋಗುತ್ತೆ. ಬಿಕಾಸ್ ನಮ್ಮ ಹಾರ್ಮೋನೇ ಸಪೋರ್ಟ್ ಮಾಡಲ್ಲ ಮೇಲ್ ಬಾಡಿಯಾಗಿ ಟರ್ನ್ ಆಗಲಿಕ್ಕೆ, ನೆವರ್. ಮೇ ಬಿ ಅವ್ರು ಎಕ್ಸಸೈಸ್ ಮಾಡೋದ್ರಿಂದ ಸ್ವಲ್ಪ ಗ್ರೋತ್ ಚೆನ್ನಾಗಿರುತ್ತೆ, ಹೈಟ್ ಚೆನ್ನಾಗಿ ಬರ್ತಾರೆ, ಫಿಸಿಕ್ ಚೆನ್ನಾಗಿರುತ್ತೆ ಹುಡುಗಿರ್ದು. ಹುಡುಗರು ಕೂಡ ಅಷ್ಟೇ, ಅವ್ರ ಫಿಸಿಕ್ಕು ಹೈಟು ನೀವು ನೋಡಿರ್ಬೋದು. ಪೇರೆಂಟ್ಸ್ ಒಂದು 5'6" 5'7" ಇರ್ತಾರೆ, ಮಗ ಸ್ಪೋರ್ಟ್ಸ್ ಅಲ್ಲಿ ಇರ್ತಾನೆ ಚಿಕ್ಕ ವಯಸ್ಸಿಂದಾನೆ ಅಂದಾಗ ಅವನು 5'11" 6 ವರ್ಗೂ ರೀಚ್ ಆಗಿರ್ತಾನೆ. ಜಸ್ಟ್ ಬಿಕಾಸ್ ಹೇಗೆ ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಅವ್ರು ಸಣ್ಣ ವಯಸ್ಸಿಂದಾನೆ ಇಂಪ್ಲಿಮೆಂಟ್ ಮಾಡಿದ್ರು ಅಂತ. ಗ್ರೋತ್ ಕೂಡ ಮ್ಯಾಟರ್ ಆಗೋದು. ಈಗ ನನ್ನ ಮಗ ಹೈಟ್ ಬಂದಿಲ್ಲ, ನನ್ನಷ್ಟೇ ಹೈಟ್ ಇದ್ದಾನೆ, ನನ್ನ ಮಗಳ ಹೈಟ್ ಇಲ್ಲ, ಬಿಕಾಸ್ ನೀವು ಅವ್ರನ್ನ ಒಂದು ಏಜ್ ವರ್ಗೂ ರೆಸ್ಟ್ರಿಕ್ಟ್ ಮಾಡ್ಬಿಟ್ಟಿದ್ದೀರಾ. ಈಗ 18-19 ಆದ್ಮೇಲೆ ಹೋಗೋ ಸ್ವಿಮ್ಮಿಂಗ್ ಹೋಗೋ ಅದಕ್ಕೆ ಹೋಗೋ, ನೀನು ಅಲ್ಲಿ ಇಲ್ಲಿವರೆಗೂ ನೀನು 10th ಮುಗಿಸೋದೇ ನಮ್ಗೊಂದು ಚಾಲೆಂಜಿಂಗ್ ಆಗಿತ್ತು, ನೆಕ್ಸ್ಟ್ 12th ಅದೇ ನಿನಗೆ ಒಂಥರ ಟರ್ನಿಂಗ್ ಪಾಯಿಂಟು, ಈ ಥರದೇ ತಲೆಗೆ ತುಂಬಿ ಬರೀ ಎಜುಕೇಷನ್ ಬಗ್ಗೆನೇ ಮಾತಾಡ್ತಾ ಹೋದ್ರಿ ನೀವು. ಬಟ್ ಮಕ್ಕಳಿಗೆ ಫಿಸಿಕಲಿ ಎಲ್ಲೋ ಒಂದು ಕಡೆ ನೀವು ಡೌನ್ ಮಾಡಿಬಿಟ್ರಿ, ಅಲ್ಲಿಂದ ಅವರು ಹೈಟ್ ಗ್ರೋತ್ ಕೂಡ ಕಮ್ಮಿ ಆಗುತ್ತೆ, ಫಿಸಿಕಲ್ ಅಪಿಯರೆನ್ಸ್ ಕೂಡ ಅವ್ರಿಗೆ ಅಷ್ಟಕ್ಕಷ್ಟೇ. ಎಷ್ಟೋ ಹುಡುಗರು ಬರೀ ಓದಿ ಓದಿ ಕಣ್ಣೆಲ್ಲ ಮಂಜು ಮಾಡ್ಕೊಂಡು ಗ್ಲಾಸಸ್ ಹಾಕೊಂಡ್ಬಿಟ್ಟಿದ್ದಾರೆ 16 ವಯಸ್ಸಿಗೆನೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಲೇಬೇಕು ಅಂದ್ರೆ ಮಕ್ಕಳನ್ನ ಚಿಕ್ಕ ವಯಸ್ಸಿಂದಾನೆ ಸ್ಪೋರ್ಟ್ಸ್ಗೆ ಹಾಕಿ, ಇವತ್ತಲ್ಲ ನಾಳೆ ನಿಮ್ಮ ಮಕ್ಕಳು ಕೂಡ ಕಾಮನ್ವೆಲ್ತ್ ಗೇಮ್ಸ್ ಅಥವಾ ಕ್ರಿಕೆಟ್ ಅಲ್ಲಿ ಮತ್ತೆ ಇನ್ನೊಂದು ಯಾವುದೋ ಒಂದು ಸ್ಪೋರ್ಟ್ಸ್ ಅಲ್ಲಿ ನೀವು ನಿಜವಾಗ್ಲೂ ಒಂದು ಸಾಧನೆ ಮಾಡೇ ಮಾಡ್ತಾರೆ. ಮತ್ತೆ ತುಂಬಾ ಆಪರ್ಚುನಿಟೀಸ್ ಇದೆ ಅಂತಾನು ಹೇಳ್ತೀನಿ ಇಂಡಿಯಾದಲ್ಲಿ, ಯಾಕಂದ್ರೆ ಇಂಡಿಯಾ ಬಿಟ್ಟರೆ ಚೈನಾದಲ್ಲೇ ತುಂಬಾನೇ ಪ್ರಾಮುಖ್ಯತೆ ಕೊಡೋದು. ಇಂಡಿಯಾದಲ್ಲಿ ಈಗ ಸ್ಟಾರ್ಟ್ ಆಗಿದೆ, ಆಸ್ ಯು ಟೋಲ್ಡ್ ಫಿಟ್ ಇಂಡಿಯಾ ಸೆಲೆಬ್ರೇಷನ್ ನಾವು ಮಾಡ್ತಾ ಇದೀವಿ ಅಂದ್ರೆ ಇದಕ್ಕೆ ನಾವೆಲ್ಲ ಸೇರ್ಕೊಂಡು ನಮ್ಮನೆ ಮಕ್ಕಳನ್ನ ಫಸ್ಟ್ ಅದನ್ನ ಹೋಗಿ ತೋರಿಸೋಣ. ಫಸ್ಟ್ ಒಂದ್ 2 ಇವೆಂಟ್ ನ ನೋಡಿ, ನಿನ್ನ ಏಜ್ ಹುಡುಗ ಯಾವ ತರ ಆಡ್ತಿದ್ದಾನೆ, ಒಂದ್ ಎಕ್ಸಾಂಪಲ್ ಸೆಟ್ ಮಾಡೋಣ. ಅಟ್ಲೀಸ್ಟ್ ಅದರಿಂದ ಇನ್ಫ್ಲುಯೆನ್ಸ್ ಆಗ್ತಾರೆ. ಆಮೇಲೆ ನೀವ್ ಯಾವ್ದೋ ಒಂದ್ ಸ್ಪೋರ್ಟ್ಸ್ ಗೆ ಅವ್ರನ್ನ ಆಡ್ ಮಾಡಿ, ಆ ಚಾಲೆಂಜಿಂಗ್ ಕಾಂಪಿಟೇಟಿವ್ ಮೈಂಡ್ ಸೆಟ್ ಬರುತ್ತೆ ಮಗುಗೆ, ಅದರಿಂದ ಅವ್ರ ಫ್ಯೂಚರ್ ಚೇಂಜ್ ಆಗ್ತಾ ಹೋಗುತ್ತೆ. ಅವ್ರ ಗ್ರೋತ್ ಗೋಸ್ಕರ ಅವ್ರಿಗೆ ಎಜುಕೇಶನ್ ಗೋಸ್ಕರ ನೀವೇನು ವರ್ಕ್ ಮಾಡೋ ಅಂತ ಅವಶ್ಯಕತೆನೇ ಇಲ್ಲ. ಆ ಕಾನ್ಸಂಟ್ರೇಷನ್ ಕೂಡ ಇಂಪ್ರೂವ್ ಆಗುತ್ತೆ, ಕಾಂಪಿಟೇಟಿವ್ ಮೈಂಡ್ ಬರುತ್ತೆ. ಬೇಸಿಕಲಿ ಇನ್ ಜನರೇಷನ್ ಗೆ ಬೇಕಾಗಿರೋದು ಹೆಲ್ತ್, ಫಸ್ಟ್ ಪ್ರಿಯೋರಿಟಿ ಇಸ್ ಹೆಲ್ತ್, ಸೆಕೆಂಡ್ ಇಸ್ ನಾಲೆಡ್ಜ್, ಥರ್ಡ್ ಒನ್ ಇಸ್ ನೀವು ಅವ್ರ ಕರಿಯರ್ನ ಆಮೇಲೆ ಯೋಚನೆ ಮಾಡಿ ಅಂತ.
0: ಸೂಪರ್.

0: ಮನಸ್ಸಲ್ಲಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ನಮ್ಮಲ್ಲೊಂದು ಮಾತಿದೆ. ಇದು ಮನಸ್ಸು ದೇಹ ಎರಡಕ್ಕೂ ಅಪ್ಲಿಕಬಲ್. ನೀವ್ ಹೇಳಿದ್ರಿ 18 ದಾಟ ಆದ್ಮೇಲೆ ಮಕ್ಳಿಗೆ ವ್ಯಾಯಾಮ ಆಗೆಲ್ಲ ಅಭ್ಯಾಸ ಮಾಡಿಸ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗತ್ತೆ ಅಂತ. ಸೊ ಚಿಕ್ಕ ವಯಸ್ಸಿಂದಾನೆ ಇದನ್ನ ಅವರ ರಕ್ತದಲ್ಲೇನೆ ಸೇರಿಸೋ ಹಾಗೆ ಅವ್ರಿಗೆ ಅಭ್ಯಾಸ ಮಾಡಿಸ್ಬೇಕು. ಇನ್ನು ಈ ತರ ಬೊಜ್ಜು ಇರುವಂತಹ ಮಕ್ಕಳು ನೀವು ತುಂಬಾ ಜನನ ನಿಮ್ಮ ಫಿಟ್ನೆಸ್ ಅಡ್ಜಲ್ಲಿ ಕೂಡ ನೋಡಿರ್ತೀರಿ ಸಂಸ್ಥೆನ ನಡೆಸೋದ್ರಿಂದ. ಇಂಥ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಹೇಗೆ? ಮಕ್ಕಳ ಮನಸ್ಸಿಗೆ ನೋವು ಆಗದೆ ಇರೋ ಹಾಗೆ ನೀನು ಹೀಗಿದ್ಯಾಪ್ಪ, ನೀನೊಂಚೂರು ವರ್ಕೌಟ್ ಮಾಡ್ಬೇಕು, ಚೂರು ಸಣ್ಣ ಆಗ್ಬೇಕು, ಇನ್ನೊಂಚೂರು ಫಿಟ್ ಆಗ್ಬೇಕು, ಎಲ್ಲ ಮಕ್ಳ ತರ ನೀನು ಓಡ್ಬೇಕು. ಮಕ್ಕಳ ಮನಸ್ಸಿಗೆ, ಎಳೆಯ ಮಕ್ಕಳಿಗೆ ನೋವು ಆಗದೆ ಇರೋ ಹಾಗೆ ಹೇಗೆ ಹೇಳೋದು? ಅದು ಪೋಷಕರಾದ್ರೂ ಆಗಿರ್ಬಹುದು ಮನೆಯಲ್ಲಿ.
1: ಹೌದು, ಫಸ್ಟ್ ಕಂಪ್ಯಾರಿಸನ್ ಸ್ಟಾಪ್ ಮಾಡ್ಬೇಕು. ಹೇಗೆ ಅಂದ್ರೆ, ನಮ್ಮ ಮಗು ದಪ್ಪ ಆಗಿದೆ, ಹೌದು, ಮೇ ಬಿ ನಾವು ಮಾಡಿರೋ ಮಿಸ್ಟೇಕ್ ಇಂದನೋ ಅಥವಾ ಏನೋ ಒಂದು ಹೆಲ್ತ್ ಕಾಂಪ್ಲಿಕೇಶನ್ ಇಂದನೋ ಅಥವಾ ಎಲ್ಲೊಂದ್ ಕಡೆ ಒಂದು ನೆಗ್ಲಿಜೆನ್ಸ್ ಅಲ್ಲಿ ಮಗು ದಪ್ಪ ಆಗ್ಬಿಟ್ಟಿದೆ. ಹೌದು, ಬಿಕಾಸ್ ಆಫ್ ಓವರ್ ಫೀಡಿಂಗ್, ಓವರ್ ಕ್ಯಾಲರೀಸ್ ಇಂಟೇಕ್. ನೀಲೇನಾಗ್ಬಿಟ್ಟಿದೆ, ಯಾವುದು ಬ್ಯಾಲೆನ್ಸ್ಡ್ ಇಲ್ಲ. ಜಾಸ್ತಿ ತಿನ್ಸಿದ್ದೀವಿ, ವ್ಯಾಯಾಮ ಕಮ್ಮಿ ಮಾಡಿಸಿದ್ದೀವಿ ಅಥವಾ ಮಾಡಿಸೇ ಇಲ್ಲ. ಈ ತರ ಎಕ್ಸಾಂಪಲ್ ಇಂದ ಮಗು ಒಬೀಸ್ಡ್ ಆಗೋಯ್ತು. ನೀವು ಆ ತರ ಆದಾಗ ನಿಮ್ಗೆ ಎಲ್ಲೋ ಒಂದ್ ಕಡೆ ಒಂದ್ ಏಜ್ ವರ್ಗ ಮಗ ಅಥವಾ ಮಗಳು ಕ್ಯೂಟ್ ಅನ್ಸ್ಬೋದು, ಚೆನ್ನಾಗಿ ಗುಂಡ್ಗುಂಡಾಗಿದ್ದಾರೆ ಹಾಗೆ ಅಂತ. ಬಟ್ ಹೋಗ್ತಾ ಹೋಗ್ತಾ ಅದು ಸೀರಿಯಸ್ ಕಾಂಪ್ಲಿಕೇಶನ್ಸ್ ಟರ್ನ್ ಆಗುತ್ತೆ. ಹೇಗೆ ಅಂದ್ರೆ, ಒಂದು 10-12 ಇಯರ್ಸ್ ಕ್ರಾಸ್ ಆಗ್ತಿದ್ದಂಗೆ ಓವರ್ ವೇಟ್ ಆಗೋದ್ರು. ಈಗ ನಾನೇ ಒಂದು ಎಕ್ಸಾಂಪಲ್ ನೋಡಿದೀನಿ, 12-13 ವರ್ಷದ ಹುಡುಗ ಬಂದಿದ್ದಾನೆ ಜಿಮ್ಗೆ, ಅವ್ರ ತಂದೆ ತಾಯಿ ಜೊತೆ. ಈಸ್ ವೇಯಿಂಗ್ ಅರೌಂಡ್ 80 kg. ಸೊ ಏನಾಗ್ಬಿಟ್ಟು 80 kg ಇರುವಂತ ಹುಡುಗನ 12 ವರ್ಷಕ್ಕೆ ಹೇಗೆ ಟರ್ನ್ ಮಾಡಿ, ನಾವೇನು ಅದಿಷ್ಟು ಕೇಳಕ್ ಬರಲ್ಲ. ಬಿಕಾಸ್ ಮೇ ಬಿ ಓವರ್ ಫೀಡಿಂಗ್ ಏನಾದ್ರೂ ರೀಸನ್ ಆಗಿರ್ಬೋದು. ಬಟ್ ನಾವು ಅವ್ರನ್ನ ಹೇಗೆ ತಗೊಂಡೋಗ್ಬೇಕು, ನಿಮ್ ಪೇರೆಂಟ್ಸ್ ಅದ್ರ ಫಸ್ಟ್ ನಾವು ಹೇಳೋದು, ಸಿ ಯು ಶುಡ್ ಬಿ ಸ್ಲೋ. ನಾವು ಈ ಅಭ್ಯಾಸ ಆಗ್ಬಿಟ್ಟಿದೆ ಮಗುಗೆ, ಚಿಕ್ಕ ವಯಸ್ಸಿಂದ ಚೆನ್ನಾಗಿ ತಿಂದು ಅಥವಾ ಏನು ಮಾಡದೆ ಲೇಜಿ ಆಗಿದ್ದು,
0: ಜಂಕ್ ಫುಡ್ನ
1: ಜಾಸ್ತಿ ಯೂಸ್ ಮಾಡಿರ್ಬೋದು ಅಥವಾ ತುಂಬಾ ಲೇಜಿ ಆಗಿದ್ದು, ಯಾವುದೇ ಆಕ್ಟಿವಿಟಿ ಇಲ್ಲದೆ ಬರೀ ಫೋನು. ಸೊ ಈಗಿನ ಮಕ್ಕಳಂತೂ ಇನ್ನೂ ಸ್ವಲ್ಪ ಓವರ್ ಟ್ಯಾಲೆಂಟೆಡ್, ನಾವೇನಾದ್ರೂ ಹೇಳಿದ್ರೆ ನಮ್ಗೇನೆ ಅದೇನಾದ್ರೂ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತೇವೆ. ಸೊ ಅದರಿಂದ ಮಕ್ಕಳಿಗೆ ಹೇಗೆ ಅಂದ್ರೆ, ವೆರಿ ಸ್ಲೋಲಿ ಯು ನೀಡ್ ಟು ಟೇಕ್ ದೆಮ್. ಅವರಿಗೆ ಸೂಟ್ ಆಗುವಂತ ಆಕ್ಟಿವಿಟೀಸ್ ಮಾಡಿಸ್ಬೇಕು. ಟಿಪಿಕಲ್ ಜಿಮ್ ವರ್ಕೌಟ್ ಮಾಡ್ಸೋಕೆ ಬರಲ್ಲ, ಬರೀ ಫಂಕ್ಷನಲ್ ಆಕ್ಟಿವಿಟೀಸ್ ಮಾಡಿಸ್ಬೇಕು. ರನ್ ಮಾಡಿಸೋದು, ಸೈಕ್ಲಿಂಗ್ ಮಾಡಿಸೋದು, ಹಾಗೆ ಒಂದಷ್ಟು ಏನಂದ್ರೆ ರೆಸಿಸ್ಟೆನ್ಸ್ ಬ್ಯಾಂಡ್ ನ ಯೂಸ್ ಮಾಡುವಂಥದ್ದು, ಎಲ್ಲೋ ಒಂದ್ ಕಡೆ ಫನ್ ಆಗಿರ್ಬೇಕು ಅವ್ರಿಗೆ. ಅಂದ್ರೆ ಫನ್ ಆಕ್ಟಿವಿಟಿ ತರಾನು ಇರಬೇಕು, ಅಟ್ ದಿ ಸೇಮ್ ಟೈಮ್ ಅವ್ರಿಗೆ ವರ್ಕೌಟ್ ಆಗ್ಬೇಕು. ಈ ತರ ಜಿಮ್ ಅಲ್ಲಿ ಕೆಲವರು ಮಕ್ಕಳಿಗೆ ಅಂತ ಪ್ರೋಗ್ರಾಮ್ ಮಾಡ್ತಾರೆ. ಮೋಸ್ಟ್ ಆಫ್ ದಿ ಜಿಮ್ಸ್ ಬಿಲೋ 15 ಇಯರ್ಸ್ ಹುಡುಗರನ್ನ ತಗೊಳೋದೇ ಇಲ್ಲ, ಬಿಕಾಸ್ ಇಟ್ಸ್ ಅ ರಿಸ್ಕ್ ಪಾರ್ಟ್ ಅಂತ. ಯಾಕಂದ್ರೆ ಜಿಮ್ ಅಲ್ಲಿ ಒಂದಷ್ಟು ಆಕ್ಟಿವಿಟಿ ಅವರಿಗೆ ಅಂತಾನೆ ಫೋಕಸ್ಡ್ ಆಗಿ ಒಂದೂವರೆ ಗಂಟೆ ಟ್ರೈನ್ ಮಾಡ್ಬೇಕಾಗುತ್ತೆ. ಈ ರೀಸನ್ಸ್ ಇಂದ ಕೆಲವರು ಡ್ರಾಪ್ ಮಾಡ್ತಾರೆ. ಅದಕ್ಕೆ ಪೇರೆಂಟ್ಸ್ಗೆ ನಾವೇ ಸಜೆಸ್ಟ್ ಮಾಡ್ತೀವಿ ಕೆಲವೊಂದ್ಸಲ, ನೋಡಿ ಆ ತರ ಏನಾದ್ರೂ ಇದ್ದಾಗ ಜಿಮ್ ಅಲ್ಲಿ ಸೇರಿಸ್ಕೊಳ್ಳಲ್ಲ ಅಂದಾಗ ನೀವು ಧಾರಾಳವಾಗಿ ಕರ್ಕೊಂಡೋಗಿ ಒಂದು ಒಳ್ಳೆ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹಾಕಿ, ಸ್ವಿಮ್ಮಿಂಗ್ ಕೋಚಿಂಗ್ ಹಾಕಿ, ಹಾಗೆ ಯಾವ್ದನ್ನ ಸೈಕ್ಲಿಂಗ್ ಆಕ್ಟಿವಿಟಿ. ಬೆಳಿಗ್ಗೆ ಎದ್ದು ನೀವು ಮಗುನ ಜೊತೆ ಒಂದು 2-3 ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ಕೊಂಬನ್ನಿ. ಯಾವ್ದನ್ನ ಬೇರೆ ಸ್ಪೋರ್ಟ್ಸ್ ಅವ್ನ್ ಯಾವ್ ಇಷ್ಟ ಆಗುತ್ತೆ ಆ ಸ್ಪೋರ್ಟ್ಸ್ ನೀವು ಸ್ಟಿಕ್ ಆನ್ ಮಾಡಿ.
0: ಸಿದ್ದು ಅವರೇ, ನಾವು ಕಾರ್ಯಕ್ರಮದ ಕಡೆ ಹಂತಕ್ಕೆ ಬಂದಿದೀವಿ ಆಲ್ಮೋಸ್ಟ್. ರಾಜ್ಯದಾದ್ಯಂತ ಕೇಳ್ತಾ ಇರುವಂತಹ ಪುಟ್ಟ ಪುಟ್ಟ ಮಕ್ಕಳಿಗೆ ಈ ಫಿಟ್ ಇಂಡಿಯಾ ಮೂವ್ಮೆಂಟ್ ಸಂದರ್ಭದಲ್ಲಿ ನಿಮ್ಮ ಸಂದೇಶ ಏನು, ಕಿವಿ ಮಾತೇನು?
1: ಎಲ್ಲಾ ಮಕ್ಕಳಿಗೂ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಪೇರೆಂಟ್ಸ್ ಅವ್ರಿಗೆ ತುಂಬಾ ಇನ್ಫ್ಲುಯೆನ್ಸ್ ಮಾಡ್ಬೇಕಾಗತ್ತೆ, ತುಂಬಾ ಸಪೋರ್ಟ್ ಮಾಡ್ಬೇಕಾಗತ್ತೆ. ಮಕ್ಕಳಾದವರು ನೀವು ಕೂಡ, ನಿಮ್ಗೆ ಯಾವ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಬ್ಯಾಡ್ಮಿಂಟನ್ ಇಷ್ಟ ಆಯ್ತಾ, TT ಇಷ್ಟ ಆಯ್ತಾ, ಯಾವ್ದಾದ್ರು ನಿಮ್ ಪೇರೆಂಟ್ಸ್ ಹತ್ರ ಫಸ್ಟ್ ಕಮ್ಯುನಿಕೇಟ್ ಮಾಡಿ, ಅಪ್ಪ ನಾನು ಈ ಪರ್ಟಿಕ್ಯುಲರ್ ಸ್ಪೋರ್ಟ್ಸ್ ಅಂದ್ರೆ ನನಗೆ ಇಷ್ಟ, ನಾನು ಇದನ್ನ ಆಡ್ಬೇಕು, ಸೊ ನೀ ನನಗೆ ಇದನ್ನ ಯಾವ ಟ್ರೈನಿಂಗ್ ಕರ್ಕೊಂಡು ಹೋಗ್ತೀಯ ಅಂತ ಕೇಳಬೇಕು. ಪೇರೆಂಟ್ಸ್ ಆದವ್ರಿಗೆ ಅದು, ಕೆಲವರಿಗೆ ಶಕ್ತಿ ಇರೋರಿಗೆ ಅದನ್ನ ಮಾಡಿಸ್ತಾರೆ, ಇಲ್ಲೇ ಇರೋರು ನೀವು ಏನ್ ಮಾಡ್ಬೇಕಾಗತ್ತೆ. ಕೆಲವೊಂದು ನಿಮಗೆ ಕೈಗೆಟುಕುವ ಅಂತ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿಗೆ ಇನ್ವಾಲ್ವ್, ಕಬಡ್ಡಿಗೆ ಯಾವ ಫಿನಾನ್ಸು ಬೇಕಾಗಿಲ್ಲ, ಖೋಖೋ ಆಡಿ, ಇನ್ನೊಂದು ಯಾವ್ದೋ ಒಂದು ಸ್ಪೋರ್ಟ್ಸ್ ಆಡಿ. ಸೊ ಕೆಲವೊಂದು ಸ್ಪೋರ್ಟ್ಸ್ಗಳಿಗೆ ಯಾವುದೇ ಒಂದು ಫಿನಾನ್ಷಿಯಲ್ ಒಂದು ಸಪೋರ್ಟ್ ಬೇಕಾಗೇ ಇಲ್ಲ. ಎಲ್ಲ ಕ್ರಿಕೆಟ್ಗೆ ಹೋಗ್ಬೇಕಂದ್ರೆ ಕೋಚಿಂಗ್ ಹೋಗ್ಬೇಕು, ಕೋಚಿಗೆ ಒಂದಷ್ಟು ದುಡ್ಡು ಕೊಡಬೇಕಾಗತ್ತೆ, ಅದಕ್ಕೊಂದಷ್ಟು ನಾವು ಕ್ರಿಕೆಟ್ ಸೆಟ್ ಕಿಟ್ ತಗೋಬೇಕಾಗತ್ತೆ. ಫುಟ್ಬಾಲ್ಗೆ ಹೋಗ್ಬೇಕು ಅಂದ್ರೆ ಸೇಮ್ ಥಿಂಗ್. ಸೊ ನಮಗೆ ಯಾವ್ದು ಕೈಗೆಟ್ಕತ್ತೆ, ನಮ್ ಕೈಯಲ್ಲಿ ಯಾವ್ದು ನಾವು ಅದನ್ನ ಅಫೋರ್ಡ್ ಮಾಡಕ್ಕಾಗುತ್ತೆ ಅಂತದನ್ನ ಮಾತ್ರ ಮಾಡಿ. ಯಾಕಂದ್ರೆ ನೀವು ಎಲ್ಲೋ ಒಂದ್ ಕಡೆ ಒಂದು ಎಕ್ಸ್ಪೆನ್ಸಿವ್ ಸ್ಪೋರ್ಟ್ ನ ಸೆಲೆಕ್ಟ್ ಮಾಡಿ ಪೇರೆಂಟ್ಸ್ ಬರ್ಡನ್ ಮಾಡಕ್ ಹೋಗ್ಬೇಡಿ. ಆಯ್ತು, ನೀವು ಇರ್ಬೇಕು, ಫಿಸಿಕಲ್ ಆಕ್ಟಿವಿಟೀಸ್ ಮ್ಯಾಂಡೇಟರಿ, ನಾನು ಅದನ್ನ ತಪ್ಪು ಅಂತ ಹೇಳ್ತಿಲ್ಲ. ನೀವು ಸೆಲೆಕ್ಟ್ ಮಾಡುವಂತ ಸ್ಪೋರ್ಟ್ಸ್ ಏನಿದೆಯಲ್ಲ ಅದು ನಿಮ್ಮ ತಂದೆ ತಾಯಿಗೆ ಬರ್ಡನ್ ಆಗಬಾರ್ದು, ಹಾಗೆ ನಿಮ್ಮ ಗ್ರೋತ್ ಕೂಡ ನೀವು ಹಾಗೆ ನೋಡ್ಕೊಂಡು ಹೋಗಿ. ತುಂಬಾ ಚೆನ್ನಾಗಿರುವಂತ ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ತಿನ್ನೋದನ್ನ ಮಾತ್ರ ಅಭ್ಯಾಸ ಮಾಡಿಸ್ಬೇಡಿ. ಅವರಿಗೆ ನೀವೆಲ್ಲೋ ಒಂದ್ ಸ್ವಲ್ಪ ಟೈಮ್ ಕೊಟ್ರೆ ಅವರು ತುಂಬಾ ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡ್ತಾರೆ. ಹೇಗೆ ಅಂದ್ರೆ, ನೀವು ಅಫೋರ್ಡ್ ಮಾಡ್ತೀರಾ, ಒಳ್ಳೊಳ್ಳೆ ಕೋಚ್ನ ತಗೊಳ್ತೀರಾ, ಹೈರ್ ಮಾಡ್ತೀರಾ, ನಿಮ್ ಮಕ್ಕಳು ಒಂದು ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂತ ಸಾಧ್ಯತೆ ಇದೆ. ನೀವು ಅದನ್ನ ಬಿಟ್ಬಿಟ್ಟು ಏನ್ ಮಾಡ್ತೀರಾ, ಅವನ್ ಯಾಕೆ ಕಷ್ಟ ಪಡ್ಬೇಕು, ಅವನ್ ಯಾಕೆ ಬೇಗ ಎದ್ದೋಳ್ಬೇಕು, ಚೆನ್ನಾಗಿರ್ಲಿ, ರಾಜನ್ ತರ ಇರ್ಲಿ ಅಂತ ನೀವು ಅವ್ನ್ ಬರೀ ಫೀಡಿಂಗ್ ಮಾಡ್ತಿರ್ತೀರ ಹೊರತು ಅವನು ಲಾಸ್ಟ್ ಅಲ್ಲಿ ಎಮ್ಮೆ ತಮ್ಮಣ್ಣನೇ ಆಗೋದು. ಹಾಗೆ ಅವನು ಯಾವುದೇ ರೀತಿ ಸಾಧನೆ ಮಾಡಕ್ ಸಾಧ್ಯ ಇಲ್ಲ. ಫಿಸಿಕಲಿ ಅವನು ಸರಿ ಇರಲಿಲ್ಲ ಅಂದ್ರೆ ಒಂದು ಏಜ್ ಆದ್ಮೇಲೆ ಹೆಲ್ತ್ ಕಾಂಪ್ಲಿಕೇಶನ್ಸ್ ಇಂದ ಅವನ್ ಲೈಫ್ ಆಲ್ಮೋಸ್ಟ್ ಟೋಟಲಿ ಒಂದು ಡಿಸ್ಟರ್ಬೆನ್ಸ್ ಆಗ್ಬಿಡುತ್ತದೆ. ಅಂದ್ರೆ ಅವನು ಬರೀ ಮೆಡಿಸಿನ್ಸ್ ಈ ತರದ್ರೆ ಅವ್ನ ಲೈಫ್ ಕಳಿಬೇಕಾಗತ್ತೆ. ಸೊ ನಾನೇನ್ ಹೇಳ್ತೀನಿ, ಆ ತರ ಪೇರೆಂಟ್ಸ್ಗೆ ದಯವಿಟ್ಟು ನಿಮ್ಗೆ ಅಫೋರ್ಡ್ ಮಾಡಕ್ಕಾದ್ರೆ ಒಳ್ಳೊಳ್ಳೆ ಸ್ಪೋರ್ಟ್ಸ್ ಹಾಕಿ ಟೈಮ್ ಕೊಡಿ, ಇಲ್ಲಿ ಬೇಕಾಗಿರೋ ಟೈಮ್. ಅದೇ ನಮ್ಮ ಮಕ್ಕಳು ಬಡವ್ರ ಮಕ್ಕಳು ಹೇಗಿರ್ಬೇಕು ಅಂದ್ರೆ ಯು ಹ್ಯಾವ್ ಟು ಹೋಗಿ ನಿಮ್ಗೆ ಯಾವ್ಯಾವ ಸ್ಪೋರ್ಟ್ಸ್ ಅಲ್ಲಿ ಅಥವಾ ಆಚೆ ಹೋಗಿ 2 ಅವರ್ ಆಡ್ಬೇಕಾ, ನಿಮ್ಗೆ ಯಾವ್ದು ಖುಷಿ ಕೊಡುತ್ತೆ, ಕ್ರಿಕೆಟ್ ಆಡ್ತೀರಾ, ಕಬಡ್ಡಿ ಆಡ್ತೀರಾ, ಖೋಖೋ ಆಡ್ತೀರಾ, ಈ ತರದಕ್ಕೆಲ್ಲ ಯಾರು ಕೂಡ ನಿಮ್ಗೆ ಯಾವ ಸಪೋರ್ಟ್ ಬೇಕಾಗಿಲ್ಲ. ದಯವಿಟ್ಟು ಮಾಡಿ ಸೈಕ್ಲಿಂಗ್ ಹೋಗ್ತೀರಾ, ಹೋಗಿ ಹೋಗಿ ಗ್ರೌಂಡ್ ಅಲ್ಲಿ ಹೋಗಿ ಓಡ್ತೀರಾ, ಹೋಗಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ನಿಮ್ಗೊಂದಿನ ಎಲ್ಲೋ ಅನ್ಕೊಂಡು ಒಳ್ಳೆ ಚಾನ್ಸ್ ಸಿಗ್ಬೋದು, ಒಳ್ಳೆ ರನ್ನರ್ ಆಗಿ, ಅಥ್ಲೀಟ್ ಆಗಿ. ಸೊ ಇದನ್ನ ಬಿಟ್ಟು ಯಾವುದೇ ರೀತಿ ನನ್ನ ಹತ್ರ ಏನೂ ಇಲ್ಲ, ನಮ್ಮ ಅಪ್ಪ ಅಮ್ಮನ ಹತ್ರ ಏನೂ ಇಲ್ಲ ಅನ್ನೋದು ತಪ್ಪು. ಬಿಕಾಸ್ ಎಲ್ಲಾ ಇವತ್ತು ಸಾಧನೆ ಮಾಡಿರೋದ್ರಲ್ಲಿ ಮುಕ್ಕಾಲು ಭಾಗ ಅಥ್ಲೀಟ್ಸ್, ಯಾರು ಕೂಡ ಪೇರೆಂಟ್ಸ್ ತುಂಬಾನೇ ವೆಲ್ ಆಫ್ ಇರೋರಲ್ಲ, ಎಲ್ಲ ಬಡವ್ರ ಮಕ್ಕಳೇ. ಆದ್ರೆ ಅವ್ರಿಗೆ ಇದ್ದಿದ್ ಏನು ಅಂದ್ರೆ ಒಂದು ಪ್ಯಾಷನ್, ಒಂದು ಗೋಲ್ ಇತ್ತು, ಸಾಧನೆ ಮಾಡಬೇಕು ಅನ್ನೋ ಒಂದು ಛಲ ಇತ್ತು. ಅದರಿಂದ ಅವ್ರು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಈಗ MS ಧೋನಿ ಆಗಿರ್ಬೋದು, ನಾವೇ ನೋಡಿದೀವಿ ಲೈವ್ ಎಕ್ಸಾಂಪಲ್, ಸಿನಿಮಾದಲ್ಲೇ ತೋರಿಸಿದ್ದಾರೆ MS ಧೋನಿ ಹೇಗಿದ್ರು ಹೇಗಾದ್ರು ಅಲ್ವಾ. ಈಗ ಮಿಲ್ಕಾ ಸಿಂಗ್ ಆಗಿರ್ಬೋದು, ಇದೆಲ್ಲ ಸಿನಿಮಾ ಮುಖಾಂತರ ಜನಕ್ಕೆ ಎಕ್ಸಾಂಪಲ್. ಅಂತ ಸಿನಿಮಾಗಳನ್ನ ತೋರಿಸಿನಿ ಮಕ್ಕಳಿಗೆ, ಅದರಿಂದ ಮೋಟಿವೇಟ್ ಆಗ್ತಾರೆ. ಇಲ್ಲ ಒಂದ್ ಕಡೆ ಅವರು ನಾಳೆ ಒಂದಿನ ಸ್ಟಾರ್ ಆಗ್ತಾರೆ, ಒಲಿಂಪಿಕ್ ಮೆಡಲ್ ತಗೊಂಡ್ ಬರ್ತಾರೆ ನಮ್ಮ ದೇಶಕ್ಕೆ. ಜಸ್ಟ್ ಇವತ್ತು ನಮ್ಮ ದೇಶದಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಅಥ್ಲೀಟ್ ಆಗ್ಬಿಟ್ರೆ ಎಷ್ಟು ಸ್ಪಾನ್ಸರ್ಸ್ ಇದಾರೆ ಗೊತ್ತಾ.
0: ಇನ್ನು ಮಕ್ಕಳಿಗೆ ದೇಶೀಯ ಕ್ರೀಡೆಗಳ ಬಗ್ಗೆ ಹೆಚ್ಚು ನೀವು ಗಮನ ಹರಿಸಿದ್ರೆ ಖರ್ಚು ಕೂಡ ಹೆಚ್ಚಾಗಿ ಇಲ್ಲದೆ ನಿಮ್ಮ ವ್ಯಾಯಾಮ ಕಸರತ್ತು ಎಲ್ಲಾ ನಡೆಯುತ್ತೆ. ಮನೆ ಹತ್ರ ಪಾರ್ಕ್ಗಳಿದ್ರೆ, ಉದ್ಯಾನವನಗಳಿದ್ರೆ, ಮೈದಾನಗಳಿದ್ರೆ ದಯವಿಟ್ಟು ಅಲ್ಲಿ ಹೋಗಿ ಆಟ ಆಡಿ. ಯೋಗ, ಪ್ರಾಣಾಯಾಮ ಇಂಥದ್ದು ನಮ್ಮ ದೇಶದ ಏನಿದೆ ಸಂಸ್ಕೃತಿ, ಅದನ್ನು ಕೂಡ ನೀವು ಜೊತೆ ಜೊತೆಗೆ ಬೆಳೆಸ್ಕೊಂಡು ಹೋದಾಗೆ ಆಗತ್ತೆ. ಸೊ ಈ ಫಿಟ್ ಇಂಡಿಯಾ ಮೂಮೆಂಟ್ ಸಂದರ್ಭದಲ್ಲಿ ಪೋಷಕರು ಹಾಗೂ ಮಕ್ಕಳು ಇಬ್ರು ಕೂಡ ಪ್ಲೆಡ್ಜ್ ಅನ್ನ ತಗೊಳ್ಬೇಕು. ವ್ಯಾಯಾಮ ನನ್ನ ದಿನದ ಭಾಗ ಆಗೇ ಆಗತ್ತೆ, ದಿನಚರಿಯಲ್ಲಿ ನಾನು ಸೇರಿಸ್ಕೊಳ್ತೇನೆ ಅಂತ. ಸಿದ್ದು ಅವರೇ, ಇಷ್ಟೊತ್ತು ನಮ್ಮ ಜೊತೆಯಾಗಿದ್ರಿ, ವಿಶೇಷ ಅತಿಥಿಯಾಗಿ ಆಗಮಿಸಿ ಈ ಸಂದರ್ಭದಲ್ಲಿ ಬಹಳಷ್ಟು ಮಾಹಿತಿನ ಹಂಚಿಕೊಂಡ್ರಿ, ತುಂಬಾ ಹೃದಯದ ಧನ್ಯವಾದಗಳು ನಿಮ್ಗೆ.
1: ನಿಮಗೂ ಕೂಡ ಆಕಾಶವಾಣಿನಲ್ಲಿ ನಾನು ಬಂದು ಫಿಟ್ ಇಂಡಿಯಾ ಬಗ್ಗೆ ಮಾತಾಡ್ಲಿಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ಈಗಿನ ಜನರೇಷನ್ಸ್ ಗೆ ಎಲ್ಲೋ ಒಂದ್ ಕಡೆ ನನ್ನಿಂದ ಒಂದು ಮೆಸೇಜ್ ಹೋಗುತ್ತೆ ಅಂದ್ರೆ ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ.
0: ಥ್ಯಾಂಕ್ ಯು, ಧನ್ಯವಾದಗಳು. ಫಿಟ್ ಇಂಡಿಯಾ ದಿನಾಚರಣೆಯ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಕೇಳ್ತಾ ಇರೋ ಪುಟಾಣಿ ಮಕ್ಕಳಿಗೆ ಹಾಗೆ ಪೋಷಕರಿಗೆ ಇವತ್ತು ಒಂದೊಳ್ಳೆ ಮಾಹಿತಿ ಪೂರ್ಣ ಕಾರ್ಯಕ್ರಮನ ಆಕಾಶವಾಣಿ ಬೆಂಗಳೂರು ನಿಮ್ಗಾಗಿ ಕೊಡಮಾಡ್ತು. ಈ ಕಾರ್ಯಕ್ರಮದ ಜೊತೆಯಾಗಿದ್ದು ನಮ್ಮ ವಿಶೇಷ ಅತಿಥಿ ಶ್ರೀಯುತ ಸಿದ್ದು ಯಾದವ್ ಅವರು. ಕಾರ್ಯಕ್ರಮವನ್ನ ಪ್ರಸ್ತುತ ಪಡಿಸಿದ್ದು ಅಮೂಲ್ಯ ಎಸ್ ಪ್ರಮೋದ್, ಹಾಗೆ ಕಾರ್ಯಕ್ರಮದ ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ.

ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

0: ರಕ್ತದಾನ ಒಂದು ಪವಿತ್ರ ಸೇವೆ. ಯಾರು ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಹುದು ಎನ್ನುವುದನ್ನ ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ರಕ್ತದಾನವೆಂದರೆ ಇನ್ನೊಂದು ಜೀವ ಉಳಿಸುವ ಕೆಲಸ.
1: ಕೇಳುಗರೆ, ನಿಮಗೊಂದು ಸಿಹಿ ಸುದ್ದಿ. ಇದು ಡಿಜಿಟಲ್ ಯುಗದ ಕ್ರಾಂತಿ. ನಮ್ಮ ಧ್ವನಿ ಭಂಡಾರದ ಆಯ್ದ ಕಾರ್ಯಕ್ರಮಗಳು ಈಗ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲೂ ಲಭ್ಯ. ಅರವತ್ತರ ದಶಕದ ಅಪರೂಪದ ಶಾಸ್ತ್ರೀಯ ಸಂಗೀತ, ಭಾವಗೀತೆಗಳು, ಭಾಷಣಗಳು, ಸಂದರ್ಶನ, ನಾಟಕ, ರೂಪಕಗಳನ್ನು ಇನ್ನು ಮುಂದೆ ಯೂಟ್ಯೂಬ್ ಚಾನೆಲ್ನಲ್ಲಿ ಕೇಳಿ ಆನಂದಿಸಿ. ಇಂದೇ ಸಬ್ಸ್ಕ್ರೈಬ್ ಮಾಡಿ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಚಾನೆಲ್. ಇದು ಡಿಜಿಟಲ್ ಯುಗದ ಆಕಾಶವಾಣಿ ಕ್ರಾಂತಿ. ಆಕಾಶವಾಣಿ ಬೆಂಗಳೂರು.
2: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:30. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಒಂದು ಪ್ರಕಟಣೆ.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳಿ SP ಬಾಲಸುಬ್ರಹ್ಮಣ್ಯ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಅಮೃತ ವರ್ಷಿಣಿ ಚಿತ್ರದ ಗೀತೆ. ಈ ಚಿತ್ರಕ್ಕೆ ಸಾಹಿತ್ಯವನ್ನು ಬರೆದಂಥವರು ಕೆ ಕಲ್ಯಾಣ್ ಮತ್ತು ಸಂಗೀತಗಾರ ದೇವ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಕೇಳಿ ಬಯಲುದಾರೆ ಚಿತ್ರದ ಗೀತೆ. ಈ ಬಯಲುದಾರೆ ಚಿತ್ರಕ್ಕೆ ಸಾಹಿತ್ಯವನ್ನು ಬರೆದಂಥವರು ಜಿ ಉದಯಶಂಕರ್ ಮತ್ತು ಸಂಗೀತ ಆಗಿದೆ ರಾಜನ್ ನಾಗೇಂದ್ರ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಗೊತ್ತಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಮೂಡಿ ಬಂದಂಥ ಚಿತ್ರ AK-47. ಈ ಚಿತ್ರಕ್ಕೆ ಧ್ವನಿಯಾಗಿದ್ದಾರೆ ಹರಿಹರನ್ ಹಾಗೂ ಚಿತ್ರ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-00.
2: ಕೇಳಿ ಸಂಜು ವೆಟ್ಸ್ ಗೀತಾ ಚಿತ್ರದ ಗೀತೆ. ಈ ಚಿತ್ರಕ್ಕೆ ಧ್ವನಿಯಾಗಿದ್ದರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

ಕೇಳಿ ಮಿಲನ ಚಿತ್ರದ ಗೀತೆ. ಈ ಚಿತ್ರಕ್ಕೆ ಧ್ವನಿಯಾಗಿದ್ದರೆ ಶ್ರೇಯಾ ಘೋಷಾಲ್, ಸಾಹಿತ್ಯ ಜಯಂತ್ ಕಾಯ್ಕಿಣಿ ಮತ್ತು ಸಂಗೀತ ಮನೋಮೂರ್ತಿಯವ್ರದು.

ಅರಮಾನ್ ಮಲ್ಲಿಕ್ ಅವರ ಧ್ವನಿಯಲ್ಲಿ ಕೇಳಿ ಚಕ್ರವರ್ತಿ ಚಿತ್ರದ ಗೀತೆ. ಈ ಚಿತ್ರಕ್ಕೆ ಸಂಗೀತವನ್ನು ಕೊಟ್ಟಂಥವರು ಅರ್ಜುನ್ ಜನ ಮತ್ತು ಸಾಹಿತ್ಯ ಗೀತೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್.

0: ಡಿಪ್ಲೊ ಮಾಡೋಕೆ ರೆಡಿನ, ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನಿನ್ನಿಂದಲೇ ಚಿತ್ರಕ್ಕೆ ಧ್ವನಿಯಾಗಿದ್ದಾರೆ ಕಾರ್ತಿಕ್ ಹಾಗೂ ಅನುರಾಧ ಭಟ್. ಸಾಹಿತ್ಯಕ್ಕೆ ಕಲ್ಯಾಣ್ ಮತ್ತು ಸಂಗೀತಗಿದೆ ಮನೀಶ್ ಶರ್ಮಾ.

ಕಿರಿಕ್ ಪಾರ್ಟಿ ಚಿತ್ರದ ಗೀತೆಯನ್ನು ಕೇಳಿದ್ರಿ, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ. ಈ ಚಿತ್ರಕ್ಕೆ ಸಾಹಿತ್ಯವನ್ನು ಬರೆದಂಥವರು ಕಿರಣ್ ಕಾವೇರಪ್ಪ, ಮತ್ತು ಸಂಗೀತ ಆಗಿತ್ತು ಬಿ ಅಜನೀಶ್ ಲೋಕನಾಥ್ ಅವರದಾಗಿತ್ತು. ಈಗ ಕೇಳಿ ಅಂಬರೀಷ ಚಿತ್ರದ ಗೀತೆ. ಈ ಚಿತ್ರಕ್ಕೆ ಧ್ವನಿಯಾಗಿದ್ದರೆ ಮಧು ಬಾಲಕೃಷ್ಣ ಮತ್ತು ಸಂಗಡಿಗರು. ಸಾಹಿತ್ಯ ಆಗಿದೆ ವಿ ನಾಗೇಂದ್ರ ಪ್ರಸಾದ್ ಮತ್ತು ಸಂಗೀತ ವಿ ಹರಿಕೃಷ್ಣ.

ಚಿತ್ರಗೀತೆಗಳನ್ನ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮುಂದುವರಿಯುವವು.

ಪಿ.ವಿ. ಶ್ರೀನಿವಾಸ್ ಹಾಗೂ ಪಿ. ಸುಶೀಲಾ ಅವರ ಯುಗಳ ಧ್ವನಿಗಳಲ್ಲಿ ಭಲೆ ಭಾಸ್ಕರ್ ಚಿತ್ರದ ಗೀತೆ ಕೇಳಿದಿರಿ. ಸತ್ಯಂ ಅವರ ಸ್ವರಕಲ್ಪನೆ ಇತ್ತು. ಗೀತ ಸಾಹಿತ್ಯ ಜಿ. ಉದಯಶಂಕರ್ ಅವರದು.

0: ಜಿಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ಗೀತೆಯನ್ನು ಬರೆದವರು ಆರ್ ಎನ್ ಜೆ ಗೋಪಾಲ್. ತಂದೆ ಮಕ್ಕಳು ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು.
1: ಮನೆಗೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಪಿವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಯುಗಳ ಧ್ವನಿಗಳಲ್ಲಿ ಮಲ್ಲಮ್ಮನ ಪವಾಡ ಚಿತ್ರದ ಗೀತೆ ಕೇಳಿದಿರಿ. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆ ಇದು. ಸಂಗೀತ ನೀಡಿದವರು ವಿಜಯ ಭಾಸ್ಕರ್.

ಘಂಟಸಾಲ ಅವರ ಸಂಗೀತ ನಿರ್ದೇಶನದಲ್ಲಿ ಅವರೇ ಪಿ ಲೀಲಾ ಅವರೊಂದಿಗೆ ಹಾಡಿದ ಗೀತೆ ಕೇಳಿದಿರಿ. ಮಾಯಾಬಜಾರ್ ಚಿತ್ರದ್ದು. ಬರೆದವರು ಚಿ ಸದಾಶಿವಯ್ಯ.

ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ನಂದಗೋಕುಲ ಚಿತ್ರದ ಗೀತೆ ಕೇಳಿದಿರಿ. ಪಿ ಸುಶೀಲಾ ಅವರ ಧ್ವನಿಯಲ್ಲಿತ್ತು ಈ ಗೀತೆ. ಸಾಹಿತ್ಯ ವಿಜಯ ನರಸಿಂಹ ಅವರದು.

ನಿದಿರೆಯು ಸದಾ ಏಕೋ ದೂರ. ಸಿಪಾಯಿ ರಾಮು ಚಿತ್ರದ ಗೀತೆ ಕೇಳಿದಿರಿ ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಯುಗಳ ಧ್ವನಿಗಳಲ್ಲಿ. ಉಪೇಂದ್ರ ಕುಮಾರ್ ಅವರ ಸ್ವರ ಸಂಯೋಜನೆ ಇತ್ತು. ಗೀತೆಯನ್ನು ಬರೆದವರು ಆರ್ ಎನ್ ಜೆ ಗೋಪಾಲ್.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11 ಗಂಟೆ. ಕೇಳಿ ಕೆಲವು ಪ್ರಕಟಣೆಗಳನ್ನ.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವೂ ನಮ್ಮ ಸೊತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಎಲ್ಲಿಗೆ ಹೋಗ್ತಾ ಇದೆಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:02. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮುಂದುವರಿಯುವವು.
5: ನೇಪಾಳ ಮತ್ತು ಟಿಬೆಟ್ನಲ್ಲಿ ಸಂಭವಿಸಿದ ಭೋಟೆ ಕೋಶಿ ತ್ರಿಶೂಲಿ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 584 ಏರಿಕೆಯಾಗಿದ್ದು 2482 ಮಂದಿ ನಾಪತ್ತೆಯಾಗಿದ್ದಾರೆ. ಶುಕ್ರವಾರ ಸಂಜೆ ವೇಳೆಗೆ ನೇಪಾಳದಲ್ಲಿ 579 ಮಂದಿ ಮೃತಪಟ್ಟಿದ್ದು 1924 ಮಂದಿ ಕಣ್ಮರೆಯಾಗಿದ್ದಾರೆ. ದ್ರವೀಕೃತ ನೈಸರ್ಗಿಕ ಅನಿಲದ ಆಮದು ವೆಚ್ಚ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ದೆಹಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಂಕುಚಿತ ನೈಸರ್ಗಿಕ ಅನಿಲದ ದರವನ್ನು ಪ್ರತಿ ಕೆಜಿಗೆ 3.89 ರೂಪಾಯಿ ಹೆಚ್ಚಿಸಿದೆ. ಇದರಿಂದ ಇಂದಿನಿಂದ ಜಾರಿಗೆ ಬರುವಂತೆ ರಾಷ್ಟ್ರ ರಾಜಧಾನಿಯಲ್ಲಿ ಸಿಎನ್ಜಿ ದರ ಪ್ರತಿ ಕೆಜಿಗೆ 86.98 ರೂಪಾಯಿ ಆಗಲಿದೆ. ವೆನೆಜುಲಾವೊಂದಿಗೆ ಮಹತ್ವದ ತೈಲ ಒಪ್ಪಂದಕ್ಕೆ ಅಮೆರಿಕ ಪ್ರವೇಶಿಸಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಈ ಒಪ್ಪಂದದ ಮೂಲಕ ದಕ್ಷಿಣ ಅಮೆರಿಕದ ರಾಷ್ಟ್ರ ವೆನೆಜುಲಾದ 65 ಶತಕೋಟಿ ರೂಪಾಯಿ ಬ್ಯಾರೆಲ್ ತೈಲ ನಿಕ್ಷೇಪಗಳ ಮೇಲೆ ಅಮೆರಿಕ ನಿಯಂತ್ರಣ ಸಾಧಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ದುಬೈನಲ್ಲಿ ನಡೆದಿರುವಂತಹ ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ನಾಳೆ ಭಾರತ ತಂಡ ತನ್ನ ಆರಂಭಿಕ ಪಂದ್ಯದಲ್ಲಿ ಥಾಯ್ಲೆಂಡ್ ತಂಡದ ಸವಾಲು ಎದುರಿಸಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00, ಸುದ್ದಿ ಮುಖ್ಯಾಂಶಗಳು 1:00.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. 11:30 ಸಮಯವಾಗಿದೆ. ಶನಿವಾರದ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನ ಕೇಳ್ತಾ ಹೋಗೋಣ. ಮೊದಲಿನ ಎರಡು ಹಾಡುಗಳು ಯಾರೇ ನೀ ಅಭಿಮಾನಿ ಚಿತ್ರದ ಗೀತೆ, ಶ್ರೀನಿವಾಸ್ ಹಾಗೂ ಚಿತ್ರ ಅವರ ಧ್ವನಿ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ. ಇನ್ನೊಂದು ಗೀತೆ ಸ್ಪರ್ಶ ಚಿತ್ರದಿಂದ ಆರಿಸಿದ್ದು ಪಂಕಜುದಾಸ್ ಅವರ ಧ್ವನಿಯಲ್ಲಿದೆ. ಇಟಗಿ ಈರಣ್ಣ ಅವರ ರಚನೆ, ಹಂಸಲೇಖ ಅವರ ಸಂಗೀತ ಸಂಯೋಜನೆ.

0: ಅದ್ಯಾಕೋ ನಾನು ಎಲ್ಲೆಲ್ಲ ನೋಡಿದ್ರು ಅಲ್ಲೆಲ್ಲ ನೀನೇ ಕಾಣ್ತಿರ್ತೀಯ.
1: ನನಗೂ ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ಕಣ್ಣು ಮುಚ್ಚಿದ್ರು ನೀನೇ ಕಾಣ್ತಾ ಇರ್ತೀಯ.
0: ಹೌದಾ, ನಮಗೇನಾಗ್ತಿದೆ? ಇಲ್ಲಿ ನನ್ಗೆ ಯಾವ ಹೂವು ಕಾಣ್ತಾ ಇಲ್ಲ, ಯಾಕೆ ಗೊತ್ತಾ? ನನಗೋಸ್ಕರ ಯಾವಾಗ್ಲೂ ನಗ್ತಾ ಇರೋ ನೀನೇ ಒಂದು.

0: ಸೂರ್ಯ ಹುಟ್ಟಕ್ ಮುಂಚೆನೆ ನನ್ ಒಂಟಿಯಾಗ ಬರಕ್ ಹೇಳ್ದೆ. ಬೇಕ್ ಹೇಳೋ,
1: ಇವತ್ ನೀನ್ ಹುಟ್ಟಿದ್ದೀನ ಅಲ್ವಾ, ನನ್ನಿಂದ ಏನೇನು ಮೊದಲನೇ ಶುಭಾಶಯ ತಗೋ ಈ ಪುಟ್ಟ ಕಾಣಿಕೆ. ನನ್ ಒಳಗಿರೋ ನಿನ್ ಉಸಿರನ್ನು ಪೋಣಿಸಿ ನಿನಗೋಸ್ಕರನೇ ಕಟ್ಟಿರೋ ಕಾಮನ ಬಿಲ್ಲು. ಇದರಲ್ಲಿರೋ ಏಳು ಬಣ್ಣಗಳು ನಮ್ಮ ಏಳು ಏಳು ಜನ್ಮದ ಪ್ರೀತಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 11:30. ಕೇಳಿಕೆರೋ ವಾಣಿಜ್ಯ ಪ್ರಕಟಣೆಗಳನ್ನು.
1: ಇದು ಆಕಾಶವಾಣಿ.
2: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
1: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
2: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
1: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
2: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
1: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
2: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
1: ಸರ್ವೇ ಜನಾಃ ಸುಖಿನೋ ಭವಂತು,
2: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
1: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
2: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
0: ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮುಂದುವರಿಯುವುದು.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳನ್ನ ಕೇಳಿದ್ರೆ ಶಬ್ದವೇದಿ ಚಿತ್ರದ ಗೀತೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರ ಧ್ವನಿಯಲ್ಲಿತ್ತು. ಗೀತೆಗೆ ಧ್ವನಿಯಾಗಿದ್ರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಚಿತ್ರ ಅವರು. ಅದಾದ ನಂತರ ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಡಿಗೆ ಧ್ವನಿಯಾಗಿದ್ರು ಚಿತ್ರ ಅವರು. ಸಾಹಿತ್ಯ ಮತ್ತು ಸಂಗೀತವನ್ನ ನೀಡಿದ್ದವರು ಕೆ ಕಲ್ಯಾಣ್ ಅವರು. ಮತ್ತೊಂದು ಗೀತೆಯನ್ನ ಕೇಳಿದ್ರಿ, ಯಜಮಾನ ಚಿತ್ರದ ಹಾಡು. ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು ರಾಜೇಶ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಬಂದ ಈ ಗೀತೆ ಕೆ ಕಲ್ಯಾಣ್ ಅವರ ರಚನೆ, ರಾಜೇಶ್ ರಾಮನಾಥ್ ಅವರ ಸಂಗೀತದಲ್ಲಿತ್ತು.

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. 11:35 ಸಮಯ ಆಗಿದೆ. ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಹೌದು, ವಿವಿಧ ಭಾರತಿಯಲ್ಲಿ ಪ್ರತಿದಿನ 11:30 ಕಲಾಭಾರತಿ ಕಾರ್ಯಕ್ರಮದಲ್ಲಿ ಯಾರಾದರೂ ಒಬ್ಬರು ಕಲಾವಿದರಿಗೆ ಸಂಬಂಧಪಟ್ಟ ಹಾಗೆ ನಾವು ಸಾಕಷ್ಟು ವಿಚಾರಗಳನ್ನು ಮಾತಾಡ್ತಾ ಅವರದ್ದೇ ಹಾಡುಗಳನ್ನು ಪ್ರಸಾರ ಮಾಡುವಂಥ ಒಂದು ವಿಶೇಷವಾದಂಥ ವೇದಿಕೆ ವಿವಿಧ ಭಾರತಿಯ ಕಲಾಭಾರತಿ. ಏನೋ ಸಾಕಷ್ಟು ಜನ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಸಂದೇಶ ಕಳಿಸ್ಕೊಟ್ಟಿದ್ರೆ, ಇವತ್ತು ಯಾವ ಬಗ್ಗೆ ಯಾರ ಬಗ್ಗೆ ಕಲಾಭಾರತಿ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತೀರಾ ಅಂತ ಕೂಡ ಕೇಳಿದಿರಿ. ಹಾಗಾಗಿ ನಮ್ಮ ಇಂದಿನ ಕಲಾಭಾರತಿಯ ತಾರೆ ದಕ್ಷಿಣ ಭಾರತದ ಪ್ರಸಿದ್ಧ ನಟಿ, ಕನ್ನಡ, ತಮಿಳು, ಮಲಯಾಳಂ, ತೆಲುಗು ಭಾಷೆ ಸೇರಿದ ಹಾಗೆ ಬಹಳಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 200+ ಸಿನಿಮಾಗಳಲ್ಲಿ ನಟಿಸಿರುವಂಥ ಇವರು ಹಿಂದೆ ನಾಯಕಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ, ಪೋಷಕ ನಟಿಯಾಗಿ ಈಗಲೂ ಕೂಡ ನಟಿಸ್ತಾ ಇದ್ದಾರೆ. 70-80 ಮಿಂಚಿದ ನಟಿ, ಬಹಳಷ್ಟು ವೈವಿಧ್ಯಮಯ ಪಾತ್ರಗಳು, ಅಂದರೆ ತಾಯಿಯಾಗಿ, ಅತ್ತಿಗೆಯಾಗಿ, ಒಂದು ಸೊಗಸಾದ ಪಾತ್ರದ ಮೂಲಕ ನಮ್ಮೆಲ್ಲರ ಮನೆ ಮನಗಳನ್ನು ತುಂಬಿದವರು ಸುಮಿತ್ರ. ಹೌದು, ದಕ್ಷಿಣ ಭಾರತದ ಖ್ಯಾತ ನಟಿ ಸುಮಿತ್ರ ಅವ್ರ ಬಗ್ಗೆ ಮಾತಾಡ್ತಾ ಅವರದ್ದೇ ಹಾಡುಗಳನ್ನು ಕೇಳ್ತಾ ಹೋಗೋಣ. ಇವತ್ತಿನ ತಾರೆ ಸುಮಿತ್ರಾ.

ಮಕ್ಕಳ ಸೈನ್ಯ ಚಿತ್ರದ ಹಾಡನ್ನ ಕೇಳಿದ್ರಿ. ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರು ಗೀತೆಯನ್ನ ಬರೆದಿದ್ರು. ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತ ಸಂಯೋಜನೆ ಇತ್ತು. ನಟಿ ಸುಮಿತ್ರಾ ಅವರು ತಮ್ಮ ಸುದೀರ್ಘವಾದ ಚಿತ್ರ ಬದುಕಿನಲ್ಲಿ ವಿವಿಧ ಹಂತದ ಅಂದರೆ ಬೇರೆ ಬೇರೆ ರೀತಿಯ ಪಾತ್ರಗಳ ಮೂಲಕ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಒಂದು ವಿಶೇಷವಾದಂಥ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. 1970ರ ದಶಕದಿಂದ ಇಲ್ಲಿಯವರೆಗೂ ಕೂಡ 70 ಮತ್ತು 80ರಲ್ಲಿ ಅವರು ನಾಯಕಿಯಾಗಿ ಕೂಡ ಒಂದಷ್ಟು ಕೌಟುಂಬಿಕ ಕಥೆಗಳಲ್ಲಿ ನಾಯಕಿಯಾಗಿ ಕೆಲಸ ಮಾಡಿದ್ರು. ಮುಗಿಯದ ಕಥೆ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬಂದರು. ತಮಿಳು ಕನ್ನಡ ನಾಯಕ ನಟರ ಜೊತೆಗೆ ಅದರಲ್ಲೂ ವಿಶೇಷವಾಗಿ ವಿಷ್ಣುವರ್ಧನ್, ರಜನಿಕಾಂತ್, ಕಮಲಹಾಸನ್ ಅವರಿಗೆ ಕೂಡ ಜೊತೆಯಾಗಿ ಪಾತ್ರಗಳನ್ನು ನಿರ್ವಹಣೆ ಮಾಡಿದರು. ನಾಯಕಿ ಪಾತ್ರಗಳು ಜೊತೆಗೆ ಪೋಷಕ ಪಾತ್ರಗಳಲ್ಲಿ ಕೂಡ ಅಂದರೆ ತ್ಯಾಗಮಯಿ ಅತ್ತಿಗೆಯಾಗಿ, ಪ್ರೀತಿಯ ಅಕ್ಕನಾಗಿ, ತಾಯಿಯಾಗಿ, ಇತ್ತೀಚಿನ ಸಿನಿಮಾಗಳಲ್ಲಿ ಅಜ್ಜಿಯಾಗಿ ಕೂಡ ಅವರು ಕೆಲಸ ಮಾಡ್ತಾರೆ. ಸ್ಟಾರ್ ನಟರಿಗೆ ಪುನೀತ್ ರಾಜ್ಕುಮಾರ್, ದುನಿಯಾ ವಿಜಯ್ ಇವರೆಲ್ಲರಿಗೂ ಕೂಡ ಚಮಕ್ ಸಿನಿಮಾದಲ್ಲಿ ಕೂಡ ಅಜ್ಜಿಯ ಪಾತ್ರವನ್ನು ನಿರ್ವಹಣೆ ಮಾಡಿದ್ರು ಸುಮಿತ್ರಾ ಅವರು. ಸೂಪರ್ ಸ್ಟಾರ್ಗಳಾದಂಥ ರಜನಿಕಾಂತ್, ಕಮಲಹಾಸನ್ ಅವರ ಜೊತೆಗೆ ನಟಿಸಿದ್ರು 82 ಅಂದರೆ ಈಗಾಗಲೇ ಹೇಳಿದ ಹಾಗೆ 70ರ ದಶಕದಲ್ಲಿ. ವಿಷ್ಣುವರ್ಧನ್ ಅವರ ಜೊತೆಗೆ ಬಂಗಾರದ ಗುಡಿ, ಮಂಜುಳಾ ಮತ್ತು ಸುಮಿತ್ರ ಅವರೆಲ್ಲರೂ ಕೂಡ ಸಿನಿಮಾದಲ್ಲಿ ಮಾಡ್ತಾರೆ. ಫಲಿತಾಂಶ ಸಿನಿಮಾದಲ್ಲಿ ಜೈ ಜಗದೀಶ್ ರಾಮಕೃಷ್ಣ ಅವರ ಜೊತೆಗೆ ಒಂದು ವಿಶೇಷವಾದಂಥ ಅನುಭವವನ್ನು ಸಿನಿಮಾದಲ್ಲಿ ಮಾಡಿದ್ದಾರೆ. ಸುಮಿತ್ರ ಅವರು ಒಂದು ಕೂಡಲೇ ನಮಗೆ ಒಂದು ಚಂದದ ತಾಯಿಯ ಮುಖ, ಅತ್ತಿಗೆಯ ಮುಖ, ಒಂದು ಕುಟುಂಬದ ಸಂಬಂಧವನ್ನು ಸಾಧ್ಯವಾದಷ್ಟು ಸರಿಪಡಿಸ್ತಾ ಸಾಗುವಂಥ ಒಂದು ವಿಶೇಷ ಪಾತ್ರಗಳ ಮೂಲಕವೇ ನಮ್ಮೆಲ್ಲರ ಮನಸ್ಸಿನಲ್ಲಿದ್ದಾರೆ ಸುಮಿತ್ರಾ ಅವರು.

ಫಲಿತಾಂಶ ಚಿತ್ರದ ಹಾಡು ಕೇಳಿದ್ರಲ್ಲ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ್ ಅವರ ಧ್ವನಿಯಲ್ಲಿತ್ತು. ಆರ್ ಎನ್ ಜಯಗೋಪಾಲ್ ಅವರು ಗೀತೆಯನ್ನು ಬರೆದಿದ್ರು, ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. 11:49:49 ಸಮಯವಾಗಿದೆ. ವಿವಿಧ ಭಾರತೀಯ ಕಲಾಭಾರತಿಯಲ್ಲಿ ದಕ್ಷಿಣ ಭಾರತದ ಪ್ರಸಿದ್ಧ ತಾರೆ ಸುಮಿತ್ರಾ ಅವರು ತಮ್ಮ ಸಹಜ ಸೌಂದರ್ಯ, ನೈಜ ಭಾವಪೂರ್ಣ ಅಭಿನಯದಿಂದ ದಕ್ಷಿಣ ಭಾರತದ ಚಿತ್ರರಸಿಕರ ಮೆಚ್ಚುಗೆಯನ್ನು ಪಡೆದಿದ್ದಾರೆ. ತಮ್ಮ ವೃತ್ತಿಜೀವನದಲ್ಲಿ ಸಾಕಷ್ಟು ವೈವಿಧ್ಯಮಯ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಕನ್ನಡದ ಮುಗಿಯದ ಕಥೆ, ಮಕ್ಕಳ ಸೈನ್ಯ, ಸತ್ಯಂ ಶಿವಂ ಸುಂದರಂ, ರಾಮಾಚಾರಿ ಒಂದಾಗಿ ಬಾಳು, ಕರ್ಣ, ಗೋಪಿಕೃಷ್ಣ, ಶ್ರೀರಾಮಚಂದ್ರ, ಕುರುಬನ ರಾಣಿ, ಅಪ್ಪು, ಮಿಲನ, ಜಾಕಿ, ಮೈನಾ ಮುಂತಾದ ಬಹಳಷ್ಟು ಸಿನಿಮಾಗಳಲ್ಲಿ ತಮ್ಮ ಅಭಿನಯದಿಂದಾಗಿ ಎಲ್ಲರ ಮನಸ್ಸೂರೆಗೊಂಡವರು ನಟಿ ಸುಮಿತ್ರಾ ಅವರು.

ರಾಮಾಚಾರಿ ಚಿತ್ರದ ಹಾಡು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿಬಂತು. ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದ್ರು ಹಂಸಲೇಖ ಅವರು. 11:55 ಸಮಯ ಕಲಾಭಾರತಿಯಲ್ಲಿ ದಕ್ಷಿಣ ಭಾರತದ ಪ್ರಸಿದ್ಧ ತಾರೆ, ಅದರಲ್ಲೂ 70-80 ದಶಕದಲ್ಲಿ ನಾಯಕಿಯಾಗಿ ಪ್ರತಿ ನಾಯಕಿಯಾಗಿ ಕೆಲಸ ಮಾಡಿದ್ರು. ಅದಾದ ನಂತರ ತಾಯಿ ಪಾತ್ರದಲ್ಲಿ, ಅತ್ತಿಗೆಯ ಪಾತ್ರದಲ್ಲಿ ವಿವಿಧ ಪಾತ್ರಗಳಲ್ಲಿ ನಟಿಸಿದ್ರು. ಇವರ ಪತಿ ಕೂಡ ಕನ್ನಡದ ಪ್ರಸಿದ್ಧ ನಿರ್ದೇಶಕರು ಡಿ ರಾಜೇಂದ್ರ ಬಾಬು ಅವರು. ಉಪ್ಪಿದಾದ MBBS ಸಿನಿಮಾದ ನಿರ್ದೇಶಕರು ಕೂಡ ಹೌದು. ಇವರ ಇಬ್ಬರು ಮಕ್ಕಳು ಕೂಡ ಉಮಾಶಂಕರಿ ಮತ್ತು ನಕ್ಷತ್ರ, ಇವರಿಬ್ಬರು ಕೂಡ ಸಿನಿಮಾ ಕ್ಷೇತ್ರದಲ್ಲಿ ನಟಿಯರಾಗಿ ಗುರುತಿಸಿಕೊಂಡಿದ್ದಾರೆ. ಬಿಕೆ ದಕ್ಷಿಣ ಭಾರತದ ತಾರೆ ಸುಮಿತ್ರಾ ಅಂದ ತಕ್ಷಣ ಅವರ ಇಷ್ಟೊಂದು ಸಿನಿಮಾಗಳು, ಅವರು ಅತ್ತಿಗೆಯಾಗಿ ತಾಯಿಯಾಗಿ ನಟಿಸಿದ ಹಲವಾರು ಸಿನಿಮಾಗಳು ಮತ್ತು ಚಂದದ ಹಾಡುಗಳು ನಮಗೆ ನೆನಪಾಗುತ್ತವೆ. ಅಂಥ ಒಂದಷ್ಟು ಹಾಡುಗಳನ್ನು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಸುಮಿತ್ರಾ ಅವರ ನೆನಪಿನಲ್ಲಿ ನಾವು ಕೇಳಿಸ್ಕೊಂಡ್ವಿ. ಸುಮಿತ್ರಾ ಅವರು ಇನ್ನೂ ಕೂಡ ಸಾಕಷ್ಟು ಒಳ್ಳೆಯ ಸಿನಿಮಾಗಳಲ್ಲಿ ನಟಿಸಲಿ ಅನ್ನೋದು ಚಿತ್ರ ಪ್ರೇಮಿಗಳ ಹಾರೈಕೆ ಅಂತ ಹೇಳ್ತಾ, ಈ ಒಂದು ಹಾಡು ಮುಸ್ಸಂಜೆ ಮಾತು ಚಿತ್ರದ ಗೀತೆ, ಸೋನು ನಿಗಮ್ ಅವರ ಧ್ವನಿಯಲ್ಲಿದೆ, ಶ್ರೀಧರ್ ವಿ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಹಾಡಿಗಿದೆ. ಈ ಹಾಡನ್ನು ಕೇಳ್ತಾ ಕೇಳ್ತಾ ನಾವು ಕಲಾಭಾರತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಸರಿಯಾಗಿ 12:00 ಪ್ರದೇಶ ಸಮಾಚಾರ ಕೇಳ್ತೀರಿ. ಅದಾದ ನಂತರ 12:05 ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಕೇಳ್ತಾ ಇರಿ ನಿಮ್ಮ ರೇಡಿಯೋ ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:59. ನಮ್ಮ ಮುಂದಿನ ಕಾರ್ಯಕ್ರಮ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ಜವಳಿ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಹಾಗೂ ರಫ್ತುದಾರರಿಗೆ ಅಗತ್ಯ ಮಾಹಿತಿ ಮಾರ್ಗದರ್ಶನ ನೀಡಿ ರಫ್ತು ಸಾಮರ್ಥ್ಯ ಹೆಚ್ಚಿಸುವ ಉದ್ದೇಶದಿಂದ ಉತ್ತರ ಕರ್ನಾಟಕದಲ್ಲಿ ಹಾಗೂ ದೊಡ್ಡಬಳ್ಳಾಪುರದಲ್ಲಿ ತಲಾ ಒಂದರಂತೆ ಜವಳಿ ರಫ್ತು ಸೌಲಭ್ಯ ಕೇಂದ್ರ ಸ್ಥಾಪಿಸುವ ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದು ಕೈಮಗ್ಗ ಮತ್ತು ಜವಳಿ ಇಲಾಖೆ ನಿರ್ದೇಶಕ ಎಬಿ ಬಸವರಾಜು ಹೇಳಿದರು. ಬೆಂಗಳೂರಿನಲ್ಲಿ ಆಯೋಜಿತ 14 ದಿನಗಳ ರಾಷ್ಟ್ರೀಯ ಕೈಮಗ್ಗ ಮೇಳ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ರಾಜ್ಯದಲ್ಲಿ ಸುಮಾರು 1.5 ಲಕ್ಷ ನೇಕಾರರಿದ್ದಾರೆ. ಅರ್ಹ ನೇಕಾರರಿಗೆ ನೇಕಾರ್ ಸಮ್ಮಾನ್ ಯೋಜನೆಯಡಿ ವಾರ್ಷಿಕ 5,000 ರೂಪಾಯಿ ಆರ್ಥಿಕ ನೆರವು, ವಸತಿ ಸೌಲಭ್ಯ ಹಾಗೂ ವಿವಿಧ ಪ್ರೋತ್ಸಾಹ ಧನಗಳನ್ನು ನೀಡಲಾಗುತ್ತಿದೆ ಎಂದರು. ರಾಜ್ಯದ 10 ಜಿಲ್ಲೆಗಳಲ್ಲಿ ಭೂ ದಾಖಲೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ. ಉಳಿದ 21 ಜಿಲ್ಲೆಗಳಲ್ಲಿ ಈ ಕಾರ್ಯ ಮುಂದುವರೆದಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಪ್ರತಿದಿನ 9,600 ಪುಟಗಳ ಡಿಜಿಟಲೀಕರಣದ ಗುರಿ ನಿಗದಿಪಡಿಸಲಾಗಿದೆ. ಸೆಪ್ಟೆಂಬರ್ ಅಂತ್ಯದೊಳಗೆ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯಾದ್ಯಂತ ಬಗರ್ ಹುಕುಂ ಅರ್ಜಿಗಳ ವಿಲೇವಾರಿಯನ್ನು ತ್ವರಿತಗೊಳಿಸಲಾಗುತ್ತಿದೆ. ಅರ್ಜಿದಾರರಿಗೆ ಸಕಾಲಿಕ ನೆರವು ದೊರೆಯುವುದನ್ನು ಖಚಿತಪಡಿಸಿಕೊಳ್ಳಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಕಂದಾಯ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. 24,684 ಅರ್ಜಿಗಳು ತಾಲೂಕು ಕಚೇರಿಗಳಲ್ಲಿದ್ದು, ತೆಹಸೀಲ್ದಾರರಿಗೆ ಮಾಸಿಕ ಗುರಿ ನಿಗದಿಪಡಿಸಿ ಬಾಕಿ ಅರ್ಜಿಗಳನ್ನು ವಿಳಂಬವಿಲ್ಲದೆ ವಿಲೇವಾರಿ ಮಾಡುವಂತೆ ಸೂಚಿಸಲಾಗಿದೆ ಎಂದಿದ್ದಾರೆ. ತುಮಕೂರು ಚಿತ್ರದುರ್ಗ ದಾವಣಗೆರೆ ಹೊಸ ರೈಲು ಮಾರ್ಗ ಯೋಜನೆಯಡಿ ತಿಮ್ಮರಾಜನಹಳ್ಳಿ ತಾವರೆಕೆರೆ ನಡುವೆ 41 ಕಿಲೋಮೀಟರ್ ಹೊಸ ರೈಲು ಮಾರ್ಗ ಕಾಮಗಾರಿ ಪ್ರಗತಿಯಲ್ಲಿದೆ. 2028 ಮಾರ್ಚ್ ತಿಂಗಳ ಒಳಗೆ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದರು. ಕಾಮಗಾರಿಯ ಯೋಜನೆಯನ್ನು ಪರಿಶೀಲಿಸಿದ ಅವರು, ಜೋಗಿಹಳ್ಳಿ ಹಾಗೂ ಚಿಕ್ಕನಹಳ್ಳಿ ರೈಲು ನಿಲ್ದಾಣಗಳಲ್ಲಿ 2 ಪ್ಲಾಟ್ಫಾರಂಗಳು ಹಾಗೂ ಪ್ರಯಾಣಿಕ ಮೂಲಸೌಕರ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕದ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಜಾಗತಿಕ ಮಟ್ಟಕ್ಕೆ ಬೆಳೆಸಲು ರಾಜ್ಯ ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದೆ. ಗ್ರಾಮೀಣ ಮಟ್ಟದಿಂದಲೇ ಕ್ರೀಡಾಪಟುಗಳಿಗೆ ಸೂಕ್ತ ತರಬೇತಿ, ಸುಧಾರಿತ ಕ್ರೀಡಾ ಮೂಲಸೌಕರ್ಯ ಒದಗಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಜನ್ಮದಿನ, ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸಿರುವ ಅವರು, ರಾಜ್ಯ ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ನಗದು ಪುರಸ್ಕಾರ ಹಾಗೂ ಸರ್ಕಾರಿ ಉದ್ಯೋಗಗಳಲ್ಲಿ ಕ್ರೀಡಾ ಮೀಸಲಾತಿ ಕಲ್ಪಿಸುತ್ತಿದೆ ಎಂದರು. ವಿಬಿ ಜಿರಾಮ್ಜಿ ಯೋಜನೆಯ ಅಡಿಯಲ್ಲಿ ನೋಂದಣಿಯಾಗದ ಕೂಲಿಕಾರರು ಗ್ರಾಮ ಪಂಚಾಯಿತಿಗೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಹೊಸ ಜಾಬ್ ಕಾರ್ಡ್ ಪಡೆದುಕೊಳ್ಳುವಂತೆ ಗದಗ್ ತಾಲೂಕಾ ಪಂಚಾಯತ್ ನಿರ್ದೇಶಕ ಕುಮಾರ್ ಪೂಜಾರ್ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂದು ಮತ್ತು ನಾಳೆ ಹಾಗೂ ಸೆಪ್ಟೆಂಬರ್ 19 ಮತ್ತು 20 ಮತದಾರರ ಪಟ್ಟಿ ಪರಿಷ್ಕರಣೆ ಸಂಬಂಧಪಟ್ಟಂತೆ ವಿಶೇಷ ಆಂದೋಲನ ಆಯೋಜಿಸಲಾಗಿದೆ. ಮತದಾರರು ತಮ್ಮ ವ್ಯಾಪ್ತಿಯ ಮತಗಟ್ಟೆ ಅಧಿಕಾರಿಗಳನ್ನು ನೇರವಾಗಿ ಭೇಟಿ ಮಾಡಿ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ಹೆಸರು ತಿದ್ದುಪಡಿ, ಹೊಸ ಹೆಸರು ಸೇರ್ಪಡೆ, ವಿಳಾಸ ಬದಲಾವಣೆ ಸೇರಿದ ಅರ್ಜಿಗಳ ನಮೂನೆಗಳನ್ನು ನೀಡಬಹುದು ಎಂದು ತಿಳಿಸಿದ್ದಾರೆ. ಧಾರವಾಡದಲ್ಲಿ ಆಯೋಜಿತ ಶಿವಶರಣ ನುಲಿಯ ಚಂದಯ್ಯ ಜಯಂತಿ ಕಾರ್ಯಕ್ರಮವನ್ನು ಮಾಜಿ ಸಂಸದ ಐಜಿ ಸನದಿ ಉದ್ಘಾಟಿಸಿದರು. ಶರಣರ ಜೀವನ ಹಾಗೂ ವಚನಗಳನ್ನು ಅಧ್ಯಯನ ಮಾಡುವ ಮೂಲಕ ಅವರ ಆದರ್ಶಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮನದ ಮಾತು ಬಾನುಲಿ ಕಾರ್ಯಕ್ರಮ ಆಕಾಶವಾಣಿ ನ್ಯೂಸ್ ಆನ್ ಏರ್ ಅಪ್ಲಿಕೇಶನ್, ದೂರದರ್ಶನ ವಾಹಿನಿಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾಗಲಿದೆ. ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ ಜನ್ಮ ಶತಮಾನೋತ್ಸವ ಆಚರಣೆ ಕಾರ್ಯಕ್ರಮ ಈ ಮಧ್ಯಾಹ್ನ 2:45ಕ್ಕೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿತವಾಗಿದೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.
1: ಆಕಾಶವಾಣಿ ವನಿತಾ ವಿಹಾರ.

0: ಆಕಾಶವಾಣಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಾಡುವ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ, ಈ ಕುರಿತು ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ರೋಹಿಣಿ ಪುರೋಹಿತ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ರಮಾ ಕುಲಕರ್ಣಿ. ಆತ್ಮೀಯ ಶ್ರೋತೃ ಬಾಂಧವರಿಗೆ ನಮಸ್ಕಾರ. ಕೇಳುಗರೆ, ಈಗ ಮಳೆಗಾಲ ಪ್ರಾರಂಭ ಆಗಿದೆ. ಇಂಥ ಸಂದರ್ಭದಲ್ಲಿ ಅನೇಕ ತೊಂದರೆಗಳು, ಅಂದ್ರೆ ಕೀಲು ನೋವು ಇರ್ಬೋದು, ಅದರಿಂದ ಆಗುವಂತ ತೊಂದರೆಗಳಿರ್ಬೋದು, ಇವಕ್ಕೆಲ್ಲದಕ್ಕೂ ನಾವು ಏನ್ ಮಾಡ್ತೀವಿ, ಮನೆಯಲ್ಲಿ ಒಂದಷ್ಟು ಬೆಚ್ಚಗಿರುವಂತಹ ಒಂದು ಬಟ್ಟೆ ಹಾಕೊಳ್ತೀವಿ, ಸ್ವೆಟರ್ ಹಾಕೊಳ್ತೀವಿ, ಕಷಾಯ ಕುಡಿತೀವಿ, ಇನ್ನೇನೋ ಮಾಡ್ತೀವಿ. ಆದ್ರೆ ಕೆಲವೊಂದ್ಸಲ ಇಂಥ ತೊಂದರೆಗಳು ನಮಗೆ ಬೇಗ ಗುಣಮುಖ ಆಗೋದಿಲ್ಲ. ಅಂತ ಸಂದರ್ಭದೊಳಗ ನಾವು ವೈದ್ಯರನ್ನ ಕಾಣ್ಲಿಕ್ಕೆ ಓಡ್ತೀವಿ. ಬನ್ನಿ, ಈ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಇವತ್ತು ನನ್ನೊಂದಿಗೆ ಡಾಕ್ಟರ್ ರೋಹಿಣಿಯವರು, ಆಯುರ್ವೇದ ವೈದ್ಯರಾದಂತಹ ಇವರು ನನ್ನೊಂದಿಗಿದ್ದಾರೆ. ಇವರು ವಿಷಯದ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ತಾರೆ. ಅವರ ಅನಿಸಿಕೆಗಳನ್ನ ಕೇಳೋಣಂತ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಅಂತ. ನಮಸ್ಕಾರ ರೋಹಿಣಿಯವರೇ.
1: ನಮಸ್ಕಾರ ಮೇಡಮ್. ಎಲ್ಲಾ ಕೇಳುಗರಿಗೂ ನನ್ನ ಆತ್ಮೀಯ ನಮಸ್ಕಾರ.
0: ಹೇಳ್ರಿ ರೋಹಿಣಿ ಮೇಡಮ್ ಅವರೇ, ಇವಾಗ ನಾವು ಸಣ್ಣವ್ರು ಇದ್ದಾಗಿಂದ ಕೇಳ್ತಾ ಇರ್ತೀವಿ, ಮಳೆಗಾಲ ಶುರುವಾಯಿತು ಅಂತ ಹೇಳಿದ್ರೆ ಅಜ್ಜಿ ಹೇಳ್ತಾಳೆ ಅಥವಾ ಅಮ್ಮ ಹೇಳ್ತಾಳೆ ಮನೆಯೊಳಗೆ, ನನ್ನ ಕೈಕಾಲು ತುಂಬಾ ನೋವು ಯಾವಾಗಲೂ ಮಳೆಗಾಲ ಶುರುವಾದ ತಕ್ಷಣ, ಅಥವಾ ಕತ್ತು ನೋವಾಗುತ್ತೆ, ನನಗೆ ಬೇಗ ಎದ್ದೊಳ್ಳಿಕ್ ಆಗಂಗಿಲ್ಲ, ಈ ತರದೆಲ್ಲ ತೊಂದರೆಗಳಾಗ್ತವೆ ಅಂತ ಹೇಳ್ತಾರೆ. ಏನು ಪ್ರಿಕಾಷನ್ ತಗೋಬೇಕು, ಅಥವಾ ನಾವು ಯಾವ ತರ ನಮ್ಮ ಆಹಾರ ವಿಹಾರ ಇರಬೇಕು, ಹೇಗೆ ಅಂತ ಹೇಳ್ತೀರಾ?
1: ತುಂಬಾ ಒಳ್ಳೆಯ ಪ್ರಶ್ನೆ ಇದು. ಯಾಕಂದ್ರೆ ನಮ್ಮ ದೇಹ ಅನ್ನೋದು ಪ್ರಕೃತಿಯಿಂದ ಬೇರೆ ಅಲ್ಲ. ಪ್ರಕೃತಿಯಲ್ಲಿ ಏನ್ ಬದಲಾವಣೆ ಆಗುತ್ತೋ ಅದು ನಮ್ಮ ದೇಹದಲ್ಲೂ ಅದೇ ಬದಲಾವಣೆಗಳು ಕಾಣ್ತಾ ಹೋಗುತ್ತೆ. ಹೀಗೆ ಋತುಗೆ ಅನುಗುಣವಾಗಿ ನಮ್ಮ ದೇಹದಲ್ಲಿ ಕಾಣುವ ಬದಲಾವಣೆಗಳಲ್ಲಿ ಒಂದು ಬದಲಾವಣೆ ಈ ವಾತದೋಷದ ಉಲ್ಬಣ. ಇದು ಮಳೆಗಾಲದ ಸಮಯದಲ್ಲಿ ಅಧಿಕವಾಗಿ ಕಾಣೋದ್ರಿಂದ ಈ ಕೀಲು ನೋವುಗಳು ಮುಂಚೆ ಇರುವವರಿಗೆ ಅದು ಜಾಸ್ತಿ ಆಗುತ್ತೆ. ನೀವ್ ಹೇಳ್ದಂಗೆ ಅಜ್ಜಿಯರಿಗೆ, ವಯಸ್ಸಾದವರಿಗೆ ಕೀಲು ನೋವುಗಳೆಲ್ಲ ತುಂಬಾ ಸಾಮಾನ್ಯ, ಅಂಥವರಿಗೆ ಇದೆಲ್ಲ ಜಾಸ್ತಿ ಆಗುತ್ತೆ. ಇದರಿಂದಾಗಿ ಅವರಿಗೆ ನೋವು ಕಾಣಿಸಿಕೊಳ್ಳುವುದಾಗ್ಲಿ ಅಥವಾ ಕೆಲವು ಒಂದು ಪರಿಹಾರಗಳನ್ನ ಹುಡ್ಕೊಳ್ಳೋದಾಗ್ಲಿ ಮಾಡ್ತಾ ಇರ್ತಾರೆ. ಸೊ ಪರಿಹಾರಗಳಲ್ಲಿ ಮೊದಲಿಗೆ ಹೇಳ್ಬೇಕಂದ್ರೆ ಸ್ವಲ್ಪ ಬೆಚ್ಚಗಿರುವುದು ಒಂದು ಮೊದಲನೆಯ ಪರಿಹಾರ ಅಂತ ಹೇಳ್ಬೋದು.
0: ಪ್ರಿಕಾಷನ್
1: ಅಂತ ಹೇಳ್ಬೋದು ಈ ಕೀಲು ನೋವಿಗೆ. ಅದಲ್ಲದೆ ಕೀಲು ನೋವು ಯಾಕೆ ಬರ್ತಾ ಇದೆ, ಅದು ಹೇಗಿದೆ ಅಂತೆಲ್ಲ ತಿಳ್ಕೊಂಡು ನಾವು ಅದಕ್ಕೆ ಸರಿಯಾದ ಚಿಕಿತ್ಸೆ ಕೂಡ ತಗೊಳ್ಳುವುದು ಕೂಡ ಒಂದು ಉತ್ತಮವಾದ ಪ್ರಯತ್ನ.
0: ವಾತ ಪ್ರಕೃತಿಯವರು ಇದ್ರೆ ಅವರಿಗೆ ಇಂತಹ ಒಂದು ತೊಂದರೆಗಳು ಕಾಡ್ತವೆ ಅಂತ ಹೇಳಿದ್ರೆ, ಏನಿದು ವಾತ ಅಂತನ್ನುವಂಥದ್ದು ಅಂತ ಹೇಳ್ತೀರಿ?
1: ಈಗ ಎರಡು ವಿಷಯಗಳು ಹೇಳಿದ್ರಿ ನೀವು. ಒಂದು ವಾತ ಪ್ರಕೃತಿ, ವಾತ ದೋಷ. ವಾತ ಪಿತ್ತ ಕಫ ಅನ್ನೋದು ನಮ್ಮ ದೇಹದಲ್ಲಿರುವ ಮೂರು ದೋಷಗಳು. ಕೆಲವರಲ್ಲಿ ಸರ್ವೇ ಸಾಮಾನ್ಯವಾಗಿ ಕೆಲವೊಂದು ದೋಷಗಳು ಜಾಸ್ತಿ ಇರುತ್ತೆ, ಅವರನ್ನ ಆ ಪ್ರಕೃತಿಯಿಂದ ಗುರುತಿಸ್ತೀವಿ, ಅದು ಒಂದು ಬೇರೆ ವಿಷಯ. ಅಂದ್ರೆ ನಾವು ವಾತ ಪ್ರಕೃತಿಯವರು ಇರ್ತಾರೆ, ಪಿತ್ತ ಪ್ರಕೃತಿಯವರು ಇರ್ತಾರೆ, ಕಫ ಪ್ರಕೃತಿಯವರು ಇರ್ತಾರೆ, ಅವರಿಗೆ ಅದು ಅವರ ದೇಹಕ್ಕೆ ನೈಜವಾಗಿ ಇರುವಂತದ್ದು. ಇವಾಗ ಈ ವಾತ ದೋಷದ ಉಲ್ಬಣ ಅಂತ ನಾನೇನಂದ್ರೆ ಅದು ರೋಗಕ್ಕೆ ಕಾರಣವಾಗುವಂತಹ ಒಂದು ಅಂಶ. ಈ ವಾತ ದೋಷ ಉಲ್ಬಣ ಅಂತಂದ್ರೆ ನಮ್ಗೆ ಕೆಲವು ಋತುಗಳಲ್ಲಿ ಕೆಲವು ದೋಷಗಳು ಉಲ್ಬಣ ಆಗುತ್ತೆ ಅಂತ ಆಯುರ್ವೇದದಲ್ಲಿ ತುಂಬಾ ಚೆನ್ನಾಗಿ ಅದನ್ನ ಗುರುತಿಸಿದ್ದಾರೆ. ಈ ವರ್ಷ ಋತುವಿನಲ್ಲಿ ವಾತ ದೋಷ ಜಾಸ್ತಿ ಆಗುತ್ತೆ, ಶರದ್ ಋತುವಿನಲ್ಲಿ ಪಿತ್ತ ದೋಷ ಜಾಸ್ತಿ ಆಗುತ್ತೆ, ವಸಂತ ಋತುವಿನಲ್ಲಿ ಕಫ ದೋಷ ಜಾಸ್ತಿ ಆಗುತ್ತೆ. ಸೊ ವಾತ ಪ್ರಕೃತಿ ಇದ್ರೂ ಅಥವಾ ಇಲ್ಲದೇ ಇದ್ರೂ ಸರ್ವೇ ಸಾಮಾನ್ಯವಾಗಿ ಸರ್ವರಲ್ಲೂ ವಾತದೋಷ ಜಾಸ್ತಿ ಆಗುತ್ತೆ. ಆದ್ರೆ ಮುಂಚೆನೆ ಯಾವುದಾದ್ರೂ ನೋವುಗಳಿದ್ರೆ ಅಂಥವರಲ್ಲಿ ಈ ನೋವುಗಳು ಈ ವಾತದೋಷ ಜಾಸ್ತಿ ಆಗೋದ್ರಿಂದ ಕಂಡು ಬರುತ್ತೆ.
0: ಅವರ ಪ್ರಕೃತಿಗನುಗುಣವಾಗಿ ಕೀಲು ನೋವು ಇರಬಹುದು, ಈ ವಾತಕ್ಕೆ ಸಂಬಂಧಪಟ್ಟಂತ ಏ ತೊಂದರೆಗಳು ಏನಿರ್ತವೆ ಅವು ಕಾಣಿಸ್ಕೊಳ್ತವೆ ಅಂತೂ ಹೇಳಿದ್ರಿ. ಇಲ್ಲಿ ಯಾವ ಯಾವ ಕೀಲು ಅಥವಾ ಸ್ನಾಯು ರೋಗಗಳು ಮಳೆಗಾಲದೊಳಗೆ ಹೆಚ್ಚು ಅಂದ್ರೆ ಕಾಡಿಸ್ತವೆ ಅನ್ನುವಂಥದ್ದು?
1: ವಯಸ್ಸಾದವರಲ್ಲಿ ಸರ್ವೇ ಸಾಮಾನ್ಯವಾಗಿ ಒಂದು ಸವೆತ ಶುರುವಾಗುವ ಸಮಯ ಅದು. ಈ ಮಂಡಿ ಸವೆತ, ಆಸ್ಟಿಯೋ ಆರ್ಥರೈಟಿಸ್ ಅಂತ ಏನಂತೀವಿ, ಅದು ಜಾಸ್ತಿ ಆಗ್ಬೋದು. ಅಥವಾ ಯುವಕರಲ್ಲಿ ನೋಡಿ, ತುಂಬಾ ಕಂಪ್ಯೂಟರ್ ಉಪಯೋಗಿಸೋದ್ರಿಂದ ಅಥವಾ ತುಂಬಾ ಮೊಬೈಲ್ ಉಪಯೋಗಿಸೋದ್ರಿಂದ ಕುತ್ತಿಗೆ ನೋವು ಬರೋದು, ತುಂಬಾ ಹೊತ್ತು ಕೂತ್ಕೊಳ್ಳೋದ್ರಿಂದ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಅವರಲ್ಲಿ ಈ ಸೊಂಟ ನೋವು ಕಂಡು ಬರೋದು, ಮುಂಚೆನೆ ಸ್ಪಾಂಡಿಲೈಸಿಸ್ ಸಮಸ್ಯೆ ಇದ್ರೆ ಈ ಸಮಸ್ಯೆಗಳು ಜಾಸ್ತಿ ಆಗೋದು, ತುಂಬಾ ತುಂಬಾ ಹೊತ್ತು ನಿಂತ್ಕೊಳ್ಳೋರ್ಗೆ ಒಂಥರ ಹಿಂಗೆ ಸೊಂಟದಿಂದ ನೋವು ಶುರು ಆಗಿ ಕಾಲಲ್ಲಿ ಸೆಳೆತದ ಅನುಭವ ಆಗುತ್ತೆ, ಅದನ್ನ ನಾವು ಸಯಾಟಿಕಾ ಅಂತೀವಿ. ಆ ಥರ ಸಮಸ್ಯೆ ಇರುವವರಿಗೂ ಈ ಮಳೆಗಾಲದಲ್ಲಿ ಅದು ಜಾಸ್ತಿ ಆಗುತ್ತೆ. ಕೆಲವರಲ್ಲಿ ಕೈ ಎತ್ತಲಿಕ್ಕೆ ಕಷ್ಟ, ಎಷ್ಟಂದ್ರೆ ನನಗೆ ತಲೆ ಬಾಚಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾರೆ. ತುಂಬಾ ಸಾಮಾನ್ಯವಾದ ಸಮಸ್ಯೆ, ಸರ್ವೇ ಸಾಮಾನ್ಯವಾಗಿ ಫ್ರೋಜನ್ ಶೋಲ್ಡರ್ ಅಂತ ಹೇಳ್ತೀವಿ.
0: ಇದಂತೂ ಹೆಣ್ಮಕ್ಳಿಗೆ ಇನ್ನೂ ತೊಂದರೆ ಕೊಡುವಂತಹ, ಯಾಕಂದ್ರೆ ಕೈ ಎತ್ತಲಿಕ್ಕೆ ಆಗಲ್ಲ ಅಂದ್ರೆ ಅವ್ರ ಜಡೆ ಹಾಕೊಳ್ಳಿಕ್ ಕಷ್ಟ, ಸೀರೆ ಉಟ್ಕೊಳ್ಳಿಕ್ ಕಷ್ಟ, ಎಲ್ಲಾನು ಕಷ್ಟ, ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ
1: ಕಷ್ಟ ಆಗುತ್ತೆ. ಹೌದು, ಸೊ ಇಂತ ಫ್ರೋಜನ್ ಶೋಲ್ಡರ್ ಅಂತ ಏನಂತೀವಿ, ಇದು ಕೂಡ ಒಂದು ವಾತದ ಸಮಸ್ಯೆ. ಅಪಬಾಹುಕ ಅಂತ ಅಂತೀವಿ ನಾವು ಆಯುರ್ವೇದದಲ್ಲಿ, ಇದು ಕೂಡ ಜಾಸ್ತಿ ಆಗುತ್ತೆ. ಕೆಲವರಲ್ಲಿ ಇದು ಹೀಲ್ ಪೇನ್ ಅಂತ ಏನ್ ಹೇಳ್ತೀವಿ ನಾವು, ಕಾಲ್ ಅಡಿಯಲ್ಲಿ ಹಿಮ್ಮಡಿಯಲ್ಲಿ ನೋವು ಬರುವಂತದ್ದು, ಅದಕ್ಕೆ ನಾವು ವಾತ ಕಂಟಕ ಅಂತ ಹೇಳ್ತೀವಿ. ಇದು ಕೂಡ ನೀವ್ ಹೇಳ್ದಂಗೆ ಹೆಂಗಸರಲ್ಲಿ ತುಂಬಾ ಜಾಸ್ತಿ ಕಂಡು ಬರುತ್ತೆ, ನಡಿಲಿಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಕೆಲವೊಮ್ಮೆ ಚಪ್ಲಿ ಹಾಕೊಂಡು ನಡೆದ್ರೆ ಸ್ವಲ್ಪ ಬೆಟರ್ ಆಗುತ್ತೆ ಅಂತಂತಾರೆ. ಇಂಥ ನೋವುಗಳೆಲ್ಲ ನಮ್ಗೆ ವಾತ ರೋಗಗಳು ಅಂತ ಹೇಳ್ಬೋದು, ನಮ್ಗೆ ಈ ವರ್ಷ ಋತುವಿನಲ್ಲಿ ಜಾಸ್ತಿಯಾಗಿ ಕಾಣಿಸುತ್ತೆ. ಅದನ್ ಬಿಟ್ಟು ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಇನ್ನೊಂದು ರೀತಿಯ ರೋಗವೇ ಇದೆ. ಈ ರುಮಟಾಯ್ಡ್ ಆರ್ಥರೈಟಿಸ್ ಕೂಡ ಅಷ್ಟೇ, ಅದು ಕೂಡ ಈ ಮಳೆಗಾಲದಲ್ಲಿ ಸರ್ವೇ ಸಾಮಾನ್ಯವಾಗಿ ಜಾಸ್ತಿ ಆಗುತ್ತೆ.
0: ಈ ರೊಮಟೈಡ್ ಆರ್ಥರೈಟಿಸ್ ಅಂತ ಹೇಳಿದ್ರೆ ನೀವು ಒಂದು ವಿಷಯ ಕೇಳಲಿಕ್ಕೆ ಇಷ್ಟಪಡ್ತೀನಿ, ಏನಂತ ಹೇಳಿದ್ರೆ ಇತ್ತೀಚೆಗೆ ಇದು ಕಾಯಿಲೆ ಜಾಸ್ತಿ ಆಗ್ತಾ ಇದೆಯಾ ಹೆಂಗೆ ಅಂತ ನಾನು ಹೆಚ್ಚು ಜನಗಳನ್ನ ಕೇಳ್ತಾ ಇದ್ದೀನಿ. ಅವ್ರಿಗೆ ಆ ತೊಂದರೆ ಇತ್ತಂತ ಹೇಳಿದ್ರೆ ಕಾಲು ಊತ ಬಂದ್ಬಿಟ್ಟಿರ್ತದೆ, ಕೈ ಊತ ಬಂದಿರ್ತದೆ, ಅವ್ರಿಗೆ ಏನು ಮಾಡ್ಕೊಳ್ಳಿಕ್ಕಾಗಲ್ಲ, ಮುಖ ಸಹಿತ ಊತ ಬಂದಿರುವಂತಹ ಒಂದು ಸಮಸ್ಯೆಯನ್ನು ನಾವು ನೋಡ್ತೀವಿ. ಯಾಕೆ ಇದು ಜಾಸ್ತಿ ಆಗ್ತಾ ಇದೆ ಈ ನಡುವೆ?
1: ಕರೆಕ್ಟ್. ಈ ರುಮಟೈಡ್ ಆರ್ಥರೈಟಿಸ್ ಅನ್ನೋದು ಇದು ನಮ್ಮ ಜೀವನ ಶೈಲಿಗೂ ಸಂಬಂಧಪಟ್ಟಿರುವಂತಹ ಒಂದು ಸಮಸ್ಯೆ. ಇದು ನಮ್ಮ ದೇಹದಲ್ಲಿರುವ ಕೆಲವು ಕಣಗಳನ್ನೇ ದೇಹದ ಇನ್ನೊಂದು ಕಣಗಳನ್ನ ಶತ್ರುವಿನಂತೆ ನೋಡಿ ಬರುವಂತಹ ಸಮಸ್ಯೆ. ಆದರೂ ಅದು ಉಲ್ಬಣ ಆಗುವ ಕಾರಣಕ್ಕೆ ನಮ್ಮ ಜೀವನ ಶೈಲಿ, ನಾವು ಮಾಡುವ ಆಹಾರ ವಿಹಾರ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಮಳೆಗಾಲದಲ್ಲಿ ಜಾಸ್ತಿ ಆಗೋಕ್ಕೆ ಕಾರಣ ಏನಂದ್ರೆ, ಒಂದು ಜೀರ್ಣಕ್ರಿಯೆ ಈ ಟೈಮಲ್ಲಿ ಕಮ್ಮಿ ಇರುತ್ತೆ, ಪ್ಲಸ್ ವಾತದೋಷ ಕೂಡ ಜಾಸ್ತಿ ಆಗುತ್ತೆ. ನಮ್ಮ ಆಯುರ್ವೇದದಲ್ಲಿ ಇದನ್ನ ಆಮವಾತ ಅಂತ ಹೇಳ್ತೀವಿ. ಈ ಪೇಷಂಟ್ಸ್ಗೆ ಏನಾಗ್ತಾ ಇರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ನಂಗೆ ಸಡಿಲವಾಗಿ ನಡಿಲಿಕ್ಕಾಗಲ್ಲ, ಎದ್ದು ಕೂತ್ಕೊಳ್ಳಿಕ್ಕೂ ಆಗಲ್ಲ, ಯಾಕಂದ್ರೆ ಕೈ ಕಾಲು ಬಿಗಿತಾ ಇದೆ ಅಂತ ಹೇಳ್ತಾರೆ. ಅಥವಾ ನಂಗೆ ಹಸಿವೆ ಆಗ್ತಾ ಇಲ್ಲ ಅಂತಂತಾರೆ, ಒಂದ್ ಬೆಳಗ್ಗೆ ತಿಂಡಿ ತಿಂದ್ರೆ ನಂಗೆ ಸಂಜೆ ತನಕ ಏನು ಬೇಡ ಅಂತ ಹೇಳ್ತಾರೆ. ಇದೆಲ್ಲ ಸರ್ವೇ ಸಾಮಾನ್ಯ ಒಂದು ಏನ್ ಲಕ್ಷಣಗಳು ಆಮವಾತದ್ದು. ಇದಕ್ಕೆ ನಾವು ಮನೆಯಲ್ಲೇ ಸುಮ್ನೆ ಸೇಕ ತಗೊಂಡು ಸ್ವಲ್ಪ ಏನೋ ಉಪ್ಪಿನ ಸೇಕ ತಗೊಂಡ್ರೆ ಕಮ್ಮಿ ಅಂತ ಅನ್ಸುತ್ತೆ ಅವ್ರಿಗೆ, ಆದ್ರೆ ಅದು
0: ಪೂರ್ತಿ
1: ಕಡಿಮೆ ಆಗಲ್ಲ.
0: ವೈದ್ಯರ ಸಲಹೆ ಬೇಕೇ
1: ಬೇಕು ಇದಕ್ಕೆ. ಇದರಲ್ಲಿ ನಮ್ಮ ಆಯುರ್ವೇದದಲ್ಲಿ ಎಸ್ಪೆಷಲಿ ಇದಕ್ಕೆ ತುಂಬಾ ಒಳ್ಳೆಯ ಚಿಕಿತ್ಸೆ ಇದೆ. ಹೊರಗಡೆ ನಾವು ಸೇಕ ಕೊಡುವ ಚಿಕಿತ್ಸೆಗಳನ್ನು ಮಾಡ್ತೀವಿ, ಅದರೊಟ್ಟಿಗೆ ಬಸ್ತಿ ಅನ್ನೋ ಒಂದು ಚಿಕಿತ್ಸೆ ಕೂಡ ಮಾಡ್ತೀವಿ. ಅದು ಈ ವರ್ಷ ಋತುವಿನಲ್ಲಿ ತುಂಬಾ ಅತ್ಯಂತ ಮುಖ್ಯವಾದ ಒಂದು ಪಂಚಕರ್ಮ ಚಿಕಿತ್ಸೆ. ಈ ಚಿಕಿತ್ಸೆ ಮಾಡೋದ್ರಿಂದ ಅವ್ರಿಗೆ ಗುಣಮುಖರಾಗ್ಲಿಕ್ಕೆ ಹೆಲ್ಪ್ ಆಗುತ್ತೆ.
0: ಅಂದ್ರೆ ಅಂತ ತೊಂದರೆ ಇರೋರು ಈ ಚಿಕಿತ್ಸೆಯನ್ನ ಪಂಚಕರ್ಮ ಚಿಕಿತ್ಸೆಯನ್ನ ತಗೊಳ್ಳೇಬೇಕು ಈ ಋತುವಿನಲ್ಲಿ.
1: ಈ ಋತುವಿನಲ್ಲಂತೂ ಅತ್ಯಂತ ಅಗತ್ಯ. ಬೇರೆ ಟೈಮಲ್ಲೂ ಬಂದವರು ತಗೋ.
0: ನಮ್ಮ ದೇಹ ಹೆಂಗಿದೆ ಅಂತ ಹೇಳಿದ್ರೆ ಆಯಾ ಹವಾಮಾನಕ್ಕೆ ತಕ್ಕ ಹಾಗೆ ಒಂದು ಮುನ್ಸೂಚನೆಯನ್ನ ಕೊಡ್ತಾ ಹೋಗ್ತದೆ.
1: ಹೌದು,
0: ನೀವ್ ಹೇಳಿದ ಹಾಗೆ ಆಯಾ ಋತುವಿನಲ್ಲಿ ಒಂದು ವಾತ ಹೆಚ್ಚಾಗ್ತದೆ, ಒಂದು ಋತುವಿನಲ್ಲಿ ಪಿತ್ತ ಹೆಚ್ಚಾಗ್ತದೆ, ಒಂದು ಋತುವಿನಲ್ಲಿ ಕಫ ಹೆಚ್ಚಾಗ್ತದೆ ಅಂತ ಹೇಳಿದ್ರಿ. ಹಂಗೇನೆ ನಮ್ಮ ದೇಹ ಸಹಿತ ಒಂದು ಸಂಕೇತವನ್ನು ಕೊಡ್ತದೆ. ಸೀಸನ್ ಶುರುವಾಗೋದಕ್ಕಿಂತ ಮುಂಚೆಯಿಂದನೇ ನಮಗೆ ಅದ ಮುನ್ಸೂಚನೆ ಕೊಡ್ಲಿಕ್ಕೆ ಶುರು ಮಾಡ್ತದೆ ಅಂತ ಹೇಳ್ತಾರೆ. ಮಂಡಿ ನೋವು ಇರ್ಬೋದು, ಈ ತರದೆಲ್ಲ ಸಮಸ್ಯೆಗಳು ಹೇಳ್ತಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ?
1: ಹೌದು, ನಮ್ ಪೇಷಂಟ್ಸ್ ಬರ್ತಾರೆ ಕ್ಲಿನಿಕ್ ಅಲ್ಲಿ, ಅವರು ಕೂಡ ಹೇಳ್ತಾರೆ ಹೊರಗಡೆ ಮಳೆ ಬರುತ್ತೆ ಅನ್ನೋದನ್ನ ನನ್ನ ಕೀಲುಗಳೇ ಫಸ್ಟ್ ತಿಳಿಸ್ಬಿಡುತ್ತೆ ಅಂತ ಹೇಳ್ತಾರೆ. ಆದ್ರೆ ಇದು ಸರ್ವೇ ಸಾಮಾನ್ಯ ಅಂತ ನಾವು ಸುಮ್ನೆ ಅದನ್ನ ನೆಗ್ಲೆಕ್ಟ್ ಮಾಡೋದಲ್ಲ, ದೇಹ ಕೊಡ್ತಾ ಇರುವ ಮುನ್ಸೂಚನೆ. ನೀವು ಹೇಳ್ದಾಗೆ ಅದನ್ನ ನಾವು ಅವಾಗ್ಲೇ ಸರಿಪಡಿಸ್ಕೋಬೇಕು. ಒಂದ ಬರದ ಹಾಗೆ ನಾವು ತಡಿಬೇಕು, ಇಲ್ಲ ಬಂದ ಮೇಲೆ ತಕ್ಷಣ ವೈದ್ಯರ ಸಲಹೆ ಪಡೆದು ನಾವು ಅದಕ್ಕೆ ಟ್ರೀಟ್ಮೆಂಟ್ ಕಂಡ್ಕೋಬೇಕು.
0: ಮಳೆಗಾಲ ಪ್ರಾರಂಭ ಆಗೋ ಮೊದಲೇ ನಾವು ಏನೇನು ಮಾಡಬೇಕು ಅಂತ,
1: ಮಳೆಗಾಲದ ಮೊದ್ಲಿಗೆನೆ ನಾವು ಒಂದು ಉತ್ತಮವಾದ ಆಯುರ್ವೇದದ ಚಿಕಿತ್ಸೆ ಅಂದ್ರೆ ಅಭ್ಯಂಗ. ಸರ್ವೇ ಸಾಮಾನ್ಯವಾಗಿ ನಾವು ಕೇಳಿಸ್ಕೊಂಡಿರ್ಬೋದು, ಅಭ್ಯಂಗ ಅಂತ ಅಂದ್ರೆ ದೇಹಕ್ಕೆ ಎಣ್ಣೆ ಹಚ್ಚಿ
0: ಮಸಾಜ್ ಮಾಡಿ
1: ಮಾಲಿಶ್ ಮಾಡಿಕೊಳ್ಳೋದು, ಆಮೇಲೆ ಬಿಸಿ ನೀರಿನ ಸ್ನಾನ ಮಾಡಿಕೊಳ್ಳೋದು. ಈ ಅಭ್ಯಂಗ ಅನ್ನೋದು ವಾತದೋಷವನ್ನ ಹತೋಟಿಯಲ್ಲಿ ಇಟ್ಕೊಳ್ಳಕ್ಕೆ ಬೇಕಾದಂತಹ ಅತ್ಯಂತ ಉತ್ತಮವಾದ ಸುಲಭವಾದ ಒಂದು ಉಪಾಯ ಅಂತ ಹೇಳ್ಬೋದು. ಇದರಿಂದ ಏನಾಗುತ್ತೆ, ಕೀಲುಗಳಿಗೆ ಒಂದು ಶಕ್ತಿ ಬರುತ್ತೆ, ಸ್ನಾಯುಗಳ ಬಿಗಿತ ಕಡಿಮೆ ಆಗುತ್ತೆ, ಆಮೇಲೆ ರಕ್ತ ಸಂಚಾರ ಸುಧಾರಿಸುತ್ತೆ ಹಾಗೂ ದೇಹ ಹಗುರದ ಅನುಭವ ಆಗುತ್ತೆ.
0: ಹಿಂದೆ ನಮ್ಮ ಹಿರಿಯರಿದ್ರು, ನಮ್ಮ ಅಜ್ಜಿ ಇದ್ರು, ತಾಯಿ ಇದ್ರು, ಎಲ್ಲ ಇದ್ರು. ಅವ್ರು ಏನ್ ಮಾಡ್ತಿದ್ರು, ಇದಕ್ಕೆ ಒಂದು ಏನೋ ಒಂದು ಹಬ್ಬದ ಒಂದು ನೆಪನೋ ಏನೋ ಮಾಡಿ ಆ ಸಂದರ್ಭದೊಳಗೆ ಮನೆಯಲ್ಲಿ ಇದ್ದವ್ರಿಗೆಲ್ಲರಿಗೂ ಎಣ್ಣೆ ಅಭ್ಯಂಜನ ಸ್ನಾನವನ್ನ ಮಾಡಿಸ್ತಾ ಇದ್ರು, ಮಸಾಜ್ ಮಾಡ್ತಾ ಇದ್ರು, ತಲೆಗೆ ಸ್ನಾನವನ್ನು ಮಾಡಿಸ್ತಾ ಇದ್ರು. ಇವೆಲ್ಲ ಇತ್ತೀಚೆಗೆ ಒತ್ತಡದ ಲೈಫಿನಲ್ಲಿ ಏನಿದೆಲ್ಲ ನಮಗೆ ಪುರುಸೊತ್ತಿಲ್ಲ ಅನ್ನುವಂತ ಒಂದೇ ಒಂದು ನೆವ ಮಾಡ್ಕೊಂಡು ಅವನ್ನೆಲ್ಲ ನಾವು ಒಂದ್ ಸ್ವಲ್ಪ ಹಿಂದಕ್ಕೆ ಹಾಕ್ತಾ ಹೋಗೋದ್ರಿಂದ ಈ ನಮ್ಮ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದಾವ ಅಂತ ನನಗೆ ಎಲ್ಲೋ ಒಂದ್ ಕಡೆ ಯಾವ್ದೋ ಈ ತರ ತೊಂದರೆಗಳು ಕಾಣಿಸಿದಾಗ ನಂಗೆ ಅನಿಸುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ?
1: ಹೌದು, ತುಂಬಾ ಸರಿಯಾಗಿ ಹೇಳಿದ್ರಿ ನೀವು. ಅದು ನಮಗೆ ಟೈಮ್ ಇಲ್ಲ ಅಂತ ನಾವು ಬಿಡೋದಲ್ಲ, ನಾವ್ ಅದಕ್ಕೆ ಪ್ರಯಾರಿಟಿ ಕೊಡ್ತಾ ಇಲ್ಲ. ಯಾಕಂದ್ರೆ ಇವಾಗ ನಮ್ಗೆ ಅದು ತುಂಬಾ ಮುಖ್ಯವಾದ ವಸ್ತು ಅಂತ ಅನ್ಸಿದ್ರೆ ನಾವ್ ಅದಕ್ಕೆ ಹೇಗಾದ್ರೂ ಸಮಯ ತೆಗ್ದೇ ತೆಗಿತೀವಿ. ಅದೇ ತರ ನಮ್ಮ ದೇಹ, ನಮ್ಮ ಆರೋಗ್ಯ ನಮ್ಗೆ ಮುಖ್ಯ ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಮತ್ತೆ ಇನ್ನೊಂದೇನ್ ಅರ್ಥ ಮಾಡ್ಕೋಬೇಕಂದ್ರೆ, ಆಯುರ್ವೇದದಲ್ಲಿ ನಾವ್ ಯಾವಾಗ್ಲೂ ಹೇಳ್ತೀವಿ ಅದನ್ನ ಫಸ್ಟ್ ತಡೆಗಟ್ಟೋದು ನಮ್ಮ ಮೇನ್ ಪ್ರಯತ್ನ, ಟ್ರೀಟ್ಮೆಂಟ್ ಮಾಡೋದು ನೆಕ್ಸ್ಟ್. ಯಾಕಂದ್ರೆ ತಡೆಗಟ್ಟು ಬಿಟ್ರೆ ನಮ್ಗೆ ಟ್ರೀಟ್ಮೆಂಟ್ ಮಾಡುವ ಅಗತ್ಯ ಬೀಳೋದಿಲ್ಲ. ಸೊ ಈ ತಡೆಗಟ್ಟುವುದಕ್ಕೆ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಬಂದು ಇದಕ್ಕೆ ನಾವು ಹೇಗಾದ್ರು ಸಮಯ ತೆಕ್ಕೊಳ್ಳೇಬೇಕಾಗತ್ತೆ. ಒಂದು ವಾಕಿಂಗ್ ಹೋಗೋದಾಗ್ಲಿ ಅಥವಾ ಒಂದು ಯೋಗಾಸನ ಮಾಡೋದಾಗ್ಲಿ, ಅದೇ ರೀತಿ ಅಭ್ಯಂಗ ಮಾಡ್ಕೊಳ್ಳೋದಾಗ್ಲಿ ಮನೆಯಲ್ಲೂ ಕೂಡ ಮಾಡ್ಕೋಬಹುದು. ಆದ್ರೆ ಕೆಲವು ಆರೋಗ್ಯ ಸಮಸ್ಯೆ ಇರುವವರು ಮಾತ್ರ ಯಾವ್ಯಾವುದೋ ಎಣ್ಣೆಗಳನ್ನ ತಗೊಂಡು ಮನೆಯಲ್ಲೇ ಮಾಡ್ಕೋಬಾರ್ದು. ಅವರು ವೈದ್ಯಕೀಯ ಸಲಹೆ ಪಡೆದುಕೊಂಡು ಆಮೇಲೆ ಅಭ್ಯಂಗ ಮಾಡಬೇಕು. ಯಾಕಂದ್ರೆ ಇವಾಗ ನಾನು ಹೇಳ್ದಂಗೆ ರೂಮಟಾಯ್ಡ್ ಆರ್ಥರೈಟಿಸ್ ಬಗ್ಗೆ ಮಾತಾಡಿದ್ವಿ ನಾವು, ಅವರಂತೂ ಎಣ್ಣೆಯನ್ನ ಮುಟ್ಲೇಬಾರ್ದು. ಅವರು ಅಭ್ಯಂಗ ಮಾಡ್ಕೊಳ್ಳೇಬಾರ್ದು, ಮಾಡ್ಕೊಂಡ ತಕ್ಷಣ ನೋವು ಜಾಸ್ತಿ ಆಗುತ್ತೆ. ಅವ್ರೇನಂತಾರೆ, ಆಯುರ್ವೇದ ಪ್ರಾಕ್ಟಿಸ್ ಮಾಡಿದ್ವಿ ನಾವು ಅಥವಾ ಆಯುರ್ವೇದನ ಬಳಸಿದ್ವಿ ನಾವು, ಆದ್ರೆ
0: ನಮಗೆ
1: ಜಾಸ್ತಿ ಆಯ್ತು. ಆದ್ರೆ ನೀವು ಆಯುರ್ವೇದ ವೈದ್ಯರ ಸಲಹೆ ಪಡೆದುಕೊಂಡ್ರ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ. ಸೊ ಇದನ್ನ ಮಾಡಬಾರ್ದು. ಈ ಆಸ್ಟಿಯೋಆರ್ಥರೈಟಿಸ್ ನಾನೇನ್ ಸವೆತ ಅಂತ ಹೇಳಿದ್ನಲ್ಲ, ಅವರಿಗೆ ಇದು ಅತ್ಯಂತ ಉತ್ತಮವಾದ ಚಿಕಿತ್ಸೆ ಅಭ್ಯಂಗ ಅನ್ನೋದು. ಆದ್ರೆ ಅದೇ ವಯಸ್ಸಾದವ್ರಿಗೆ ರುಮಟಾಯ್ಡ್ ಆರ್ಥರೈಟಿಸ್ ಆಗಿದ್ರೆ ಖಂಡಿತವಾಗ್ಲೂ ಅವರು ಅಭ್ಯಂಗವನ್ನ ಮಾಡ್ಕೋಬಾರ್ದು.
0: ಹಂಗಾಗಿ ಈಗ ಏನೇ ಒಂದು ನಾವು ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೂ ತಮ್ಮ ಮನೆಯೊಳಗೆ ನಮ್ಮ ಸ್ವಂತ ಏನೋ ಮಾಡ್ಲಿಕ್ಕೆ ಹೋಗಬಾರ್ದು ಅನ್ನುವಂತ ವಿಷಯವನ್ನ ಅಲ್ವಾ. ಇತ್ತೀಚೆಗೆ ನಮ್ಮ ಈ ಮಸಾಜ್ ಸೆಂಟರ್ಗಳು ಜಾಸ್ತಿ ಆಗ್ತಾ ಇದಾವೆ. ಇದೇನ ಅಭ್ಯಂಗ ಸ್ನಾನ ಅಥವಾ ಮಸಾಜ್ ಸೆಂಟರೇ ಬೇರೆನೋ, ಇದು ಅಭ್ಯಂಗ ಬೇರೆನೋ, ಏನಂತೀರಾ ನೀವು?
1: ಮಸಾಜ್ ಸೆಂಟರ್ ಹಾಗೂ ಅಭ್ಯಂಗ ಬೇರೆ ಬೇರೆನೆ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಕೆಲವು ಮಸಾಜ್ ಸೆಂಟರ್ಗಳಲ್ಲಿ ಬರೀ ಲೋಷನ್ ಉಪಯೋಗಿಸಿ ಮಸಾಜ್ ಮಾಡ್ತಾರೆ, ಕೆಲವೊಮ್ಮೆ ಕೆಲವು ಯಂತ್ರೋಪಕರಣಗಳನ್ನ ಉಪಯೋಗಿಸಿ ಮಸಾಜ್ ಮಾಡ್ತಾರೆ. ಆದ್ರೆ ನಮ್ಮ ಅಭ್ಯಂಗ ಅನ್ನೋದು ಒಂದು ವೈದ್ಯಕೀಯ ಪದ್ಧತಿ. ಅದರಲ್ಲಿ ಯಾರಿಗೆ ಅಭ್ಯಂಗ ಮಾಡಬೇಕು, ಯಾರಿಗೆ ಮಾಡಬಾರ್ದು, ಎಂತಹ ತೈಲ ಉಪಯೋಗಿಸ್ಬೇಕು, ಎಷ್ಟು ನಿಮಿಷ ಮಾಡಬೇಕು, ಎಷ್ಟು ಪ್ರೆಷರ್ ಹಾಕ್ಬೇಕು, ಈ ತರ ಒಂದು ವೈದ್ಯಕೀಯವಾಗಿ ಆ ಪೇಷಂಟ್ಗೆ ಯಾವ ತರ ಬೇಕು ಅದ ರೀತಿ ನಾವ್ ಅದನ್ನ ಮಾಡುವಂತದ್ದು. ಇವಾಗ ನಾವು ಪೇಷಂಟ್ಗೆ ಒಂದು ಪೇಷಂಟ್ಗೆ ಒಂದ್ ಎಣ್ಣೆ ಉಪಯೋಗ ಆಯ್ತು ಅಂದ್ರೆ ಹಾಗಂತ ಅವ್ರ ಪಕ್ಕದ ಮನೆಯವ್ರು ಬಂದ್ರೆ ಅದೇ ಎಣ್ಣೆ ಅವ್ರಿಗೆ ಸರಿ ಆಗ್ಲಿಕ್ಕಿಲ್ಲ. ಸೊ ಅವರಿಗೆ ಬೇರೆ ಒಂದು ಎಣ್ಣೆಯನ್ನ ನಾವು ಹೇಳ್ಬೇಕಾಗತ್ತೆ. ಇವಾಗ ಜೀರ್ಣಕ್ರಿಯೆ ಈ ಟೈಮಲ್ಲಿ ಕಮ್ಮಿ ಇರುತ್ತೆ ಅಂತ ಹೇಳಿದೆ, ಆದ್ರಿಂದ ಜೀರ್ಣಕ್ರಿಯೆ ಕಮ್ಮಿ ಇರಬೇಕಾದ್ರೂ ನಾವು ಅಭ್ಯಂಗ ಮಾಡಿಸೋದಿಲ್ಲ. ಅದರೊಟ್ಟಿಗೆ ಬೇರೆ ಚಿಕಿತ್ಸೆಗಳನ್ನ ಮಾಡಿ ಮತ್ತೆ ನಾವು ಅಭ್ಯಂಗವನ್ನ ಮಾಡಿಸ್ತೇವೆ ಹೊರತು ಬರೀ ಅಭ್ಯಂಗ ಮಾಡಲ್ಲ. ಆದ್ರೆ ಮಸಾಜ್ ಸೆಂಟರ್ಗಳಲ್ಲಿ ಇದನ್ನೆಲ್ಲ ನೋಡೋದಿಲ್ಲ.
0: ಎಲ್ಲರಿಗೂ
1: ರಿಲ್ಯಾಕ್ಸೇಷನ್ಗೆ ಮಾಡುವಂತದ್ದು ಅದು, ಆದ್ರೆ ಇದು ಒಂದು ಟ್ರೀಟ್ಮೆಂಟ್ ರೂಪದಲ್ಲಿ ಮಾಡುವಂತದ್ದು.
0: ಅಂದ್ರೆ ಆರೋಗ್ಯವಂತರು ಮಸಾಜ್ ಸೆಂಟರ್ಗೆ ಹೋಗ್ಬೋದು, ಆದ್ರೆ ಏನಾದ್ರೂ ತೊಂದರೆ ಇರೋರು ಮಸಾಜ್ ಸೆಂಟರ್ಗೆ ಹೋಗಿ ನಾನು ಆರೋಗ್ಯ ಆಗ್ತೀನಿ ಆಮೇಲೆ ಅನ್ನುವಂತ ಕನಸು ಕಾಣಬಾರದು ಅನ್ನುವಂತ ವಿಷಯವನ್ನ ಹೇಳಿಕತ್ತೆ.
1: ಹೌದು, ಮಸಾಜ್ ಸೆಂಟರ್ಗೆ ಹೋದ ತಕ್ಷಣ ನಾನು ಆಯುರ್ವೇದ ಚಿಕಿತ್ಸೆ ಪಡ್ಕೊಂಡೆ ಅಂತಾನು ಅನ್ಕೋಬಾರ್ದು.
0: ಆಯುರ್ವೇದ ಚಿಕಿತ್ಸೆನೇ ಬೇರೆ, ಮಸಾಜ್ ಸೆಂಟರ್ಗಳೇ ಬೇರೆ ಅನ್ನುವಂತ ವಿಷಯನ ನೀವ್ ಹೇಳಿದ್ರೆ. ಈಗ ಅಭ್ಯಂಗ ಮಾಡ್ತೀವಿ ಅಂತ ಇಟ್ಕೊಡ್ರಿ, ಅದು ಮಾಡಿದ ತಕ್ಷಣ ಬಿಸಿನೀರಿನಿಂದ ಸ್ನಾನ ಮಾಡ್ಬೇಕಾ ಅಥವಾ ಮಾಡಬಾರ್ದು?
1: ಬಿಸಿನೀರಿಂದ ಸ್ನಾನ ಮಾಡ್ಬೇಕು ಅಂತಾನೆ ಹೇಳ್ತೀವಿ. ಅಭ್ಯಂಗ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಒಂದ್ 5-10 ನಿಮಿಷ ಗ್ಯಾಪ್ ಕೊಟ್ಟು ಆಮೇಲೆ ಬಿಸಿನೀರಿನ ಸ್ನಾನ ಮಾಡೋದ್ರಿಂದ ನಮ್ಮ ದೇಹ ಹಗುರ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ತಣ್ಣೀರ್ ಸ್ನಾನ ಮಾಡಿದ್ರೆ ವಾತ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇದರಿಂದಾಗಿ ಬಿಸಿನೀರು, ಉಗುರು ಬೆಚ್ಚಗಿನ ನೀರು ನಮ್ಗೆ ಎಷ್ಟು ತಡೆಯುತ್ತೋ ಅಷ್ಟು ಉಗುರು ಬೆಚ್ಚಗಿನ ನೀರಿನ ಸ್ನಾನ ಮಾಡೋದು ತುಂಬಾ ಒಳ್ಳೇದು.
0: ಈಗ ಕೆಲವರು ಹೇಳ್ತಾರೆ ಏನಂತ ಹೇಳಿದ್ರೆ, ಮಳೆಗಾಲದೊಳಗೆ ಎದ್ದ ತಕ್ಷಣ ದೇಹ ಬಹಳ ನಮಗೆ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ಎದ್ದು ನಡೆದು ಆದ್ಮೇಲೆ ಸ್ವಲ್ಪ ಸರಾಗ ಆಗ್ತದೆ ಅಂತ ಹೇಳ್ತಾರೆ, ಏನು ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಾರೆ?
1: ಇದಕ್ಕೇನ್ ಕಾರಣ ಅಂದ್ರೆ, ಅವಾಗ್ಲೇ ನಾನು ವಾತ ದೋಷ ಅಂದಲ್ಲ, ಈ ವಾತ ಅನ್ನುವಂಥದ್ದು ನಮ್ಮ ದೇಹದ ಎಲ್ಲಾ ಚಲನವಲನಗಳಿಗೂ ಮುಖ್ಯವಾದಂತಹ ಒಂದು ದೋಷ. ನಮ್ಗೆ ಒಂದು ಮಾತಾಡ್ಲಿಕ್ಕೆ ವಾತ ದೋಷ, ನಮ್ಗೆ ಕೈಕಾಲು ಮೂವ್ ಮಾಡ್ಲಿಕ್ಕೆ ನೆರವಾಗೋದು ವಾತದೋಷ. ಈ ವಾತದೋಷದ ಹೆಚ್ಚು ಕಮ್ಮಿ ಆಗೋದ್ರಿಂದ ಈ ಮಳೆಗಾಲದಲ್ಲಿ ಅವರಿಗೆ ಆ ಥರದೊಂದು ಬಿಗಿತದ ಅನುಭವ ಆಗುತ್ತೆ. ಅದಕ್ಕೆ ಆಮೇಲೆ ಸ್ವಲ್ಪ ಅವರು ಏನಾದರೂ ಆಕ್ಟಿವಿಟೀಸ್ ಮಾಡಿದ ತಕ್ಷಣ ಅದು ಸರಿಯಾಗ್ತಾ ಹೋಗುತ್ತೆ. ಯಾಕಂದರೆ ರಾತ್ರಿ ಇಡೀ ಮಲ್ಕೊಂಡಿರ್ತಾರೆ, ಅವಾಗ ಯಾವುದೇ ಚಲನವಲನ ಇರುವುದಿಲ್ಲ. ಆದ್ರಿಂದ ಅವ್ರಿಗೆ ಈ ವರ್ಷ ಋತುವಿನಲ್ಲಿ ಈ ಥರ ಅನುಭವ ಆಗ್ತಾ ಇರುತ್ತೆ.
0: ಈ ಮಳೆಗಾಲದೊಳಗೆ ಪಂಚಕರ್ಮ ಏನು ಚಿಕಿತ್ಸೆ ಮಾಡ್ತಾರಲ್ಲ ಅದಕ್ಕೆ ವಿಶೇಷ ಮಹತ್ವದ ಅಂತ ಹೇಳ್ತಾರೆ. ನಿಜಕ್ಕೂ ಈ ಋತುವಿನೊಳಗ ಪಂಚಕರ್ಮಕ್ಕೆ ವಿಶೇಷವಾದಂತಹ ಸ್ಥಾನ ಅದನ್ನು ಹೆಂಗೋ ಏನಂತೀರಿ? ಇದಕ್ಕೆ
1: ಪಂಚಕರ್ಮ ಅಂತಂದ್ರೆ ಐದು ಟ್ರೀಟ್ಮೆಂಟ್ಗಳು. ಇದರಲ್ಲಿ ವಮನ, ವಿರೇಚನ, ಬಸ್ತಿ, ನಸ್ಯ, ರಕ್ತಮೋಕ್ಷಣ. ಇವುಗಳಿಂದ ಏನಾಗುತ್ತೆ, ನಮ್ಮ ದೇಹನ ಒಳಗಡೆಯಿಂದ ಕ್ಲೀನ್ ಮಾಡುವಂತಹ ಒಂದು ಚಿಕಿತ್ಸೆ ಅಂತ ಹೇಳ್ಬೋದು. ಶುದ್ಧೀಕರಣ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಹೇಳೋದಾದ್ರೆ. ಆದ್ರೆ ಅಷ್ಟು ಮಾತ್ರ ಅಲ್ಲ, ಬೇರೆ ಬಹಿರ್ಪರಿಮಾರ್ಜನ ಚಿಕಿತ್ಸೆಗಳು ಅಂತಿದೆ. ಈ ಅಭ್ಯಂಗ ಆಗ್ಲಿ, ಶಿರೋಧಾರ ಆಗ್ಲಿ, ಇಂಥವೆಲ್ಲ ಕೂಡ ಇದರಲ್ಲಿ ಸೇರ್ಕೊಳ್ಳುತ್ತೆ. ಇದರಲ್ಲಿ ನಾನು ಒಂದು ಹೇಳಿದೆ ಅಭ್ಯಂಗ, ಅದು ಕೂಡ ಪಂಚಕರ್ಮದಲ್ಲೇ ಬರುತ್ತೆ. ಆದ್ರೆ ಮುಖ್ಯವಾದ ಐದು ಪಂಚಕರ್ಮ ಟ್ರೀಟ್ಮೆಂಟ್ಗಳಲ್ಲಿ ನಾನು ಆವಾಗ್ಲೇ ಹೇಳ್ದಂಗೆ ಬಸ್ತಿ ಚಿಕಿತ್ಸೆ ಅನ್ನೋದು ಈ ನಮ್ಮ ಪ್ರಾವೃಟ್ ಋತು ಅಂದ್ರೆ ವರ್ಷ ಋತು ಶುರು ಆಗೋಕ್ಕಿಂತ ಸ್ವಲ್ಪ ಮುಂಚೆ ಈ ಬಸ್ತಿ ಚಿಕಿತ್ಸೆಯನ್ನ ಆರೋಗ್ಯವಂತರೂ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಯಾಕಂದ್ರೆ ಇದು ಮುಂದೆ ಬರುವ ವಾತ ದೋಷದ ತೊಂದರೆಗಳನ್ನ ತಡೆಗಟ್ಟುತ್ತೆ. ಹಾಗೆ ಯಾರಿಗೆಲ್ಲ ಕೀಲು ನೋವಿದೆ ಅಥವಾ ಯಾವುದು ಸೊಂಟ ನೋವಿದೆ, ಬೇರೆ ಬೇರೆ ವಾತದ ಸಮಸ್ಯೆಗಳೇನಿದೆ ಅವ್ರಿಗೆಲ್ಲ ಒಂದು ಚಿಕಿತ್ಸಾ ರೂಪವಾಗಿ ಕೂಡ ನಾವು ಈ ಬಸ್ತಿ ಚಿಕಿತ್ಸೆಯನ್ನ ಕೊಡ್ಬೋದು.
0: ಯಾಕೆ ಈ ಬಸ್ತಿ ಚಿಕಿತ್ಸೆಗೆ ಇಷ್ಟೊಂದು ಮಹತ್ವ ಇದೆ ಅಂತ?
1: ಯಾಕಂದ್ರೆ ಈ ಬಸ್ತಿ ಚಿಕಿತ್ಸೆ ಅನ್ನೋದು ನಮ್ಮ ವಾತವನ್ನ ನಿಗ್ರಹಿಸೋದಕ್ಕಿರುವ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ನಾವ್ ಈ ಬಸ್ತಿ ಚಿಕಿತ್ಸೆಯಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ, ಎರಡು ರೀತಿಯ ಬಸ್ತಿ ಚಿಕಿತ್ಸೆ ಇರುತ್ತೆ. ಒಂದು ಎಣ್ಣೆಯಿಂದ ಕೊಡುವಂಥದ್ದು, ಇನ್ನೊಂದು ಕಷಾಯ ಮತ್ತೆ ಚೂರ್ಣಗಳು ಇದನ್ನೆಲ್ಲ ಮಿಕ್ಸ್ ಮಾಡಿ ಕೊಡುವಂಥದ್ದು. ಒಂದು ಅನುವಾಸನ ಬಸ್ತಿ ಅಂತೀವಿ, ಇನ್ನೊಂದು ನಿರೂಹ ಬಸ್ತಿ. ಬಸ್ತಿ ಅಂತ ಅಂದ್ರೆ ನಾವು ಮೋಷನ್ ಆಗೋ ಜಾಗದಿಂದ ಮೆಡಿಸನ್ ಕೊಡುವಂಥದ್ದು, ಎನಿಮಾ ಅಂತ ಏನ್ ಹೇಳ್ತೀವಿ, ಅದೇ ಬಸ್ತಿ ಚಿಕಿತ್ಸೆಯ ಒಂದು ಕೊಡುವ ವಿಧಾನ. ಆದ್ರೆ ಎನಿಮಾದಲ್ಲಿ ನಾವು ಕೊಡುವ ಮೆಡಿಸನ್ ಬೇರೆ. ಬಸ್ತಿ ಚಿಕಿತ್ಸೆ ನಮ್ಮ ಆಯುರ್ವೇದದಲ್ಲಿ ನಾವು ಮೆಡಿಕೇಟೆಡ್ ಒಂದು ದ್ರವ್ಯಗಳನ್ನ ಇದರಲ್ಲಿ ಕೊಡ್ತೀವಿ. ಒಂದು ಔಷಧಿಯುಕ್ತ ಎಣ್ಣೆ ಕೊಡೋದಾಗ್ಲಿ ಅಥವಾ ಔಷಧಿಯುಕ್ತ ಕಷಾಯ, ಚೂರ್ಣ, ಎಣ್ಣೆ ಮತ್ತೆ ಜೇನುತುಪ್ಪ ಇದನ್ನೆಲ್ಲ ಮಿಕ್ಸ್ ಮಾಡಿ ಕೊಡುವಂತಹದ್ದು ಒಂದು ನಿರೂಹ ಬಸ್ತಿ ಅಂತ. ಒಂದು ಖಾಲಿ ಹೊಟ್ಟೆಯಲ್ಲಿ ಕೊಡ್ತೀವಿ, ಒಂದು ಊಟ ಆದ್ಮೇಲೆ ಕೊಡ್ತೀವಿ. ಇನ್ನೊಂದು ಮುಖ್ಯವಾದ ಅಂಶ ಈ ಬಸ್ತಿ ಚಿಕಿತ್ಸೆಗೆ ಏನಿದೆ ಅಂತಂದ್ರೆ, ಇದು ನಾವು ಮೋಷನ್ ಆಗೋ ಜಾಗದಿಂದ ಕೊಡೋದ್ರಿಂದ ಇದು ಸುಲಭವಾಗಿ ಅಬ್ಸಾರ್ಬ್ ಆಗುತ್ತೆ. ಅಂದ್ರೆ ನಾವಿವಾಗ ಯಾವ ಮೆಡಿಸನ್ ಬಾಯಿಯಿಂದ ಕೊಡ್ತೀವೋ ಅದಕ್ಕಿಂತ ಫಾಸ್ಟ್ ಆಗಿ ಇದರಲ್ಲಿ ಅಬ್ಸಾರ್ಪ್ಷನ್ ಆಗುತ್ತೆ. ಅದರಿಂದ ಇದರ ಎಫೆಕ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದು ಅತ್ಯಂತ ಉಪಯುಕ್ತವಾಗಿರೋದು ವಾತದೋಷಕ್ಕೆ. ಆದ್ದರಿಂದ ಈ ಋತುವಿನಲ್ಲಿ ಅದು ಅತ್ಯಂತ ಮುಖ್ಯವಾಗಿದೆ.
0: ಶಿರೋಧಾರ ಕೂಡ ಪಂಚಕರ್ಮದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಅನ್ನುವಂಥದ್ದನ್ನು ನಾವು ಕೇಳಿವಿ. ಮಳೆಗಾಲದೊಳಗ ಅದರ ಪಾತ್ರ ಏನು ಅಂತ ಹೇಳ್ತೀರಿ?
1: ಶಿರೋಧಾರ ಅಂತೂ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಅದು ಶಿರೋಧಾರ ಅಂತ ಕರೀತಾರೆ ಅಂತ ಹೆಸರು ಗೊತ್ತಿರ್ಲಿಕ್ಕಿಲ್ಲ, ಆದ್ರೆ ಕಂಡಿರ್ಬೋದು. ಯಾಕಂದ್ರೆ ನೀವು ಪಂಚಕರ್ಮ ಅನ್ನುವ ಒಂದು ಯಾವುದೇ ಒಂದು ಫೋಟೋ ನೋಡಿದ್ರು ಅದರಲ್ಲಿ ಒಬ್ರು ಮಲ್ಕೊಂಡಿರ್ತಾರೆ, ತಲೆ ಮೇಲಿಂದ ಒಂದಿಷ್ಟು ಹನಿಗಳು ಬೀಳ್ತಾ ಇರುತ್ತೆ. ನಮ್ಗೆ ಶಿವನ ತಲೆ ಮೇಲೆ ಹೇಗೆ ಒಂದು ಶಿರೋಧಾರದ ಪಾತ್ರ ಇಟ್ಟಿರ್ತಾರೆ, ಅದರಿಂದ ಹೇಗೆ ನೀರು ಬೀಳ್ತಾ ಇರುತ್ತೋ ಅದೇ ರೀತಿ ಒಬ್ಬ ಪೇಷಂಟಿನ ಹಣೆ ಮೇಲೆ ಬೀಳ್ತಾ ಇರೋ ಚಿತ್ರ ಎಲ್ಲರೂ ನೋಡಿರ್ತೀವಿ ನಾವು. ಇದೇ ಶಿರೋಧಾರ ಅನ್ನುವ ಚಿಕಿತ್ಸೆ. ಈ ಶಿರೋಧಾರ ಚಿಕಿತ್ಸೆಯಲ್ಲಿ ನಾವು ಬೇರೆ ಬೇರೆ ರೀತಿಯ ದ್ರವ್ಯಗಳನ್ನ ಹಾಕಿ ಟ್ರೀಟ್ಮೆಂಟ್ ಮಾಡ್ತೀವಿ. ಈ ಮಳೆಗಾಲದಲ್ಲಿ ಎಸ್ಪೆಷಲಿ ನಾವು ಎಣ್ಣೆಯನ್ನ ಅದರಲ್ಲಿ ಹಾಕಿ ಔಷಧಿಯುಕ್ತ ಎಣ್ಣೆಗಳನ್ನ ಹಾಕಿ ಮಾಡ್ತೀವಿ. ಈ ಶಿರೋಧಾರ ಮುಖ್ಯವಾಗಿ ಮಾನಸಿಕ ಒತ್ತಡ, ನಿದ್ರಾಹೀನತೆ, ಆತಂಕ ಅಥವಾ ತಲೆನೋವುಗಳು, ಕೆಲವು ರೀತಿಯ ತಲೆನೋವು ಮಾತ್ರ, ಕೆಲವು ನರ ಸಂಬಂಧಿ ಸಮಸ್ಯೆಗಳು ಇಂಥವುಗಳಿಗೆಲ್ಲ ಇದು ತುಂಬಾ ಒಳ್ಳೆಯ ಚಿಕಿತ್ಸೆಯಾಗಿದೆ. ದೀರ್ಘಕಾಲದ ನೋವಿನಿಂದ ಬಳಲುವ ಅನೇಕ ರೋಗಿಗಳಿಗೂ ನಿದ್ರೆ ಸರಿಯಾಗಿ ಬರುವುದಿಲ್ಲ, ಅಂಥವ್ರಿಗೂ ಕೂಡ ಈ ಶಿರೋಧಾರ ಅನ್ನೋದು ರಾಮಬಾಣ ಅಂತಾನೆ ಹೇಳ್ಬೋದು. ಆದ್ರಿಂದ ವಾತ ಜಾಸ್ತಿ ಆಗುವ ಈ ಸಮಯದಲ್ಲಿ ಈ ತೈಲ ಉಪಯೋಗಿಸಿ ಮಾಡುವ ಶಿರೋಧಾರವು ಅತ್ಯಂತ ಸೂಕ್ತವಾದ ಚಿಕಿತ್ಸೆ ಆಗಿದೆ.
0: ಮಳೆಗಾಲದೊಳಗೆ ದೇಹಕ್ಕೆ ಹೊಸ ಚೈತನ್ಯ ಕೊಡೋದಕ್ಕೆ ಆಯುರ್ವೇದದೊಳಗೆ ಏನಾದರೂ ವಿಶೇಷವಾದಂತಹ ಪರಿಕಲ್ಪನೆ ಇದೆಯೋ ಹೇಗೆ?
1: ನಮ್ಮಲ್ಲಿ ರಸಾಯನ ಚಿಕಿತ್ಸಾ ಅಂತ ಇದೆ. ಇದು ದೇಹಕ್ಕೆ ಚೈತನ್ಯ ನೀಡುತ್ತೆ, ದೋಷಗಳ ಸಮತೋಲನವನ್ನ ಕಾಪಾಡುತ್ತೆ. ಇದರಿಂದ ದೇಹ ಬಲ, ರೋಗ ನಿರೋಧಕ ಸಾಮರ್ಥ್ಯ, ಶಕ್ತಿ ವರ್ಧನೆ, ವಯೋಸಹಜ ಕ್ಷಯವನ್ನು ನಿಧಾನಗೊಳಿಸೋದು, ಇಂಥದೆಲ್ಲ ಉಪಯುಕ್ತಕರ ಒಂದು ಲಾಭಗಳು ನಮ್ಗೆ ಈ ರಸಾಯನ ಚಿಕಿತ್ಸೆಯಿಂದ ಸಿಗುತ್ತೆ.
0: ಮೇಡಮ್, ಈಗ ಕೊನೆಯದಾಗಿ ನಾನು ಒಂದು ಶಾರ್ಟ್ ಆಗಿ ಕ್ವೆಶ್ಚನ್ ಗಳನ್ನ ಕೇಳ್ತಾ ಹೋಗ್ತೀನಿ, ನೀವು ಸತ್ಯ ಅಥವಾ ಮಿಥ್ಯ ಅಂತ ಹೇಳ್ತಾ ಹೋಗ್ಬೇಕು.
1: ಆಯ್ತಾ?
0: ಖಂಡಿತ. ಮಳೆಗಾಲದೊಳಗೆ ಕೀಲು ನೋವಿದ್ರೆ ಸಂಪೂರ್ಣ ಬೆಡ್ ರೆಸ್ಟ್ ಮಾಡ್ಬೇಕಾ ಮಾಡಬಾರ್ದ?
1: ಸುಳ್ಳು.
0: ಸುಳ್ಳು.
1: ಇದು ಸರಿಯಾದ ಪ್ರಮಾಣ ಚಲನೆ, ವ್ಯಾಯಾಮ ಮತ್ತು ವೈದ್ಯರ ಸಲಹೆ ಇದಕ್ಕೆ ಅತ್ಯಗತ್ಯ.
0: ಯಾವುದೇ ಎಣ್ಣೆ ಬಿಸಿ ಮಾಡಿ ಹಚ್ಚಿದ್ರೆ ಸಾಕ? ಹೆಂಗೆ?
1: ಮಿಥ್ಯ. ಪ್ರತಿಯೊಬ್ಬರಿಗೂ ಒಂದೇ ತೈಲ ಸೂಕ್ತವಲ್ಲ.
0: ಪಂಚಕರ್ಮ ಅಂದ್ರೆ ಎಲ್ಲರೂ ವರ್ಷಕ್ಕೊಮ್ಮೆ ಮಾಡಿಸಬೇಕಾದ ಚಿಕಿತ್ಸೆ.
1: ಮಿಥ್ಯ. ಪಂಚಕರ್ಮ ಅಗತ್ಯವಿದೆಯೇ ಇಲ್ಲವೇ ಎಂಬುದನ್ನು ವೈದ್ಯರೇ ನಿರ್ಧರಿಸಬೇಕು.
0: ಓಹೋ, ಆಯುರ್ವೇದ ಔಷಧಿ ಅಂದ್ರೆ ಯಾವುದೇ ಅಡ್ಡ ಪರಿಣಾಮ ಇರೋದಿಲ್ಲ.
1: ಮಿಥ್ಯ. ಸರಿಯಾದ ಔಷಧಿ, ಸರಿಯಾದ ಪ್ರಮಾಣ, ಸರಿಯಾದ ರೋಗಿ ಇವೇ ಸುರಕ್ಷಿತ ಚಿಕಿತ್ಸೆಯ ಆಧಾರ. ಸ್ವಯಂ ಔಷಧ ಸೇವನೆ ಮಾಡಬಾರದು.
0: ಓಹೋ, ಮಳೆಗಾಲದೊಳಗೆ ಅಭ್ಯಂಗ ಉಪಯುಕ್ತ ಆಗಬಹುದಾ?
1: ಸತ್ಯ. ವಿಶೇಷವಾಗಿ ವಾತ ಪ್ರಕೃತಿ, ವಯಸ್ಸಾದವರು ಮತ್ತು ಕೀಲು ಸಮಸ್ಯೆಗಳುಳ್ಳುವರು ವೈದ್ಯರ ಸಲಹೆಯಂತೆ ಅಭ್ಯಂಗ ಉತ್ತಮ ಸಹಾಯಕ ಕ್ರಮವಾಗಿದೆ.
0: ಕೀಲು ನೋವು ವಯಸ್ಸಾದ್ರೆ ಮಾತ್ರ ಬರ್ತದೋ ಹೇಗೋ?
1: ಮಿಥ್ಯ. ಇಂದು 25-30 ವರ್ಷದವರೆಗೂ ಕೂಡ ಈ ನೋವುಗಳು ಕಾಣಿಸ್ತಾ ಇವೆ.
0: ನೋವು ಸಹಿಸಿಕೊಂಡ್ರೆ ಅದು ತಾನಾಗಿಯೇ ಹೋಗ್ತದ?
1: ಮಿಥ್ಯ. ದೇಹದ ನೋವು ಒಂದು ಸಂದೇಶ. ಸಮಯಕ್ಕೆ ಪರೀಕ್ಷೆ ಹಾಗೂ ಚಿಕಿತ್ಸೆ ಅತ್ಯಂತ ಮುಖ್ಯ.
0: ಕೇಳುಗರೆ, ಇದುವರೆಗೆ ನಾವು ತಿಳಿದುಕೊಂಡದ್ದು, ಮಳೆ ಬಂದಾಗ ಹವಾಮಾನ ಮಾತ್ರ ಬದಲಾಗೋದಿಲ್ಲ, ನಮ್ಮ ದೇಹದ ಅಗತ್ಯಗಳು ಸಹಿತ ಬದಲಾಗ್ತವೆ. ಈ ಬದಲಾವಣೆಯನ್ನ ಅರ್ಥ ಮಾಡಿಕೊಂಡು ಜೀವನ ಶೈಲಿಯನ್ನ ಹೊಂದಿಸಿಕೊಂಡ್ರೆ ಅನೇಕ ಸಮಸ್ಯೆಗಳನ್ನ ತಪ್ಪಿಸಿಕೊಳ್ಬಹುದು. ಇಷ್ಟೊಂದು ಸರಳವಾಗಿ, ವೈಜ್ಞಾನಿಕವಾಗಿ ಮತ್ತು ಆಯುರ್ವೇದದ ನಿಜವಾದ ತತ್ವಗಳನ್ನ ನಮ್ಮ ಕೇಳುಗರಿಗೆ ತಲುಪಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಂಡದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ತುಂಬಾ ಧನ್ಯವಾದ ಮೇಡಮ್. ನಮಸ್ಕಾರ.
0: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಳೆಗಾಲದಲ್ಲಿ ಕಾಡುವ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ, ಈ ಕುರಿತು ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ರೋಹಿಣಿ ಪುರೋಹಿತ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ತೆರೆದ ಹೃದಯ ಬಳಿಗೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:30. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ವಿವರಣೆ. ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆಯ ನೇತ್ರ ಚಿಕಿತ್ಸಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ವೈ ಎಸ್ ಕಿರಣ್ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಒಂದು ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ಒಂದು ಗಂಟೆ ಹತ್ತು ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತೆಗಳು, ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಚಿತ್ರಗೀತೆಗಳು, ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎ ಎಸ್ ಶಂಕರನಾರಾಯಣ. ಎರಡು ಗಂಟೆಗೆ ಮಿಡ್ ಡೇ ನ್ಯೂಸ್, ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಹಿಂದಿ ಸಮಾಚಾರ, ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರದೇಶ ಸಮಾಚಾರ, ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಮಕ್ಕಳ ಕಾರ್ಯಕ್ರಮ, ಮೂರು ಗಂಟೆಗೆ ಎಫ್ಎಂ 101.3 ಮೆಗಾಹರ್ಟ್ಸ್ಗಳ ಕಾರ್ಯಕ್ರಮಗಳು. ಇನ್ನು ಸಂಜೆ ಐದು ಗಂಟೆಗೆ ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ, ಕನ್ನಡ ಚಲನಚಿತ್ರ ಗೀತೆಗಳ ಆಧರಿಸಿದ ಕಾರ್ಯಕ್ರಮ. ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಯುವವಾಣಿಯಲ್ಲಿ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳ ಪಕ್ಷಿನೋಟ, ಪ್ರಸ್ತುತಿ ವೆಂಕಟೇಶ್ ಹೋಗರ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಸಂಜೆ ಆರು ಗಂಟೆಗೆ ಕಾರ್ಯಕ್ರಮ ವಿವರಣೆ, ಆರು ಗಂಟೆ ಐದು ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ಆರು ಗಂಟೆ ಹದಿನೈದು ನಿಮಿಷಕ್ಕೆ ಗೋಧೂಳಿ, ರಾಯಚೂರಿನ ಬಸವಶ್ರೀ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಆರು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರದೇಶ ಸಮಾಚಾರ, ಆರು ಗಂಟೆ ಐವತ್ತೊಂದು ನಿಮಿಷಕ್ಕೆ ಕೃಷಿ ಕಿಸಾನ್ ವಾಣಿ ಕಾರ್ಯಕ್ರಮ, ಕೃಷಿ ವಸ್ತು ಸಂಗ್ರಹಾಲಯ ಬಗ್ಗೆ ಮಾಹಿತಿ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮಾಹಿತಿ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಹ್ಲಾದ್ ಪಿ ಭಟ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಜನಪದ ಸಂಗೀತ, ರಾಯಚೂರು ತಾಲೂಕಿನ ಮರ್ಚಡ್ ಗ್ರಾಮದ ಬಸಪ್ಪ ಮತ್ತು ಸಂಗಡಿಗರಿಂದ ಬಯಲಾಟದ ಪದಗಳು.

7:30ಕ್ಕೆ ಕನ್ನಡದಲ್ಲಿ ವಾರ್ತೆಗಳು, 7:45ಕ್ಕೆ ಸಮಾಚಾರ ದರ್ಶನ, 8:00ಗೆ ಚಿತ್ರಗೀತೆಗಳ ಕಾರ್ಯಕ್ರಮ, 8:30ಕ್ಕೆ ಜನಪದ ಸಂಗೀತ, ವಿವಿಧ ಕಲಾವಿದರಿಂದ ಲಂಬಾಣಿ ಹಾಡುಗಳು, 8:40ಕ್ಕೆ ಸಮಾಚಾರ ಸಂಧ್ಯಾ, 9:00ಗೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, 9:15ಕ್ಕೆ ಭಾವಗೀತೆಗಳ ಕಾರ್ಯಕ್ರಮ, 9:30ಕ್ಕೆ ಮಾನ್ಯ ಉಪರಾಷ್ಟ್ರಪತಿಗಳಾದ ಬೆಂಗಳೂರಿಗೆ ಭೇಟಿ ನೀಡಿದ ಕುರಿತಾದ ಬಾನುಲಿ ವರದಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಹತ್ತು ಗಂಟೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವೈಲಿನ್ ವಾದನೆ ಕನ್ಯಾಕುಮಾರಿ ಅವರಿಂದ, 10:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಹನ್ನೊಂದು ಗಂಟೆ 5 ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇದುವರೆಗೆ ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮ ವಿವರಣೆ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. 12:30 ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆರೋಗ್ಯ ಕಾರ್ಯಕ್ರಮ. ಶ್ರೋತೃಗಳೇ, ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವೈಎಸ್ ಕಿರಣ್ ಭಟ್ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾವು ಪ್ರತಿ ವರ್ಷ ಆಗಸ್ಟ್ ತಿಂಗಳ 25ನೇ ತಾರೀಕಿನಿಂದ ಸೆಪ್ಟೆಂಬರ್ ತಿಂಗಳ 8ನೇ ತಾರೀಕಿನವರೆಗೆ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಅಂತ ಆಚರಿಸ್ತೀವಿ. ಈ ಪಾಕ್ಷಿಕದ ಆಚರಣೆಯ ಉದ್ದೇಶ ಮತ್ತು ನೇತ್ರದಾನದ ಬಗ್ಗೆ ನಮಗೆ ಇವತ್ತು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ವೈಎಸ್ ಕಿರಣ್ ಭಟ್ ಅವರು. ನಮಸ್ಕಾರ ಡಾಕ್ಟರ್ ಕಿರಣ್ ಭಟ್ ಅವರು.
2: ನಮಸ್ತೆ.
1: ಈಗ ಮೊದಲಿಗೆ ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಆಚರಣೆಯ ಉದ್ದೇಶ ಏನು ಅಂತ ಸ್ವಲ್ಪ ಹೇಳ್ತೀರಾ?
2: ನಮ್ಮ ಕಣ್ಣಿನಲ್ಲಿ ಕುರುಡುತನ ಬರುವುದಕ್ಕೆ ಮೇಯ್ನಾಗಿ ಕಣ್ಣಿನ ಪೊರೆ ಅಂತ ಬರ್ತದೆ. ಇದಕ್ಕೆ ನಾವು ಶಸ್ತ್ರಚಿಕಿತ್ಸೆ ಮಾಡ್ತೇವೆ. ಇದು ಮಾರ್ಕೆಟಲ್ಲಿ ನಮಗೆ ಕೃತಕ ಮಸೂರು ಅಂತ ಸಿಗ್ತದೆ. ಎಷ್ಟು ರೋಗಿ ಬಂದರೂ ನಾವು ಆಪರೇಷನ್ ಮಾಡ್ಬೋದು. ಈಗ ಕರಿಗುಡ್ಡೆ ಕಾಯಿಲೆಗಳಿರ್ತದೆ, ಕಣ್ಣಿನ ಪೆಟ್ಟಿಂದ ಆಗಿರ್ಬೋದು, ಕರಿಗುಡ್ಡೆಯ ಬೇರೆ ಕಾಯಿಲೆಗಳಿಂದ ಇರ್ಬೋದು, ಅವನಿಗೆ ದೃಷ್ಟಿ ನಷ್ಟ ಆಗ್ತದೆ. ಕಣ್ಣಿನಿಂದ ಹಿಡಿದು ಬ್ರೈನ್ ತನಕ ಬೇರೆ ಎಲ್ಲ ನಾರ್ಮಲ್ ಇದ್ರು ಮೇನ್ ಗೇಟ್ ಕ್ಲೋಸ್ ಆದಾಗೆ ಕರಿಗುಡ್ಡೆ ಪೊರೆ ಅಡ್ಡ ಆಗಿರ್ತದೆ. ಇದು ಕರಿಗುಡ್ಡೆಯಲ್ಲಿ ಇರುವಂಥ ಸಮಸ್ಯೆ. ಇದಕ್ಕೆ ನಮಗೆ ಬೇರೆಯವರ ಕಣ್ಣನ್ನು ತೆಗೆದು ಕರಿಗುಡ್ಡೆಯನ್ನು ಜೋಡಿಸೋದು ಒಂದೇ ಸದ್ಯಕ್ಕೆ ಇರುವಂಥ ಮಾರ್ಗ. ಇದು ನಮಗೆ ಕರಿಗುಡ್ಡೆ ಎಲ್ಲೂ ಸಿಗುವುದಿಲ್ಲ. ಒಬ್ಬ ವ್ಯಕ್ತಿ ಸಾಯಬೇಕು, ಅವನು ಸತ್ತು ಒಂದು 6 ಗಂಟೆ ಒಳಗಡೆ ಅವನ ಕಣ್ಣನ್ನು ತೆಗೆದು ಇಬ್ಬರು ವ್ಯಕ್ತಿಗೆ ನಾವು ಕಣ್ಣನ್ನು ಅಳವಡಿಸಬಹುದು. ಇಲ್ಲಿ ಕೆಲವೊಂದಷ್ಟು ಸ್ವಲ್ಪ ಗಂಭೀರವಾದ ವಿಚಾರಗಳಿರ್ತದೆ. ಒಂದು ಸಾವಾದಾಗ ಅವರಿಗೆ ಇರುವಂಥ ಬೇಜಾರು, ನೋವು, ಯಾರು ಬರಬೇಕು, ಅವ್ರನ್ನ ಕರೆಸಬೇಕು, ಏನು ಕಾರ್ಯಗಳಾಗಬೇಕು, ಅವರ ತಲೆ ಅಲ್ಲಿ ಇರ್ತದೆ. ಭಾವನಾತ್ಮಕವಾಗಿ ಸ್ವಲ್ಪ ಶೇಕ್ ಆಗಿರ್ತಾರೆ. ಆ ಸಮಯದಲ್ಲಿ ನಾವು ಅವರನ್ನು ಕನ್ವಿನ್ಸ್ ಮಾಡುವುದು ಸ್ವಲ್ಪ ಕಷ್ಟ ಆಗ್ತದೆ. ಆಮೇಲೆ ಇದ್ರ ಬಗ್ಗೆ ಕೆಲವೊಂದಷ್ಟು ಮೌಢ್ಯಗಳು, ಮೂಢನಂಬಿಕೆಗಳು ಉಂಟು,
1: ತಪ್ಪು ಕಲ್ಪನೆಗಳುಂಟು.
2: ಮನುಷ್ಯನನ್ನು ಕಣ್ಣನ್ನು ತೆಗೆದು ದಹನ ಮಾಡಿದರೆ ಮುಂದಿನ ಜನ್ಮದಲ್ಲಿ ಕುರುಡನಾಗಿ ಹುಟ್ಟುತ್ತಾನೆ, ಈ ರೀತಿ ಎಲ್ಲ ಒಂದಷ್ಟು. ಆಮೇಲೆ ನನ್ನ ಮಗನನ್ನು ಕಣ್ಣು ನಾನು ಕೊಡುವುದಿಲ್ಲ ಅಂತ ಕೆಲವರು ಅಕಸ್ಮಾತ್ ತಾಯಿಯಂದ್ರಿದ್ರೆ ಹೇಳ್ತಾರೆ. ಇದನ್ನೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಅವ್ರನ್ನ ಸಮಾಧಾನ ಮಾಡಿ ತೆಗೆಯೋದು ಬಹಳ ಕಷ್ಟ.
1: ಮತ್ತೆ ಶವದ ಮುಖ ವಿಕಾರವಾಗುತ್ತೆ,
2: ಅದೊಂದು ಭಾವನೆ ಉಂಟು. ಶವದ ಮುಖ ವಿಕಾರ ಆಗುವುದಿಲ್ಲ, ಅದು ಕಣ್ಣನ್ನು ತೆಗೆದು ಆ ಜಾಗದಲ್ಲಿ ನಾವು

0: ಕಣ್ಣಿನ ಶೇಪಿಗೆ ಬರುವ ರೀತಿಯಲ್ಲಿ ಮಾಡಿಕೊಡ್ತೇವೆ.
1: ಇನ್ನು ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಆಚರಣೆ ಯಾವ ಪ್ರಾರಂಭವಾಯಿತು ಅಂತಿದೆ?
0: ಇದು 1985 ಪ್ರಾರಂಭವಾಯಿತು. ಯಾಕೆ ಆಯಿತು ಅಂದರೆ ಅವಾಗ ಕಣ್ಣನ್ನು ಕೊಡ್ಬೋದು ಅನ್ನುವಂಥ ಒಂದು ಕಾನ್ಸೆಪ್ಟೇ ಇರಲಿಲ್ಲ ಮುಂಚೆ. ಈಗ ನಾನು ಕಣ್ಣನ್ನು ಕೊಟ್ಟರೆ ಇನ್ನೊಬ್ಬನಿಗೆ ಬರ್ತದೆ ಅನ್ನುವಂಥ ಒಂದು ವಿಚಾರವೇ ಗೊತ್ತಿಲ್ಲದ ವ್ಯಕ್ತಿ ಹೇಗೆ ಕೊಟ್ಟನು? ಹಾಗಾಗಿ ಒಂದು ಉದ್ದೇಶ ಇಟ್ಟುಕೊಂಡು 1985 ಪ್ರಾರಂಭ ಮಾಡಲಾಯಿತು.
1: ಅಂದರೆ ಜನಸಾಮಾನ್ಯರಲ್ಲಿ
0: ಅರಿವು
1: ನೇತ್ರದಾನದ ಬಗ್ಗೆ ಒಂದು ತಿಳುವಳಿಕೆ
0: ಮೂಡಿಸೋದಕ್ಕೆ
1: ಪ್ರಾರಂಭ ಆಯಿತು. ಈಗ ನಮ್ಮ ದೇಶವನ್ನೇ ತೆಗೆದುಕೊಂಡ್ರೆ ಎಷ್ಟು ಜನ ಈ ಕರಿಗುಡ್ಡೆ ಅಂತ ತಾವು ಹೇಳಿದ್ರಲ್ಲ, ಈ ಕಾರ್ನಿಯ ಒಂದು ಶಸ್ತ್ರಚಿಕಿತ್ಸೆಗೆ ಕಾಯ್ತಾ ಇದ್ದಾರೆ ಅಂತ್ರಿ?
0: ನೋಡಿ, ಒಂದು ಅಂದಾಜಿನ ಪ್ರಕಾರ ನಮಗೆ ಸಿಕ್ಕಿರುವ ಮಾಹಿತಿ ಇದ್ದದರಲ್ಲಿ ಕನಿಷ್ಠ 4 ಕೋಟಿ ಜನ ಕಾಯ್ತಾ ಇದ್ದಾರೆ. ಹೇಗೆ ಅಂದರೆ, ಇದು ವರ್ಷ ವರ್ಷಕ್ಕೂ ಕಾಯಿಲೆಗಳು ಜಾಸ್ತಿ ಆಗ್ತದೆ. ಮನುಷ್ಯನ ಬದುಕುವ ಅವಧಿ ಜಾಸ್ತಿ ಆದಾಗ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಇದು ಕಾಯಿಲೆಯಿಂದನೂ ಬರ್ಬೋದು, ಕಣ್ಣು ಪೆಟ್ಟು ಮಾಡಿಕೊಂಡಿಂದನೂ ಬರ್ಬೋದು. ಹಾಗಾದ್ರಿಂದ ವರ್ಷ ವರ್ಷ ಜಾಸ್ತಿ ಆಗ್ತಾನೆ ಇದೆ. ಇಲ್ಲಿ ಒಂದು ದೌರ್ಭಾಗ್ಯ ಏನಂದರೆ, ನಮ್ಮಲ್ಲಿ ಇಷ್ಟು ದೊಡ್ಡ ದೇಶ ಇಟ್ಟುಕೊಂಡ್ರು ಆಗೋದು ವರ್ಷಕ್ಕೆ ಸರಿಸುಮಾರು 25,000 ಶಸ್ತ್ರಚಿಕಿತ್ಸೆಗಳು ಮಾತ್ರ.
1: ಅಂದರೆ
0: ಕೋಟ್ಯಂತರ ಜನಕ್ಕೆ ಅವಶ್ಯಕತೆ ಉಂಟು, 25,000 ಮಾತ್ರ ಆಗ್ತಾ ಇದೆ. ಹಾಗಾಗಿ ವರ್ಷದಿಂದ ವರ್ಷಕ್ಕೆ ಏನೋ ಡೆಫಿಸಿಟ್ ಅಂತ ಹೇಳ್ತೀವಲ್ಲ, ಫಿಸ್ಕಲ್ ಡೆಫಿಸಿಟ್ ಅಂತ, ಆ ರೀತಿ ಸಂಖ್ಯೆಗಳ ಅವಶ್ಯಕತೆ ಇರೋ ಜನರ ಸಂಖ್ಯೆ ವೃದ್ಧಿ ಆಗ್ತಾನೇ ಇದೆ.
1: ಅಂದರೆ ಈ ನೇತ್ರದಾನ ಮಾಡುವಂಥವ್ರ ಸಂಖ್ಯೆ ಬಹಳ ಕಡಿಮೆ ಇದೆ. ಅಂದರೆ ನೇತ್ರದಾನವನ್ನು ಯಾರ್ಯಾರು ಮಾಡಬಹುದು ಅಂತೀರಿ?
0: ಯಾರು ಬೇಕಾದರೂ ಮಾಡ್ಬೋದು, ಅದಕ್ಕೆ ಏನು ಸಮಸ್ಯೆ ಇಲ್ಲ ಇಲ್ಲಿ. ಏಕೆಂದರೆ ಕರಿಗುಡ್ಡೆಯನ್ನು ಒಬ್ಬರಿಂದ ಒಬ್ಬರಿಗೆ ಇಡ್ತೀವಲ್ಲ, 2 ವರ್ಷದ ವ್ಯಕ್ತಿಗೂ ವಯಸ್ಸಾದ ವ್ಯಕ್ತಿಯ ಕಣ್ಣಿನ ಸೈಜು ಒಂದೇ ಇರ್ತದೆ.
1: 2 ವರ್ಷದ
0: ಮಗುವಿಂದ ಹಿಡಿದು ನಾವು ತೆಗಿಬಹುದು. ಅದಕ್ಕಿಂತ ಮುಂಚೆ ಆದ್ರೆ ಸ್ವಲ್ಪ ಸೈಜ್ ಸಣ್ಣದಿರ್ತದೆ, ಆದರೂ ಹಾಕ್ಬೋದು. 2 ವರ್ಷದ ಮೇಲ್ಪಟ್ಟು ಧಾರಾಳವಾಗಿ ತೆಗಿಬಹುದು. ಇದರಲ್ಲಿ ಅವ್ರು ಕೊಡ್ಲಿಕ್ಕೆ ಆಗ್ತದೆ ಇವ್ರು ಕೊಡ್ಲಿಕ್ಕೆ ಆಗ್ತದೆ ಅಂತ ಭೇದ ಭಾವ ಇರುವುದಿಲ್ಲ.
1: ಲಿಂಗಭೇದ
0: ಇರುವುದಿಲ್ಲ. ವಯಸ್ಸು ಎಷ್ಟು ಕಮ್ಮಿ ಇರ್ತದೋ ಅಷ್ಟು ಕ್ವಾಲಿಟಿ ಚೆನ್ನಾಗಿರ್ತದೆ.
1: ನಾವು
0: ಉದಾಹರಣೆಗೆ ಒಬ್ಬ ಯಂಗ್ ವ್ಯಕ್ತಿ 20-25 ವರ್ಷದ ಆಕ್ಸಿಡೆಂಟಲ್ಲಿ ಸತ್ತರೆ ಅವನ ಕಣ್ಣಿನ ಕ್ವಾಲಿಟಿ ಬಹಳ ಚೆನ್ನಾಗಿರ್ತದೆ. ಅದೇ 60 ವಯಸ್ಸು ಆದಮೇಲೆ ಸತ್ತ ಕ್ವಾಲಿಟಿ ಅಷ್ಟು ಇರುವುದಿಲ್ಲ.
1: ಕಣ್ಣಿಗೂ ಕೂಡ
0: ವಯಸ್ಸಾಗಿ.
1: ಇನ್ನು ಯಾರ್ಯಾರು ಈ ನೇತ್ರದಾನವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ?
0: ವಾಸ್ತವವಾಗಿ ಹೇಳಬೇಕು ಅಂದರೆ ಆಗೋದಿಲ್ಲ ಅಂತ ಏನೂ ಇಲ್ಲ. ಆದರೆ ನಾವು ಕೆಲವೊಂದಷ್ಟು ಕಾಯಿಲೆಗಳಿದ್ದವ್ರನ್ನ ತೆಗೆಯೋದಿಲ್ಲ. ಹೇಗೆಂದರೆ ಅಕಸ್ಮಾತ್ ವಿಧಿವಶಾತ್ ಈ ಕಾಯಿಲೆ, ಉದಾಹರಣೆಗೆ HIV ಏಡ್ಸ್ ರೋಗ ಅಂತ ಬರ್ತದೆ, ಆ ಕಣ್ಣನ್ನು ತೆಗೆದು, ಅಥವಾ ಕ್ಯಾನ್ಸರ್ ಕಾಯಿಲೆ ಇರೋ ಪೇಷೆಂಟಿನ ಕಣ್ಣನ್ನು ತೆಗೆದು, ಒಂದು ಕಣ ಅಲ್ಲಿ ಇದ್ದರೂ ಅವನಿಗೆ ಹರಡುವ ಸಾಧ್ಯತೆ ಇರ್ತದೆ. ಹಾಗಾದ್ರಿಂದ ನಾವೊಂದು ಕಣ್ಣಿನ ಕ್ವಾಲಿಟಿ ಮೈಂಟೈನ್ ಆಗ್ತದೆ. ಕಣ್ಣಿನ ಒಳಗಡೆ ಇರುವಂಥ ಸೆಲ್ಸ್ ಡಿಜನರೇಟ್ ಆಗುವುದು ಸ್ಲೋ ಆಗ್ತದೆ. ಆಗ ನಾವು ತೆಗೆಯುವಾಗ ಒಳ್ಳೆ ಕ್ವಾಲಿಟಿನೇ ಇರ್ತದೆ.
1: ಫ್ಯಾನ್ ಹಾಕಿದ್ರೆ ಏನಾಗ್ಬೋದು?
0: ಅದು ಫಾಸ್ಟ್ ಆಗಿ ಆಗ್ತದೆ. ನಮಗೆ ಏನು ಸತ್ತ ಮೇಲೆ ಪ್ರಕ್ರಿಯೆಗಳೇನಾಗ್ತದಲ್ಲ ಅದು ಫಾಸ್ಟ್ ಆಗಿ ಆಗ್ತದೆ. ಅವಾಗ ನಮಗೆ ಅದರಲ್ಲಿರುವಂಥ ಕೆಪಾಸಿಟಿ ಕ್ವಾಲಿಟಿ ಸ್ವಲ್ಪ ಕಡಿಮೆ ಮಟ್ಟದ್ದಾಗ್ತದೆ.
1: ಕಣ್ಣಲ್ಲಿರುವಂಥ ತೇವಾಂಶನೂ ಕೂಡ
0: ಇಂಪಾರ್ಟೆಂಟ್,
1: ಆವಿ ಆಗಬಹುದು ಫ್ಯಾನ್ ಹಾಕಿದಾಗ.
0: ಹೌದು.
1: ಇನ್ನು ಮುಖ್ಯವಾಗಿ ಎಷ್ಟು ಗಂಟೆಗಳಲ್ಲಿ ಈ ಕಣ್ಣುಗಳನ್ನು ತೆಗೆದುಕೊಳ್ಳಲಾಗುತ್ತೆ ಶರೀರದಿಂದ?
0: ಅವರು ಸತ್ತು ಒಂದು 6 ಗಂಟೆ ಒಳಗೆ ತೆಗಿಬೇಕಾಗ್ತದೆ.
1: ಇನ್ನು ಇಡೀ ಕಣ್ಣನ್ನು ತೆಗೆಯಲಾಗುತ್ತೋ ಹೇಗೆ ಇದರಲ್ಲಿ?
0: ಹೌದು, ತೆಗೆಯುವಾಗ ನಾವು ಇಡೀ ಕಣ್ಣನ್ನು ತೆಗಿತೇವೆ. ಅಲ್ಲಿ ಕಣ್ಣನ್ನು ತೆಗೆದುಕೊಳ್ಳೋ ಕಣ್ಣು ಟೊಳ್ಳಾಗಿ ಕಾಣ್ತದೆ, ಅದು ಕಣ್ಣಿಲ್ಲ ಅಂತ ನೋಡಿದವರಿಗೆ ಅನ್ನಿಸ್ತದೆ. ಹಾಗೆ ಅನ್ನಿಸಬಾರ್ದು ಅಂತ ಅದಕ್ಕೆ ಕಣ್ಣು ಇರುವ ರೀತಿಯಲ್ಲಿ ಅದನ್ನು ಮಾಡಿ ಕ್ಲೋಸ್ ಮಾಡಿ ಇಡ್ತೇವೆ. ಆವಾಗ ಹೊರಗಿಂದ ಬಂದವರಿಗೆ ಏನಪ್ಪ ಇವನಿಗೆ ಕಣ್ಣಿಲ್ಲ ಅಂತ ಅನ್ನಿಸುವುದಿಲ್ಲ. 6 ಗಂಟೆ ಒಳಗೆ ತೆಗಿಬೇಕಾಗ್ತದೆ.
1: ಇನ್ನು ಮುಖ್ಯವಾಗಿ ಕಣ್ಣಿನ ಯಾವ ಯಾವ ಭಾಗಗಳನ್ನು ಬಳಸ್ಕೊಳ್ಳಾಗುತ್ತೆ?
0: ಈಗ ಅದರಲ್ಲಿ ಕಾರ್ನಿಯ ಅಂತ ನಾವು ಹೇಳ್ತೇವೆ, ಎದುರುಗಡೆ ಕಪ್ಪು ಗುಡ್ಡೆ ಕಾಣ್ತದಲ್ಲ, ಅದನ್ನು ಮಾತ್ರ ನಾವು ಬೇರೆಯವರಿಗೆ ಅಳವಡಿಸುವಂಥದ್ದು. ಇದಕ್ಕೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ, ಅಥವಾ ಕೆರಟೋಪ್ಲಾಸ್ಟಿ ಅಂತ ಹೇಳ್ತೇವೆ ಮೆಡಿಕಲ್ ಟರ್ಮ್ಸಲ್ಲಿ, ಅದನ್ನು ಮಾತ್ರ ಮಾಡುವಂಥದ್ದು. ಉಳಿದದ್ದು ಬೇರೆ ರಿಸರ್ಚ್ ಪರ್ಪಸ್ಗೆ ಉಪಯೋಗಿಸ್ಕೊಳ್ತೇವೆ.
1: ಮುಖ್ಯವಾಗಿ ಈಗ ನೇತ್ರ ಸಂಗ್ರಹಣ ವ್ಯವಸ್ಥೆ ಅಥವಾ ನೇತ್ರ ಸಂಗ್ರಹಣ ಕೇಂದ್ರಗಳು ಎಲ್ಲೆಲ್ಲಿರ್ತವೆ?
0: ಈಗ ಸಾಧಾರಣವಾಗಿ ಜಿಲ್ಲಾವಾರು ಕೇಂದ್ರಗಳಲ್ಲಿ ನೇತ್ರ ಸಂಗ್ರಹಣ ಕೇಂದ್ರ ಇದ್ದೇ ಇರ್ತದೆ. ಅವರ ಜವಾಬ್ದಾರಿ ಏನಂದರೆ, ಇದು ರೀತಿ ಎಷ್ಟು ಗಂಟೆಗೆ ಫೋನ್ ಬಂದರೂ ಹೋಗಿ ಕಣ್ಣನ್ನು ತೆಗೆದು, ಎಲ್ಲಿ ಐ ಬ್ಯಾಂಕ್ ಇರ್ತದಲ್ಲ

0: ಬ್ಯಾಂಕ್
1: ರೀತಿಯಲ್ಲಿ
0: ಅಲ್ಲಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತೇವೆ. ಅವರು ಈಗ ಅದರಲ್ಲಿ ಎರಡು ಮೂರು ಥರ ಬರ್ತದೆ. ನಾವು ಬರೀ ಐಸ್ ಪ್ಯಾಕಲ್ಲಿ ಹಾಕಿ ಕಳಿಸಿದರೆ ಅದು 24 ಗಂಟೆ ಒಳಗಡೆ ಬೇರೆಯವರಿಗೆ ಅದನ್ನು ಅಳವಡಿಸಲೇಬೇಕಾಗ್ತದೆ. ಇದರಲ್ಲಿ ಬೇರೆ ಬೇರೆ ಥರ ಕ್ರಮಗಳಿರ್ತದೆ. ಈಗ ನಮ್ಮಲ್ಲಿ ಆವತ್ತು ಆ ವ್ಯವಸ್ಥೆ ಇರುವುದಿಲ್ಲ ಅಂದರೆ ಅದಕ್ಕೆ MK ಮೀಡಿಯಾ, ಆಪ್ಟಿಸಾಲ್ ಅಂತೆಲ್ಲ ಕೆಮಿಕಲ್ಸ್ ಬರ್ತದೆ, ಅದರಲ್ಲಿ ಇಟ್ಟರೆ ಒಂದು 2-3 ತಿಂಗಳು ಉಪಯೋಗಿಸ್ಕೊಳ್ಬೋದು. ಇನ್ನೊಂದು ಟೆಕ್ನಿಕ್ ಇದೆ, ಕ್ರಯೋಸರ್ಜರಿ ಅಂತ. ಅದರ ಉಷ್ಣ ಫುಲ್ ಕಮ್ಮಿ ಮಾಡಿಬಿಡ್ತೇವೆ, ಹಾಗಾದ್ರೆ ಬಾಳಿಕೆ ಹೆಚ್ಚು ಬರ್ತದೆ. ಆ ರೀತಿ ಮಾಡಿದರೆ 1 ವರ್ಷ 2 ವರ್ಷದವರೆಗೆ ಉಪಯೋಗಿಸ್ಬೋದು.
1: ಅಂದರೆ ಕಡಿಮೆ ಉಷ್ಣತೆ ತಂತ್ರಜ್ಞಾನ, ಅತಿ ಕಡಿಮೆ ಉಷ್ಣತೆ,
0: ಅತಿ ಕಡಿಮೆ -degrees ಬರುತ್ತದೆ
1: ಬರುತ್ತೆ ಅಂತ ಒಂದು ಉಷ್ಣಾಂಶದಲ್ಲಿ 2 ವರ್ಷದವರೆಗೂ ಇಡ್ಬೋದು.
0: ಇಡ್ಬೋದು
1: ಕ್ರಯೋ ಟೆಕ್ನಾಲಜಿ ಆ ರೀತಿಯಾಗಿ ಮಾಡ್ಬೋದು. ಅಂದರೆ ನಮ್ಮಲ್ಲಿ ನೇತ್ರ ಬ್ಯಾಂಕ್ಗಳು ಎಲ್ಲೆಲ್ಲಿದ್ದಾವೆ, ಕಣ್ಣೀರು ಬ್ಯಾಂಕ್ಗಳು?
0: ತುಂಬ ಕಡೆ ಇದೆ, ಬೆಂಗಳೂರಲ್ಲಿದೆ, ಮಂಗಳೂರಲ್ಲಿದೆ, ಸಾಕಷ್ಟು ಕಡೆ ಬರ್ತದೆ.
1: ಕೆಲವು ಸ್ವಯಂ ಸೇವಾ ಸಂಸ್ಥೆಗಳು ಕೂಡ
0: ಮಾಡಿಕೊಂಡಿರ್ತಾರೆ. ಈಗ ಎಸ್ಪೆಷಲಿ ಈಗ ರೋಟರಿ ಬ್ಯಾಂಕು, ಲಯನ್ಸ್ ಬ್ಯಾಂಕ್ ಅಂತೆಲ್ಲ ಅವರ ಒಂದು ಸಹಯೋಜನೆಯಲ್ಲಿ ಬೇಕಾಗ್ತದೆ. ಯಾಕೆಂದರೆ ಇದಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಇದಕ್ಕೆ ಅಂತಲೇ ಜನ ಇರಬೇಕಾಗ್ತದೆ. ಯಾಕೆಂದರೆ ನಮಗೆ ಯಾವಾಗ ಕಣ್ಣಿಗೆ ಕರೆ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ನೇತ್ರ ಬ್ಯಾಂಕ್ ಸಿಬ್ಬಂದಿಗಳಿಗೆ ಎವ್ರಿಡೇ ಹೀರೋಸ್ ಅಥವಾ ಎವರ್ ರೆಡಿ ಹೀರೋಸ್ ಅಂತ ನಾವು ಹೇಳ್ತೇವೆ. ಯಾವಾಗಲೂ ರೆಡಿ ಇರಬೇಕು, ಅವರು ಕರೆದಾಗ ಬರಬೇಕು. ನಾಳೆ ಬರ್ತೇನೆ, 1/2 ಗಂಟೆ ಲೇಟ್ ಆಗ್ತದೆ, ಇದು ಯಾವುದು ಪ್ರಶ್ನೆ ಬರುವುದಿಲ್ಲ. ಅಲ್ಲಿ
1: ತಕ್ಷಣ ಹೋಗಿ ಸಂಗ್ರಹಣೆ
0: ಮಾಡಿಸ್ಬೇಕು, ಹೌದು,
1: ಬರಬೇಕಾಗುತ್ತೆ. ಮತ್ತೆ ಅದನ್ನ ಸಂಸ್ಕರಣೆ ಏನಾದರೂ ಮಾಡ್ತಾರಾ ಸಂಗ್ರಹಣೆ ಮಾಡಿದ ತಕ್ಷಣ?
0: ಇಲ್ಲ, ನಾವು ಇಲ್ಲಿ ಮಡಿಕೇರಿಯಲ್ಲಿ ಏನು ಮಾಡೋದು ಅಂದರೆ ಅದನ್ನು ಐಸ್ ಪ್ಯಾಕಲ್ಲಿ ಇಡ್ತೇವೆ. ಅದಕ್ಕೆ ಒಂದು 24 ಗಂಟೆ ಅವಧಿವರೆಗೆ ಅದು ಹಾಗೇ ಇರ್ತದೆ. 24 ಗಂಟೆ ಒಳಗೆ ಅದು ಟ್ರಾನ್ಸ್ಫರ್ ಬೇರೆ ರೋಗಿಗೆ ಅಳವಡಿಸಲಾಗ್ತದೆ.
1: ಇಲ್ಲೂ ಅದು ವ್ಯವಸ್ಥೆ ಇದೆಯಾ?
0: ತೆಗೆಯುವ ವ್ಯವಸ್ಥೆ ಮಾತ್ರ ಇರುವಂಥದ್ದು, ಅಳವಡಿಸುವಂಥದ್ದು ನಾವು ಬೆಂಗಳೂರಿಗೆ ಕಳಿಸಿಬಿಡ್ತೇವೆ.
1: ಅಲ್ಲೇ ನೇತ್ರ ಬ್ಯಾಂಕ್ನಲ್ಲಿ ಅದು
0: ಸೇರ್ಕೊಳ್ಳುತ್ತೆ, ಹೌದು,
1: ಅಲ್ಲಿ ಶಸ್ತ್ರಚಿಕಿತ್ಸೆಗೆ
0: ಅಲ್ಲೇ ಆಗುವಂಥದ್ದು
1: ಒಳಪಡುತ್ತೆ. ಇನ್ನು ಮುಖ್ಯವಾಗಿ ಏನೇನು ವಿವರಗಳನ್ನು ಸಂಗ್ರಹಿಸ್ತೀರಾ ಈ ಒಂದು ಕಣ್ಣಿನ ಸಂಗ್ರಹಣೆ ಮಾಡುವಾಗ?
0: ಈಗ ಅದರಲ್ಲಿ ಕೆಲವು ಏನಾಗ್ತದೆ ಅಂದರೆ, ಕೆಲವು ಕಾಯಿಲೆಗಳಿಂದ ಸತ್ತರೆ ಅದು ಕಣ್ಣಿಗೆ ಏನಾದರೂ ತೊಂದರೆ ಆಗ್ತದೆ ಅಂತಂದು ನೋಡಬೇಕಾಗ್ತದೆ. ರಕ್ತದಲ್ಲಿ ಇರುವಂಥ ಕಾಯಿಲೆಗಳಿದೆಯಾ ನೋಡಬೇಕಾಗ್ತದೆ. ಅದಕ್ಕೆ ನಾವು ರಕ್ತ ಕಣ್ಣಿನೊಟ್ಟಿಗೆ ರಕ್ತದ ಸ್ಯಾಂಪಲನ್ನು ಕಳಿಸ್ತೇವೆ. ರಕ್ತ ಎಲ್ಲ ಪರೀಕ್ಷೆ ಮಾಡಿ ಅಲ್ಲಿ ಏನು ಕಾಯಿಲೆ ಇಲ್ಲ ಅಂತಂದರೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ, ಕೆರಾಟೋಪ್ಲಾಸ್ಟಿ ಮಾಡ್ತಾರೆ.
1: ಅಂದರೆ ಈ ಶಸ್ತ್ರಚಿಕಿತ್ಸೆ ಎಲ್ಲ ಉಚಿತವಾಗಿಯೇ ಇರುತ್ತೆ?
0: ಉಚಿತವಾಗಿರ್ತದೆ, ಹೌದು.
1: ಈ ಒಂದು ಕಣ್ಣನ್ನು ಅಳವಡಿಸ್ತಾರಲ್ಲ,
0: ಹೌದು, ಇದು ಉಚಿತವಾಗಿಯೂ ಇರುತ್ತದೆ, ಗೌಪ್ಯತೆಯನ್ನು ಮೈಂಟೈನ್ ಮಾಡ್ತಾರೆ. ಯಾರ ಕಣ್ಣನ್ನು ಯಾರಿಗೆ ಕೊಟ್ಟಿದ್ದು ಅಂತ ಸಮಾಜಕ್ಕೆ ತಿಳಿಯುವುದಿಲ್ಲ.
1: ಅದೊಂದು,
0: ಹೌದು, ಇಲ್ಲಾಂದ್ರೆ ಏನಾಗ್ತದೆ, ನಾನು ಕಣ್ಣು ಕೊಟ್ಟು ನಿನಗೆ
1: ಅಂದರೆ
0: ಇಷ್ಟು ದುಡ್ಡು ಕೊಡು ನನಗೆ,
1: ಯಾರು ದಾನ ಮಾಡಿರೋದು ಗೊತ್ತಾಗಲ್ಲ,
0: ಗೊತ್ತಾಗಲ್ಲ
1: ತಗೊಂಡವ್ರಿಗೆ,
0: ತಗೊಂಡವ್ರಿಗೆ ಗೊತ್ತಾಗ,
1: ಮತ್ತೆ ತಮ್ಮ ಸಂಬಂಧಿಕರ ಕಣ್ಣನ್ನು ಯಾರು ಪಡ್ಕೊಂಡ್ರು ಅಂತ ಇವ್ರಿಗೂ
0: ಗೊತ್ತಾಗೋದಿಲ್ಲ.
1: ಆ ರೀತಿ ಗೌಪ್ಯತೆ ಇದೇ ಇರುತ್ತೆ,
0: ಹೌದು,
1: ಅದೊಂದು ಅಂಶ. ಇನ್ನು ಮುಖ್ಯವಾಗಿ ನೇತ್ರದಾನಕ್ಕೆ ಸಂಬಂಧಪಟ್ಟಾಗಿ ಯಾವ ದೇಶ ಮುಂದಿದೆ ಅಂತೀರಿ ಇದರಲ್ಲಿ?
0: ಅಲ್ಲಿ ಶ್ರೀಲಂಕಾ ಭಾಳ ಮುಂದಿದೆ. ನಮ್ಮ ದೇಶ ಇಷ್ಟು ದೊಡ್ಡದಿದ್ರು ನಮ್ಮ ದೇಶಗಳಿಗೆ ಒಂದು ತೆಂಗಿನಕಾಯಿ ಥರ ಇರುವಂಥ ಸೈಜಲ್ಲಿ ಕಾಣ್ತದೆ ಮ್ಯಾಪಲ್ಲಿ ನೋಡುವಾಗ. ಅವರಲ್ಲಿ 95% ಜನ ತಮ್ಮ ಕಣ್ಣುಗಳನ್ನು ದಾನ ಮಾಡ್ತಾರೆ, ಅವರಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕಾಗ್ತದೆ. ಅವರ ಮುಂದೆ ನಾವು ಭಾಳ ಕುಬ್ಜ ದೇಶವಾಗಿಬಿಟ್ಟಿದ್ದೇವೆ.
1: ನಮ್ಮ ದೇಶದ ಸ್ಥಿತಿಗತಿ ಹೇಗಿದೆ ಅಂತೀರಿ? ನೀವು ಮೊದಲೇ ಹೇಳಿದ್ರಿ,
0: ನಮ್ಮಲ್ಲಿ 150 ಕೋಟಿ ಜನ ಇದ್ದಾರೆ, ವರ್ಷಕ್ಕೆ ನೇತ್ರ ದಾನ ಆಗೋದು 1,25,000 ಮಾತ್ರ.
1: ಆದರೂ ಹಿಂಜರಿಕೆ ಇದೆ, ಮುಖ್ಯವಾಗಿ ಬಹಳ ಜನ ಕಾಯ್ತಾ ಇದ್ದಾರೆ. ಈಗ
0: ಅವಶ್ಯಕತೆ ಇದ್ದವರು ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದಾರೆ, ಅವಶ್ಯಕತೆ ಉಂಟೇ ಉಂಟು.
1: ಅಂದರೆ ಬೇರೆ ಒಂದು ಅಂಗಾಂಗ ದಾನಕ್ಕೆ ಇರುವಂಥ ಅಡೆತಡೆ ಇದಕ್ಕೆ ಅಷ್ಟು ಮಟ್ಟಿಗೆ ಇಲ್ಲ ಅಂತೀವಿ.
0: ಇಲ್ಲಿ ಒಂದು ನಾವು ಭಾರಿ ಸ್ಪೆಷಲ್ ಅಂತ ಹೇಳಬೇಕು, ಕರಿಗುಡ್ಡೆಗೆ ಕಾರ್ಣ್ಯಕ್ಕೆ ರಕ್ತ ಸಂಚಾರ ಇರುವುದಿಲ್ಲ. ಹಾಗಾಗಿ ನೀವು ಎಷ್ಟು ಅಳವಡಿಸ್ತಿರಲ್ಲ 100% ಸಕ್ಸಸ್ಫುಲ್ಲು. ಈಗ ಅದೇ ನೀವು ಕಿಡ್ನಿ ಲಿವರ್ ಇದೆಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಅವರಿಗೆ 20 ದಿವಸವೂ ಮಾತ್ರೆ ಕೊಡಬೇಕಾಗ್ತದೆ. ಅವರು ಹೆಚ್ಚು ಅಂದರೆ 5 ವರ್ಷ 8 ವರ್ಷ ಈ ರೀತಿಯಲ್ಲಿ ಬದುಕ್ತಾರೆ ಅಷ್ಟೇ. ಇದು ಹಾಗೆ ಅಲ್ಲ, ಒಂದು ಮಗುವಿಗೆ ಕಣ್ಣನ್ನು ಇಟ್ಟರೆ ಅವನು 20 ದಿವಸವೂ ಸೇಫ್ ಆಗಿ ಇರ್ತದೆ.
1: ಅಂದರೆ ನಮ್ಮಲ್ಲಿ ಇನ್ನೂ ಸ್ವಲ್ಪ ಮಟ್ಟಿಗೆ ನೇತ್ರದಾನ ಮಾಡೋದಕ್ಕೆ ಹಿಂಜರಿಕೆ ಇದ್ದೇ ಇದೆ.
0: ಇದೆ, ಖಂಡಿತ ಇದೆ,
1: ಅಷ್ಟು ಮುಕ್ತವಾಗಿ ಬರ್ತಾ ಇಲ್ಲ. ಅದಕ್ಕೆ ಬೇರೆ ಬೇರೆಯವರೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ಇಲಾಖೆಯವರು?
0: ಇಲ್ಲ, ತುಂಬ ಕಡೆಯಿಂದ ಪ್ರಚಾರ ಆಗ್ತಾ ಇದೆ. ಹೇಗೆ ಅಂದರೆ ಒಪ್ಪಿಕೊಳ್ತೇವೆ ನಾವು, ಅಲ್ಲಿ ನಾವು ಸ್ಟೇಜ್ ಪ್ರೋಗ್ರಾಮ್ ಮಾಡಿದಾಗ ನಾನು ಕಣ್ಣು ಕೊಡ್ತೇನೆ ಅಂತ, ಸತ್ತಾಗ ಮಾತ್ರ ಯಾರು ಫ್ಯಾಮಿಲಿ ಮೆಂಬರ್ಸ್ ಮುಂದೆ ಬರೋದಿಲ್ಲ. ಇದು ನಮಗೊಂದು ಸಮಸ್ಯೆ.
1: ಮತ್ತೆ ಕೆಲವೊಂದು ಕಾಯಿಲೆಗಳಿದ್ದಾಗ್ಲೂ ನೇತ್ರದಾನ ಮಾಡ್ಬೋದು. ಈಗ ಕಾಮಾಲೆ ಇರುತ್ತೆ,
0: ಕಾಮಾಲೆ ಇದ್ರೆ ಮಾಡ್ಬೋದು. ಯಾಕೆಂದ್ರೆ ಅದು ತೊಂದರೆ ಆಗೋದು ಕ್ಲಿಯರ್ ಅನ್ನುವ ಪಾರ್ಟಿಗೆ, ಕಾರಣಕ್ಕೆ ಏನಾಗೋದಿಲ್ಲ. ಅಂತ ಕಾಯಿಲೆಯಲ್ಲೆಲ್ಲ ಮಾಡ್ಬೋದು.
1: ಮತ್ತೆ ರಕ್ತ ಸಂಚಾರ ಇರೋದಿಲ್ಲ.
0: ಹೌದು, ಕರೆಗುಟ್ಟಿಗೆ ರಕ್ತ ಸಂಚಾರ ಇರೋದಿಲ್ಲ. ಹಾಗಾಗಿ ಅದೊಂದು ಬೆಸ್ಟ್ ಅದು.
1: ಮತ್ತೆ ಒಂದು ಈಗ ಕಣ್ಣನ್ನ ತೆಗಿತಾರಲ್ಲ, ಆ ಭಾಗಗಳನ್ನ ಎಷ್ಟು ಜನ ವ್ಯಕ್ತಿಗಳಿಗೆ ಬಳಸ್ಕೋಬಹುದು ಅಂತೀರಿ?
0: ಸಾಧಾರಣವಾಗಿ ಒಂದು ಕಣ್ಣನ್ನು ಒಬ್ಬ ವ್ಯಕ್ತಿಗೆ, ಎರಡು ಕಣ್ಣು ತೆಗೆಯೋದ್ರಿಂದ ಇಬ್ಬರಿಗೆ ದೃಷ್ಟಿ ಬರ್ತದೆ.
1: ಉಳಿದ ಕಾರ್ನಿಯಾ ಬಿಟ್ಟು ಬೇರೆ ಭಾಗಗಳನ್ನು ಇನ್ನು ಬಳಸ್ಕೊಳ್ಳಾಗುತ್ತೆ.
0: ಅದರ ರಿಸರ್ಚ್ ಪರ್ಪಸ್ಗೆ ಉಪಯೋಗಿಸ್ಕೊಳ್ಳಾಗುತ್ತೆ.
1: ಆ ಕಾರ್ನಿಯಾನೇ ಬಹಳ
0: ಕಾರ್ನಿಯಾನೇ.
1: ಈಗ ಡಾಕ್ಟರ್ ಕಿರಣ್ ಭಟ್ ಅವರೇ, ನಮ್ಮ ಕಣ್ಣಿನ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ?
0: ನೋಡಿ, ವ್ಯಕ್ತಿಗೆ ದೃಷ್ಟಿ ಚೆನ್ನಾಗಿರಬೇಕು ಅಂದರೆ ಹೊರಗಿಂದ ಬಂದಂಥ ಬೆಳಕು ಕಾರ್ನಿಯಾದಕ್ಕೆ ದಾಟಬೇಕು. ಕಾರ್ನಿಯಾ ಕ್ಲಿಯರ್ ಇದ್ರೆ ಮಾತ್ರ ಇದ್ದಂಥ ಬೆಳಕು ಕಣ್ಣಿನ ಒಳಗೆ ಹೋಗ್ತದೆ. ನೆಕ್ಸ್ಟ್ ನಮಗೆ ಬರುವಂಥದ್ದು ಕಣ್ಣಲ್ಲಿ ಲೆನ್ಸ್ ಅಂತ ಇರ್ತವೆ. ಲೆನ್ಸ್ ಕ್ಲಿಯರ್, ಕನ್ನಡಿಯ ಥರ ಕ್ಲಿಯರ್ ಇದ್ದರೆ ಅದರಿಂದ ಒಳಗೆ ಲೈಟ್ ಹೋಗ್ತದೆ. ಈಗ ಲೆನ್ಸ್ ಏನಾಗ್ತದೆ, ಈಗ ಪೊರೆ ಅಂತ ಬಂದಾಗ ಅದು ಒಪೇಕ್ ಆಗ್ತದೆ. ಬಿದ್ದಂಥ ಪ್ರತಿಫಲನ ಆಗದೆ ಒಳಗೆ ಹೋಗದೆ ಲೈಟ್ ಹೊರಗೆ ಬರ್ತದೆ,
1: ಹೊರಗಡೆ ಬರುತ್ತೆ.
0: ಅವಾಗ ಅವನಿಗೆ ಕಾಣೋದಿಲ್ಲ.
1: ಅವಾಗ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ,
0: ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗ್ತದೆ. ಇನ್ನು ಕಣ್ಣಿನ ನರ ಅಂತ ಇರ್ತದೆ, ಆಪ್ಟಿಕ್ ನರ್ವ್. ಅದು ಕಣ್ಣಿಗೂ ಬ್ರೈನಿಗೂ ಇರುವಂಥ ಕನೆಕ್ಷನ್. ಅದಕ್ಕೂ ಕಾಯಿಲೆ ಇರಬಾರ್ದು. ನಾವೀಗ ನೇತ್ರ ದಾನ ಮಾಡುವಾಗ ಬೇರೆ ಎಲ್ಲ ಕಣ್ಣಿನ ಅಂಗಗಳು ಸರಿ ಇದ್ದು ಕಾರ್ನಿಯ ಒಂದರಲ್ಲಿ ಮಾತ್ರ ದೋಷ ಇದ್ರೆ ಮಾತ್ರ ನಾವು ಶಸ್ತ್ರಚಿಕಿತ್ಸೆಗೆ ಅದನ್ನು ತಗೊಳ್ತೇವೆ.
1: ಬೇರೆ ಕಡೆ ಏನಾದರೂ ತೊಂದರೆ ಆಗಿದ್ರೆ ಕಣ್ಣಿಗೆ
0: ಇಲ್ಲ, ಅವಾಗ ವೇಸ್ಟ್ ಆಗ್ತದೆ. ಈಗ ಅವನಿಗೆ ಎರಡು ಕಡೆ ಇನ್ನೊಂದು ಸಮಸ್ಯೆ ಇದ್ರೆ ನಾವು ಕಾರ್ನಿಯ ಒಂದನ್ನು ಮಾತ್ರ ಪರಿಹಾರ ಮಾಡಿದರೆ ನರದ ದೋಷ ಪರಿಹಾರ ಆಗುವುದಿಲ್ಲ, ಮತ್ತು ವೇಸ್ಟ್ ಆಗ್ತದೆ. ಇಷ್ಟು ಡಿಮ್ಯಾಂಡ್ ಇರುವಾಗ, ಇಷ್ಟೊಂದು ರೋಗಿಗಳು ಕಾಯ್ತಾ ಇರುವಾಗ ನಾವು ಆ ರೀತಿ ಅನ್ಯಾಯ ಮಾಡಬಾರ್ದು.
1: ಈ ಅಕ್ಷಿಪಟಲ ಅಂತೀವಲ್ಲ, ರೆಟಿನಾ, ಅವೆಲ್ಲ ತೊಂದರೆ ಇದ್ರೆ
0: ಇಲ್ಲ, ಅದು ಮಾಡುವುದಿಲ್ಲ.
1: ಕಾರ್ನಿಯ ಮಾತ್ರ,
0: ಕಾರ್ನಿಯದಲ್ಲಿ ಮಾತ್ರ ಕಾಯಿಲೆ ಇರಬೇಕು. ಉಳಿದೆಲ್ಲ ಕಣ್ಣಿನ ಭಾಗಗಳು ಸರಿ ಇರಬೇಕು, ಅವಾಗ ಮಾತ್ರ ನಾವು ದಾನ ಮಾಡ್ತೇವೆ.
1: ಕರಿಗುಡ್ಡೆಗೆ,
0: ಕರಿಗುಡ್ಡೆಗೆ ಫಿಟ್ ಮಾಡ್ತೇವೆ.
1: ಅಂದರೆ ಒಂದ್ಸರಿ ಈಗ ವ್ಯಕ್ತಿಗೆ ಈ ಕಾರ್ನಿಯವನ್ನು ಕಸಿ ಮಾಡ್ತಾರೆ, ಕಸಿ ಮಾಡಿದ ಎಷ್ಟು ದಿನಗಳಲ್ಲಿ ಅವರು ಚೇತರಿಸ್ಕೊಳ್ತಾರೆ?
0: ಅಂತ ಏನು ಭಾಳ ಕಾಯಬೇಕು ಅಂತ ಇರುವುದಿಲ್ಲ. ಯಾಕೆಂದರೆ ನಾವು ಹಾಕುವಂಥ ಕಾರ್ನಿಯದ ಫುಲ್ ಒಳ್ಳೆ ಕ್ವಾಲಿಟಿ ಇದ್ದರೆ, ಅಂದರೆ ಈಗ ತೀರ ಸಣ್ಣ ವಯಸ್ಸಿನ ವ್ಯಕ್ತಿ ಸತ್ತಿದ್ರೆ ಎರಡು ದಿವಸಲ್ಲೇ ಕಾಣ್ಬೋದು. ಸ್ವಲ್ಪ ವಯಸ್ಸಾದರೆ ಇನ್ನೊಂದು 4 ದಿವಸ ಜಾಸ್ತಿ ಇರ್ಬೋದು. ಅಷ್ಟು ಬಿಟ್ಟರೆ ಭಾಳ ದಿವಸ ಕಾಯಬೇಕು, ತಿಂಗಳಂಗಟ್ಟಲೆ ಕಾಯಬೇಕು ಅಂತ ಏನಿಲ್ಲ.
1: ಅಂದರೆ ಕಾರ್ನಿಯ ಗುಣಮಟ್ಟದ ಮೇಲೆ ಅವರ ದೃಷ್ಟಿ ಗುಣಮಟ್ಟನೂ
0: ಬೇಗ ರಿಕವರ್ ಆಗ್ತದೆ,
1: ಅದು ಮತ್ತೆ ದೃಷ್ಟಿಯೂ ಕೂಡ ಹೆಚ್ಚು ಕಮ್ಮಿ ಆಗುತ್ತೆ.
0: ಈಗ ಅದೊಂದು ಕಾಯಿಲೆ ಇಲ್ಲದೇ ಇದ್ರೆ ಎಷ್ಟು ದೃಷ್ಟಿ ಇರಬೇಕಿತ್ತಲ್ಲ, ಅಷ್ಟು ದೃಷ್ಟಿ ಬರ್ತದೆ.
1: ಬರುತ್ತೆ
0: ಬರುತ್ತೆ ಬರುತ್ತೆ.
1: ಮೊದಲು ಯಾವ ರೀತಿ ನೋಡ್ತಾ ಇರ್ತಾರೋ
0: ನೋಡ್ತಾರೆ.
1: ಮತ್ತೆ ಯಾವುದೇ ಒಂದು ಲೆನ್ಸ್ ಇಂಥ

0: ಬದುಕು ಹಸನಾಗ್ತದೆ. ದಯವಿಟ್ಟು ಎಲ್ಲರೂ ನೇತ್ರದಾನವನ್ನು ಮಾಡಿ.
1: ಸುಮ್ಮನೆ ಇಲ್ಲ ಅಂದರೆ ನಾವು ಮಣ್ಣಲ್ಲಿ ಹೂಳ್ತೀವಿ ಅಥವಾ ಸುಟ್ಟಾಕ್ತೀವಿ, ಅದರಿಂದ ಯಾರಿಗೂ
0: ಯಾರಿಗೂ ಪ್ರಯೋಜನ ಇರೋದಿಲ್ಲ.
1: ನೇತ್ರದಾನ ಮಾಡಿದರೆ ಯಾರಿಗಾದ್ರೂ ಈ ಕಣ್ಣಿನ ಸಮಸ್ಯೆ ಇರೋದಕ್ಕೆ ಅನುಕೂಲ ಆಗುತ್ತೆ,
0: ಅನುಕೂಲ ಆಗ್ತದೆ. ಅವ್ರು ತಮ್ಮ ಜೀವನ ಉದ್ದಕ್ಕೂ ದೃಷ್ಟಿ ಬರ್ತದೆ,
1: ದೃಷ್ಟಿ ಬರುತ್ತೆ
0: ಬರ್ತದೆ.
1: ಮತ್ತೆ ಮರಣ ಆದಂಥ ವ್ಯಕ್ತಿ ಅವರಿಗೆ ದೃಷ್ಟಿ ಒಂದು ಬರೆಸೋದ್ರ ಮೂಲಕ ಅಲ್ಲಿ ಜೀವಂತ ಆಗಿರ್ತಾನೆ. ಆ ದೃಷ್ಟಿನಲ್ಲಿ ಆ ಒಂದು ವ್ಯಕ್ತಿಯ ಪ್ರತಿರೂಪವನ್ನು ನಾವು ಕಾಣಬಹುದು. ಆದರೆ ಯಾರ್ದು ಯಾರಿಗೆ ಅಂತ ಗೊತ್ತಿರಲ್ಲ,
0: ಗೊತ್ತಾಗಲೂಬಾರದು.
1: ಇನ್ನು ಈ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಇದೆಯಲ್ಲ, ಇಲ್ಲಿ ಈ ನೇತ್ರದಾನ ಪಾಕ್ಷಿಕವನ್ನು ಯಾವ ರೀತಿ ಆಚರಿಸಲಾಗುತ್ತೆ ಅಂತೀರಿ?
0: ನಮ್ಮಲ್ಲಿ ಸಾಧಾರಣ ದಿವಸಕ್ಕೆ ಒಂದು 100 ಪೇಷಂಟ್ ಆದರೂ ಬರ್ತಾರೆ. ಅವರನ್ನೆಲ್ಲ ಒಂದು ಕಡೆ ಕೂರಿಸಿಬಿಟ್ಟು, ನಮ್ಮಲ್ಲಿ ಒಂದು TV ಇದೆ, TVಯಲ್ಲಿ ಇದರದೆಲ್ಲ ರೆಕಾರ್ಡೆಡ್ ಉಂಟು, ಅದನ್ನೆಲ್ಲ ಹಾಕಿ ಬೆಳಗ್ಗೆಯಿಂದ ಸಂಜೆವರೆಗೆ ಹಾಕಿರ್ತೇವೆ. ನಾವು ಡಾಕ್ಟರ್ ಹತ್ರ ವೈಟಿಂಗ್ ಮಾಡೋ, ಸುಮ್ಮನೆ ಹಾಳು ಹರಟೆ ಹೊಡೆಯೋ ಬದಲು ಆ TVಯಲ್ಲಿ ನೋಡಿಕೊಂಡು ಇದರ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸಿಕೊಳ್ಬೋದು.
1: ಆತ್ಮೀಯ ಕೇಳಿದರೆ, ತಮಗೆ ಈ ನೇತ್ರದಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ YS ಕಿರಣ್ ಭಟ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8749078765. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8749078765. ತುಂಬ ಸಂತೋಷ ಡಾಕ್ಟರ್ ಕಿರಣ್ ಭಟ್ ಅವರೇ, ತಾವಿದುವರೆಗೂ ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ನೇತ್ರದಾನದ ವಿವಿಧ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ಶ್ರೋತೃಗಳೇ, ಇದುವರೆಗೆ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ YS ಕಿರಣ್ ಭಟ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್.
3: ದೃಷ್ಟಿ ಮಂಜಾಗಿದ್ದರೆ ಕಣ್ಣಿನ ಪೊರೆ ಇರಬಹುದು.
4: ತಕ್ಷಣ ವೈದ್ಯರ ಸಲಹೆ ಪಡೆದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಿ
3: ಹಾಗೂ ವೈದ್ಯರ ಸಲಹೆ ತೆಗೆದುಕೊಳ್ಳಿ.
5: ಆ ಮೊಬೈಲ್ ಬಿಟ್ಟು ಬಾ ಮಗಳೇ, ಓದು ಸ್ವಲ್ಪ.
6: ಒಂದ್ ನಿಮಿಷಪ್ಪ.
5: ಎಷ್ಟು ಹೊತ್ತಾಯ್ತು ಮೊಬೈಲು, ಆ ಕಣ್ಣೇನಾಗ್ಬೇಕು ನಿಂದು?
6: ಒಂದ್ ನಿಮಿಷಪ್ಪ, ಬಂದೆ.
7: ಮಕ್ಕಳಿಗೆ ಮೊಬೈಲ್ ಬದಲಿಗೆ ಪುಸ್ತಕದ ನಂಟು ಬೆಳೆಸಿ. ನಿತ್ಯದ ಓದಿನ ಜೊತೆಗೆ ಪಠ್ಯೇತರ ಓದು ಇರಲಿ.
8: ಹೆಚ್ಚು ಹೆಚ್ಚು ಓದಿದಂತೆಲ್ಲ ನಮ್ಮ ಅಜ್ಞಾನದ ಅರಿವು ನಮಗುಂಟಾಗುತ್ತದೆ. ಇದು ಕವಿ PB ಶೆಲ್ಲಿ ಹೇಳಿರುವ ಮಾತು.
9: ಕಣ್ಣು ದೇಹದ ಅಮೂಲ್ಯ ಅಂಗ. ಕಣ್ಣಿನ ರಕ್ಷಣೆಯ ಬಗ್ಗೆ ಸದಾ ಜಾಗೃತರಾಗಿರೋಣ. ಕ್ಯಾರೆಟ್, ಕಿತ್ತಳೆ, ಕುಂಬಳಕಾಯಿಯಂಥ ತರಕಾರಿಗಳು, ಹಳದಿ ಹಣ್ಣುಗಳು ಕಣ್ಣಿನ ಆರೋಗ್ಯಕ್ಕೆ ಬೇಕಾದ ಎ ವಿಟಮಿನ್ ಅನ್ನು ಪೂರೈಸುತ್ತವೆ. ಅಗತ್ಯ ವಿಟಮಿನ್ಗಳನ್ನು ನಿಯಮಿತವಾಗಿ ವೈದ್ಯರ ಸಲಹೆಯೊಂದಿಗೆ ಸೇವಿಸಿ ಕಣ್ಣುಗಳ ಆರೋಗ್ಯವನ್ನು ರಕ್ಷಿಸಿಕೊಳ್ಳಿ.
4: ಕಣ್ಣಿನ ದಾನ ಮಹಾದಾನ.
10: ಮರಣದ ನಂತರ ಕಣ್ಣನ್ನು ದಾನ ಮಾಡಲು ಕೂಡಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೋಂದಣಿ ಪತ್ರವನ್ನು ಪಡೆದುಕೊಳ್ಳಿ. ಸಂಘ ಸಂಸ್ಥೆಗಳಿಗೂ ಭಾಗವಹಿಸಲು ವಿನಂತಿ.
2: ಇದಾಗಿತ್ತು ಇಂದಿನ ಆರೋಗ್ಯ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
11: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
12: ಅಮ್ಮ, ನನಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
13: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ.

0: ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
1: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಇಂದು ಕೇಳೋಣ ಪ್ರಧಾನಮಂತ್ರಿ ವಿಕಸಿತ ಭಾರತ್ ಜಿ ರಾಮ್ಜಿ ಮಿಷನ್. ಈ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ.
2: ಆತ್ಮೀಯ ಕೇಳುಗರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತು ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಾರಿಗೆ ತಂದಿರತಕ್ಕಂತಹ ವಿಬಿಜಿ ರಾಮ್ಜಿ ಯೋಜನೆಯ ಕುರಿತು ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಸರ್.
2: ಏನ್ ಸರ್ ವಿಬಿಜಿ ರಾಮ್ಜಿ ಅಂತ ಹೇಳಿದ್ರೆ?
3: ಹೆಸರೇ ಸೂಚಿಸುವಂತೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ್ ಅಂತೇಳಿ ಇದರ ಅರ್ಥ.
2: ಕನ್ನಡದಲ್ಲಿ ಏನ್ ಹೇಳಿ,
3: ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂತಂದ್ರೆ ಏನು ಅಂತೇಳಿ ಹೇಳಿದ್ರೆ, ಉದ್ಯೋಗದ ಖಾತ್ರಿ ಅಂತೇಳಿ ಅದನ್ನೇ ಬೇರೆ ಹೆಸರಿನಲ್ಲಿ ಇಟ್ಟಿದ್ದಾರೆ. ಅಜೀವಿಕಾ ಮಿಷನ್ ಅಂದ್ರೆ ಕೊನೆ ತನಕನು ಇದು ಇರ್ತದೆ ಅನ್ನೋ ದೃಷ್ಟಿನಲ್ಲಿ ಅಜೀವಿಕಾ ಮಿಷನ್ ಗ್ರಾಮೀಣ್ ಗ್ರಾಮೀಣ ಅಂತಕ್ಕಂಥದ್ದು ಕೊನೆಗೆ ಜಿ ನಲ್ಲಿ ಬರ್ತಕ್ಕಂಥದ್ದು. ಅಂದ್ರೆ ಗ್ರಾಮೀಣ ಭಾಗದಲ್ಲೇ ಈ ಕೆಲಸವನ್ನು ಮಾಡೋದ್ರಿಂದ ಗ್ರಾಮೀಣ ಅನ್ನೋ ಶಬ್ದವನ್ನ ತೆಗೆದುಕೊಂಡಿದ್ದಾರೆ.
2: ನಾವು ನರೇಗಾ ಅಂತ ಹೇಳಿ ಕೇಳ್ತಾ ಇದ್ವಿ ಸರ್, ನರೇಗಾಗಿಂತಲೂ ಕೂಡ ಇದು ಹೇಗೆ ಭಿನ್ನ?
3: ಇಲ್ಲಿವರೆಗೆ ಏನು ಗ್ರಾಮೀಣ ಭಾಗದಲ್ಲಿ ಹಾಕೊಂಡು ಬಂದಿದೆ, ಎಂಜಿಎನ್ಆರ್ ಇಜಿ ನಲ್ಲಿ ಆಗಿದೆ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್. ಈ ಪ್ರಕಾರ ಸಾಕಷ್ಟು ಕೆಲಸಗಳನ್ನ ಈಗಾಗಲೇ ನಾವು ಗ್ರಾಮೀಣ ಭಾಗದಲ್ಲಿ ಮಾಡಿದ್ದೀವಿ. ಇದರ ಮುಂದುವರೆದ ರೂಪನೇ ವಿಬಿಜಿ ರಾಮ್ಜಿ. ಇದರಲ್ಲಿ ಒಂದೆರಡು ವ್ಯತ್ಯಾಸಗಳನ್ನ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮೊದಲು 100 ದಿವಸಕ್ಕೆ ಉದ್ಯೋಗ ಖಾತ್ರಿ ಇತ್ತು, ಈಗ ವಿಬಿಜಿ ರಾಮ್ಜಿನಲ್ಲಿ 125 ದಿವಸಕ್ಕೆ ಮಾಡಿದ್ದಾರೆ ಅದನ್ನು. ಒಂದು ಎರಡನೇದು, ಮೊದಲು ಕೊನೆಯ ಟೈಮಲ್ಲಿ ಇದ್ದಂತ ಕೂಲಿ 370 ರೂಪಾಯಿ ಇತ್ತು, ಈಗ ವಿಬಿಜಿ ರಾಮ್ಜಿನಲ್ಲಿ 382 ರೂಪಾಯಿಗೆ ಮಾಡಿದ್ದಾರೆ. ಇದು ನಮಗೆ ಜುಲೈ 1, 2026 ನಾವು ವಿಬಿಜಿ ರಾಮ್ಜಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಒಂದು ಸಾಫ್ಟ್ವೇರ್ ಇದೆ, ಯುಕ್ತಧಾರ ಸಾಫ್ಟ್ವೇರ್ ಅಂತೇಳಿ, ಆ ಯುಕ್ತಧಾರ ಸಾಫ್ಟ್ವೇರ್ ಮುಖಾಂತರ ನಾವು ವಿಬಿಜಿ ರಾಮ್ಜಿ ಯೋಜನೆಯನ್ನ ಅನುಷ್ಠಾನಗೊಳಿಸ್ತಾ ಇದ್ದೇವೆ. ಇದರಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದಿಷ್ಟು ಅಗ್ರಿಕಲ್ಚರಲ್ ಪಾಸ್ ಅಂತೇಳಿ ಕೊಡ್ತಾರೆ. ಈಗ ಉದಾಹರಣೆಗೆ ಹಾಸನ ಜಿಲ್ಲೆಗೆ ಬಂತು ಅಂತ ಹೇಳಿದ್ರೆ, ಜೂನ್ ಮತ್ತು ಜುಲೈ ನಮಗೆ ಕೃಷಿಗೆ ಬೇಕಾದಂತ ತಿಂಗಳುಗಳು, ಆ 60 ದಿವಸವನ್ನ ಒಂದು ಗ್ಯಾಪ್ ಕೊಡ್ತಾರೆ. ಅಲ್ಲಿ ನಿಮ್ಗೆ ಯಾವುದೇ ಉದ್ಯೋಗ ಸಿಗೋದಿಲ್ಲ ಅಲ್ಲಿ ಆ 60 ದಿವಸ. ಮೇ ಬಿ ಇದು ಉತ್ತರ ಕರ್ನಾಟಕದ ಜಿಲ್ಲೆ ಗುಲ್ಬರ್ಗಕ್ಕೆ ಹೋಯ್ತು ಅಂತ ಹೇಳಿದ್ರೆ, ಮೇ ಬಿ ಸೆಪ್ಟೆಂಬರ್ ಅಕ್ಟೋಬರ್ ಹಿಂಗಾರ ಅಲ್ಲಿ ಪ್ರಮುಖ ಆಗಿರೋದ್ರಿಂದ ಅಲ್ಲಿ ಅದನ್ನ ಮಾಡ್ಬೋದು. ಆ ರೀತಿ 60 ಡೇಸ್ ಒಂದು ಹಾಲಿಡೇ ಇರ್ತದೆ, ಅದರ ನಂತರ ನಿಮ್ಗೆ ಕೆಲಸವನ್ನ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ.
2: ಅಂತಂದ್ರೆ ಅವರ ವೈಯಕ್ತಿಕವಾದಂತಹ ಸ್ವಂತ ಕೆಲಸಗಳೇನಿರುತ್ತೋ ಅಲ್ಲಿ
3: ಅವರು ತೊಡಸ್ಕೊಳ್ಳಿ ಅಂತೇಳಿ, ಅದನ್ನ ತೊಡಗಿಸ್ಕೊಂಡು ಈ ಕೆಲಸಗಳಿಗೂ ಮತ್ತೆ ಬರಲಿ ಅಂತೇಳಿ.
2: ಈ ಒಂದು ವಿಬಿಜಿ ರಾಮ್ಜಿಯಲ್ಲಿ ಉದ್ಯೋಗ ಸೃಜನೆಯನ್ನ ಹೇಗೆಲ್ಲ ಮಾಡ್ತಾರೆ?
3: ವಿಬಿಜಿ ರಾಮ್ಜಿಯನ್ನ ನಾವು 4 ಭಾಗಗಳಾಗಿ ಮಾಡ್ಕೋಬಹುದು. ಒಂದೇನು ಅಂತ ಹೇಳಿದ್ರೆ ಜಲ ಸಂಬಂಧಿತ ಕಾಮಗಾರಿಗಳು ಅಂತೇಳಿ, ಎರಡನೇದು ಏನು ಅಂತ ಹೇಳಿದ್ರೆ ಗ್ರಾಮೀಣ ಮೂಲಸೌಕರ್ಯನು ಸಹಿತ ಇದರಲ್ಲಿ ಬರ್ತದೆ, ಮತ್ತೊಂದು ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯ, ನಾಲ್ಕನೇದು ಯಾವುದು ಅಂತ ಹೇಳಿದ್ರೆ ತೀವ್ರತರ ಹವಾಮಾನ ವಿದ್ಯಮಾನ ಶಮನ ಮತ್ತು 20 ಸಿದ್ಧತೆಗಾಗಿ ವಿಶೇಷ ಕಾಮಗಾರಿಗಳು. ಈ 4 ಭಾಗಗಳ ಅಡಿಯಲ್ಲೇ ಬೇರೆ ಬೇರೆ ಕಾಮಗಾರಿಗಳು ಬರ್ತವೆ. ಈಗ ಹೆಂಗೆ ನಮ್ಮ MGNREGನಲ್ಲಿ ರೈತರು ಉದ್ಯೋಗವನ್ನ ಕೇಳ್ಕೊಂಡು ಬರ್ತಾ ಇದ್ರು ಫಾರ್ಮ್ ನಂಬರ್ 6 ಕೊಡೋದ್ರ ಮುಖಾಂತರ, ಇಲ್ಲೂ ಕೂಡ ಅದೇ ವ್ಯವಸ್ಥೆ ಇರ್ತದೆ. ಬಂದು ರೈತರು ನನಗೆ ಈ ಕೆಲಸ ಆಗ್ಬೇಕಾಗಿದೆ ಅಂತೇಳಿ ಕೇಳೋದಕ್ಕೆ ಅವಕಾಶ ಇರ್ತದೆ. ಈಗ ಸದ್ಯಕ್ಕೆ ಏನು MGNREGನಲ್ಲಿ ಜಾಬ್ ಕಾರ್ಡ್ ಅನ್ನ ಕೊಟ್ಟಿದ್ರು, ಅದೇ ಜಾಬ್ ಕಾರ್ಡ್ ಅಲ್ಲೇ ಮುಂದುವರಿಯುತ್ತೆ. ಹೆಸರು ಮಾತ್ರ ವಿಬಿಜಿ ರಾಮ್ಜಿ ಇದ್ರು ಅದೇ ಜಾಬ್ ಕಾರ್ಡ್ ಅನ್ನ ಉಪಯೋಗಿಸ್ಕೋಬಹುದು. ಒಂದೇನು ಅಂತ ಹೇಳಿದ್ರೆ, ಒಮ್ಮೆ ಬಂದು ಕೆಲಸ ಕೇಳಿದ್ರೆ ಸತತವಾಗಿ 6 ದಿವಸಗಳ ಕಾಲ ಆಗ್ತಕ್ಕಂಥ ಕೆಲಸವನ್ನ ಕೇಳಬೇಕು ಅಂತ.
2: ಕನಿಷ್ಠ
3: 6 ದಿವಸದ ಕೆಲಸವನ್ನ ಒಬ್ರು ಕೇಳ್ಕೋಬೇಕು. ಈಗ ನಾನು ನಿಮ್ಗೆ ಹೇಳ್ತಾ ಹೇಳಿದ್ರೆ ಜಲ ಸಂಬಂಧಿತ ಕಾಮಗಾರಿಗಳು ಇದರಲ್ಲಿ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ ಜಲ ಸಂರಕ್ಷಣೆ, ನೀರಾವರಿಯ ಅಂತರ್ಜಲ ಮರುಪೂರ್ಣ ಆಗ್ತಕ್ಕಂಥದ್ದು, ಆಮೇಲೆ ಜಲಮೂಲದ ಸುಸ್ಥಿರತೆ ಆಗ್ತಕ್ಕಂಥದ್ದು, ಜಲಮೂಲಗಳ ಪುನಶ್ಚೇತನ ಆಗ್ತಕ್ಕಂಥದ್ದು, ಮತ್ತು ಜಲಾನಯನ ಅಭಿವೃದ್ಧಿ ಮತ್ತು ಅರಣ್ಯೀಕರಣ ಕಾಮಗಾರಿಗಳು ಏನಿದ್ದಾವೆ ಅವೆಲ್ಲವನ್ನ ನಾವು ಜಲ ಸಂಬಂಧಿತ ಕಾಮಗಾರಿಗಳು, ಜಲಭದ್ರತೆಗಾಗಿ ಅಂದ್ರೆ ವಾಟರ್ ಸೆಕ್ಯೂರಿಟಿಗೆ ಬೇಕಾಗ್ತಕ್ಕಂಥ ಕಾಮಗಾರಿಗಳು ಏನೇನಿದ್ದಾವೆ ಅವೆಲ್ಲವನ್ನ ಇದರಲ್ಲಿ ತಕ್ಕೋಬಹುದು. ಪ್ರಮುಖವಾಗಿ ತೆರೆದ ಬಾವಿಗಳನ್ನು ತೆಗಿತಕ್ಕಂಥದ್ದು, ಆಮೇಲೆ ಲಘು ನೀರಾವರಿ ಕಾಲುವೆಗಳನ್ನು ಮಾಡ್ತಕ್ಕಂಥದ್ದು, ಆಮೇಲೆ ಹೊಲದ ನೀರು ವಿತರಣಾ ವ್ಯವಸ್ಥೆ ಏನೇನು ಫೀಡರ್ ಕೆನಾಲ್ ಅಂತೇಳಿ ಹೇಳ್ತೀವಿ, ಅದನ್ನು ಮಾಡ್ತಕ್ಕಂಥದ್ದನ್ನು ಸಹಿತ ನಾವು ಏನು ಈ ಜಲ ಸಂಬಂಧಿತ ಕಾಮಗಾರಿಗಳಿದ್ದಾವೆ ಅದರಲ್ಲಿ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ.
2: ಇನ್ನು ಗ್ರಾಮೀಣ ಮೂಲಸೌಕರ್ಯ ವೃದ್ಧಿಯಲ್ಲಿಯೂ ಕೂಡ ಸಾಕಷ್ಟು ಅವಕಾಶಗಳಿದ್ದಾವೆ.
3: ಅಲ್ಲಿ ಪ್ರಮುಖವಾಗಿ ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು, ನೈರ್ಮಲ್ಯ, ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆಗಳು, ಈ ಥರದ್ದು ಏನು ಕಾಮಗಾರಿಗಳಿದ್ದಾವೆ ಆ ಥರದ್ದು, ಈಗ ಸೌರ ದೀಪ ವ್ಯವಸ್ಥೆಗಳ ಅಳವಡಿಕೆ ಆಗಿರಬಹುದು, ಘನ ಮತ್ತು ದ್ರವ ತ್ಯಾಜ್ಯಗಳ ನಿರ್ವಹಣೆ ಆಗಿರ್ಬೋದು, ಚಿತಾಗಾರಗಳ ಮತ್ತು ಸಮುದಾಯದ ಮೂಲ ಸೌಕರ್ಯಗಳು ಏನಿದ್ದಾವೆ ಅದನ್ನ ಬಳಸ್ತಕ್ಕಂಥದ್ದು, ಆಮೇಲೆ ಶಾಲೆಗೆ ಮೂಲಭೂತ ಸೌಕರ್ಯಗಳು ಏನ್ ಬೇಕು ಶಾಲೆಗಳಿಗೆ ಬೇಕಾದಂಥದ್ದು, ಅಲ್ಲಿ ಶಾಲೆಗಳಲ್ಲಿ ಅಡಿಗೆ ಕೋಣೆಗಳನ್ನ ಮಾಡ್ತಕ್ಕಂಥದ್ದು, ಹೆಚ್ಚುವರಿ ತರಗತಿ ಕೊಠಡಿಗಳನ್ನು ಮಾಡ್ತಕ್ಕಂಥದ್ದು, ಅಂದ್ರೆ ಒಟ್ಟಾರೆ ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕು ಒಂದು ಗ್ರಾಮದ ಅಭಿವೃದ್ಧಿಗೆ ಅವೆಲ್ಲವನ್ನು ಸಹಿತ ಈ ವಿಭಾಗದಲ್ಲಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಇದರಲ್ಲಿ NRIGಗೆ ಹೋಲಿಸಿದ್ರೆ 318 ವರ್ಕ್ಗಳು ಅಂದ್ರೆ ಬೇರೆ ಬೇರೆ ರೀತಿಯ ಕೆಲಸಗಳನ್ನ ಪಟ್ಟಿ ಮಾಡಿದ್ದಾರೆ,
2: ಸೇರ್ಪಡೆ ಮಾಡಿದ್ದಾರೆ.
3: ಆ 318 ಕೆಲಸಗಳಲ್ಲಿ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು ಅಥವಾ ನಿಮ್ಮ ಗ್ರಾಮಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ.
2: ಇನ್ನು ಜೀವನೋಪಾಯ ವಿಭಾಗದಲ್ಲಿಯೂ ಕೂಡ ಕೆಲಸಗಳನ್ನ
3: ಮಾಡಬಹುದು. ಇದರಲ್ಲಿ ಏನು ಅಂತ ಹೇಳಿದ್ರೆ ಜೀವನೋಪಾಯದ ಚಟುವಟಿಕೆಗಳಿಗೆ ಬೇಕಾದಂತ ತರಬೇತಿ, ಸಹಕೌಶಲ್ಯಾಭಿವೃದ್ಧಿ ಕೇಂದ್ರಗಳು, ವರ್ಕ್ಶೆಡ್ಗಳ ನಿರ್ಮಾಣ ಆಗಿರ್ಬೋದು, ಗ್ರಾಮೀಣ ಸಂತೆಗಳಾಗಿರ್ಬೋದು, ಆಹಾರ ಧಾನ್ಯ ಸಂಗ್ರಹಣಾ ಕಟ್ಟಡಗಳಾಗಿರ್ಬೋದು, ಕೃಷಿ ಉತ್ಪನ್ನಗಳ ಸಂಗ್ರಹಣಾ ರಚನೆಗಳಾಗಿರ್ಬೋದು, ಶೈತ್ಯಾಗಾರ ಘಟಕಗಳು, ಕೃಷಿ ಮೌಲ್ಯ ಸರಪಳಿ ಮೂಲ ಸೌಕರ್ಯಗಳಾಗಿರ್ಬೋದು, ಈ ರೀತಿಯ ಬೇರೆ ಬೇರೆ ಅರಣ್ಯ ಹುಲ್ಲುಗಾವಲು ಅಭಿವೃದ್ಧಿ ಆಗಿರ್ಬೋದು, ಆಮೇಲೆ ಜಾನುವಾರು ಕುರಿ ಮೇಕೆ ಕೋಳಿ ಇತರೆ ಸಾಕು ಪ್ರಾಣಿಗಳಿಗಾಗಿ ಕೊಟ್ಟಿಗೆಗಳ ನಿರ್ಮಾಣ ಆಗಿರ್ಬೋದು, ಮೀನು ಒಣಗಿಸುವ ಕಣ ಇದನ್ನು ಮಾಡೋದಕ್ಕೆ ಅವಕಾಶ ಇದೆ, ಮೀನುಗಾರಿಕೆಗೆ ಸಂಬಂಧಿಸಿದ ಇತರೆ ಮೂಲ ಸೌಕರ್ಯ, ಸಸಿಮಡಿ ಅಭಿವೃದ್ಧಿ, ಈ ರೀತಿಯ ಕೆಲಸಗಳನ್ನು ನಾವು ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲ ಸೌಕರ್ಯದಲ್ಲಿ ಕೈಗೊಳ್ಳಬಹುದು. ಅದೇ ರೀತಿ ತೀವ್ರತರ ಹವಾಮಾನ ವಿದ್ಯಮಾನ ಶಮನ ಮತ್ತು ವಿಪತ್ತು ಸಿದ್ಧತೆಗಾಗಿ ವಿಶೇಷ ಕಾಮಗಾರಿಗಳು ಇವು ಯಾವಪ್ಪ ಅಂತೇಳಿ ಹೇಳಿದ್ರೆ ಈ ಚಂಡಮಾರುತ ಆಶ್ರಯ ತಾಣಗಳು ಬರ್ತವೆ. ಅಂದ್ರೆ ಯಾವ್ದಾದ್ರೂ ಒಂದು ವಿಪತ್ತು ಬಂತು ಅಂತೇಳಿ ಹೇಳಿದ್ರೆ ಅವಾಗ ಸಡನ್ ಆಗಿ ರೆಡಿ ಮಾಡತಕ್ಕಂಥ ಚಂಡಮಾರುತ ಆಶ್ರಯ ತಾಣಗಳಾಗಿರ್ಬೋದು, ಪ್ರವಾಹ ಆಶ್ರಯ ತಾಣಗಳಾಗಿರ್ಬೋದು, ಆಮೇಲೆ ತಿರುವು ನಾಲೆಗಳು, ಒಡ್ಡುಗಳು, ಆಮೇಲೆ ಯಾವುದೇ ವಿಪತ್ತು ಶಮನಕಾರಿ ಕಾಮಗಾರಿಗಳಾಗಿರ್ಬೋದು, ಆಮೇಲೆ ಪ್ರವಾಹ ನಿರ್ವಹಣೆಗಾಗಿ ಸ್ಥಿರೀಕರಣ ಕೆರೆಗಳು ಮತ್ತು ಜಲರಚನೆಗಳ ನಿರ್ಮಾಣ ಆಗಿರ್ಬೋದು, ವಿಪತ್ತಿನ ನಂತರದ ಪುನರ್ವಸತಿ ಏನು ಕೈಗೊಳ್ತಾರೆ ಅದಾಗಿರ್ಬೋದು, ಗ್ರಾಮೀಣ ರಸ್ತೆಗಳಾಗಿರ್ಬೋದು, ಈ ಸಮುದಾಯ ಆಸ್ತಿಗಳ ಪುನಃಸ್ಥಾಪನೆಗೆ ಮತ್ತು ದುರಸ್ತಿಗೆ ಇದೆಲ್ಲ ಆಗ್ಬೋದು, ವಾಯು ತಡೆ ಮತ್ತು ಶೆಲ್ಟರ್ ಟ್ಯೂಬ್ಗಳ ನಿರ್ಮಾಣ ಈ ಥರದನ್ನು ಕೂಡ ಮಾಡೋದಕ್ಕೆ ಅವಕಾಶ ಇದೆ. ಅಂದರೆ ಒಟ್ಟಾರೆ ವೈಯಕ್ತಿಕವಾಗಿ ಬೇಕಾದಂಥದ್ದು ಮತ್ತು ಇಡೀ ಗ್ರಾಮಕ್ಕೆ ಬೇಕಾದಂಥದ್ದನ್ನು ಬಹಳ ಯೋಚನೆ ಮಾಡಿ ಈ 4 ವಿಭಾಗಗಳಲ್ಲಿ ಏನೆಲ್ಲ ಕಾಮಗಾರಿಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಇದೆ ಎಲ್ಲವನ್ನು ಪಟ್ಟಿ ಮಾಡಿದ್ದಾರೆ.
2: ನಮ್ಮ ಸ್ವಂತ ಜಮೀನಿನಲ್ಲಿ ಕೃಷಿ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ.
3: ಇಂಡಿವಿಜುವಲಿ ಕೂಡ ನಾವು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಬಟ್ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ಮೊದಲನೇ ಆದ್ಯತೆ SC ಫಾರ್ಮರ್ಸ್ಗೆ ಕೊಡಬೇಕು, ST ಫಾರ್ಮರ್ಸ್ಗೆ ಕೊಡಬೇಕು, ಅಂಗವಿಕಲರು ಯಾರಿದ್ದಾರೆ ಅವರಿಗೆ ಕೊಡಬೇಕು, ಮಹಿಳೆಯರಿಗೆ ಆದ್ಯತೆ ಕೊಡಬೇಕು, ಅದು ಉಳಿದ ನಂತರ ಬೇರೆಯವರಿಗೆ ಯೋಚನೆ ಮಾಡಬೇಕು ಅಂತೇಳಿ ಒಂದು ಕ್ಲಾಸ್ ಹಾಕಿದ್ದಾರೆ. ಆ ಪ್ರಕಾರ ಆದ್ಯತೆ ಅವರಿಗೆ ಇರ್ತದೆ, ಬೇರೆಯವರು ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಬಹುದು.
2: ಅಂತಿಮವಾಗಿ ಈ ಒಂದು VBG ರಾಮ್ಜಿಯ ಬಳಕೆಯ ಬಗ್ಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
3: ಈಗಾಗಲೇ NRIGನಲ್ಲೂ ಕೂಡ ಸಾಕಷ್ಟು SS ಅನ್ನು ಗಳಿಸಿದ್ದೇವೆ. ಅದರದ ಮಾಡಿಫೈಡ್ ಫಾರ್ಮ್ ಇದು, ಅಂದ್ರೆ ಎಲ್ಲಿ ತಪ್ಪುಗಳಾಗಿದ್ದಾವೆ ಅದನ್ನು ಸರಿಪಡಿಸಿಕೊಂಡು ಒಟ್ಟಾರೆ ಯೋಜನೆ ಬಹಳ ಗುಣಮಟ್ಟದಿಂದ ಕೂಡಿದ ಕೆಲಸ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿದ್ದಾರೆ. ರೈತರು ಹೆಂಗೆ NRIGನಲ್ಲಿ ಭಾಗವಹಿಸ್ತಾ ಇದ್ರು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಭಾಗವಹಿಸಬೇಕು ಮತ್ತು ಕೂಲಿಯ ಹಣವನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಜನಸ್ನೇಹಿಯಾದಂಥ ಯೋಜನೆಯನ್ನು ರೂಪಿಸಿದ್ದಾರೆ. ಇದರ ಸಂಪೂರ್ಣ ಉಪಯೋಗವನ್ನು ಎಲ್ಲ ರೈತರು ಪಡ್ಕೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ.
2: ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಾರಿ ಮಾಡಿದಂತಹ VBG ರಾಮ್ಜಿ ಯೋಜನೆಯ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ಟ ತಮಗೆ ಧನ್ಯವಾದಗಳು. ನಮಸ್ಕಾರ.
3: ಅವಕಾಶಕ್ಕಾಗಿ ತಮಗೂ ಧನ್ಯವಾದಗಳು ಸರ್. ನಮಸ್ಕಾರ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರಾಮ್ಜಿ ಮಿಷನ್ ಈ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್, ನೆರವು ಗೋರಾ ರವಿಶಂಕರ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಿದ

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 4 ದಿನ ಉಜ್ಬೇಕಿಸ್ತಾನ್ ಕಿರ್ಗಿಸ್ತಾನ್ ಗಣರಾಜ್ಯಕ್ಕೆ ಪ್ರವಾಸ. ಮಧ್ಯ ಏಷ್ಯಾದಲ್ಲಿ ಭಾರತದ ಕಾರ್ಯತಂತ್ರ ಸಹಭಾಗಿತ್ವ ಬಲವರ್ಧನೆಗೆ ಒತ್ತು. ದೇಶಾದ್ಯಂತ ಇಂದು ರಾಷ್ಟೀಯ ಕ್ರೀಡಾ ದಿನ ಆಚರಣೆ. ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಮೇಜರ್ ಧ್ಯಾನ್ ಚಂದ್ ಸ್ಮರಣೆ. ಪ್ರವಾಹ ಪೀಡಿತ ನೇಪಾಳದಲ್ಲಿ ರಕ್ಷಣಾ ಕಾರ್ಯ ಚುರುಕು. ದುರಂತದಲ್ಲಿ ಮಡಿದವರ ಸಂಖ್ಯೆ 626ಕ್ಕೆ ಏರಿಕೆ. ಭಾರತದಿಂದ ಮುಂದುವರಿದ ನೆರವಿನ ಹಸ್ತ. ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಾಳೆ ದೇಶ ವಿದೇಶಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು 4 ದಿನಗಳ ಭೇಟಿಗಾಗಿ ಉಜ್ಬೇಕಿಸ್ತಾನ್ ಮತ್ತು ಕಿರ್ಗಿಸ್ತಾನ್ ಗಣರಾಜ್ಯಕ್ಕೆ ಇಂದು ಬೆಳಗ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ಉಜ್ಬೇಕಿಸ್ತಾನ್ ಮತ್ತು ಕಿರ್ಗಿಸ್ತಾನ್ ಗಣರಾಜ್ಯಕ್ಕೆ ತಮ್ಮ ಭೇಟಿಯು ಮಧ್ಯ ಏಷ್ಯಾದಲ್ಲಿ ಭಾರತದ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಬಲಪಡಿಸುತ್ತದೆ ಮತ್ತು ಈ ಪ್ರದೇಶದೊಂದಿಗೆ ನಾಗರಿಕತೆಯ ಸಂಪರ್ಕವನ್ನು ಗಾಢವಾಗಿಸುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಉಜ್ಬೇಕಿಸ್ತಾನ್ ವ್ಯೂಹಾತ್ಮಕ ಪಾಲುದಾರಿಕೆಯು ಗಮನಾರ್ಹ ಪ್ರಗತಿ ಕಂಡಿದೆ. ವ್ಯಾಪಾರ ಮತ್ತು ಹೂಡಿಕೆ, ಡಿಜಿಟಲ್ ಸಂಪರ್ಕ, ರಕ್ಷಣೆ, ಇಂಧನ ಹಾಗೂ ವಿಕಸಿತ ಭಾರತ ಮತ್ತು ಯಾಂಗಿ ಉಜ್ಬೇಕಿಸ್ತಾನದ ಹಂಚಿಕೆಯ ದೃಷ್ಟಿಕೋನಗಳನ್ನು ಮುನ್ನಡೆಸುವ ಬಗ್ಗೆ ಉಜ್ಬೇಕಿಸ್ತಾನದ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್ ಅವರೊಂದಿಗೆ ಚರ್ಚೆ ನಡೆಸಲು ಎದುರು ನೋಡುತ್ತಿದ್ದೇನೆ ಎಂದು ಪ್ರಧಾನಿ ಹೇಳಿದರು. ತಾಷ್ಕೆಂಟ್ ಸ್ಟೇಟ್ ಯೂನಿವರ್ಸಿಟಿ ಆಫ್ ಓರಿಯೆಂಟಲ್ ಸ್ಟಡೀಸ್ನಲ್ಲಿರುವ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಮಾರಕ ಮತ್ತು ಮಹಾತ್ಮ ಗಾಂಧಿ ಕೇಂದ್ರಕ್ಕೂ ಭೇಟಿ ನೀಡಲಿದ್ದೇನೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಕಿರ್ಗಿಸ್ತಾನ್ ಗಣರಾಜ್ಯದ ಅಧ್ಯಕ್ಷ ಸದಿರ್ ಜಪರೋವ್ ಅವರ ಆಹ್ವಾನದ ಮೇರೆಗೆ 26ನೇ ಎಸ್ಸಿಒ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಬಿಷ್ಕೇಕ್ಗೆ ಪ್ರಯಾಣಿಸುತ್ತಿರುವುದಾಗಿ ಪ್ರಧಾನಿ ಮಾಹಿತಿ ಹಂಚಿಕೊಂಡರು. ದೇಶಾದ್ಯಂತ ಇಂದು ರಾಷ್ಟೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಸೇರಿದಂತೆ ಹಲವು ಗಣ್ಯರು ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ರಾಧಾಕೃಷ್ಣನ್ ಅವರು ಭಾರತೀಯ ಹಾಕಿ ದಂತಕಥೆ ಮೇಜರ್ ಧ್ಯಾನ್ಚಂದ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ ಮತ್ತು ದೃಢ ನಿಶ್ಚಯ, ಶಿಸ್ತು ಹಾಗೂ ಉತ್ಕೃಷ್ಟತೆಯ ಮನೋಭಾವವು ಭಾರತದ ಕ್ರೀಡಾ ಸಂಸ್ಕೃತಿಯನ್ನು ವ್ಯಾಖ್ಯಾನಿಸುತ್ತದೆ. ರಾಷ್ಟದಲ್ಲಿ ಬೆಳೆಯುತ್ತಿರುವ ಕ್ರೀಡಾ ಪರಿಸರ ವ್ಯವಸ್ಥೆಯು ಪ್ರತಿ ಹಂತದಲ್ಲೂ ಪ್ರತಿಭೆಗಳನ್ನು ಪೋಷಿಸುವ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಭಾರತೀಯ ಹಾಕಿಯಲ್ಲಿ ಮೇಜರ್ ಧ್ಯಾನ್ಚಂದ್ ಅವರ ಪ್ರತಿಭೆ ತಲೆಮಾರುಗಳಿಗೆ ಸ್ಫೂರ್ತಿ ನೀಡುತ್ತಲೇ ಇದೆ. ಅವರ ಸಮರ್ಪಣೆ, ಉತ್ಸಾಹ ಮತ್ತು ದೃಢ ನಿಶ್ಚಯ ದೇಶವನ್ನು ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕ್ರೀಡಾ ದಿನದ ಅಂಗವಾಗಿ ದೆಹಲಿಯಲ್ಲಿ ಮೇಜರ್ ಧ್ಯಾನ್ಚಂದ್ ಅವರಿಗೆ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಅವರು ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನದ ನೆನಪಿಗಾಗಿ ಪ್ರತಿ ವರ್ಷ ರಾಷ್ಟೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ. ಫಿಟ್ ಇಂಡಿಯಾ ಆಂದೋಲನವನ್ನು ಮುಂದಕ್ಕೆ ಕೊಂಡೊಯ್ಯುವ ಉದ್ದೇಶದಿಂದ ದೇಶಾದ್ಯಂತ 1 ಗಂಟೆ ಆಟದ ಮೈದಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ನೆರೆಯ ನೇಪಾಳ ಮತ್ತು ಟಿಬೆಟ್ನಲ್ಲಿ ಸಂಭವಿಸಿದ ವಿನಾಶಕಾರಿ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ ಇಂದು ಬೆಳಗ್ಗೆ 626ಕ್ಕೆ ಏರಿದ್ದು 2000ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದಾರೆ. ಚಿತ್ವಾನ್ನಲ್ಲಿ 233, ನವಲ್ಪರಾಸಿ ಪೂರ್ವದಲ್ಲಿ 158, ಕುರ್ಖಾದಲ್ಲಿ 48, ನವಲ್ಪರಾಸಿ ಪಶ್ಚಿಮದಲ್ಲಿ 47, ಧಾರ್ಡಿಂಗ್ನಲ್ಲಿ 45, ನುವಾಕೋಟ್ನಲ್ಲಿ 41, ತನಾಹುನ್ನಲ್ಲಿ 31 ಮತ್ತು ರಸುವಾದಲ್ಲಿ 13 ಮೃತದೇಹಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಹಿಮಾಲಯದ ರಾಷ್ಟದ ಪೀಡಿತ ಜಿಲ್ಲೆಗಳಲ್ಲಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ನಡೆಯುತ್ತಿವೆ. ಕಾಣೆಯಾದ ಜನರನ್ನು ಪತ್ತೆ ಹಚ್ಚಲು ಹಾಗೂ ಪ್ರವಾಹದಿಂದ ಸಿಲುಕಿಕೊಂಡವರಿಗೆ ನೆರವಾಗಲು ಪೊಲೀಸರು, ನಿವಾಸಿಗಳು ಮತ್ತಿತರ ಏಜೆನ್ಸಿಗಳೊಂದಿಗೆ ಸಮನ್ವಯ ಸಾಧಿಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರಕ್ಷಿಸಲ್ಪಟ್ಟ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಕರೆದೊಯ್ಯಲಾಗುತ್ತಿದೆ. ಹೆಚ್ಚುವರಿಯಾಗಿ ಪ್ರವೇಶವನ್ನು ಪುನಃ ತೆರೆಯಲು ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಸುಗಮಗೊಳಿಸಲು ಪ್ರವಾಹ ಅವಶೇಷಗಳು ಹಾಗೂ ಭೂಕುಸಿತಗಳಿಂದ ನಿರ್ಬಂಧಿಸಲ್ಪಟ್ಟ ರಸ್ತೆಗಳನ್ನು ತೆರವುಗೊಳಿಸಲು ಶೋಧ ಮತ್ತು ರಕ್ಷಣಾ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಬುಧವಾರ ಸಂಭವಿಸಿದ ಪ್ರವಾಹ ದುರಂತದ ನಂತರ 320 ಭಾರತೀಯ ಪ್ರಜೆಗಳು ಸಂಪರ್ಕಕ್ಕೆ ದೊರೆತಿಲ್ಲ ಎಂದು ವಿದೇಶಾಂಗ ಸಚಿವಾಲಯ ನಿನ್ನೆ ತಿಳಿಸಿದೆ. ಕಠ್ಮಂಡು ಮತ್ತು ಬೀಜಿಂಗ್ ಎರಡರಲ್ಲೂ ಭಾರತೀಯ ರಾಯಭಾರ ಕಚೇರಿಗಳು ದಿನದ 24 ಗಂಟೆಯೂ ಸಹಾಯವಾಣಿಗಳನ್ನು ಸ್ಥಾಪಿಸಿವೆ ಎಂದು ವಿದೇಶಾಂಗ ಖಾತೆಯ ವಕ್ತಾರರು ಹೇಳಿದ್ದಾರೆ. ಈ ಮಧ್ಯೆ ಭಾರತ 10 ಟನ್ ಮಾನವೀಯ ನೆರವಿನ 3ನೇ ವಿಮಾನವನ್ನು ನೇಪಾಳಕ್ಕೆ ರವಾನಿಸಿದೆ. ನೇಪಾಳದ ಪ್ರವಾಹದಿಂದ ರಕ್ಷಿಸಲ್ಪಟ್ಟ 21 ಭಾರತೀಯ ಪ್ರವಾಸಿಗರು ನಿನ್ನೆ ರಾತ್ರಿ ಚೆನ್ನೈಗೆ ಮರಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11:00 ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಹಾಗೂ ವಿದೇಶಗಳ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಮತ್ತು AIR ನ್ಯೂಸ್ ವೆಬ್ಸೈಟ್ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. AIR ನ್ಯೂಸ್, DD ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. 6 ದಿನಗಳ ಅಮೆರಿಕ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ G20 ಹಣಕಾಸು ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಹೂಡಿಕೆ ಅವಕಾಶಗಳ ಕುರಿತು ಪ್ರಮುಖ ಕಂಪನಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಉದ್ಯಮ ಮುಖಂಡರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಶಿಕಾಗೋದಲ್ಲಿ ಪ್ರಮುಖ ಹೂಡಿಕೆದಾರರೊಂದಿಗೆ ದುಂಡು ಮೇಜಿನ ಸಭೆಯಲ್ಲಿ ಪಾಲ್ಗೊಳ್ಳಲಿರುವ ಸಚಿವರು ಖಾಸಗಿ ವಲಯದ ಪ್ರಮುಖ ಕಂಪನಿಗಳ ಮುಖ್ಯಸ್ಥರು, ಅಧ್ಯಕ್ಷರು ಹಾಗೂ ಹಿರಿಯ ಪ್ರತಿನಿಧಿಗಳೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಹೂಡಿಕೆ ಅವಕಾಶಗಳು, ಆರ್ಥಿಕ ಭವಿಷ್ಯ ಹಾಗೂ ಭಾರತ ಅಮೆರಿಕ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚೆ ನಡೆಯಲಿದೆ. ಸೀತಾರಾಮನ್ ಅವರು ಶಿಕಾಗೋ ವಿಶ್ವವಿದ್ಯಾಲಯದ ಉದ್ಯಮಶೀಲತೆ ಮತ್ತು ನಾವೀನ್ಯತೆ ಕುರಿತ ಪೋಲ್ಸ್ಕಿ ಕೇಂದ್ರಕ್ಕೂ ಭೇಟಿ ನೀಡಲಿದ್ದಾರೆ. ಮುಂದಿನ 2-3 ದಿನಗಳಲ್ಲಿ ಒಡಿಶಾದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದೆ. ಬಿಹಾರ, ಜಾರ್ಖಂಡ್, ಛತ್ತೀಸ್ಗಢ, ಪೂರ್ವ ಮಧ್ಯಪ್ರದೇಶ, ಗಂಗಾನದಿ ಜಲಾನಯನ ಪಶ್ಚಿಮ ಬಂಗಾಳ, ಉತ್ತರಾಖಂಡ ಮತ್ತು ದೇಶದ ಈಶಾನ್ಯ ಭಾಗಗಳಲ್ಲಿ ನಾಳೆಯವರೆಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಏತನ್ಮಧ್ಯೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಆಂಧ್ರಪ್ರದೇಶ, ಕರ್ನಾಟಕದ ಉತ್ತರ ಒಳನಾಡು, ಒಡಿಶಾ, ತಮಿಳುನಾಡು, ಪುದುಚೇರಿ ಹಾಗೂ ಕಾರೈಕಲ್ನಲ್ಲಿ ಇಂದು ಗುಡುಗು ಸಹಿತ ಮಿಂಚು ಮತ್ತು ಬಿರುಗಾಳಿ ಬೀಸುವ ನಿರೀಕ್ಷೆ ಇದೆ. ದಕ್ಷಿಣ ತಮಿಳುನಾಡು ಕರಾವಳಿ, ನೈರುತ್ಯ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದ ಕೆಲವು ಭಾಗಗಳಲ್ಲಿ ಗಂಟೆಗೆ 65 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಭಾರತೀಯ ಸೇನೆಗೆ ಜಾವೆಲಿನ್ ಆಂಟಿ ಟ್ಯಾಂಕ್ ಗೈಡೆಡ್ ಕ್ಷಿಪಣಿ ವ್ಯವಸ್ಥೆಯನ್ನು ಖರೀದಿಸಲು ಭಾರತ ಅಮೆರಿಕದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಜಾವೆಲಿನ್ ಖರೀದಿಗಾಗಿ ಭಾರತೀಯ ಸೇನೆಯು ಪ್ರಸ್ತಾಪ ಮತ್ತು ಸ್ವೀಕಾರ ಪತ್ರಕ್ಕೆ ಸಹಿ ಹಾಕಿದೆ ಎಂದು ಭಾರತದಲ್ಲಿನ ಅಮೆರಿಕ ರಾಯಭಾರ ಕಚೇರಿ ಮತ್ತು ರಾಯಭಾರ ಕಚೇರಿಗಳು ನಿನ್ನೆ ಹೇಳಿಕೆಯಲ್ಲಿ ತಿಳಿಸಿವೆ. ಈ ಒಪ್ಪಂದವು ಭಾರತೀಯ ಸೇನೆಗೆ ಅಮೆರಿಕದ ಬೆಂಬಲದ ಆಳವನ್ನು ಪ್ರದರ್ಶಿಸಿದೆ ಮತ್ತು ನಮ್ಮ ರಕ್ಷಣಾ ಉದ್ಯಮಗಳಿಗೆ ಒಟ್ಟಾಗಿ ಕೆಲಸ ಮಾಡಲು ಹೊಸ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ಹೇಳಿದ್ದಾರೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಈ ತಿಂಗಳ 31ರಿಂದ ಸೆಪ್ಟೆಂಬರ್ 1ರವರೆಗೆ ಸರ್ಬಿಯಾದ ಬೆಲ್ಗ್ರೇಡ್ನಲ್ಲಿ ನಡೆಯಲಿರುವ ಉನ್ನತ ಮಟ್ಟದ ಸ್ಮರಣಾರ್ಥ ಸಭೆಗೆ ಭಾರತೀಯ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಸಭೆಯ ಧ್ಯೇಯವಾಕ್ಯ ಅಲಿಪ್ತ ನೀತಿಯ ಪರಂಪರೆ, ಇಂದಿನ ಜಗತ್ತಿಗೆ ಪಾಠಗಳು. ಅಲಿಪ್ತ ಚಳವಳಿಯ ಮುಖ್ಯಸ್ಥ ಅಥವಾ ಸರ್ಕಾರದ ಮುಖ್ಯಸ್ಥರ ಮೊದಲ ಸಮ್ಮೇಳನದ 65ನೇ ವಾರ್ಷಿಕೋತ್ಸವವನ್ನು ಈ ಸಭೆ ಸೂಚಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ. ದುಬೈನ ದುಬೈ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ 2026ರ ಗ್ರೂಪ್ ಬಿ ಪಂದ್ಯದಲ್ಲಿ ಶ್ರೀಲಂಕಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಪ್ರಾರಂಭವಾಗಲಿದೆ. ಏತನ್ಮಧ್ಯೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ನಾಳೆ ಥೈಲೆಂಡ್ ವಿರುದ್ಧ ತನ್ನ ಅಭಿಯಾನವನ್ನು ಪ್ರಾರಂಭಿಸಲಿದ್ದು ಸೆಪ್ಟೆಂಬರ್ 3ರಂದು ಹಾಂಕಾಂಗ್ ಅನ್ನು ಎದುರಿಸಲಿದೆ. ಸೆಪ್ಟೆಂಬರ್ 5ರಂದು ಭಾರತ ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 4 ದಿನ ಉಜ್ಬೇಕಿಸ್ತಾನ್ ಕಿರ್ಗಿಸ್ತಾನ್ ಗಣರಾಜ್ಯಕ್ಕೆ ಪ್ರವಾಸ. ಮಧ್ಯ ಏಷ್ಯಾದಲ್ಲಿ ಭಾರತದ ಕಾರ್ಯತಂತ್ರ ಸಹಭಾಗಿತ್ವ ಬಲವರ್ಧನೆಗೆ ಒತ್ತು. ದೇಶಾದ್ಯಂತ ಇಂದು ರಾಷ್ಟೀಯ ಕ್ರೀಡಾ ದಿನ ಆಚರಣೆ. ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಮೇಜರ್ ಧ್ಯಾನ್ಚಂದ್ ಸ್ಮರಣೆ. ಪ್ರವಾಹ ಪೀಡಿತ ನೇಪಾಳದಲ್ಲಿ ರಕ್ಷಣಾ ಕಾರ್ಯ ಚುರುಕು. ದುರಂತದಲ್ಲಿ ಮಡಿದವರ ಸಂಖ್ಯೆ 626ಕ್ಕೆ ಏರಿಕೆ. ಭಾರತದಿಂದ ಮುಂದುವರಿದ ನೆರವಿನ ಹಸ್ತ. ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಾಳೆ ದೇಶ ವಿದೇಶಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು, ಮೊದಲಿಗೆ ಕೆಲವು ಜಾಹೀರಾತುಗಳು.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
6: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
5: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
6: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
5: ಟೋಲ್ ಫ್ರೀ 1-800-420-2233.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಸಾಧು ಕೋಕಿಲ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಪ್ರೇಮಂ ಪೂಜ್ಯಂ ಚಿತ್ರದ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಚೈತ್ರವನ ಕಾರ್ಯಕ್ರಮ. ಮೊದಲಿಗೆ ಜಾಹೀರಾತು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ

0: ಶಾಸ್ತ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
0: ಪ್ರಿಯ ಕೇಳುಗರೇ, ಲಕ್ಷ್ಮೀಶ ಕವಿ ವಿರಚಿತ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮದ ಕಡೆಯ ಕಂತು ಇಂದು ಪ್ರಸಾರವಾಗುತ್ತಿದೆ. ಈ ಸಂದರ್ಭದಲ್ಲಿ ಈ ಮಹತ್ವದ ಸರಣಿಯ ಕುರಿತು ಮಾತನಾಡುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಶ್ರೀ ಜಿ ಕೆ ರವೀಂದ್ರ ಕುಮಾರ್.
2: ಇದು ಭದ್ರಾವತಿ ಆಕಾಶವಾಣಿಯ ಒಂದು ಸಾರ್ಥಕ ಗಳಿಗೆ. ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ ಸಂಪೂರ್ಣ ವಾಚನ ಹಾಗೂ ವ್ಯಾಖ್ಯಾನ ಪ್ರಸಾರದ ಕನಸು ಈ ಮೂಲಕ ನನಸಾಗಿದೆ. ಉಪಮಾಲೋಲ ಖ್ಯಾತಿಯ ಲಕ್ಷ್ಮೀಶನ ಕಾವ್ಯ ಗಮಕ ಗಾಯಕರು ಹಾಗೂ ವಿದ್ವಾಂಸರ ಧ್ವನಿಯಲ್ಲಿ ಸಾಂದ್ರಗೊಂಡು ನಮ್ಮ ಧ್ವನಿಮುದ್ರಣ ಭಂಡಾರವನ್ನು ಶ್ರೀಮಂತಗೊಳಿಸಿದೆ. ಮುಂದಿನ ತಲೆಮಾರುಗಳಿಗೆ ಇದು ಒಂದು ಅಮೂಲ್ಯ ಆಕರವಾಗಿದೆ. ಕಥಾಸರಿತ್ಸಾಗರವೆಂದೇ ಹೆಸರಾದ ಈ ಕಾವ್ಯದ ಕಥಾಗುಚ್ಛಗಳನ್ನು ಹಿಂದೆಂದೋ ಬಾಲ್ಯದಲ್ಲಿ ಕೇಳಿದ್ದವರು ಈಗ ಮತ್ತೆ ವಿವರವಾಗಿ ರಸಭರಿತವಾಗಿ ಕೇಳಿ ಆನಂದಪಟ್ಟಿರುವ ಹಲವು ಉದಾಹರಣೆಗಳು ನಮ್ಮ ಮುಂದೆ ಇವೆ. ಲಕ್ಷ್ಮೀಶನ ಪಾಂಡಿತ್ಯಪೂರ್ಣ ವಾರ್ಧಕ ಷಟ್ಪದಿಯ ಕಾವ್ಯವನ್ನು ಹಾಡುವುದು ಮತ್ತು ಹಾಡಿಸುವುದು ಕಷ್ಟಸಾಧ್ಯ ಎಂಬ ವ್ಯಾಪಕ ಭಾವನೆಯ ನಡುವೆ ಅಕಳಂಕ ಚರಿತನಂತೆ ಕವಿ ಈ ಮೂಲಕ ಚಿರಸ್ಥಾಯಿಯಾಗಿದ್ದಾನೆ. ಲಕ್ಷ್ಮೀಶನ ಕಥನ ಕಲೆ, ವರ್ಣನಾತ್ಮಕ ಚಾತುರ್ಯ, ರಸಿಕತೆ, ಪ್ರತಿಭಾ ಸಾಮರ್ಥ್ಯ, ರಸಾರ್ದ್ರ ಸಂಗತಿ, ನಾದಗುಣ, ದರ್ಶನ ಕೌಶಲ, ತಾತ್ವಿಕ ಸಿದ್ಧಿಗಳತ್ತ ಮತ್ತೊಮ್ಮೆ ಗಮನ ಹರಿಸುವಂತಾಗಿದೆ. ಹಳಗನ್ನಡದ ಒಲವನ್ನು ಇದು ಹೆಚ್ಚಿಸಿದೆ. 133 ದಿನಗಳ ಕಾಲ ಪ್ರತಿದಿನ ಅರ್ಧ ಗಂಟೆಯಂತೆ ಮೂಡಿಬಂದ ಈ ಮಾಲಿಕೆ ಇಂತಹ ಹಲವು ಸಾಧ್ಯತೆಗಳಿಗೆ ಮುನ್ನುಡಿ ಬರೆದಿದೆ. ಈ ಕಾವ್ಯವನ್ನು ನಾಡಿನ 12 ಜನ ಖ್ಯಾತ ಗಮಕಿಗಳು ಸಂಪೂರ್ಣವಾಗಿ ವಾಚನ ಮಾಡಿದ್ದು, ಅಷ್ಟೇ ಸಂಖ್ಯೆಯ ವ್ಯಾಖ್ಯಾನಕಾರರು ತಮ್ಮ ಅರ್ಥ ವಿವರಣೆಯಿಂದ ಅದರ ಸೊಬಗನ್ನು ಹೆಚ್ಚಿಸಿದ್ದಾರೆ. ಹಿರಿಯ ಗಮಕಿಗಳಾದ HR ಕೇಶವಮೂರ್ತಿ, HL ಶ್ರೀಕಂಠ, MS ಅನಂತನಾರಾಯಣ, HL ವಾಗೀಶ್ವರಿ, HL ರತ್ನ, ಶಾರದಾ ಎನ್ ಮಂಜುನಾಥ್, BK ಜಲಜಾ, ಉಮಾ ನಾಯ್ಕ್, ಡಾಕ್ಟರ್ MS ಸನತ್ಕುಮಾರ್, ಪದ್ಮಜಾ ಶೇಷಗಿರಿರಾವ್, BC ವಿಶಾಖ, HC ಶಶಿಕಲಾ ಹಾಗೂ ಹಿರಿಯ ವ್ಯಾಖ್ಯಾನಕಾರರಾದ ಮಾರ್ಕಂಡಯ್ಯ ಅವಧಾನಿ, ಕೇಶವ ಅವಧಾನಿ, ಡಾಕ್ಟರ್ ರಾಜಾರಾಮಮೂರ್ತಿ, HR ವಾಸುದೇವ, HS ಗೋಪಾಲ್, KV ಚಂದ್ರಮೌಳಿ, ಶಾಂತಾ ಗೋಪಾಲ್, ರಾಮಸುಬ್ರಾಯ ಶೇಠ್, ಡಾಕ್ಟರ್ ಮಹಾಬಲೇಶ್, ಬೆಳವಾಡಿ ಮಂಜುನಾಥ್, MS ವಿನಾಯಕ ಹಾಗೂ HR ಶ್ರೀಧರ್ ಈ ಮಹತ್ವದ ಧ್ವನಿ ದಾಖಲಾತಿಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಎಲ್ಲರನ್ನು ಇಲ್ಲಿ ಆತ್ಮೀಯವಾಗಿ ಅಭಿನಂದಿಸುವೆ. ಆಕಾಶವಾಣಿ ಒಂದು ಶ್ರವ್ಯ ವಿಶ್ವವಿದ್ಯಾಲಯದ ಹಾಗೆ, ಎಳೆಯರಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ, ಅನಕ್ಷರಸ್ಥರಿಂದ ವಿದ್ವತ್ ಲೋಕದವರೆಗೆ ಎಲ್ಲರ ಜೊತೆಗೆ ಬೆಳೆಯುತ್ತಿದೆ, ಬೆಳೆಸುತ್ತಿದೆ. ಇದೊಂದು ಪ್ರತಿಭಾ ಪಯಣ. ಮಾಹಿತಿ, ಶಿಕ್ಷಣ, ಮನರಂಜನೆಯ ಜೊತೆಗಿನ ಆಹ್ಲಾದಮಯ ವಿಕಾಸ. ನಾಡಿನ ಇತಿಹಾಸ, ಸಂಸ್ಕೃತಿ, ಪರಂಪರೆ, ವಿಚಾರ, ಕ್ರೀಡೆ, ವಿಜ್ಞಾನ ಮುಂತಾದ ಕ್ಷೇತ್ರಗಳ ಪಾರಂಪರಿಕ ಜ್ಞಾನವನ್ನು ಸಂರಕ್ಷಿಸಿ ಇಡುವ ಮಹತ್ತರ ಆಶಯಕ್ಕೆ ಅನುಗುಣವಾಗಿ ಈ ಕಾರ್ಯಕ್ರಮ ಮಾಲಿಕೆ ರೂಪುಗೊಂಡಿದೆ. ಹೊಸ ಕಾಲದ ಆಕರ್ಷಣೆಗಳ ನಡುವೆ ಕೊಂಚ ವಿಚಲಿತಗೊಂಡಂತೆ ಕಾಣುವ ಗಮಕ ಕಲೆಯ ಪುನಶ್ಚೇತನಕ್ಕೆ ಇದರಿಂದ ಸ್ವಲ್ಪವಾದರೂ ಸಹಾಯವಾದೀತು ಎಂಬುದು ನಮ್ಮ ನಮ್ರ ನಂಬಿಕೆ. ಹಳೆಯ ಕವಿ ಕಾವ್ಯ ವಿಚಾರಗಳು ಸಮಕಾಲೀನಗೊಳ್ಳುವ ಈ ಪ್ರಯತ್ನಕ್ಕೆ ಕೇಳುಗರಿಂದ ಬಂದ ಸ್ಪಂದನೆ ದೊಡ್ಡದು. ಎಲ್ಲರಿಗೂ ಕೃತಜ್ಞತೆಗಳು.
1: ಪ್ರಿಯ ಕೇಳುಗರೇ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 34ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ HC ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ HR ಶ್ರೀಧರ್.
3: ಯುಧಿಷ್ಠಿರ ದ್ರೌಪದಿಯರನ್ನ ಸಿಂಹಾಸನದಲ್ಲಿ ಕೂರಿಸಿಬಿಟ್ಟು ಅಭಿಷೇಕವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲ ಋತುಜರಿಗೂ ಕೂಡ ಎಲ್ಲ ಕೊಡುಗೆಗಳನ್ನು ಕೂಡ ಕೊಡ್ತಾ ಇದ್ದಾನೆ ಧರ್ಮರಾಜ.

ಹೀಗೆ ಎಲ್ಲ ದ್ವಾರಪಾಲಕರನ್ನು ಕೂಡ ಆಧರಿಸಿಬಿಟ್ಟು ಉಳಿದ ಎಲ್ಲ ಋಷಿ ಮುನಿಗಳಿಗೆ ಕೇಳಿದ್ದನ್ನು ಕೊಡ್ತಾ ಇದ್ದಾನಂತೆ ದಾನವಾಗಿ. ಜೊತೆಗೆ ಚಂದ್ರಹಾಸನೇ ಮೊದಲಾದ ರಾಜಮಹಾರಾಜರು ಅವರನ್ನು ಕೂಡ ಚೆನ್ನಾಗಿ ಉಪಚರಿಸಿದ್ದಾನೆ ಧರ್ಮರಾಜ.

ಹೊಂದಿರತಕ್ಕಂತಹ ಒಬ್ಬೊಬ್ಬ ರಾಜ ಮಹಾರಾಜನಿಗೂ ಕೂಡ ಸಹಸ್ರ ಕುದುರೆಗಳು, ನೂರು ನೂರು ಆನೆ, ಕೋಟಿ ಹೊನ್ನು, ಮಣಿಮಯವಾದಂತಹ ಕಿರೀಟ ಇದೆ. ಇವುಗಳನ್ನು ಕೊಟ್ಟುಬಿಟ್ಟು ಅವರನ್ನ ಸತ್ಕರಿಸಿದ್ದಾನೆ, ಅವರಿಗೆ ಆಭರಣಗಳನ್ನ ಎಲ್ಲವನ್ನು ಕೂಡ ಕೊಟ್ಟಿದ್ದಾನೆ. ಜೊತೆಗೆ ರುಕ್ಮಿಣಿ ದೇವಿ ಮೊದಲಾದ ಎಲ್ಲ ಸಮಸ್ತ ಸ್ತ್ರೀಯರು ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಶ್ರೇಷ್ಠವಾಗಿರ್ತಕ್ಕಂತಹ ರತ್ನಾಭರಣ ಪಟ್ಟೆ ಪೀತಾಂಬರಗಳನ್ನು ಕೊಟ್ಟು ಸತ್ಕರಿಸಿದ್ದಾನೆ ಧರ್ಮರಾಜ.

ಮತ್ತೆ ಧರ್ಮರಾಜ, ಎಲ್ಲ ಮುನಿಗಳು, ಎಲ್ಲ ರಾಜರು, ಸಮಸ್ತ ಜನರು ಸೇರಿರ್ತಕ್ಕಂತಹ ಆಸ್ಥಾನದ ಮಧ್ಯದಲ್ಲಿ ಒಂದು ಒಳ್ಳೆಯ ಸಿಂಹಾಸನವನ್ನು ಇಟ್ಟುಬಿಟ್ಟು ಅದರ ಮೇಲೆ ಕೃಷ್ಣನನ್ನ ಕುಳಿಸಿದ್ದಾನೆ. ಅಶ್ವಮೇಧಯಾಗದ ಫಲ ಏನಿದೆ, ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಕೃಷ್ಣನಿಗೆ ಸಮರ್ಪಿಸ್ತಾ ಇದ್ದಾನೆ. ದೇವ ದುಂದುಭಿ ಮೊಳಗ್ತಾ ಇದೆ, ಪುಷ್ಪವೃಷ್ಟಿ ಆಗ್ತಾ ಇದೆ, ಅರಳ ಮಳೆ ಸುರಿಸ್ತಾ ಇದ್ದಾರಂತೆ. ಎಲ್ಲರೂ ಕೂಡ ಜೈಕಾರವನ್ನ ಮಾಡ್ತಾ ಇದ್ದಾರೆ.

ಎಲ್ಲರೂ ಕೂಡ ರಾಜ ಮಹಾರಾಜರು, ಒಡಹುಟ್ಟಿದವರು, ಬಂಧು ಬಳಗದವರು ಎಲ್ಲರನ್ನೂ ಉಪಚರಿಸಿದ್ದಾನೆ ಈ ಧರ್ಮರಾಜ. ಕೊನೆಯಲ್ಲಿ ಕೃಷ್ಣನ ಕೈಯಲ್ಲಿ ಯಜ್ಞದ ಪುಣ್ಯವನ್ನು ಕೊಟ್ಟು ಶ್ರೇಷ್ಠತೆಯನ್ನು ತಂದುಕೊಟ್ಟಿದ್ದಾನೆ ಈ ಯಜ್ಞ ಕರ್ಮಕ್ಕೆ ಅಂತ ಹೇಳಿ ಎಲ್ಲ ಲೋಕದಲ್ಲೂ ಕೂಡ ಹೊಗಳ್ತಾ ಇದ್ದಾರಂತೆ. ಚಕ್ರವರ್ತಿಯಾಗಿರ್ತಕ್ಕಂತಹ ಧರ್ಮರಾಜ ಇಂದ್ರನಂತೆ ಹೊಳಿತಾ ಇದ್ದಾನೆ, ಇಂದ್ರನ ತೇಜಸ್ಸು ಬಂದುಬಿಟ್ಟಿದೆ,

ಅಶ್ವಮೇಧದ ಯಾಗ ಸಮಾಪ್ತಿಯಾಗ್ತಾ ಇದೆ. ಬಳಿಕ ಭೀಮ ಬಂಗಾರದ ಮಂಟಪದಲ್ಲಿ ಎಲ್ಲರೂ ಕೂಡ ಕುಳಿತು ಭೋಜನವನ್ನು ಮಾಡೋದಕ್ಕೋಸ್ಕರ ಕಂಬಳಾಸನಗಳನ್ನು ಹಾಕಿಸಿದ್ದಾನೆ. ರತ್ನ ಖಚಿತವಾಗಿರ್ತಕ್ಕಂತಹ ದೀಪಗಳನ್ನು ಹಚ್ಚಿ ಇಟ್ಟಿದ್ದಾರಂತೆ. ಬಂಗಾರದ ಹೂಜಿಗಳಲ್ಲಿ ಪನ್ನೀರನ್ನ ತುಂಬಿಸಿ ಬೇಕಾಗಿರ್ತಕ್ಕಂತಹ ಪೇಯಗಳನ್ನ ತಂದು ಇಟ್ಟಿದ್ದಾರೆ. ಭಕ್ಷ್ಯ ಭೋಜ್ಯಗಳನ್ನು ಮಾಡಿದ್ದಾರೆ. ಪ್ರೀತಿಯಿಂದ ಅದನ್ನ ಭೀಮಸೇನ ಒದಗಿಸ್ತಾ ಇದ್ದಾನೆ.

ನಾವೇದವಾಗಿರ್ತಕ್ಕಂತಹ ರಸಗಳು, ಮೇಲೋಗರಗಳು, ಅನ್ನ, ಭಕ್ಷ, ಭೋಜ್ಯ ಎಲ್ಲವನ್ನೂ ಕೂಡ ಬಡಿಸ್ತಾ ಇದ್ದಾರಂತೆ. ಭೀಮಸೇನ ಅವರೆಲ್ಲರನ್ನೂ ಕೂಡ ತೃಪ್ತಿಪಡಿಸಿದ್ದಾನೆ. ಭೋಜನ ಆದ ಮೇಲೆ ಗಂಧ, ಅನುಲೇಪನ, ಹೂವು, ಹಣ್ಣು, ತಾಂಬೂಲ, ಯಜ್ಞ ನಡೆದಷ್ಟು ದಿನವೂ ಕೂಡ ಅನೇಕ ದಾನ ಧರ್ಮಾದಿಗಳನ್ನು ಮಾಡಿ ಸತ್ಕಾರವನ್ನು ಮಾಡಿಸ್ತಾ ಇದ್ದಾನೆ ಭೀಮಸೇನ.

ಜನ ನಡೆ ನುಡಿಯನ್ನ ಅವನ ಸ್ವಭಾವವನ್ನ ಹೊಗಳ್ತಾ ಇದ್ದಾರೆ. ಸತ್ಕಾರವನ್ನ ಮಾಡತಕ್ಕಂತಹ ಭೀಮನ ಗುಣವನ್ನು ಕೂಡ, ಅರ್ಜುನನ ಹಿರಿಮೆ, ನಕುಲನ ವಿವೇಕ, ಸಹದೇವನ ಔಚಿತ್ಯ ಪ್ರಜ್ಞೆ, ಧೌಮ್ಯನ ವಿವೇಕ ವಿಚಾರ, ಮತ್ತೆ ಈ ರಾಜರುಗಳು ಅವರ ಸ್ನೇಹ, ಆ ಮುನಿಗಳ ಆ ಒಂದು ಕೀರ್ತಿ ಹೆಚ್ಚಳ, ಅದನ್ನು ಕೂಡ ಹೊಗಳ್ತಾ ಇದ್ದಾರೆ. ಬಹಳ ಚೆನ್ನಾಗಿ ನಡೆಯಿತು ಈ ಅಶ್ವಮೇಧ ಯಾಗ ಅಂತ ಹೇಳಿ ಹೊಗಳ್ತಾ ಇದ್ದಾರೆ.

ಧರ್ಮರಾಜನಿಗೆ ಭಗದಾಲಭ್ಯರು ಋಷಿಗಳು ಎಲ್ಲರೂ ಕೂಡ ಕಥೆಯನ್ನು ಹೇಳ್ತಾ ಇದ್ದಾರೆ. ಕೃಷ್ಣ ಕಥೆಯನ್ನು ಹೇಳ್ತಾ ಇದ್ದಾನೆ. ಎಲ್ಲ ರಾಜ ಮಹಾರಾಜರು ಕಥೆಯನ್ನು ಹೇಳ್ತಾ ಇದ್ದಾರೆ. ಧರ್ಮರಾಜ ಅವನ ಹೃದಯ ಸಂತೋಷಗೊಂಡು ಉಲ್ಲಸಿತವಾಯಿತು. ಆ ಸಮಯದಲ್ಲಿ ತನ್ನಲ್ಲಿ ಉಳಿದಂತಹ ಎಲ್ಲ ಹಣವನ್ನು ಕೂಡ ದಾನ ಮಾಡಿ ಮಹಾವೈಭವದಿಂದ ಹಸ್ತಿನಾಪುರವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಧರ್ಮರಾಜ.

ಯಜ್ಞವನ್ನ ನೋಡಿ ಹೋಗ್ತಾ ಇರತಕ್ಕಂತಹ ಬ್ರಾಹ್ಮಣರು ದೊಡ್ಡ ದೊಡ್ಡ ಹೊರೆಗಳನ್ನು ಹೊತ್ಕೊಂಡಿದ್ದಾರಂತೆ, ಹೆಗಲ ಮೇಲೆ ಹೊತ್ಕೊಂಡಿದ್ದಾರೆ, ತಮ್ಮ ಹೆಂಡತಿ ಮಕ್ಕಳ ಹೆಗಲ ಮೇಲೆ ಭಾರವನ್ನು ಹೊರಿಸಿದ್ದಾರೆ, ಎಲ್ಲರೂ ಕೂಡ ಮೂಟೆಗಟ್ಟಲೆ ಹೊತ್ಕೊಂಡು ಹೋಗ್ತಾ ಇದ್ದಾರಂತೆ. ಧರ್ಮರಾಜನನ್ನು ಆಶೀರ್ವದಿಸ್ಬಿಟ್ಟು ಎಂಟು ದಿಕ್ಕುಗಳಿಗೂ ಹೋಗ್ತಾ ಇದ್ದಾರೆ.

ಯಾಗ ಮುಗಿದಿದೆ. ರೋಮಶ ವಸಿಷ್ಠ ಭಗದಾಲ್ಭ್ಯ ವೇದವ್ಯಾಸ ವಾಮದೇವ ಎಲ್ಲ ಋಷಿಗಳು ಕೂಡ ಧರ್ಮರಾಜನನ್ನು ಹೊಗಳತಾ ಇದ್ದಾರೆ, ಅವನನ್ನು ಹರಸ್ತಾ ಇದ್ದಾರೆ. ಅವರಿಂದ ಬೀಳ್ಕೊಂಡು ಎಲ್ಲರೂ ಕೂಡ ತಮ್ಮ ತಮ್ಮ ಆಶ್ರಮಗಳಿಗೆ ತೆರಳಿದ್ದಾರೆ. ಕೃಷ್ಣ ಅವನ ಜೊತೆಯಲ್ಲಿ ಬಂದಂತಹ ಸಮಸ್ತ ಅಯಾದವರು ಎಲ್ಲರನ್ನೂ ಕೂಡ ಧರ್ಮರಾಜ ಸತ್ಕರಿಸಿಬಿಟ್ಟು ಭೀಮಾರ್ಜುನರನ್ನ ಜೊತೆಗೆ ಕಳಿಸಿಬಿಟ್ಟು ಕೃಷ್ಣ ಮತ್ತು ಯಾದವರು ಎಲ್ಲರೂ ಕೂಡ ಅವರವರ ಪಟ್ಟಣಕ್ಕೆ ತೆರಳುತ್ತಾ ಇದ್ದಾರೆ.

ಎಲ್ಲರನ್ನೂ ಕೂಡ ಸನ್ಮಾನಿಸ್ಬಿಟ್ಟು ಅವರವರ ಮನೆಗಳಿಗೆ ಆಶ್ರಮಗಳಿಗೆ ಕಳಿಸಿಕೊಟ್ಟಿದ್ದಾನೆ. ನಂತರದಲ್ಲಿ ಪ್ರಮಿಳೆಯ ಜೊತೆ ಅರ್ಜುನನ ವಿವಾಹ ಸಾಂಗವಾಗಿ ನಡೆದಿದೆ. ಪ್ರಮಿಳಾ ರಾಜ್ಯಕ್ಕೆ ಅರ್ಜುನನ ಅಶ್ವ ಪ್ರವೇಶ ಮಾಡಿದಾಗ ನಿನಗೆ ಮದುವೆಯನ್ನು ಮಾಡಿಸ್ತೇನೆ ಅರ್ಜುನನೊಡನೆ ಅಂತ ಹೇಳಿ ಕೃಷ್ಣ ಕರೆದುಕೊಂಡು ಬಂದಿದ್ದಾನೆ. ಅದೇ ರೀತಿಯಾಗಿ ಪ್ರಮಿಳೆಯ ಮದುವೆ ಅರ್ಜುನನೊಡನೆ ನಡೆದಿದೆ. ಎಲ್ಲರೂ ಕೂಡ ಸಂತೋಷಗೊಂಡಿದ್ದಾರೆ. 90 ವರ್ಷ ಕಾಲ ತುಂಬಾ ವೈಭವವಾಗಿ ಸಾಮ್ರಾಜ್ಯವನ್ನ ಮಾಡಿದ ಆ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಅಂತ ಹೇಳಿ ಹೇಳ್ತಾ ಇದ್ದಾರೆ.

ಪಾಂಡವ ಪ್ರತಿಷ್ಠಾಪನಾಚಾರ್ಯ ಅನ್ನಿಸಿಕೊಳ್ಳೋದು ಇದು ನನ್ನ ಹಿರಿಮೆ ಅಂತ ಹೇಳಿ ಅವನು ಅನ್ಕೊಂಡಿದ್ದಾನೆ. ಮನುಷ್ಯನಾಗಿ ಹುಟ್ಟಿ ಉಚಿತವಾದಂತಹ ಲೀಲೆಗಳನ್ನ ಮೆರೆದು ತನಗೆ ನಮಸ್ಕರಿಸಿದಂತಹ ಭಕ್ತರಿಗೆ ಭೂಲೋಕದಲ್ಲಿ ಹಬ್ಬಿದ ಕೀರ್ತಿ ಆಚಂದ್ರಾರ್ಕವಾಗಿ ಇರುತ್ತೆ ಅಂತ ಹೇಳಿ ಅಂತಹ ಆಶೀರ್ವಾದವನ್ನ, ಅಂತಹ ಫಲವನ್ನ, ಅಂತಹ ವರವನ್ನ ಕೊಡತಕ್ಕಂತಹ ಶಕ್ತಿ ಆ ದೇವಪುರದ ಲಕ್ಷ್ಮೀಶನಲ್ಲದೆ ಬೇರೆ ಯಾರಿಗೂ ಕೂಡ ಇರೋದಿಲ್ಲ. ಆದ್ದರಿಂದ ಅವನೇ ನನ್ನ ಈ ಕಾವ್ಯದ ನಾಯಕ ಅಂತ ಹೇಳಿ ನಾನು ಅನ್ಕೊಂಡೆ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ.

ಈ ರೀತಿಯಾಗಿ ಅಶ್ವಮೇಧ ಯಾಗದ ವೃತ್ತಾಂತವನ್ನ ಜೈಮಿನಿ ಮುನಿಗಳು ಜನಮೇಜಯನಿಗೆ ಹೇಳಿದ್ದಾರೆ. ಕನ್ನಡ ಭಾಷೆಯಲ್ಲಿ ಅನ್ನಮಾಂಕನ ಮಗನಾಗಿರ್ತಕ್ಕಂತಹ ಲಕ್ಷ್ಮೀಶ ಇದನ್ನ ಬರೆದ. ಆದರೆ ಇದನ್ನ ಬರೆಯೋದಕ್ಕೆ ಕಾರಣ ದೇವನೂರಿನ ಲಕ್ಷ್ಮೀಕಾಂತ, ಆ ಭಗವಂತನೇ ಇದನ್ನ ರಚಿಸಿರ್ತಕ್ಕಂತಹ ಕಾವ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ.

ದೇವಪುರದ ಲಕ್ಷ್ಮೀಕಾಂತ ಶ್ರೀಕೃಷ್ಣ ವಿಷ್ಣು ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ಅಶ್ವಮೇಧಿಕ ಪರ್ವದ ಈ ಕಥೆಯನ್ನ ಯವನಾಶ್ವ ಚಂದ್ರಹಾಸನವರಿಗೆ ಇರ್ತಕ್ಕಂತಹ ಕಥೆ. ಈ ರಾಜರ ಕಥೆಯನ್ನ ಕೇಳಿದಂತಹವರಿಗೆ ಐಶ್ವರ್ಯ, ಆರೋಗ್ಯ, ಆಯುಷ್ಯ ಎಲ್ಲವೂ ಕೂಡ ವೃದ್ಧಿಯಾಗುತ್ತೆ, ಕಲಿನಾಶವಾಗುತ್ತೆ, ಶ್ವೇತ ಕೀರ್ತಿ ಅದು ಉಂಟಾಗುತ್ತೆ, ಪುತ್ರ ಲಾಭ ಉಂಟಾಗುತ್ತೆ, ಶತ್ರು ಕ್ಷಯ ಉಂಟಾಗುತ್ತೆ, ಸ್ವರ್ಗ ಭೋಗ ಉಂಟಾಗುತ್ತೆ, ದೇವ ನೂನಿನ ಲಕ್ಷ್ಮೀಕಾಂತನಲ್ಲಿ ಭಕ್ತಿಯು ಉಂಟಾಗುತ್ತೆ ಅಂತ ಹೇಳಿ ಅಪ್ಪಣೆಯನ್ನು ಕೊಡಿಸ್ತಾ ಇದ್ದಾನೆ.

ಜೈಮಿನಿ ಭಾರತದಲ್ಲಿ ವಿಶ್ವಮೇಧದ ಈ ಪರ್ವದ ಕಥೆಯನ್ನ ಯಾರು ಕೇಳ್ತಾರೋ ಅವರಿಗೆ ಉದ್ಯಾನ, ಕೆರೆ, ಅರವಟಿಗೆ ಮೊದಲಾದಗಳನ್ನ ಏರ್ಪಡಿಸಿಬಿಟ್ಟು ಏನು ಪುಣ್ಯವನ್ನ ಸಂಪಾದನೆ ಮಾಡ್ತಾ ಇದ್ರು ಜನ, ಅಷ್ಟೂ ಪುಣ್ಯಗಳು ಅವರಿಗೆ ಲಭಿಸುತ್ತೆ. ಎಲ್ಲ ದಾನ ಧರ್ಮ ಉಪಕಾರ ವೇದ ಪುರಾಣ ಶಾಸ್ತ್ರಗಳನ್ನ ಯಾರು ಓದಿ ಯಾರು ಅಂತಹ ಪುಣ್ಯವನ್ನು ಪಡಿತಾ ಇದ್ರು, ಪುಣ್ಯಕ್ಷೇತ್ರಗಳಿಂದ ಅದರ ವಾಸ, ಅಲ್ಲಿ ತೀರ್ಥ ಸ್ನಾನ, ಜಪ, ಹೋಮ, ಮಂತ್ರ, ವ್ರತ, ಯೋಗ, ಧ್ಯಾನ, ಸಮಾಧಿ, ಏನೇನು ಮಾಡಿ ಪುಣ್ಯ ಲಾಭವನ್ನ ಪಡಿಬೇಕು ಅಂತ ಹೇಳಿ ಮನುಷ್ಯ ಪ್ರಯತ್ನವನ್ನ ಮಾಡ್ತಾ ಇದ್ನೋ ಅದೆಲ್ಲವ ಪುಣ್ಯಗಳು ಕೂಡ ಈ ಅಶ್ವಮೇಧ ಯಾಗದ ಈ ಕಥೆಯಲ್ಲಿ ಒಂದಕ್ಷರವನ್ನ ತುಂಬಾ ಸಂತೋಷದಿಂದ ಪ್ರೀತಿಯಿಂದ ಯಾರು ಕೇಳ್ತಾರೆ ಅವರಿಗೆ ಅದು ದೊರಕತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ.

0: ಈ ಒಂದು ಏನು ಕೃತಿ ಇದೆ ಅದು ಹೇಗಿದೆ ಅಂತ ಹೇಳಿದ್ರೆ, ಲಲನೆಯ ಮೃದು ಪದಗಳ ವೈಯಾರದಿಂದ ನಡೆಯುತ್ತಿದ್ದರೆ, ವೈಯಾರವನ್ನ ಮಾಡಿಕೊಂಡು ನಡೀತಾ ಇರತಕ್ಕಂತಹ ಲಲನೆಯ ಆ ಸ್ತ್ರೀ ಯಾವ ರೀತಿ ಶೋಭಿಸ್ತಾಳೋ ಅದೇ ರೀತಿಯಾಗಿ ರಸಿಕ ಹೃದಯರ ಚಿತ್ತಗಳು ಇದಕ್ಕೆ ಒಲಿದು ಬರುತ್ತೆ ಅಂತಹ ಇದನ್ನ ಈ ಕಾವ್ಯ ಪಡೆದುಕೊಂಡಿದೆ. ಹೇಗೆ ಅಂತ ಹೇಳಿದ್ರೆ, ಹೊಳೆಯತಕ್ಕಂತಹ ಬಂಗಾರದ ಆಭರಣ, ಸುಂದರವಾಗಿರ್ತಕ್ಕಂತಹ ಮುತ್ತಿನ ಹಾರಗಳಿಂದ ಅಲಂಕೃತವಾದ ದೇವನೂರಿನ ಆ ಲಕ್ಷ್ಮೀಕಾಂತ ಎಷ್ಟು ಸುಂದರವಾಗಿ ಕಾಣ್ತಾನೆ, ನೋಡ್ತಾ ಇರ್ತಕ್ಕಂತಹ ಮನುಷ್ಯನ ಹೃದಯದಲ್ಲಿ ಏನು ಒಂದು ಸಂತೋಷವನ್ನ ತೃಪ್ತಿಯನ್ನ ಉಂಟು ಮಾಡ್ತಾನೆ, ಹಾಗೆ ಈ ಕಾವ್ಯ ಆಪ್ಯಾಯಮಾನವಾಗಿ ತೋರು ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ.
1: ಪ್ರಿಯ ಕೇಳುಗರೆ, ಕವಿ ಚೈತ್ರವನಚೂತ, ಉಪಮಾಲೋಲ ಮೊದಲಾದ ಬಿರುದುಗಳ ಒಡೆಯ ಕವಿ ಲಕ್ಷ್ಮೀಶ ವಿರಚಿತ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮದಲ್ಲಿ 34ನೇ ಅಧ್ಯಾಯದ ಕೆಲ ಪದ್ಯಗಳನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಈ ಪದ್ಯಗಳ ವಾಚನ ಮಾಡಿದವರು ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ಶ್ರೀಧರ್. ಪ್ರಿಯ ಶ್ರೋತೃಗಳೇ, ಕಳೆದ ಕೆಲ ತಿಂಗಳಿಂದ ಪ್ರತಿದಿನವೂ ಪ್ರಸಾರವಾಗುತ್ತಿದ್ದ ಈ ಮಾಲಿಕೆ ಕಾವ್ಯ ಸಹೃದಯರ ಮನಗೆದ್ದಿರುವುದು ನಿಮ್ಮ ಪ್ರತಿಕ್ರಿಯೆಯಿಂದ ನಮಗೆ ವೇದ್ಯವಾಗಿದೆ. ಈ ಮಹತ್ತು ಮತ್ತು ಬೃಹತ್ತಾದ ಕಾವ್ಯ ದಾಖಲಾತಿಯ ಅಪೂರ್ವ ಕೆಲಸ ಪರಿಪೂರ್ಣವಾಗಿ ಯಶಸ್ವಿಯಾಗಿರುವುದರ ಹಿಂದೆ ಎಲ್ಲ ಗಮಕಿಗಳ, ವ್ಯಾಖ್ಯಾನಕಾರರ, ತಂತ್ರಜ್ಞರ, ಸಹಾಯಕರ, ಹೀಗೆ ಎಲ್ಲರ ಶ್ರಮವೂ ಅಡಗಿರುವುದನ್ನು ನಾವು ಗುರುತಿಸಿದ್ದೇವೆ, ಗೌರವಿಸುತ್ತೇವೆ. ಜೊತೆಗೆ ಇದನ್ನು ಮೊದಲಿನಿಂದ ಇಂದಿನವರೆಗೂ ಆಸ್ವಾದಿಸಿದ ಶ್ರೋತೃವರ್ಗ, ನೀವು ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದೀರಿ. ನಿಮಗೆಲ್ಲರಿಗೂ ತುಂಬು ಹೃದಯದ ಕೃತಜ್ಞತೆಗಳು. ಪ್ರಿಯ ಕೇಳಗರೆ, ಈ ಕಾರ್ಯಕ್ರಮ ಸರಣಿ ಪ್ರಾರಂಭವಾಗಿದ್ದು ಹಿರಿಯ ಗಮಕಿಗಳಾದ ಶ್ರೀ ಎಚ್ ಆರ್ ಕೇಶವಮೂರ್ತಿ ಅವರ ವಾಚನ ಹಾಗೂ ಹಿರಿಯ ವ್ಯಾಖ್ಯಾನಕಾರರಾದ ಶ್ರೀ ಮಾರ್ಕಾಂಡೆಯ ಅವಧಾನಿಯವರ ಧ್ವನಿಸಾರಥ್ಯದಲ್ಲಿ ಈಗ ಕಡೆಯ ಸಂಧಿಯ ಮಂಗಳ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವು ಅವರಿಂದಲೇ ನಡೆದು ಚೈತ್ರವನ ಕಾರ್ಯಕ್ರಮ ಸರಣಿ ಸುಸಂಪನ್ನಗೊಳ್ಳುತ್ತಿದೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು.

ಲೋಕದಲ್ಲಿ ಅನೇಕ ತರಹ ಪುಣ್ಯವನ್ನು ಮಾಡ್ತಾರೆ, ಧರ್ಮ ಕಾರ್ಯವನ್ನು ಮಾಡ್ತಾರೆ, ಪುಣ್ಯಪ್ರದವಾದಂತಹ ಕೆಲಸಗಳನ್ನು ಮಾಡ್ತಾರೆ, ಬಡಬಗ್ಗರಿಗೆ ಅನ್ನದಾನವನ್ನು ಮಾಡ್ತಾರೆ, ಅರವಟ್ಟಿಗೆಯನ್ನು ಇಡ್ತಾರೆ, ನದಿಗೆ ಮೆಟ್ಟಲನ್ನು ಸೋಪಾನವನ್ನು ಮಾಡ್ತಾರೆ, ಸೇತುವೆಯನ್ನು ಮಾಡ್ತಾರೆ. ಅಖಿಲ ಪುಣ್ಯಕರ್ಮದಿಂದ ಧರ್ಮದಿಂದ ಏನು ಫಲ ಬರುತ್ತೋ, ಈ ಭಾರತದಲ್ಲಿ ಒಂದು ಅಕ್ಷರವನ್ನು ಕೇಳಿದರೆ ಅದು ಬರುತ್ತೆ. ಯೋಗ ಯಾಗ ಪುಣ್ಯಸಿದ್ಧಿಗೋಸ್ಕರ ತಪಸ್ಸು ಯೋಗವನ್ನು ಮಾಡ್ತಾರೆ, ಅದರಿಂದ ಆತ್ಮಸ್ವರೂಪವನ್ನು ತಿಳ್ಕೊಳ್ತಾರೆ. ಯಾಗವನ್ನು ಮಾಡಿ ಸಕಲ ಪುಣ್ಯವನ್ನು ಕೂಡ ಅನ್ನದಾನಾದಿಗಳನ್ನೆಲ್ಲ ಮಾಡಿ ದಕ್ಷಿಣಾದಿಗಳನ್ನು ಕೊಟ್ಟು ಆ ಯಾಗದಿಂದ ಇಡೀ ರಾಷ್ಟ್ರಕ್ಕೆ ಮಂಗಳವಾಗಲಿ ಅಂತ ಮಾಡ್ತಾರೆ. ಅದರಿಂದ ಯಾವ ಪುಣ್ಯ ಬರುತ್ತೋ, ಭೂದಾನದಿಂದ ಏನು ಪುಣ್ಯ ಬರುತ್ತೋ, ಸುವರ್ಣದಾನದಿಂದ ಏನು ಪುಣ್ಯ ಬರುತ್ತೋ, ಗೋದಾನದಿಂದ ಏನು ಪುಣ್ಯ ಬರುತ್ತೋ, ಮತ್ತು ಧ್ಯಾನಾದಿಗಳಿಂದ ಋಷಿಗಳು ತಪಸ್ಸಿನಿಂದ ಏನು ಪುಣ್ಯವನ್ನು ಪಡೀತಾರೋ ಅದೆಲ್ಲವೂ ಕೂಡ ಈ ಸತ್ಕಥೆಯನ್ನು ಪ್ರೀತಿಯಿಂದ ಕೇಳಿದವರಿಗೆ ಜೈಮಿನಿ ಮಹರ್ಷಿಗಳು ನೇರವಾಗಿ ಜನಮೇಜಯನಿಗೆ ಹೇಳಿದ ಕೃಷ್ಣ ಭಕ್ತಿಯಿಂದ ಕೂಡಿದ ಅತ್ಯುತ್ತಮವಾದ ಈ ಕಥೆಯನ್ನು ಕೇಳಿದವರಿಗೆ ಶೋಕ ಭಯ ದುಃಖ ಪಾಪ ಸಂತಾಪ ಎಲ್ಲವೂ ಕೂಡ ಹೋಗಿ ನಿರ್ಮಲತರವಾದ ಬುದ್ಧಿಯನ್ನು ಸಿದ್ಧಿಯನ್ನು ಯಾವಾಗಲೂ ಕೂಡ ಅನವರತ ಕಥಾನಾಯಕನಾದ ಶ್ರೀಕೃಷ್ಣ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಮೈಸೂರು ದಸರಾದಲ್ಲಿ ಭಾಗವಹಿಸಲು ರಕ್ಷಣಾ ಪಡೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಹ್ವಾನ. ಉತ್ಪಾದನಾ ಕ್ಷೇತ್ರದ ಬೆಳವಣಿಗೆಯಲ್ಲಿ ಎನ್ಟಿಎಚ್ ಗುಣಮಟ್ಟ ಪ್ರಮಾಣೀಕರಣ ಕೇಂದ್ರದ ಪಾತ್ರ ಮುಖ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೆರೆಗಳ ಒತ್ತುವರಿ ತೆರವಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ನೇಪಾಳ ಪ್ರವಾಹದಲ್ಲಿ ರಾಜ್ಯದ 17 ಮಂದಿ ನಾಪತ್ತೆ, ಕನ್ನಡಿಗರನ್ನು ಸುರಕ್ಷಿತವಾಗಿ ತವರಿಗೆ ಕರೆತರಲು ಸರ್ಕಾರ ನಿರ್ಧಾರ. ರಾಜ್ಯದ ಹೊಸೂರು ಅರಣ್ಯ ವಿಭಾಗದ ನಡುವೆ 3 ಆನೆ ಕಾರಿಡಾರ್ ಪ್ರಕಟಿಸಿದ ತಮಿಳುನಾಡು ಸರ್ಕಾರ. ಬೆಂಗಳೂರಿನ ಜನದಟ್ಟಣೆ ಕಡಿಮೆ ಮಾಡಲು ರಾಜ್ಯದ ಇತರೆ ಪ್ರಮುಖ ನಗರಗಳಲ್ಲಿ ಉದ್ಯೋಗ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಮೂಲಸೌಕರ್ಯಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಿಕ್ಕ ಪಟ್ಟಣಗಳಿಂದ ದೊಡ್ಡ ನಗರಗಳವರೆಗೆ ಪ್ರತ್ಯೇಕ ರಿಂಗ್ ರೋಡ್ಗಳ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗುತ್ತಿದೆ. ನಗರಗಳ ಒಳಗೆ ಅನಗತ್ಯ ವಾಹನ ದಟ್ಟಣೆ ಪ್ರವೇಶಿಸುವುದನ್ನು ತಪ್ಪಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಮೈಸೂರು ದಸರಾವನ್ನು ಮತ್ತಷ್ಟು ವೈಭವಯುತವಾಗಿ ಆಚರಿಸುವ ಅಗತ್ಯವಿದೆ ಎಂದಿರುವ ಅವರು, ಸೇನೆ, ವಾಯುಪಡೆ ಸೇರಿದಂತೆ ರಕ್ಷಣಾ ಪಡೆಗಳ ಸಿಬ್ಬಂದಿಯನ್ನು ದಸರಾ ಕಾರ್ಯಕ್ರಮಗಳಲ್ಲಿ ಹಾಗೂ ಮೆರವಣಿಗೆಯಲ್ಲಿ ಭಾಗವಹಿಸುವಂತೆ ಆಹ್ವಾನಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಕಸಿತ ಭಾರತವಾಗಬೇಕಾದರೆ ಉತ್ಪಾದನಾ ಕ್ಷೇತ್ರ ಬಹುಮುಖ್ಯ ಕೇಂದ್ರವಾಗಿ ಅಭಿವೃದ್ಧಿಗೊಳ್ಳಬೇಕು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನ್ಯಾಷನಲ್ ಟೆಸ್ಟ್ ಹೌಸ್ ಎನ್ಟಿಎಚ್ನ ವಿವಿಧ ಪ್ರಯೋಗಾಲಯಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇಶೀಯ ಉತ್ಪಾದನೆ ಮತ್ತು ಅದರ ರಫ್ತು ಹೆಚ್ಚಿಸಲು ಉತ್ಪನ್ನಗಳ ಗುಣಮಟ್ಟ ಪ್ರಮಾಣೀಕರಣ ಮುಖ್ಯ ಪಾತ್ರ ವಹಿಸುತ್ತದೆ. ಈ ನಿಟ್ಟಿನಲ್ಲಿ ನ್ಯಾಷನಲ್ ಟೆಸ್ಟ್ ಹೌಸ್ ಮುಖ್ಯ ಜವಾಬ್ದಾರಿ ವಹಿಸಿಕೊಳ್ಳಬೇಕೆಂದು ಸಲಹೆ ನೀಡಿದ್ದಾರೆ. ದೇಶದಲ್ಲಿ 250,000 ನವೋದ್ಯಮಗಳಿವೆ. ಆಟೋಮೊಬೈಲ್ ಮತ್ತು ಮೊಬೈಲ್ ಉತ್ಪಾದನಾ ಕ್ಷೇತ್ರದಲ್ಲಿಯೂ ಭಾರತ ಗಣನೀಯ ಪ್ರಗತಿ ಸಾಧಿಸಿದೆ. ರಕ್ಷಣಾ ಕ್ಷೇತ್ರದ ಉತ್ಪಾದನೆಯಲ್ಲೂ ದೇಶದ ಕಾರ್ಯಚಟುವಟಿಕೆ ವ್ಯಾಪ್ತಿ ಹೆಚ್ಚಿದೆ. ಈ ಹಿನ್ನೆಲೆಯಲ್ಲಿ ಎನ್ಟಿಎಚ್ ಸಕ್ರಿಯ ಪಾತ್ರ ವಹಿಸಿ ದೇಶದ ಉತ್ಪಾದನಾ ಕ್ಷೇತ್ರಕ್ಕೆ ಪೂರಕ ಗುಣಮಟ್ಟ ಪ್ರಮಾಣೀಕರಣ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಹಾಗೂ ಭ್ರಷ್ಟಾಚಾರಗಳ ನಡುವೆ ಅವಿನಾಭಾವ ಸಂಬಂಧವಿದೆ. ಬೋಫೋರ್ಸ್, ಕಲ್ಲಿದ್ದಲು, ಕಾಮನ್ವೆಲ್ತ್ ಸೇರಿದಂತೆ ಹಲವಾರು ಹಗರಣಗಳನ್ನು ಎದುರಿಸಿದ ಕಾಂಗ್ರೆಸ್ ಸರ್ಕಾರ ಈಗ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಭ್ರಷ್ಟಾಚಾರದಲ್ಲಿ ಅವರ ಬೆಂಬಲಕ್ಕೆ ನಿಂತಿದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಹಣ ಪರಿಶಿಷ್ಟರಿಗೆ ತಲುಪುವ ಬದಲು ಪಕ್ಷದ ಕಾರ್ಯಚಟುವಟಿಕೆಗಳಿಗೆ ಬಳಸಲಾಯಿತು ಎಂದು ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರ್ವ ಅಧಿಕಾರಿ ಆತ್ಮಹತ್ಯೆ ಪತ್ರದಲ್ಲೂ ಸಚಿವರ ಹೆಸರನ್ನು ಉಲ್ಲೇಖಿಸಿದ್ದರೂ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿರುವುದು ಎಷ್ಟು ಸರಿ ಎಂದು ಪ್ರಹ್ಲಾದ್ ಜೋಶಿ ಪ್ರಶ್ನಿಸಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೆರೆಗಳ ಒತ್ತುವರಿ ತೆರವಿಗೆ ಸರ್ಕಾರ ಮುಂದಾಗಿದೆ. ಈ ಕುರಿತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿದ್ದಾರೆ. ಇಲಾಖೆಯ ನಿರ್ವಹಣೆಯಲ್ಲಿರುವ ಕೆರೆಗಳ ಸಂಖ್ಯೆ ಮತ್ತು ಯಾವ ಯಾವ ಕೆರೆಗಳ ಎಷ್ಟು ಪ್ರದೇಶ ಒತ್ತುವರಿಯಾಗಿದೆ ಹಾಗೂ ಒತ್ತುವರಿ ತೆರವಿಗೆ ಕೈಗೊಂಡಿರುವ ಕ್ರಮಗಳೇನು ಎಂಬ ಸಂಪೂರ್ಣ ಮಾಹಿತಿಯನ್ನು 10 ದಿನಗಳೊಳಗಾಗಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ಮುಂದಿನ 30 ವರ್ಷಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಳವಾಗುವ ಜನಸಂಖ್ಯೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮೇಲ್ಮೈ ನೀರಿನಿಂದ ಶುದ್ಧ ಕುಡಿಯುವ ನೀರು ಪೂರೈಕೆಗೆ ಸರ್ಕಾರ ಯೋಜನೆ ರೂಪಿಸಿದೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದ ಬರ ಪರಿಸ್ಥಿತಿ ವರದಿಯನ್ನು ಕೇಂದ್ರಕ್ಕೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಸಲ್ಲಿಸಲಾಗುವುದು ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಹಾಗೂ ಗುಳೆ ತಪ್ಪಿಸಲು ಕಾಮಗಾರಿಗಳನ್ನು ಕೈಗೊಳ್ಳುವುದು ಸರ್ಕಾರದ ಪ್ರಥಮ ಆದ್ಯತೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ನಾಗೇಂದ್ರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಸರ್ಕಾರಕ್ಕೆ ಮುಜುಗರ ಆಗಬಾರದು ಎಂಬ ದೃಷ್ಟಿಯಿಂದ ರಾಜೀನಾಮೆ ನೀಡಿದ್ದಾರೆ. ಬಿಜೆಪಿ ನಾಯಕರು ಈ ವಿಚಾರದಲ್ಲಿ ಅನಗತ್ಯ ರಾಜಕಾರಣ ಮಾಡಿದ್ದಾರೆ. ದಾಖಲೆಗಳೇ ಇಲ್ಲದೆ ಆರೋಪ ಮಾಡುತ್ತಿರುವ ಬಿಜೆಪಿ ನಾಯಕರು ಸದನದಲ್ಲೂ ಚರ್ಚೆಗೆ ಸಿದ್ಧವಿರಲಿಲ್ಲ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ 100ನೇ ಜನ್ಮ ದಿನಾಚರಣೆಯನ್ನು ಇಂದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಂಜೆ ನಡೆಯುವ ಕಾರ್ಯಕ್ರಮವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಮೌಲ್ಯಯುತ ಆಡಳಿತ ವಿಕೇಂದ್ರೀಕರಣ ಮತ್ತು ಪಾರದರ್ಶಕತೆಗೆ ಹೆಸರುವಾಸಿಯಾಗಿದ್ದ ರಾಮಕೃಷ್ಣ ಹೆಗಡೆ 1983ರಿಂದ 1988ರವರೆಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹದಲ್ಲಿ ರಾಜ್ಯದ 17 ಮಂದಿ ನಾಪತ್ತೆಯಾಗಿದ್ದಾರೆ. ಇನ್ಫೋಸಿಸ್ ಸಿಇಒ ಗೋಪಿ ಶೆಟ್ಟಿ ಸೇರಿದಂತೆ ರಾಜ್ಯದ ಹಲವರು ನಾಪತ್ತೆಯಾಗಿದ್ದು ಸಂಪರ್ಕಕ್ಕೆ ಸಿಗುತ್ತಿಲ್ಲ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಇದೇ ವೇಳೆ ಇನ್ಫೋಸಿಸ್ ಸಂಸ್ಥೆ ಕೂಡ ಗೋಪಿ ಶೆಟ್ಟಿ ಅವರೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಗಿಲ್ಲ ಎಂದು ದೃಢಪಡಿಸಿದೆ. ನೇಪಾಳದಲ್ಲಿ ಸಿಲುಕಿರುವ ಕನ್ನಡಿಗರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿದ್ದು, ಸುರಕ್ಷಿತವಾಗಿ ತವರಿಗೆ ಮರಳಲು ಎಲ್ಲ ಅಗತ್ಯ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ದೆಹಲಿ ತಲುಪುವ ಎಲ್ಲ ಕನ್ನಡಿಗರಿಗೆ ಸೂಕ್ತ ವಸತಿ ಕಲ್ಪಿಸುವಂತೆ ಹಾಗೂ ಅಲ್ಲಿಂದ ಬೆಂಗಳೂರಿಗೆ ಸುರಕ್ಷಿತವಾಗಿ ಆಗಮಿಸಲು ಅಗತ್ಯ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚಿಸಿದ್ದಾರೆ. ರಾಜ್ಯದ ಹೊಸೂರು ಅರಣ್ಯ ವಿಭಾಗದ ನಡುವೆ ಸುರಕ್ಷಿತ ಸಂಚಾರಕ್ಕಾಗಿ ತಮಿಳುನಾಡು 3 ಆನೆ ಕಾರಿಡಾರ್ಗಳನ್ನು ಪ್ರಕಟಿಸಿದೆ. ಜವಳಗಿರಿ ಉಲಿಬಂದ ತಗ್ಗಟ್ಟಿ, ಜವಳಗಿರಿ ಪನ್ನೈ ಅಂಚೆಟ್ಟಿ ಮತ್ತು ಬಿಲ್ಲಿಕಲ್ ಜವಳಗಿರಿ ಅಧಿಸೂಚನೆಯಡಿ ಗುರುತಿಸಲಾದ ಕಾರಿಡಾರ್ಗಳಾಗಿವೆ. 3 ಕಾರಿಡಾರ್ಗಳು 10,300 ಹೆಕ್ಟೇರ್ಗಿಂತ ಹೆಚ್ಚು ಮೀಸಲು ಅರಣ್ಯಗಳು ಮತ್ತು ವನ್ಯಜೀವಿ ಅಭಯಾರಣ್ಯ ಭೂಮಿಯನ್ನು ಒಳಗೊಂಡಿದೆ. ಈ 3 ಕಾರಿಡಾರ್ಗಳು ತಮಿಳುನಾಡು ಕರ್ನಾಟಕ ಗಡಿಯಲ್ಲಿ ಪ್ರಮುಖ ಪರಿಸರ ಸಂಪರ್ಕಗಳನ್ನು ರೂಪಿಸಿದೆ. ಈ ಕಾರಿಡಾರ್ನಲ್ಲಿ ಆನೆ ಹಿಂಡುಗಳು, ನೀರು ಮತ್ತು ಮೇವು ಲಭ್ಯತೆಯಲ್ಲಿನ ಬದಲಾವಣೆ, ಸಂತಾನೋತ್ಪತ್ತಿ ಅಗತ್ಯತೆ ಮತ್ತು ಆವಾಸ ಸ್ಥಾನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಿಯಮಿತವಾಗಿ ಎರಡೂ ರಾಜ್ಯಗಳ ನಡುವೆ ಸಂಚರಿಸುತ್ತವೆ. ರಾಜ್ಯದ ವಿವಿಧ ನ್ಯಾಯಾಲಯಗಳಲ್ಲಿ ವಿಚಾರಣೆಯಲ್ಲಿರುವ ಅಪರಾಧ ಪ್ರಕರಣಗಳನ್ನು ಹಿಂಪಡೆಯುವ ಕುರಿತು ಪರಿಶೀಲಿಸಿ ಸೂಕ್ತ ಶಿಫಾರಸುಗಳನ್ನು ನೀಡಲು ರಾಜ್ಯ ಸರ್ಕಾರ ಸಚಿವ ಸಂಪುಟ ಉಪಸಮಿತಿ ರಚಿಸಿದೆ. ಉಪಸಮಿತಿಯಲ್ಲಿ ಗೃಹ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಇ ಆಡಳಿತ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಸದಸ್ಯರಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ, ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಹಾಗೂ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಸಮಿತಿ ಒಳಗೊಂಡಿದೆ. ನೇಪಾಳದಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾಗೂ ದಿಢೀರ್ ಪ್ರವಾಹ ದುರಂತಕ್ಕೆ ಸಂಬಂಧಿಸಿದಂತೆ ದಾವಣಗೆರೆ ಜಿಲ್ಲೆಯ ಪ್ರವಾಸಿಗರು ಅಥವಾ ನಾಗರಿಕರು ನಾಪತ್ತೆಯಾಗಿದ್ದರೆ ತಕ್ಷಣವೇ ಅವರ ವಿವರಗಳನ್ನು ಒದಗಿಸುವಂತೆ ಜಿಲ್ಲಾಡಳಿತ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ನಾಪತ್ತೆಯಾದ ವ್ಯಕ್ತಿಯ ಪೂರ್ಣ ಹೆಸರು, ಮೊಬೈಲ್ ಸಂಖ್ಯೆ, ಕೊನೆಯದಾಗಿ ಸಂದರ್ಶಿಸಿದ ಸ್ಥಳ ಮತ್ತು ಸಮಯ ಹಾಗೂ ಖಾಯಂ ವಿಳಾಸದ ವಿವರಗಳನ್ನು ಜಿಲ್ಲಾಡಳಿತಕ್ಕೆ ತಕ್ಷಣವೇ ಒದಗಿಸಬೇಕು. ಈ ವಿವರಗಳನ್ನು ನಮೂದಿಸಲು ರಾಜ್ಯ ಸರ್ಕಾರ ವಿಶೇಷ ಗೂಗಲ್ ಫಾರ್ಮ್ ನೀಡಿದೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಜಿಎಂ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ವಿಶೇಷ ಆಂದೋಲನ ದಿನಗಳನ್ನು ನಿಗದಿಪಡಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ಕಂಡುಬರುವ ಸಂದರ್ಭಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ತಾತ್ಕಾಲಿಕ ವ್ಯವಸ್ಥೆಗಳನ್ನು ಮಾಡುವ ಬದಲು ಶಾಶ್ವತ ನೀರು ಪೂರೈಕೆ ಕ್ರಮಗಳನ್ನು ಕೈಗೊಳ್ಳಲು ಹೆಚ್ಚಿನ ಆದ್ಯತೆ ನೀಡುವಂತೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಇಂಜಿನಿಯರ್ಗಳಿಗೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾ ದಿಲೀಶ್ ಶಶಿ ನಿರ್ದೇಶನ ನೀಡಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾಗೂ ದಿಢೀರ್ ಪ್ರವಾಹ ದುರಂತಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಿಸಿದಂತೆ ಸಂತ್ರಸ್ತರು ನೆರವಿಗಾಗಿ 1070 ಅಥವಾ 0800-2225-377ಕ್ಕೆ ಕರೆ ಮಾಡಬಹುದು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರು ದಸರಾದಲ್ಲಿ ಭಾಗವಹಿಸಲು ರಕ್ಷಣಾ ಪಡೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಹ್ವಾನ. ಉತ್ಪಾದನಾ ಕ್ಷೇತ್ರದ ಬೆಳವಣಿಗೆಯಲ್ಲಿ ಎನ್ಟಿಎಚ್ ಗುಣಮಟ್ಟ ಪ್ರಮಾಣೀಕರಣ ಕೇಂದ್ರದ ಪಾತ್ರ ಮುಖ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೆರೆಗಳ ಒತ್ತುವರಿ ತೆರವಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ನೇಪಾಳ ಪ್ರವಾಹದಲ್ಲಿ ರಾಜ್ಯದ 17 ಮಂದಿ ನಾಪತ್ತೆ, ಕನ್ನಡಿಗರನ್ನು ಸುರಕ್ಷಿತವಾಗಿ ತವರಿಗೆ ಕರೆತರಲು ಸರ್ಕಾರ ನಿರ್ಧಾರ. ರಾಜ್ಯದ ಹೊಸೂರು ಅರಣ್ಯ ವಿಭಾಗದ ನಡುವೆ 3 ಆನೆ ಕಾರಿಡಾರ್ ಪ್ರಕಟಿಸಿದ ತಮಿಳುನಾಡು ಸರ್ಕಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40ಕ್ಕೆ.
4: ಆಕಾಶವಾಣಿ ಬೆಂಗಳೂರು.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
6: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
5: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
6: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
5: ಟೋಲ್ ಫ್ರೀ 1-800-420-2233.
4: ಈಗ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಸಂದರ್ಶನ ಭಾಗವಹಿಸಿದ್ದಾರೆ ಸುಬ್ಬಯ್ಯ ನಾಯ್ಡು, ಸಂದರ್ಶಕರು ವೀರಣ್ಣ ಜಿ ಹೆಚ್.
7: ನಮಸ್ಕಾರ ವೀರಣ್ಣ. ತಾವು ಒಂದು ದೊಡ್ಡ ವೃಕ್ಷದಾಗಿದ್ದುಕೊಂಡು ಅನೇಕ ಜನ ನಟರಿಗೆ ಆಶ್ರಯ ಕೊಟ್ಟಿದ್ದೀರಿ. ಆ ರೀತಿ ತಮ್ಮ ಆಶ್ರಯ ಪಡೆದು ತಮ್ಮಲ್ಲಿ ಖ್ಯಾತಿಗೆ ಬಂದವರು ಸುಬ್ಬಯ್ಯ ನಾಯ್ಡು ಅವರು. ಇವಾಗ ಸುಬ್ಬಯ್ಯ ನಾಯ್ಡು ಅವ್ರ ವಿಷಯ ಮಾತಾಡ್ಬೇಕಾದ್ರೆ ತಮ್ಗಿಂತ ಇನ್ಯಾರು ಜಾಸ್ತಿ ನಮ್ಗೆ ಹೇಳಲಾರ್ದು ಅಂತ ಹೇಳಿದ್ದೆ ನಾವಿಲ್ಲಿಗೆ ಆಹ್ವಾನಿಸಿದ್ದೀವಿ.
8: ಸರಿ ಸ್ವಾಮಿ.
7: ತಮಗೂ ಸುಬ್ಬಯ್ಯ ನಾಯ್ಡು ಅವ್ರಿಗೆ ಪರಿಚಯ ಆಗಿದ್ಯಾವಾಗ ಅಂದರೆ ತಮ್ಮ ಕಣ್ಣಿಗೆ ಅವ್ರು ಬಿದ್ದಿದ್ಯಾವಾಗ?
8: ಸರಿಯೇ ನೋಡಿ, ನಾವು ಮೈಸೂರಿನ ನಾಟಕ ಆಗಿದ್ದು ಪ್ರಥಮ 23rd ಮೈಸೂರಿಗೆ ಹೋದವು. ಆಗ ನಾವು ನಾಟಕ ಆಡ್ತಿದ್ದ ಸಮಯದಲ್ಲಿ ನಾವು ನಾಟಕ ಒಳ್ಳೆ ಹೆಸರು ಬಂತು ಭಗವಂತನ ಕೃಪೆಯಿಂದ. ಆಗ ಇವ್ರಿಗೊಂಥರ ಮನಸ್ಸು ಹುಟ್ಟಿತು, ನಮ್ಮ ಕಂಪ್ನಿಲಿ ಸೇರಬೇಕು ಅನ್ನೋದು ಆಸೆ ಹುಟ್ಟಿತು, ಅಭಿರುಚಿ ಹುಟ್ಟಿತು. ಅವರಿಗೆ ಬಂದು ನನ್ನ ಕೇಳಿದರು. ಆವಾಗ ಅವ್ರಿಗೆಲ್ಲ ಸಾಧಾರಣ ಒಂದು 25 ಒಳಗೆ ಇತ್ತು, ತರುಣರು, ಒಳ್ಳೆ ಪುಷ್ಟಿಯಾದ ಶರೀರ. ಬಂದು ಸ್ವಾಮಿ ನಾನು ನಿಮ್ಮ ಕಂಪ್ನಿ ಬರಬೇಕು ಅಂತ ನನ್ನನ್ನೇ ಪ್ರಶ್ನೆ ಮಾಡಿರು. ಒಳ್ಳೆ ಚಿಗುರು ಮೀಸೆ, ಒಳ್ಳೆ ಸುಂದರವಾದ ಮುಖ, ಅಂದರೆ ಅವ್ರು ನೋಡ್ತಾರೆ ಒಂಥರ ಟಿವಿ ಜಾಸ್ತಿ ಮನುಷ್ಯನಲ್ಲಿ. ನಾನು ನೋಡಿ ಯೋಚನೆ ಮಾಡಿ ಇಂಥ ಟಿವಿ ಆದ ಮನುಷ್ಯ ಈ ಚಿಗುರು ಮೀಸೆ ಉಳ್ಳವನು ಅಂದರೆ ಬೀಸ ತಿರುಗಿಕೊಂಡೇ ಬಂದಿದ್ದ. ಎಷ್ಟು ದಪ್ಪನಾದ ಮೀಸೆ ಇರಲಿಲ್ಲ, ಸಣ್ಣಗಿದ್ದ ತಿರುಗಿಕೊಂಡೇ ಬಂದಿದ್ದ. ಓಹೋ, ಈ ಜೋರನ್ನ ಸ್ವಾಮಿ ನಮ್ಮ ಹತ್ರ ಪೂರೈಸೋದು ಕಷ್ಟ. ಹಾಗೆ ನಾನೇ ಮನಸ್ಸಿನಲ್ಲೇ ಅಂದ್ಕೊಂಡು ಹಾಡೋದಕ್ಕೇನಾದರೂ ಬರುತ್ತೇನಪ್ಪ ಅಂತ ನಾನು ಕೇಳಿದೆ. ಸ್ವಲ್ಪ ಆವಾಗ ಹಾಡಿಕೆನ ಮುಖ್ಯವಾಗಿತ್ತು, ಅದೇ ಪ್ರಾಮುಖ್ಯ. ಹಾಡಿಗೆ ಬರೆದಿದ್ದ ಮೇಲೆ ನಾವು ಯಾವ ನಾಟ್ ಪಾರ್ಟು ಕೊಡ್ತಿರಲಿಲ್ಲ, ಪ್ರತಿಯೊಂದು ಪಾತ್ರಕ್ಕೂ ಹಾಡಿದ್ದೇ ಇರೋದು ಆವಾಗಿನ ಕಾಲದಲ್ಲಿ.
7: ರಾಜನ್ ಮೊದಲು ಮಾಡ್ಕೊಂಡು ಜವಾನ್ವರೆಗೂ ಹಾಡಲೇಬೇಕು.
8: ಬಂದೇ ಬಂದೇ ಅನ್ಕೊಂದು ಹಾಡು. ಹೀಗಿರೋ ಸಮಯದಲ್ಲಿ ಬಂದು ಕೇಳಿದ್ರು, ಅಪ್ಪ ನನ್ನಲ್ಲಿ ಬಹಳ ಜನ ಇದ್ದಾರೆ, ಈಗ ಸದ್ಯಕ್ಕೆ ನಮ್ಮಲ್ಲಿ ಸ್ಥಳವಿಲ್ಲ ಅಂತ ಹೇಳಿಬಿಟ್ಟೆ ನಾನು. ಆಗ ಹೇಳಿಬಿಟ್ಟ ಅಂತ ನಾವು ಮಡ್ರಾಸ್ಗೆ ಹೋದ್ವು. ಮಡ್ರಾಸ್ಗೆ ಹೋಗೋ ಪ್ರೋಗ್ರಾಮ್ ಇತ್ತು. ಅಲ್ಲಿ ಹೆಚ್ಚಿಗೆ ಖರ್ಚುಗಳು ಇಟ್ಕೊಂಡಿದ್ರೆ ತಮಿಳುನಾಡು ಹೇಗಾಗುತ್ತೋ ಒಂದು ಭಯದಿಂದಲೂ ಇದು ಕಾರಣದಿಂದಲೂ ನಾನು ಸದ್ಯಕ್ಕೆ ಬೇಡ ಅಂತ ಹೇಳಿಬಿಟ್ಟೆ, ಹೊರಟು ಹೋಗ್ಬಿಟ್ಟೆ.
7: ಆತನ ಟಿವಿ ನೋಡ್ಬಿಟ್ಟು ಇನ್ನು ನಮ್ಮ ಹತ್ರ
8: ಮೀಸೆ ನೋಡಿ ಹೇಳ್ಬಿಟ್ಟೆ ನಾನು. ಹಾಗೆ ಆಗಿತ್ತು. ಆನಂತರ ಮದ್ರಾಸ್ಗೆ ಹೋಗಿ ತಿರ್ಕೊಂಡು ಬಂದು ಬಂದ ನಂತರ ನಾವು ಶಿವಮೊಗ್ಗಲ್ಲಿ ನಾಟಕ ಆಡ್ತಾ ಇದ್ದು 27th. ಆಗ ನಮ್ಮಲ್ಲಿ ಒಳ್ಳೆ ಹೆಸರಾಂತ ನಟರು ಮಲ್ಲಪ್ಪನವರು ಅಂತ ಇದ್ರು. ಆಗ ಸಿ ವಿ ನಮ್ಮ ನಾಗೇಶ್ ರಾಯರು ಇದ್ರು, ಮಲ್ಲಪ್ಪನವರು ಇದ್ರು, ಒಳ್ಳೊಳ್ಳೆ ಹೆಸರಾಂತ ನಟರೇ ನನ್ನಲ್ಲಿ ಇದ್ರಿಗಿನ ಸಾಧಾರಣವಾದ್ರೆ ಯಾರು ಇರಲಿಲ್ಲ. ಹಾಗಿತ್ತು ಆ ಭಗವತ್ ಕೃಪೆ, ಚನ್ಮಶ್ವೇಶ್ವರನ ಕೃಪೆಯಿಂದ ಒಳ್ಳೊಳ್ಳೆ ನಟರು ಸೇರಿಕೊಂಡಿದ್ರು. ನಮ್ಮ ನಾಟಕಗಳು ಹಾಗೆ ಇದ್ದೋ, ಸೀನರಿಗಳು ಹಾಗೆ ಇದ್ದೋ, ಅತ್ಯುತ್ತಮವಾದ ಪೇಂಟರ್ಗಳು ಇದ್ರು. ಆಗ ಈ ಸಿ ಬಿ ಮಲ್ಲಪ್ಪನವರಿಗೆ ಯಾರೋ ಭಾಗ ಕರೆದ್ರು, ಅವ್ರ ಜನಗಳೇ, ದೊಡ್ಡಬಳ್ಳಾಪುರದ ಸಾಹುಕಾರ ನಂಜುಂಡಪ್ಪನವರು ಬೇರೆ ನಾಟಕ ಮಾಡಿ ಅವ್ರನ್ನ ಕರೆಯೋದಕ್ಕೆ ಸಂಧಾನ ಮಾಡ್ತಾ ಇದ್ರು. ಆವಾಗ ನನಗೂ ಸಂಧಾನ ಇವ್ರು ಹೋಗ್ತಾರೆ ತಿಳ್ಕೊಂಡು ಈ ಸುಬ್ಬಯ್ಯ ನಾಯ್ಡು ಮೊಟ್ಟ ಮೊದಲು ಬಂದಿದ್ರಲ್ಲ ನನ್ನಲ್ಲಿ ಬಿಟ್ಟುಬಿಟ್ಟು ಇವರ ಕಂಪ್ನಿಗೆ ಹೋಗಿದ್ರು, ತುಮಕೂರು ಸೀತಾರಾಮಯ್ಯನ ಕಂಪ್ನಿಗೆ ಹೋಗಿದ್ರು.
7: ಸೀತು ಕಂಪ್ನಿ? ಹೌದು,
8: ಸೀತಾ ಮನೋಹರ ಅನ್ನೋದೊಂದು ಕಂಪ್ನಿ ಇತ್ತು ತುಮಕೂರಿಂದು. ಅಲ್ಲಿಗೆ ಹೋಗಿ ಸೇರಿಕೊಂಡ್ರು. ಬರಬೇಕಾದ ಆಸೆಯೇನೋ ಇಲ್ಲಿತ್ತು, ಇಲ್ಲ ಆಗಲಿಲ್ಲ, ಅಲ್ಲಿ ಹೋಗ್ಬಿಟ್ರು. ಆ ನಂತರ ನಾನು ಒಂದು ವರ್ತಮಾನ ಕೊಟ್ಟೆ, ಬರೋ ಅಭಿಪ್ರಾಯದಲ್ಲಿ ಬರೋದು ಅಂತ. ಸಾಕು ಅವ್ರಿಗೆ ಒಳ್ಳೆ ಅದು ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗೆ ಅವರು ನಾನು ಹೇಳಿ ಕಳಿಸಿದ ಕೂಡಲೇ ಹೊರಟು ಬಂದ್ಬಿಟ್ರು ಶಿವಮೊಗ್ಗಿಗೆ. 27th ಹಾಗೆ ಬಂದರು.
7: ಸರಿ, ಇವರು 27th ತಮ್ಮ ಹತ್ರ ಬಂದರು ಅಂದರೆ ತುಮಕೂರಿಂದ ಶಿವಮೊಗ್ಗಿಗೆ ಬಂದರು ಅಂತಾಯ್ತು.
8: ಬೇರೆ ಕಂಪ್ನಿ ಎಲ್ಲೂ ಪರಸ್ಥಳ ಇತ್ತು, ಅವ್ರ ಕಂಪ್ನಿ ಇತ್ತು ಸೀತಾರಾಮಯ್ಯನ ಕಂಪ್ನಿ. ಅಲ್ಲಿಂದ ಕರೆದದ್ದೇ ಸಾಕು ಅನ್ನೋ ಅಭಿಪ್ರಾಯದಿಂದ ಬಹು ಅತ್ಯಾತುರದಿಂದ ಬಂದರು ಶಿವಮೊಗ್ಗಿಗೆ ಬಂದರು. ಅಷ್ಟೊತ್ತಿಗೆ ಮಲ್ಲಪ್ಪನವ್ರಿಗೆ ಅವರು ಹೊರಟು ಹೋಗ್ಬಿಟ್ರು, ಬೇರೆ ಕಂಪ್ನಿಗೆ ಹೊರಟು ಹೋಗ್ಬಿಟ್ರು.
7: ಸರಿ,
8: ಆಗ ನಾವು ಆಡೋ ನಾಟಕಗಳಿಗೆ ಇದನ್ನೇ ಪ್ರಾಕ್ಟೀಸ್ ಕೊಡ್ತಾ ಇದ್ದೋ. ಸುಭದ್ರಾಪರಣದಲ್ಲಿ ಮೊದಲು ಕೃಷ್ಣನ ಪಾತ್ರ ಕೊಟ್ಟು, ಯಾರು ಸುಬ್ಬಯ್ಯ ನಾಯ್ಡು, ಎಲ್ಲ ಲಕ್ಷಣವಾಗಿದ್ದರು, ಸುಂದರವಾಗಿದ್ದರು, ಆ ಕೃಷ್ಣನಿಗೆ ಆ ಫಿಗರ್ ತಕ್ಕಂತೆ ಇದೆ ಅಂದ್ಬಿಟ್ಟು ಆ ಕೃಷ್ಣ ಪಾತ್ರನೇ ಕೊಟ್ಟಿದ್ದ ಸುಭದ್ರಾಪರಣದಲ್ಲಿ. ಅಂದರೆ ಹಾಡುಗಾರಿಕೆ ಅಷ್ಟು ಉನ್ನತವಾಗಿರಲಿಲ್ಲ, ಒಂದು ಮಟ್ಟದಲ್ಲಿತ್ತು ಆ ಹಾಡುಗಾರಿಕೆ. ಆಗ ಹೀಗೆ ನಾವು ಪಾತ್ರ ಮಾಡ್ತಾ ಮಾಡ್ತಾ ಹೊಸದಾಗಿ ಒಂದು ರಾಜಭಕ್ತಿಯನ್ನು ನಾಟಕ ಪ್ರಾಕ್ಟೀಸ್ ಮಾಡಿದ್ವು ನಾವು.
7: ಎಲ್ಲಿ ಶುರು ಮಾಡಿದ್ದಿಲ್ಲಿ?
8: ಶುರು ಮಾಡಿದ ಅಲ್ಲೇ ಹಿಂದಿನಿಂದ ಬರೆಸಿದ್ದೆ ನಾನು. ಅಂದರೆ ಆ ವಿಕ್ರಾಂತ ಅನ್ನೋದೊಂದು ಒಂದು ಮುಖ್ಯ ಪಾತ್ರ ಇತ್ತು, ಅದಕ್ಕೆ ಯಾರು ಲಾಯಕ ಆಗಿರಲಿಲ್ಲ, ನಾ ಯಾವುದು ಅದಕ್ಕೆ ಅರ್ಹತೆ ಉಳ್ಳ ನಟರು ಇರಲಿಲ್ಲ, ಅದರಲ್ಲಿ ಹಾಡುಗಳು ಇಲ್ಲವೇ ಇಲ್ಲ, ಎಲ್ಲ ಇವು ಬರೀ ಡೈಲಾಗ್ಸೇ ಇರೋದ್ರಲ್ಲಿ. ರಂಗೀತ ನಾಟ್ಯ ಸಭದವರು ಆಡ್ತಿದ್ರು ಅಲ್ಲಿ. ಮಹಾರಾಷ್ಟ್ರದಲ್ಲಿ ಲಲಿತ ಕಲಾ ದರ್ಶನ ಕಂಪ್ನಿ ಅನ್ನೋದು ಮಹಾರಾಷ್ಟ್ರ ಕಂಪ್ನಿ ಆಡ್ತಾ ಇದ್ರು. ನಾನು ಅವರಿಂದ ಪರಮಿಟ್ ತಗೊಂಡು, ಒಬ್ಬ ಭೀಮಾಚಾರ ಅಂತ ಹುಬ್ಬಳ್ಳಿಯಲ್ಲಿದ್ದಾರೆ, ಅವರಿಂದ ನಾನು ಕನ್ನಡಕ್ಕೆ ತರ್ಜುಮೆ ಮಾಡಿಸಿದೆ. ತರ್ಜುಮೆ ಮಾಡಿಸಿ ನೋಡ್ತಾ ಇದ್ದು ಆ ಪಾತ್ರಕ್ಕೆ ಯಾರು ಲಾಯಕಾದವ್ರು ಇರಲಿಲ್ಲ. ಅಲ್ಲಿಂದ ಶಿವಮೊಗ್ಗದಿಂದ ನಾವು ಮೈಸೂರಿಗೆ ಹೋಗಿ ಅಷ್ಟೊಳಗಾಗಿ ಸುಬ್ಬಯ್ಯ ನಾಡಿನ ತಯಾರು ಮಾಡ್ಕೊಂಡು ಬಂದೋ ಆ ವಿಕ್ರಾಂತನ ಪಾತ್ರಕ್ಕೆ. ಪಾತ್ರ ತಯಾರು ಮಾಡಿ ನಂಜನಗೂಡಿನಲ್ಲಿ ಕಂಪ್ನಿ ಇದ್ದಾಗ ಅದು ಚೆನ್ನಾಗಿ ರಿಹರ್ಸಲ್ ಕೊಟ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಪ್ರತಿನಿತ್ಯ ಪ್ರಾಕ್ಟೀಸ್ ಕೊಟ್ಟು ಆನಂತರ ಮೈಸೂರಿಗೆ ಬಂದು ಸ್ಪೆಷಲ್ಲಾಗಿ ಅದೇ ನಾಟಕನ ಆಡಿದೋ. ಇನ್ಯಾವ ನಾಟಕ ಆಡಲೇ ಇಲ್ಲ. ಆ ಲಕ್ಷ್ಮೀ ಥಿಯೇಟರ್ ಒಂದು ಖಾಲಿ ಇತ್ತು, ಅದನ್ನೇ ಒಂದು 10 ನಾಟಕ ಆಡಿದೋ ವಿಕ್ರಾಂತ. ಬಂದುಬಿಡ್ತು ಸ್ವಾಮಿ ಆತನ ಹೇಳೋದು ಒಳ್ಳೆ ಶುಕ್ರವಾರ ದಸೆ ಒಳ್ಳೆ ಟೈಮ್ ಬಂತು. ಆ ವಿಕ್ರಮಾರ್ಥನ ಪಾಠ ಮಾಡ್ದ ಮಾಡ್ದ ಮಾಡ್ದ ನಿಜವಾಗಿ ಯಾರು ಇವತ್ತಿನವರೆಗೂ ಆ ರೀತಿ ಮಾಡಿದವ್ರು ನಾನು ನೋಡಲೇ ಇಲ್ಲ. ಹಾಡೋದ್ರಲ್ಲಿ ಯಾವ ರೀತಿಯಾಗಿ ಮಟ್ಟವಾಗಿದ್ನೋ ಈ ಪಾತ್ರದಲ್ಲಿ ಈ ಡೈಲಾಗು ಈ ರಂಗೀತ ನಾಟಕದಲ್ಲಿ ನಾಟಕದಲ್ಲಿ ಅತಿ ಉನ್ನತವಾದ ಸ್ಥಾನವನ್ನು ಪಡೆದುಬಿಟ್ಟ. ಅಷ್ಟಮಟ್ಟಿಗೆ ಬಂದ್ಬಿಡ್ತ ಆತನಿಗೆ. ಆ ವಿಕ್ರಾಂತ ಹೊಸ ನಾಟಕ ಅದು ರಾಜಭಕ್ತಿ, ಅದು ನಮ್ಮ ಸೆಟ್ಟು ಅದು ತಕ್ಕಂತೆ ಇತ್ತು. ಇನ್ನು ವಿಕ್ರಾಂತ್ ಪಾತ್ರ ಅದ್ರ ಮುಖ್ಯವಾದ ಪಾತ್ರ ನಾಯಕ, ಅದರಲ್ಲಿ ಭಾಳ ಚೆನ್ನಾಗಿ ಮಾಡಿದರು. ಹಾಗಾಗಿ ಅವತ್ತಿಂದ ಸುಬ್ಬಯ್ಯ ನಾಡು ಕೂಡ ಒಳ್ಳೆ ಒಳ್ಳೆ ಪಾತ್ರಧಾರಿ ಒಳ್ಳೆ ಶ್ರೇಷ್ಠವಾದ ನಟ ಅನ್ನಿಸೋದಕ್ಕೆ ಅವಕಾಶವಾಯ್ತು ಆತನಿಗೆ. ಅಲ್ಲಿಂದ ನಾವು ಆಡ್ತಾ ಆಡ್ತಾ ಅಂದ್ಕೊಂಡು ಆನಂತರ ಇನ್ನೊಂದು ಇದೇ ಮಹಾರಾಷ್ಟ್ರ ನಾಟಕವನ್ನು ನಾನು ಪುನಃ ಇನ್ನೊಂದು ತರ್ಜುಮೆ ಮಾಡಿಸಿದೆ. ರಣದುಂದು ಭಿ ಅಂತ ಈಗ ಅವಳು ಈ ಪ್ಲೇಬ್ಯಾಕ್ ಹಾಡ್ತಾಳಲ್ಲ ಲತಾ, ಅವರ ತಂದೆ ಬಲವಂತ ನಾಟಕ ಮಂಡಳಿ ಅಂತ ಇತ್ತು. ಅವರ ತಂದೆ ಈ ರಣದೊಂದಿಭಿ ಅನ್ನೋ ನಾಟಕ ಆಡ್ತಾ ಇದ್ರು. ಅವ್ರದ್ದೊಂದು ದೊಡ್ಡ ಸೆಟ್ ಇತ್ತು ಅವ್ರದ್ದು. ಅದನ್ನ ಅವರ ಅನುಮತಿ ತಗೊಂಡು ತರ್ಜುಮೆ ಮಾಡಿಸಿ ಕರ್ನಾಟಕ ಸಾಮ್ರಾಜ್ಯ ಅಂತ ಅದಕ್ಕೆ ಹೆಸರಿಟ್ಟು ಅದನ್ನ ಅದರಲ್ಲಿ ತಿರುಮಲರಾಯ ಅಂತ ಪಾತ್ರ ಕೊಟ್ಟು, ಅದು ವಿದ್ಯಾರಣ್ಯರ ಸಂಬಂಧ ಅದು ನಾಟಕ ಅಂದರೆ ಈ ಗಾಂಧೀಜಿ ಸ್ವತಂತ್ರ ಸಂಬಂಧಪಟ್ಟ ನಾಟಕ ಆಗ ಚಳವಳಿ ಸ್ವತಂತ್ರ ಚಳವಳಿ ನಾಟಕ ಅದು.
9: ಸರಿ ಸರಿ.
8: ಆ ತಿರುವನಾಯಕನ ಪಾತ್ರ ಕೊಟ್ಟು ಅದರಲ್ಲಿ ಕೂಡ ಬಹಳ ಚೆನ್ನಾಗಿ ಮಾಡ್ತಾ ಇದ್ದ ಆ ತಿರುವನ ಪಾತ್ರವನ್ನು. ನಾನು ಕೂಡ ಅಂದರೆ ಈ ರಾಜಭಕ್ತಿಯಲ್ಲಿ ನಾನು ಅವನ ಜೊತೆಲಿ ಪಾತ್ರ ಮಾಡಿದ್ದೆ. ನಾನು ದುರ್ಜಯನ ಪಾತ್ರ ನಮ್ಮಿಬ್ಬರಿಗೂ ನೋಡಿಬಿಟ್ಟು ನಾನೇ ಹೇಗಾಗೋಗ್ಬಿಡು ಒಂದೊಂದು ಆಯ್ಕೆ ಮಾಡೋದು ಒಂದೊಂದು ಸಾರಿ ಆ ಗೌನಿಗೆ ತಿರುಗಿಬಿಟ್ಟು ಕತ್ತಿ ಎಳ್ದ ಅಂತಂದರೆ ಜನಗಳ ದೇಖಿಲು ಬೆಚ್ಚಿಬಿದ್ದುಬಿಡೋರು ಸ್ವಾಮಿ. ನಮ್ಮ ಕನ್ನಡದಲ್ಲಿ ಅಂಥ ಜೋರಾಗಿ ಆ್ಯಕ್ಟ್ ಮಾಡ್ತಿದ್ದವ್ರು ನಾನು ಯಾರೂ ನೋಡಲಿಲ್ಲ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಆದರೂ ವರದಾಚಾರ್ಯ ಇದ್ದರು ಅವರೆಲ್ಲ ಶೃಂಗಾರ ನಾಟಕಗಳು ಶಾಕುಂತಲ ನಿರುಪಮ ಇಂಥ ನಾಟಕದವರು ಪ್ರಸಿದ್ಧಿಯಾಗಿ ಒಳ್ಳೆ ದೊಡ್ಡದಾಗಿ ಶಿಖರ ಕಲೆ ಶಿಖರ ಏರಿದರು. ಆನಂತರ ಪೀರು ಸಾಹೇಬರು ಕೂಡ ಅವರು ಒಳ್ಳೆ ಒಳ್ಳೆ ಹೆಸರೇ ಸಂಪಾದನೆ ಮಾಡ್ಕೊಂಡು ಹೋದರು. ಅಂದರೆ ಈ ತರಹವಾದ ಪಾತ್ರ ಮಾಡಿದ್ರೆ ಸುಬ್ಬಯ್ಯನ ಮಟ್ಟ ಯಾರೂ ಬರಲ್ಲ ಅಂತ ಘಂಟಾ ಘೋಷವಾಗಿ ಹೇಳಬಲ್ಲೆ. ಮುಂದೆ ಕೂಡ ಅಂಥವ್ರು ಯಾರು ನಟರು ಹುಟ್ಟಲಾರರು ಅಂತಲೂ ಅದನ್ನು ಕೂಡ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂದರೆ ಮುಂದೆ ಯಾರು ಕಂಡಿಲ್ಲ
9: ಹುಟ್ಟಲಿ
8: ಭವಿಷ್ಯತ್ ಯಾರು ಹುಟ್ಟಲೇ ಸಂತೋಷ. ಅಂಥ ನಟಶ್ರೇಷ್ಠ ಇದ್ರೆ ತಾನೇ ನಮ್ಮ ಕನ್ನಡ ರಾಜ್ಯ ಬೆಳಗಬೇಕಾದ್ರೆ, ಇಲ್ಲದ್ರೆ ಹ್ಯಾಕ್ ಪ್ರಕಾಶಕ್ಕೆ ಬರುತ್ತೆ ಬರೋದಿಲ್ಲ. ಇವತ್ತು ಹೋದ್ರು ನೋಡಿ ಸುಬ್ಬಯ್ಯನಾಡು ಒಂದು ವರ್ಷದ ಆಯಿತು ಹೋಗಿ, ಹಿಂದಿಂದಲೂ ನೋಡ್ತೀನಿ ಯಾ ಅಂಥ ಸುಬ್ಬಯ್ಯನಂಥ ಸ್ಥಳಕ್ಕೆ ಯಾರು ಬರಲಿಲ್ಲ, ಇವತ್ತಿನವರೆಗೂ ಬರಲಿಲ್ಲ. ಅವರೇ ಕೂಡ ನಾಟಕ ಮಾಡಿ ಎಷ್ಟೋ ತಯಾರು ಮಾಡಿದರು ಅವರೇ ಸ್ವತಃ, ಆದರೂ ಕೂಡ ಅವ್ರ ಸ್ಥಾನಕ್ಕೆ ಬರ್ತಕ್ಕಂಥ ಅರ್ಹತೆ ಯಾರಿಗೂ ಬರಲಿಲ್ಲ ಇವತ್ತಿನವರೆಗೂ.
9: ನಾನು ಇದೊಂದು ಮಾತು ಕೇಳಿದ್ದೆ ವೀರಣ್ಣ ಅವರೇ, ಸುಬ್ಬಯ್ಯನಾಡವರು ತಮ್ಮ ಕಂಪ್ನಿ ಬಿಟ್ಟ ಮೇಲೆ ತಾವು ರಾಜಭಕ್ತಿ ಆಡೋದನ್ನೇ ನಿಲ್ಲಿಸ್ಬಿಟ್ರಿ ಅಂತ?
8: ಖಂಡಿತವಾದ ಮಾತು, ಅದನ್ನು ನೆನೆಸ್ಕೊಂಡ್ರೆ ಇವತ್ತು ನಿಜವಾಗ್ಲೂ ನನಗೆ ದುಃಖವಾಗುತ್ತೆ. ರಾಜಭಕ್ತಿಗೋಸ್ಕರ ಸ್ಪೆಷಲ್ ಆಗಿ 25-30 ಸಾವಿರ ರೂಪಾಯಿ ಖರ್ಚು ಮಾಡಿಸಿದ್ದೆ ಬರೀ ಸೀನ್ಸಿಗೆ. ಅವರು ಹೋದ ನಂತರ ನಾವು ನಾಟಕ ಆಡಿದ ಮೇಲೆ ನಮ್ಮ ಜಾತ್ರ ಕಂಪ್ನಿ ಒಬ್ಬನ ಮೇಲೆ ಎಲ್ಲ ನಿಂತ್ಕೊಂಡಿತ್ತು ಅಂತ ಜನಗಳು ಹಾಸ್ಯಾಸ್ಪದ ಮಾಡ್ತಾರೆ. ಅದ್ರ ಮೇಲೆ ಒಂದಿಬ್ಬರು ಮೂವರಿ ಪಾತ್ರ ಕೊಟ್ಟೆ, ಅದ್ರ ಹೆಸರು ಹೇಳಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ನಮ್ಮ ಕಂಪ್ನಿಯಲ್ಲಿ ಹೆಸರು ಇಬ್ಬರು ಮೂವರಿ ಕೊಟ್ಟೆ ಪಾತ್ರ, ನನ್ನ ಮನಸ್ಸಿಗೆ ಅದು ಸರಿ ಹೋಗೋದಿಲ್ಲ. ಆ ಮಂಕ ಸಪ್ಪೆ ಆಗೋಯ್ತು, ಅಷ್ಟು ಫೋರ್ಸ್ ಆಗಿ ಬರ್ತದೆ ನಾಟಕ ಸ್ವತಂತ್ರ ಚಳವಳಿ ನಾಟಕ. ಪ್ರತಿ ಸೀನ್ ಸುಬ್ಬಯ್ಯ ನಾಟಕ ಹಾಂ ಅಂತ ಕ್ಲಾಪ್ಸ್ ಬಿಡೋ. ಒಂದೊಂದು ಮಾತಿಗೆ ಒಂದೊಂದು ಸಾರಿ ಜನಗಳು ಆ ಹರ್ಷ ತಾಡನ ಅಲ್ಲಿ ತೋರಿಸ್ತಾ ಇದ್ರು ಸಂತೋಷ ಅನ್ನೋ ಸೂಚಕವನ್ನು. ಅಂಥದ್ರಲ್ಲಿ ಇದು ತೂಗುಡ್ಸಾಗೋಯ್ತು. ರಾಜಭಕ್ತ ಅವ್ರು ಹೋದ ಪಾತ್ರ ಮಾಡಿದ ನಂತರ ನಾಟಕ ತೂಗುಡ್ ಮಂಕಾಗೋಯ್ತು, ಲೈಟ್ ಹಚ್ಚಿದ್ದು ಇದು ಒಂದಾಗೋಯ್ತು. ಈ ರೀತಿ ಆದಮೇಲೆ ಚೈನ ಕೆಟ್ಟ ಹೆಸರು ತಗೋಬಾರ್ದು, ಪ್ರಸಿದ್ಧಿಯಾದ ನಾಟಕ ಅದು, ಒಳ್ಳೆ ಹೆಸರು ತಂದು ಕೀರ್ತಿ ತಂದು ನಾಟಕಕ್ಕೆ ನಾವು ಅವಮಾನ ಮಾಡಿದಾಗುತ್ತೆ ಅಂತ ನಿಜವಾಗೂ ನಿಲ್ಲಿಸಿಬಿಟ್ಟೆ. ಇವತ್ತಿನವರೆಗೂ ಅಂಥ ಆ್ಯಕ್ಟರ್ ಸಿಕ್ಕಿದ್ರೆ ನಮಗೆ ಪುನಃ ಮಾಡಬಹುದಾಗಿತ್ತು, ಸಿಕ್ಕಲೂ ಇಲ್ಲ ನಾನು ಮಾಡಲೂ ಇಲ್ಲ. ಹೀಗಿದೆ ಸ್ವಾಮಿ ಆತಂದು.
9: ಈಗ ಸುಬ್ಬಯ್ಯನಾಯ್ಡವರು ತಮ್ಮ ಕಂಪ್ನಿ ಬಿಟ್ಟರು ಅಂತ ಹೇಳಿರಿ,
8: ಹೌದು
9: ಬಿಡಬೇಕಾದ್ರೆ ತಮ್ಮ ಅನುಮತಿ ತಗೊಂಡೇ ಹೋದ್ರು?
8: ಅದನ್ನ ಯಾಕೆ ಹೇಳ್ತೀರಿ ಸ್ವಾಮಿ? ನಾನು ಎಷ್ಟೋ ಜನ ಸಾವಿರಾರು ಜನ ನಟರು ನಾನು ನೋಡಿದ್ದೀನಿ. ಸಾವಿರಾರು ಜನ ನಟರು ನನ್ನ ಕಂಪ್ನಿಯಲ್ಲಿ ಇದ್ದು ಹೋಗಿದ್ದಾರೆ, ಪ್ರತಿಯೊಬ್ಬರು ಒಳ್ಳೊಳ್ಳೆಯವರು ಹೋಗಿದ್ದಾರೆ. ಇವತ್ತು ಕೂಡ ಹೇಳಬೇಕು ಅಂದರೆ ಸಿನಿಮಾದಲ್ಲಿರ್ತಕ್ಕಂಥ ಕನ್ನಡ ನಟರೆಲ್ಲರೂ ನಮ್ಮ ಕಂಪ್ನಿಯಲ್ಲಿ ಇದ್ದರು ಅಂತ ಒಂದು ಅಹಂಕಾರದಿಂದ ಹೇಳ್ತಾ ಇದ್ದೀನಿ, ತಪ್ಪಾಗೋದಿಲ್ಲ.
9: ಅಹಂಕಾರ ಅಲ್ಲ ಸ್ವಾಮಿ, ನಿಜವಾಗಿಯೂ ಕೂಡ
8: ಹೆಮ್ಮೆ ಹೆಮ್ಮೆ
9: ತಾವು ಕೊಟ್ಟಿದ್ರಿ ಆ ಹುಡುಗನ
8: ನೋಡಿರೋ ಅಂಥದ್ರಲ್ಲಿ ಆ ರೀತಿಯಾಗಿ ಸಂತೋಷದ ಹೋದವರು ಯಾರೂ ಇಲ್ಲ. ನನ್ನ ಮನಸ್ಸನ್ನು ಸಂತೋಷಪಡಿಸಿ ಹೋದವರಲ್ಲಿ ಸುಬ್ಬಯ್ಯನಾಡುವರನ್ನು ಒಬ್ಬರೇ ಒಬ್ಬರು. ಹೇಗೆ ಅಂದ್ರೆ ಹೇಳಿ ನೋಡಿ, ನನಗೆ ಅವರು 225 ರೂಪಾಯಿ ಅವ್ರ ಮೇಲೆ ಬಾಕಿ ಇತ್ತು, ಅಡ್ವಾನ್ಸ್ ಇತ್ತು. ಹೋಗುವಾಗ ಯಾತಕ್ಕೆ ಹೋದರು ಅಂತಂದರೆ ಹೀಗೆ ಅದು ನೆನೆಸ್ಕೊಂಡ್ರೆ ನನಗೂ ದುಃಖ ಬರುತ್ತೆ. ನಾನು ಅವರಿಗೆ 175 ರೂಪಾಯಿ ಸಂಬಳ ಕೊಡ್ತಾ ಇದ್ದೆ ಅವ್ರು ಹೋಗೋ ಕಾಲದಲ್ಲಿ. ಅವರು ಏನು ಹೇಳಿದರು, 250 ರೂಪಾಯಿ ಮಾಡಿ ಯಜಮಾನ್ರೆ ಅಂದರು. ನಮಗೆ ಗ್ರಹಚಾರ ಮಾಡಬೇಕಲ್ಲ, ಮಾಡಲಿಲ್ಲ, ನಾನು 200 ರೂಪಾಯಿ ಕೊಡ್ತೀನಪ್ಪ ಅಂತ ಹೇಳಿದೆ. ಕೊನೆ 225 ಕೊಡ್ತೀನಿ ಅಂತಲೂ ಹೇಳಿದೆ. ಕೊನೆಗೆ ಇಲ್ಲ ಸ್ವಾಮಿ, ದಯವಿಟ್ಟು ಅಷ್ಟು ಕೊಡಿ ಕೊಡಿ, ಇಲ್ಲದೆ ನಾನು ದಯವಿಟ್ಟು ಬಿಟ್ಬಿಡಿ, ನಾನು ಮುಂದುವರಿತೀನಿ ಹಾಗೆ ಅಂತ ಅವ್ರು ಹೇಳಿದರು. ನನಗೆ ಅಷ್ಟು ಕೊಡೋಕ್ಕೆ ಧೈರ್ಯ ಆಗಲಿಲ್ಲ ಆಗಿನ ಕಾಲದಲ್ಲಿ. ಯಾವುದು 31ನೇ ಇಸ್ವಿ ಅವ್ರು ಹೋಗಿದ್ದು, 31 ಅಥವಾ 32ರಲ್ಲಿ, ಅಷ್ಟು ಧೈರ್ಯ ಆಗಲಿಲ್ಲ. ಆಗ ನಾನೇ ಮಾಡಿದೆ, ಇಲ್ಲಪ್ಪ ನಿನ್ನ ಸಂತೋಷ, ಅರುಣ ಸಂಬಂಧಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆಗ ನಿಜವಾಗೂ ಇವತ್ತು ನನ್ನ ಎದುರಲ್ಲಿ ಆದ ನಿಂತು ಮಾತಾಡ್ತಾ ಇದ್ದಾನೆ ಅನ್ನೋ ಕಾಣುತ್ತೆ. ಒಂದು ಒಂದು ತಟ್ಟೆ ತುಂಬ ಒಂದು ಅಡಿಕೆಯಲ್ಲಿ ತಾಂಬೂಲ ತಟ್ಟೆ ಇಟ್ಕೊಂಡು ಮಧ್ಯೆ ಆ ನನಗೆ ಕೊಡ್ತಕ್ಕಂಥ ರೂಪಾಯಿಗಳಿಟ್ಟು ಕರೆಕ್ಟಾಗಿ ಎಷ್ಟು ಒಂದು ಪೈಸೆ ಕಡಿಮೆ ಇಲ್ದಂಗೆ ಆ ರೂಪಾಯಿಗಳನ್ನು ಇಟ್ಬಿಟ್ಟು ದೊಡ್ಡದಾಗಿ ಒಂದು ಹಾರ ತಂದು ನನಗೆ ಹಾಕಿಬಿಟ್ಟು ದೀರ್ಘದಂಡ ನಮಸ್ಕಾರ ಮಾಡಿ ನನ್ನ ಚೆನ್ನಾಗಿ ಆಶೀರ್ವಾದ ಮಾಡಿ ಸ್ವಾಮಿ ಅಂತ ಹೀಗೆ ಮಲಿಕೊಂಡ್ಬಿಟ್ಟ ಸ್ವಾಮಿ. ಇವತ್ತು ಸತ್ಯವಾಗೂ ಪ್ರಮಾಣವಾಗಿ ಇವತ್ತು ಅದು ನಾನು ನೆನೆಸ್ಕೊಂಡಿದ್ದಾರೆ, ದುಃಖ ಬರುತ್ತೆ ಅದು. ನಾನು ಸುಮ್ಮನೆ ಮಾತಾಡ್ತೇನೆ ಅಂತ ಅವ್ರು ತಿಳಿಬೇಡಿ. ಆದ ಅವತ್ತಿನ ದೃಶ್ಯ ಇವತ್ತು ನಾನು ಜ್ಞಾಪಕ ಮಾಡ್ಕೊಂಡ್ಬಿಟ್ರೆ ನನ್ನ ಕಣ್ಣ ನೀರು ಬರುತ್ತದೆ ಕಂಡಿರ್ತದೆ. ಆ ರೀತಿಯಾಗಿ ಸಂತೋಷ ಹೋದರೆ ಯಾರೂ ಇಲ್ಲ. ಆದ್ದರಿಂದಲೇ ಯಾಕೆ ನನ್ನ ಆಶೀರ್ವಾದ ಮುಖ್ಯವಾದ್ದಲ್ಲ, ಆತನ ನಿಯತ್ತು ಆತನ ಮುಖ್ಯವಾದ್ದು. ಹೋದ್ಮೇಲೆ ಅವನು ಚೆನ್ನಾಗಿ ಹೆಸರು ಪಡೆದ, ಚೆನ್ನಾಗೂ ದುಡ್ದ, ಬಹುಜನಕ್ಕೆ ಆಶ್ರಯವಾಗೂ ಇದ್ದ. ಆದ್ದರಿಂದ ಯಾತಿಗೆ ಮನುಷ್ಯನಿಗೆ ಏನೊಂದು ಒಂದು ನಿಯತ್ತಿರಬೇಕು. ನಿಯತ್ತಿದ್ದರಿಂದ ನಾವು ಅಷ್ಟು ದಿವಸ ಚೆನ್ನಾಗಿ ಬಾಳಿ ಬದುಕಿ ಒಳ್ಳೆ ಹೆಸರು ತಗೊಂಡ ಒಟ್ಟಿನಲ್ಲಿ. ಕೊನೆಗೇನು ಒಳ್ಳೆಯದು ಕೆಟ್ಟದ್ದು ಪ್ರಪಂಚಕ್ಕೆ ಇದ್ದೇ ಇರ್ತದೆ. ಪ್ರತಿಯೊಬ್ಬನಿಗೆ ಇರ್ತಕ್ಕಂಥ ದಾನಿ ಕಷ್ಟ ಸುಖ ಅನ್ನೋದು ಯಾರಿಗೇನು ಶಾಶ್ವತವಿಲ್ಲ, ಅದೇನು ತಪ್ಪಿದ್ದಲ್ಲ. ಹೀಗೆ ಬಂದು ಒಳ್ಳೆ ಹೆಸರು ತಗೊಂಡ. ಇವತ್ತು ಕೂಡ ಅವನು ಹೋಗ್ಬೋದು, ಹುಟ್ಟಿದ ಮೇಲೆ ಸಾಯಲೇಬೇಕು, ಅದನ್ನು ಯಾರಿಗೂ ತಪ್ಪಿದ್ದಲ್ಲ. ಆದರೂ ಕೂಡ ಆತನ ಕೀರ್ತಿ ಇದೆ, ಸುಬ್ಬಯ್ಯನಾಡು ಇದಾನೆ ಅನ್ನೋ ಹೆಸರು ತಗೊಂಡಿದ್ದಾನೆ ವಿನಃ ಸುಬ್ಬಯ್ಯನಾಡು ಹೋದ ಅಂತ ಇಲ್ಲ. ಅದಕ್ಕೆ ಆ ರೀತಿಯಾಗಿ ಹೋಗಲಿಕ್ಕೆ ಅದೊಂದು ಕಾರಣ ಸ್ವಾಮಿ. ಇನ್ಯಾವ ಕಾರಣ
9: ತಮ್ಮ ಆಶೀರ್ವಾದ ತಗೊಂಡು ಹೋಗಿದ್ದಾರೆ ಅಂದರೆ ನಿಜವಾಗಿಯೂ ಕೂಡ ತಮ್ಮಲ್ಲಿ ಹಿರಿಯರು ನನಗೆ ಮೊದಲು ಆಶ್ರಯ ಕೊಟ್ಟವರು, ಅವರ ಆಶೀರ್ವಾದ ತಗೊಂಡೇ ನಾನು ಮುಂದಕ್ಕೆ ಒಂದು ಹೆಜ್ಜೆ ಇಡ್ತೀನಿ ಅನ್ಬೇಕಾದ್ರೆ ಆತನ ದೊಡ್ಡ ಗುಣನೂ ತೋರಿಸುತ್ತೆ
8: ಖಂಡಿತವಾಗಿಯೂ.
9: ನಾನು ಇಲ್ಲಿ ತಮ್ಮ ವಿಷಯ ಒಂದು ಮಾತು ಹೇಳಿದ್ರೆ ತಾವೇನು ತಿಳ್ಕೋಬಾರ್ದು, ತಾವು ಕೂಡ ಉದಾರ ಮನಸ್ಸಿಂದ ಹೋಗ್ಬಿಟ್ಟು ಪಾಪ ನೀನು ನನ್ನ ಮಗನ ನನ್ನ ಅಣ್ಣತಮ್ಮಂದ್ರಾಗಿ ನನ್ನ ಮಗನಾಗಿ ನನ್ನ ಕುಟುಂಬಕ್ಕೆ ಸೇರಿದಂಗೆ ಇಷ್ಟು ದಿನ ಇದ್ದೆ ಚೆನ್ನಾಗಿ ಬಾಳಲಿ ಅಂತ ಹೇಳಿದ್ದೆ. ಆಶೀರ್ವಾದ
8: ಇಬ್ಬರು ಆದಿಸ್ಕೊಂಡು ನೀರು ಹಾಕೊಂಡಿದ್ದೀವಿ ನಾವು, ನಾನೊಬ್ಬ ಅವನೊಬ್ಬನೇ, ನಾವಿಬ್ರು ಕಣ್ಣ ಇಂಥ ಪದಾರ್ಥ ರತ್ನದಂಥ ಪದಾರ್ಥ ನಾನು ಕಳ್ಕೊಂಡಿಲ್ಲ ಅಂತ ನಾನು ವ್ಯಸನ ಪಟ್ಟಿದ್ದೀನಿ. ಇಂಥ ದೊಡ್ಡ ಸ್ಥಳ ನನಗೆ ಸಿಗೋದಿಲ್ಲ ಅಂತ ಆತ್ಮವ್ಯಸನ ಪಟ್ಟಿದ್ದಾನೆ. ಮುಂದಕ್ಕೆ ಯಾರು ಬರ್ತಾರೋ ಅದು ಗೊತ್ತಿಲ್ಲ, ಮುಂದೆ ಕಾಣೋದು ಯಾರೂ ಗೊತ್ತಿಲ್ಲ. ಮುಂದೆ ಈ ರೀತಿ ನಾನು ಬದುಕ್ತೀನಿ ಬಾಳ್ತಂದ್ರೆ ಇದ್ದರೆ ಅದು ಬೇರೆ ಇತ್ತು. ಹೀಗಾಗಿ ನಾವಿಬ್ಬರು ನಿಜವಾಗೂ ಈಗ ನೋಡಿ ಈಗಲೂ ನನ್ನ ಕಣ್ಣಲ್ಲಿ ನೀರು ಬರ್ತದೆ. ಅದು ಜ್ಞಾಪಕ ಮಾಡಿಕೊಳ್ಳಿ, ಅಂಥ ವಸ್ತು ಅಂಥ ರತ್ನದಂಥ ಆಯ್ತರ ಅವನು, ಅಂಥ ಕಲೆಗಾರ, ತುಂಬ ಒಳ್ಳೆ ಕಲೆಗಾರ, ಒಳ್ಳೆ ಅಂದರೆ ಶ್ರೇಷ್ಠ ನಟ ಅಂತ. ಇಂಥದ್ದು ನಾವು ಕಳ್ಕೊಂಡು ಅವತ್ತು ನಾನು ಇನ್ನೊಂದು 25 ರೂಪಾಯಿ ಮಾಡಿದರೆ ಅವನು ಹೋಗ್ತಿರಲಿಲ್ಲ. ಅರುಣ ಸಂಬಂಧ ಇಲ್ಲ, ಭಗವಂತ ಇಚ್ಛೆ ಇಲ್ಲ.
9: ಆದರೆ ಒಂದು ತಮ್ಮ ಸಂಸ್ಥೆ ಬಿಟ್ಟು ಹೋದ್ರು, ಚಲನ ಪ್ರಪಂಚ ಕಾಲಿಟ್ರು
8: ಇಟ್ರು,
9: ಒಳ್ಳೊಳ್ಳೆ ಪಿಕ್ಚರ್ಗಳು ಬಂತು, ಹೆಸರು ಬಂತು. ಆದರೆ ಈ ಭಾಗ್ಯಲಕ್ಷ್ಮಿ ಚಂಚಲೆ ಹೇಳಕ್ಕಾಗೋದಿಲ್ಲ, ಯಾಕೆಲ್ಲೂ ಏನು ಹೇಳಕ್ಕಾಗೋದಿಲ್ಲ. ಆದಾಗ್ಯೂ ಕೂಡ ನೋಡಿ, ತಾವು ತಿಂದಿನ ಇಲ್ಲೇ ಇದ್ರಿ, ಈ ತಾವು ನಮ್ಮ ಬಾನಲಿಗೆ ಬಹಳ ದೊಡ್ಡ ಮನಸ್ಸು ಮಾಡಿಕೊಂಡು, ಯಾಕೆ ನಮ್ಮ ಹುಡುಗಾನೇ ಒಬ್ಬನು ಹೋದ್ನಲ್ಲ ಅಂತ ಹೇಳಿದ್ದೆ ಬಂದಿದ್ದೆ, ಅವ್ರು ತಿಂದಿನ ಕಣ್ಣೀರು ಸುರಿಸಿದ್ರಿ. ಆದರೆ ನಮ್ಮ ಕಲಾವಿದರು ಇವತ್ತೇನೋ ನಾವೇನೋ ಇಲ್ಲಿಗೆ ತಮ್ಮನ್ನು ಕರೆದಿದ್ದೀವಿ, ನಮ್ಮ ಶ್ರೋತೃಗಳಿಗೂ ಕೂಡ ಅವ್ರ ಜೀವನ ಗೊತ್ತಾಗಲಿ ಅಂತ ಹೇಳಿದ್ದೆ ಒಂದೆರಡು ಮಾತನ್ನ ತಮ್ಮಕ್ಕಿಂತ ಹಿರಿಯರಿಂದ ಮಾತನಾಡಿಸ್ತಾ ಇದ್ದೀವಿ. ಆದರೆ ಕನ್ನಡ ನಟರು ಎಷ್ಟು ಮಟ್ಟಿಗೆ ಖ್ಯಾತಿ ಪಡೆದಿದ್ರು ಕೂಡ ಎಷ್ಟು ಜನ ಈ ರೀತಿಯಲ್ಲಿ ಹೋಗ್ಬಿಟ್ಟಿದ್ದಾರೆ.
8: ಬಹಳ ವ್ಯಸನ ಸ್ವಾಮಿ, ಕನ್ನಡದಲ್ಲಿ ಒಳ್ಳೊಳ್ಳೆ ಅತ್ಯುತ್ತಮವಾದವರೇ ಹೋಗ್ತಾ ಇದ್ದಾರೆ. ಸಾಧಾರಣವಾದವರಲ್ಲಿ ಅತಿ ಉತ್ತಮವಾದವರ ಪೈಕಿ ಎಷ್ಟೋ ಜನ ಹೋಗ್ಬಿಟ್ರು. ನಾವು ಕಂಡಾಗ ನಾಗೇಶ್ವರರು ಇನ್ನು ಕಂದ ಹಾಡೋದ್ರ ಪೈಕಿ ಅವರನ್ನು ಬಿಟ್ಟರೆ ನಹಿ, ಆ ರೀತಿ ಆಡ್ತಾ ಇದ್ರು. ಪೀರ್ ಸಾಹೇಬರು ಅವರು ಮಹಮ್ಮದೀಯರಾದರೂ ಅಷ್ಟು ಶುದ್ಧವಾಗಿ ಆ ಬ್ರಾಹ್ಮಣನ ಪಾತ್ರ ಮಾಡಿದ್ರು. ನಿಜವಾಗೂ ಬ್ರಾಹ್ಮಣನೇ ಅನ್ನೋ ಹಾಗೆ ಉಚ್ಚಾರ ಆಗಿರೋದು. ಈ ಇತರೆ ಪಾಠ ಆ ಬುದ್ಧನ ಪಾಠ ಕಣ್ಣಿ ಕಡಿತ ಇವತ್ತು ಇದೆ. ಮಲ್ಲಪ್ಪನವ್ರು ಕಬಿ

0: ಅದು ಕಲಿಯುಗ ಬದಲಾವಣೆ ಹೋಗಿದೆ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಇವತ್ತಿನ ಕಣ್ಣುಗಳೇ ಬೇರೆ ಆಗಿದೆ, ಇವತ್ತಿನ ಕಿವಿಯೇ ಬೇರೆ ಆಗಿದೆ. ನಮ್ಮ ನೋಟ ನೋಡಿದ್ರೆ ಇವತ್ತಿನ ಆಟಗಳು ನಾವು ನೋಡೋಕ್ಕೆ ನಮ್ಮ ಕಣ್ಣೇನೋ, ಅಯ್ಯೋ ಯಾಕಪ್ಪ ನಮ್ಮ ಕಣ್ಣಿಗೆ ಹಿಡಿಯೋದಿಲ್ಲ ಅಂತೀವಿ ನಾವು. ಹಿಂದೆ ನಾವು ಅಂಥ ನಾಟಕಗಳು ಒಳ್ಳೆ ಶ್ರೇಷ್ಠವಾದ ಅತಿ ಉತ್ತಮವಾದ ನಾಟಕಗಳು ನೋಡಿದವರು, ವರದಾಚಾರ, ಶಕುಂತಲ ನೋಡಿದವರು, ನಿರುಪಮ ನೋಡಿದವರು, ಇವತ್ತು ಎಂಥೆಂಥವೋ ನಾಟಕಗಳು ಬಂದೇವೆ, ಅವು ನೋಡಿದ್ರೆ ನಮ್ಮ ಕಣ್ಣಿಗೆ ಹಿಡಿಯೋದಿಲ್ಲ. ನಾವು ಹೇಳಿ ಏನಪ್ಪ ಅಂತಂದರೆ, ಏನೋ ಇದೆಯಪ್ಪ ಅಂದರೆ ಇವ್ರಿಗೆ ಯಾಕೋ ಅಹಂಕಾರ, ಇವ್ರ ನಾಟಕ ಐತೆ ಅದಕ್ಕೋಸ್ಕರ ಇವರು ಒಪ್ಪೋದಿಲ್ಲ ಅನ್ನೋ ಭಾವನೆ ಅವರಲ್ಲಿ ಬರುತ್ತೆ. ಅದರಿಂದ ಹಾಗಾಗಿದೆ, ಪ್ರಪಂಚವೇ ಹಾಗಾಗಿದೆ. ಯಾವ ತಾನೇ ಹಿಂದೆ ಇದ್ದ ಹಾಗಿದೆ ಇವತ್ತು, ಯಾವ ಪ್ರತಿಯೊಂದು ವಿಚಾರವೂ ಆಗಿದೆ.
1: ಅಂದರೆ ತಮ್ಮ ಅಭಿಪ್ರಾಯದಲ್ಲಿ ಸುಬ್ಬಯ್ಯನಾಯ್ಡು ಅಂತವ್ರು ಒಬ್ಬರು ಇದ್ರು, ಮತ್ತಂತಹ ನಟನ ನಾನು ಇದುವರೆಗೂ
0: ನೋಡಿಲ್ಲ ಅಂತ ಖಂಡಿತ ಹೇಳಬಲ್ಲೆ. ನಮಗಿನ್ನು ಅಲ್ಪ ಸ್ವಲ್ಪ ವಯಸ್ಸೈತೆ, ನನಗೂ ನಾನು ವಯಸ್ಸಾದ ಮನುಷ್ಯ, ಇನ್ನು ನಾವು ಇನ್ನು ಇರೋ ಕಿಂಚತ್ ವಯಸ್ಸಿನಲ್ಲಿ ಅಂಥವ್ರು ನೋಡಲಾರೆ ಅಂತಲೇ ಹೇಳ್ತಾ ಇದೆ ಮನಸ್ಸು. ಯಾಕೆ ಸಾಧಾರಣ ಮಾಧವಲ್ಲ, ಜಾಗೃತಿ ತಿದ್ದಿರು ಬರೋವಲ್ಲ, ಹೇಳ್ಕೊಟ್ರು ಬರೋವಲ್ಲ, ಅದು ವಂಶ ಪುರುಷ. ಅದು ಆ ಕಲೆ ಅನ್ನೋದು ಮೊದಲು ಹುಡ್ತಲೇ ಬಂದಿದ್ದು, ಅದು ಅದಕ್ಕೆ ಯಾರೇನು ಮಾಡೋಕ್ಕಾಗ್ತದೆ
1: ಅಂತೂ ನೋಡಿ. ನಿಮ್ಮ ಕಾಲದಲ್ಲಿ ತಾವು ಮಾಲೀಕರು ಒಬ್ಬ ಬಂದು ತಾವು ಕಂಪ್ನಿ ಸೇರ್ತೀನಿ ಅಂತ ಹೇಳ್ತು ಅಂದರೆ ತಮ್ಮ ಹತ್ರ ಏನಪ್ಪ ನಿನಗೆ ಹಾಡೋಗಿ ಬರ್ತಿದ್ಯ ಅಂತ ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದ ಕಾಲ.
0: ಹೌದು ಹೌದು, ಅದು ಕಾಲ.
1: ಯಾಕೆ ಅಂದರೆ ಜವಾನ ಆಗಲಿ ಅಥವಾ ಚಕ್ರವರ್ತಿ ಆಗಲಿ ಅವನು
0: ಹಾಡಲೇಬೇಕು,
1: ಇಲ್ಲದೆ ಇತ್ತು ಗಟ್ಮುಟ್ಟಾಗಿತ್ತು ಅಂದರೆ ಪರದೆ ಎಳಿಯಪ್ಪ ಅಂತ ಹೇಳ್ತಾ ಇದ್ದೆ. ಹಾಗೆ ಒಂದ್ಸಲ ಸುಬ್ಬಯ್ಯನಾಯ್ಡು ಅವ್ರಿಗೆ ಇಲ್ಲ ಅಂತಾನು ಹೇಳಿದ್ರು. ಆದಾಗ್ಯೂ ಕೂಡ ಸಂಗೀತ ಇಲ್ಲದೆ ಯಾರು ನನ್ನನ್ನು ನಿರಾಕರಿಸಿದ್ರು ಅವ್ರ ಎದುರಿಗೆ, ಕರ್ನಾಟಕದ ಎದುರಿಗೆ ನಾನು ಒಂದು ಕಂದನೂ ಹಾಡಿದೆ, ಎಲ್ಲರ ಮನಸ್ಸನ್ನು ಸೂರುಗೊಳ್ತೀನಿ ಅಂತ ಸೂರುಗೊಂಡು ಸುಬ್ಬಯ್ಯನಾಯ್ಡು
0: ಒಬ್ಬನೇ ಆತ. ಅದ್ರಲ್ಲಿ ಧೀರ ಮೊದಲನೇ ಸ್ಥಾನ ಅವನಿಗೆ ಸಿಗ್ಬೇಕಾದ್ರು ಆ ರೀತಿ ಆಯಿತು.
1: ಅಂತೂ ವೀರಣ್ಣವರೇ, ತಾವು ನಮ್ಮಲ್ಲಿ ಬಂದು ನಮ್ಮ ಕನ್ನಡಿಗರಿಗೆ, ಕಲಾಭಿಮಾನಿಗಳಿಗೆ, ಕಲಾವಿದರಿಗೆ ಸುಬ್ಬಯ್ಯನಾಯ್ಡು ಅವರು ಪರಿಚಯ ಮಾಡಿಕೊಟ್ಟಿದ್ದೀರಿ, ಭಾಳ ಸಂತೋಷ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಸುಬ್ಬಯ್ಯನಾಯ್ಡು ಕುರಿತಾಗಿ ವೀರಣ್ಣ ಜಿಹೆಚ್ ಅವರೊಡನೆ ನಡೆದ ಸಂದರ್ಶನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಸಂದರ್ಶನ.

ಇದು ಆಕಾಶವಾಣಿ ಬೆಂಗಳೂರು. ಈಗ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳು. ರಾವಣ್ ಚಿತ್ರದ ಗೀತೆ ವಿಶಾಲ್ ದದ್ಲಾನಿ, ನಂದಿನಿ ಶ್ರೀಕರ್ ಮತ್ತು ಶೇಖರ್ ರಜವಾನಿ ಗೀತೆ ಹಾಡಿದ್ದಾರೆ. ವಿಶಾಲ್ ಶೇಖರ್ ಸಂಗೀತ ನೀಡಿದ್ದಾರೆ.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ 3:02. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಆಗಿರೋದ್ರಿಂದ ಕೆಲವೊಂದು ಪ್ರಶ್ನೆಗಳು ಆಟಗಳ ಕುರಿತಾಗಿ ಇರುತ್ತೆ, ಮತ್ತೆ ಕನ್ನಡ ಮತ್ತು ಹಿಂದಿ ಚಲನಚಿತ್ರರಂಗದ ಕುರಿತು ಒಂದೊಂದು ಪ್ರಶ್ನೆ. ನೀವು ನಮಗೆ ಸರಿ ಉತ್ತರ ನೀಡಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9489901013 9480901013. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ಮೊದಲಿಗೆ ಪ್ರಶ್ನೆ ನಿಮಗಾಗಿ, ಪ್ಯಾರಾಸ್ಪೋರ್ಟ್ಸ್ ಎಂದರೇನು? ಪ್ಯಾರಾಸ್ಪೋರ್ಟ್ಸ್ ಅಂದರೆ ಏನು? ಇದು ಮೊದಲನೇ ಪ್ರಶ್ನೆ. ನೀವು ನಮಗೆ ಸರಿ ಉತ್ತರ ನೀಡಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9489901013 9480901013. ಒಂದು ಹಾಡಿನ ಕಾಲಾವಕಾಶ ಇರುತ್ತೆ ನಿಮಗೆಲ್ಲ. ಇದೀಗ ಮೊದಲನೇದಾಗಿ ಬರ್ತಾ ಇದೆ ಗಜಾ ಚಿತ್ರದ ಗೀತೆ, ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ.

ನೀವು ಕೇಳ್ತಿದ್ರ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಮೊದಲನೆಯ ಪ್ರಶ್ನೆ ಆಗಿದ್ದು ಪ್ಯಾರಾ ಸ್ಪೋರ್ಟ್ಸ್ ಅಂದ್ರೆ ಏನು ಅಂತ. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳು ಹೀಗಿವೆ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಎನ್ಜಿ ಬಸವರಾಜ್ ಚಿತ್ರದುರ್ಗದಿಂದ, ಹೆಚ್ಆರ್ ರುದ್ರಸ್ವಾಮಿ ಕಣದಾಳು ಚಿಕ್ಕಮಗಳೂರು, ಗೊಟ್ಟಿಗೆರೆ ಶಿವಾನಂದ ಹೊನ್ನೂರು, ಅಲಿ ಹನುಮಂತಾಪುರ ಜಗಳೂರಿನಿಂದ, ಶ್ರೀಕಾಂತ್ ಗೋಡ್ಕಿಂಡಿ ಧಾರವಾಡದಿಂದ, ಉದಯ್ ಕರ್ಕೆರ ಉಡುಪಿಯಿಂದ, ಜಯ ಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ದಿವ್ಯಾಂಗತೆಯನ್ನು ಹೊಂದಿರುವ ಕ್ರೀಡಾಪಟುಗಳಿಗೆ ರೂಪಿಸಲಾದ ವಿಶೇಷ ಕ್ರೀಡೆಗಳನ್ನು ಪ್ಯಾರಾ ಸ್ಪೋರ್ಟ್ಸ್ ಅಂತ ಕರೆಯಲಾಗುತ್ತೆ. ಶಾರೀರಿಕ ದೃಷ್ಟಿಗೋಚರ ಅಥವಾ ಬುದ್ಧಿಮತ್ತೆಯ ದಿವ್ಯಾಂಗತೆಯನ್ನು ಹೊಂದಿರುವ ಕ್ರೀಡಾಪಟುಗಳಿಗೆ ರೂಪಿಸಲಾದ ವಿಶೇಷ ಕ್ರೀಡೆ ಪ್ಯಾರಾ ಸ್ಪೋರ್ಟ್ಸ್. ಇದೀಗ ಮುಂದಿನ ಪ್ರಶ್ನೆ. ಕಬಡ್ಡಿ ಆಟದಲ್ಲಿ ಲೋನಾ ಅಂದರೆ ಏನು? ಕಬಡ್ಡಿ ಆಟದಲ್ಲಿ ಲೋನಾ ಅಂತ ಹೇಳಿದ್ರೆ ಏನು? ಇದು ಎರಡನೇ ಪ್ರಶ್ನೆ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಒಂದು ಹಾಡಿನ ಕಾಲಾವಕಾಶ. ಇದೀಗ ಸ್ಕೂಲ್ ಮಾಸ್ಟರ್ ಚಿತ್ರದಿಂದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ.

0: 25 ವಸಂತಗಳು,
1: ಸಾವಿರಾರು ಹಾಡುಗಳು,
0: ಕೋಟ್ಯಂತರ ನೆನಪುಗಳು.
2: ನೆನಪು ಸಿಹಿ ನೆನಪು, ನೆನಪು ನೆನಪು ಸಿಹಿ ನೆನಪು.
1: ಮಾತು ಮಧುರ,
0: ಸಂಗೀತ ಅಮರ.
3: ಸಂಗೀತವೇ ನನ್ನ ನೆನಪು, ಚಪ್ಪಾಡೇ ನನ್ನ ಬುಸಿ.
0: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೇನ್ಬೋ ರಾಗ.
4: ಇದು ಹೊಂಬಿಸಲು ಕಾರ್ಯಕ್ರಮ. ಎರಡನೇ ಪ್ರಶ್ನೆ ಆಗಿತ್ತು, ಕಬಡ್ಡಿ ಆಟದಲ್ಲಿ ಲೋನಾ ಅಂದ್ರೆ ಏನು ಅಂತ. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳು ಹೀಗಿವೆ: ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಬಾಬಾ ಕಲ್ಯಾಣ್, ಭಾಗ್ಯ ರಾಮಣ್ಣ ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರಸ್ತೆ, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕು, ಪದ್ಮಶ್ರೀ ರಾಮಚಂದ್ರಾಪುರಂ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಮಾಲಾ ಮಾಚೋಹಳ್ಳಿಯಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು: ಒಂದು ತಂಡದ ಎಲ್ಲ ಆಟಗಾರರು ಔಟ್ ಆದಾಗ ಎದುರಾಳಿ ತಂಡಕ್ಕೆ ಲಭಿಸುವ ಎರಡು ಹೆಚ್ಚುವರಿ ಬೋನಸ್ ಅಂಕಗಳನ್ನು ಲೋನಾ ಅಂತ ಹೇಳಿ ಹೇಳಲಾಗುತ್ತೆ. ಇದೀಗ ಮುಂದೆ ಒಂದು ಕನ್ನಡ ಗೀತೆಯ ಬಿಟ್ಟು ಪ್ರಸಾರ ಆಗುತ್ತೆ. ಅದು ಯಾವ ಚಿತ್ರದ ಗೀತೆ ಅಂತ ಹೇಳಿ ನೀವು ಹೇಳಬೇಕು.

ಇದೀಗ ಪ್ರಸಾರ ಆದ ಬಿಟ್ಟಿ ಯಾವ ಚಿತ್ರದ ಗೀತೆ ಅನ್ನೋದು ಪ್ರಶ್ನೆ, ಮುಂದಿನ ಪ್ರಶ್ನೆ. ಇದೀಗ ಗೀತೆ ನಿಮಗಾಗಿ, ಕಲ್ಲರಳಿ ಹೂವಾಗಿ ಚಿತ್ರದಿಂದ ನಂದಿತಾ ಅವರ ಗಾಯನದಲ್ಲಿ, ಹಂಸಲೇಖ ಅವರ ಸಂಗೀತವಿರುವ ಗೀತೆ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಅಕೌಂಟ್ ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন।

ಒಂದು ಕನ್ನಡ ಗೀತೆಯ ಬಿಟ್ ಅನ್ನ ಪ್ರಸಾರ ಮಾಡಿದ್ದೆ, ಅದು ಯಾವ ಚಿತ್ರದ ಗೀತೆ ಅಂತ ಪ್ರಶ್ನೆ ಆಗಿತ್ತು. ಮತ್ತೊಮ್ಮೆ ಆ ಬಿಟ್ನ ಪ್ರಸಾರ ಇದೀಗ ನಿಮಗಾಗಿ.

ಸರಿ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ. ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ, ಹರೀಶ್ ಮಲೇಶ್ವರದಿಂದ, ಹ್ಯಾಬಿಲ್ ರಾಘವೇಂದ್ರ ಉಪ್ಪರ್ ಹುತ್ತ ಭದ್ರಾವತಿ, ವರಲಕ್ಷ್ಮಿ ಪೀಣ್ಯದಿಂದ, ವಾಸಿಂ ಜಗಳೂರಿನಿಂದ, ಬಿಂದು ಪ್ರಕಾಶ್ ಮಾಲಾ ಮಾಚುಹಳ್ಳಿ, ದಿಲೀಪ್ ಕಲ್ಯಾಣ್ಕರ್ ಬಾಬಾ ಕಲ್ಯಾಣ್ ಬೆಂಗಳೂರು, ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು. ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಪಾರ್ಥ ಚಿತ್ರ. ಈ ಚಿತ್ರದ ಗೀತ ಇದಾಗಿತ್ತು. ಹರಿಹರನ್ ಅವರು ಹಾಡಿದ ಓ ನಲ್ಲೇ ಈ ಗೀತೆಯ ಬಿಟ್ ಪ್ರಸಾರ ಮಾಡಿದ್ದು. ಇದೀಗ ಮುಂದಿನ ಪ್ರಶ್ನೆ. ಕರ್ನಾಟಕದಲ್ಲಿ ಕುಸ್ತಿ ಕ್ರೀಡೆಗೆ ಯಾವ ಹಬ್ಬ ಮತ್ತು ಯಾವ ನಗರ ಅತ್ಯಂತ ಪ್ರಸಿದ್ಧವಾಗಿದೆ? ಕರ್ನಾಟಕದಲ್ಲಿ ಕುಸ್ತಿ ಕ್ರೀಡೆಗೆ ಯಾವ ಹಬ್ಬ ಮತ್ತು ಯಾವ ನಗರ ಅತ್ಯಂತ ಪ್ರಸಿದ್ಧವಾಗಿದೆ? ಇದು ಮುಂದಿನ ಪ್ರಶ್ನೆ. ಒಂದು ಗೀತೆಯ ಕಾಲಾವಕಾಶ. ನೀವು ನಮಗೆ ಸರಿ ಉತ್ತರ ನೀಡಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9489091013 9480901013. ಇದೀಗ ಗೀತೆ ಪಾರ್ಥ ಚಿತ್ರದಿಂದ ಓ ನಲ್ಲೇ ಈ ಗೀತೆ. ಹರಿಹರನವರ ಗಾಯನದಲ್ಲಿ ಕವಿರಾಜ್ ಅವರ ಸಾಹಿತ್ಯ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಕೆಲಸದಿಂದ ನಿರ್ದೇಶನದವರೆಗೆ ವಿಚಾರಗಳ ಚಾವಟಿ ಬೀಸುವ ಸ್ಪಷ್ಟ ನುಡಿಯ ವಾಗ್ಮಿ ನಟನೆ ಹಿಂದಿನ ಗುಟ್ಟುಗಳು, ಸಿನಿಮಾ ಹಿಂದಿನ ರೋಚಕ ಕಥೆಗಳು. ಖ್ಯಾತ ನಟ ನಿರ್ದೇಶಕ ಜೆಪಿ ತುಮಿನಾಡು ಅವರೊಂದಿಗೆ ವಿಶೇಷ ಮಾತುಕತೆ ಸೆಪ್ಟೆಂಬರ್ 1ರಂದು ಬೆಳಗ್ಗೆ 9 ಗಂಟೆಗೆ. ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಪ್ರಶ್ನೆಯಾಗಿತ್ತು, ಕರ್ನಾಟಕದಲ್ಲಿ ಕುಸ್ತಿ ಕ್ರೀಡೆಗೆ ಯಾವ ಹಬ್ಬ ಮತ್ತು ಯಾವ ನಗರ ಅತ್ಯಂತ ಪ್ರಸಿದ್ಧಿಯಾಗಿದೆ ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಚಂದ್ರಕಲಾ ಎನ್ ಕಲ್ಲಪ್ಪ ಚನ್ನಪಟ್ಟಣದಿಂದ, ಸುಷ್ಮಾ ಎಂ ಕಾರ್ತಿಕ್ ಆನೇಕಲ್ನಿಂದ, ಸಚ್ಚಿದಾನಂದ ಮೂರ್ತಿ ಬೆಂಗಳೂರಿನಿಂದ, ನಾಗೇಂದ್ರ ಈಚಲಬೀಡು, ಸುಮಿತ್ರಾ ಸಂಡೂರಿನಿಂದ, ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ಮಂಡಿಕಲ್ ಕೃಪಾ ಉಮೇಶ್, ಪುಷ್ಪಾ ಶಾನುಭೋಗರ ಗದಗದಿಂದ, ಶರಣಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು, ಕರ್ನಾಟಕದ ಮೈಸೂರು ನಗರ. ಮತ್ತೆ ದಸರಾ ಹಬ್ಬ ಕರ್ನಾಟಕದ ಮೈಸೂರು ನಗರ ಕುಸ್ತಿ ಕ್ರೀಡೆಗೆ ಅತ್ಯಂತ ಪ್ರಸಿದ್ಧಿ, ಜೊತೆಗೆ ದಸರಾ ಉತ್ಸವದ ಸಂದರ್ಭದಲ್ಲಿ ನಡೆಯುವ ಮೈಸೂರು ದಸರಾ ಪಾರಂಪರಿಕ ಕುಸ್ತಿ ಪಂದ್ಯಾವಳಿ ದೇಶದಲ್ಲೇ ಪ್ರಸಿದ್ಧಿ ಪಡೆದಿದೆ. ಇದೀಗ ಮುಂದಿನ ಪ್ರಶ್ನೆ, ಪ್ರಶ್ನೆ ಅಲ್ಲ, ಇದೀಗ ಒಂದು ಹಿಂದಿ ಚಲನಚಿತ್ರ ಗೀತೆ ಬಿಟ್ಟು ಪ್ರಸಾರ ಆಗುತ್ತೆ, ಅದು ಯಾವ ಚಿತ್ರದ ಗೀತೆ, ಜೊತೆಗೆ ಅದರ ಗಾಯಕರು ಯಾರು ಅಂತ ಮುಂದಿನ ಪ್ರಶ್ನೆ. ಇದೀಗ ಬಿಟ್ಟು ಪ್ರಸಾರ ಆಗಲಿದೆ ನಿಮಗಾಗಿ.

ಇದೀಗ ಪ್ರಸಾರ ಆದ ಹಿಂದಿ ಗೀತೆ, ಈ ಗೀತೆಯ ಬಿಟ್, ಇದರ ಗಾಯಕರು ಮತ್ತು ಇದು ಯಾವ ಚಿತ್ರದ ಗೀತೆ ಅಂತ ಹೇಳಿ ನೀವು ನಮಗೆ ಸಂದೇಶ ಕಳಿಸಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಒಂದು ಹಾಡಿನ ಕಾಲಾವಕಾಶ. ಇದೀಗ ರವಿ ಮಾಮಾ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಎಸ್ ನಾರಾಯಣ್ ಅವರ ಸಾಹಿತ್ಯ, ಚೈತನ್ಯ ಅವರ ಸಂಗೀತ.

0: ಅಮೆರಿಕ ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್, ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್,
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರ್ಯಾದೆ ಟ್ಯೂನ್ ಮಾಡಿ ಮಧ್ಯಾಹ್ನ 12:05 ಕ್ಕೆ.

ಇದೀಗ ಪ್ರಸಾರ ಆದ ಬಿಟ್ ಕುರಿತಾದ ಪ್ರಶ್ನೆ, ಯಾವ ಚಿತ್ರದ ಗೀತೆ ಹಾಗೂ ಗಾಯಕರು ಯಾರು ಅಂತ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಹರೀಶ್ ಮಲ್ಲೇಶ್ವರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಬಾಬಾ ಕಲ್ಯಾಣ್, ಹ್ಯಾಬಿಲ್ ರಾಘವೇಂದ್ರ, ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ಮೊಹಮ್ಮದ್ ಉಮರ್ ರಾಯಚೂರಿನಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಪ್ರಸಾರ ಆದ ಗೀತೆಯ ಬಿಟ್ ಇದು ಚಿಂಗಾರಿ ಚಿತ್ರದ್ದು ಆಗಿತ್ತು. ಮಹೇಂದ್ರ ಕಪೂರ್ ಹಾಗೂ ಆಶಾ ಭೋಸ್ಲೆ ಅವರ ಗಾಯನದಲ್ಲಿ ಮೂಡಿಬಂದ ಗೀತೆ ಮೇ ಕೌನ್ ಹೂ, ಈ ಗೀತೆಯ ಬಿಟ್ ಪ್ರಸಾರ ಆಗಿತ್ತು. ಇದೀಗ ಮುಂದಿನ ಪ್ರಶ್ನೆ: ಇತ್ತೀಚಿನ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಪ್ಯಾರಾ ಅಥ್ಲೆಟಿಕ್ಸ್ ವಿಭಾಗದ ಮಹಿಳೆಯರ ಶಾರ್ಟ್ ಪುಟ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದು ದೇಶಕ್ಕೆ ಹಾಗೂ ಕರ್ನಾಟಕಕ್ಕೆ ಐತಿಹಾಸಿಕ ಕೀರ್ತಿ ತಂದ

ಪ್ಯಾರಾ ಅಥ್ಲೀಟ್ ಯಾರು? ಇತ್ತೀಚಿನ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಪ್ಯಾರಾ ಅಥ್ಲೆಟಿಕ್ಸ್ ವಿಭಾಗದ ಮಹಿಳೆಯರ ಶಾರ್ಟ್ ಪುಟ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದು ದೇಶಕ್ಕೆ ಹಾಗೂ ಕರ್ನಾಟಕಕ್ಕೆ ಐತಿಹಾಸಿಕ ಕೀರ್ತಿ ತಂದ ಪ್ಯಾರಾ ಅಥ್ಲೀಟ್ ಯಾರು? ಇದು ಮುಂದಿನ ಪ್ರಶ್ನೆ. ಒಂದು ಗೀತೆಯ ಕಾಲಾವಕಾಶ, ವಿಷ್ಣುವರ್ಧನ ಚಿತ್ರದ ಗೀತೆ, ವಿ ಹರಿಕೃಷ್ಣ ಅವರ ಗಾಯನದಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರದ್ದೇ ಸಂಗೀತ.

0: ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کاشر زبان ہند پروگرام تو خبری تیچ نیوز آن اے آر ایپ پر دستیاب اردو زبان کے پروگرام بھی اے آر ایپ پر ملتے
3: ہیں.
4: آکاشوانی انیت تمل نگلچگلوں نیوز آن اے آر ایپل کڑیکم.

ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ ಸ್ಟುಡಿಯೋ ಸಮಯ ಇನ್ನೇನಾಯಿತು. 3:53 ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕೊನೆಯ ಪ್ರಶ್ನೆ ಆಗಿತ್ತು. ಇತ್ತೀಚಿನ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಪ್ಯಾರಾ ಅಥ್ಲೆಟಿಕ್ಸ್ ವಿಭಾಗದ ಮಹಿಳೆಯರ ಶಾರ್ಟ್ ಪುಟ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದು ದೇಶಕ್ಕೆ ಹಾಗೂ ಕರ್ನಾಟಕಕ್ಕೆ ಐತಿಹಾಸಿಕ ಕೀರ್ತಿ ತಂದ ಪ್ಯಾರಾ ಅಥ್ಲೀಟ್ ಯಾರು ಅಂತ ಹೇಳಿ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ನಂದಿನಿ ಕಿರಣ್ ಶಿವಮೊಗ್ಗದಿಂದ, ಹಸನ್ ಸಾಬ್ ಹನುಮಂತಾಪುರದಿಂದ, ಲಕ್ಷ್ಮೀಕಾಂತ್ ಹುಳಿಯಾರ, ಎ ಹರಿಹರನ್ ವಿಜ್ಞಾನನಗರದಿಂದ, ಮಂಡಿಕಲ್ ಕೃಪಾ ಉಮೇಶ್ ಚಂದ್ರಕಾಂತ್ ಹವಲ್ದಾರ್, ಸದಾನಂದ ತಿಪ್ಟೂರಿನಿಂದ, ಹುಬ್ಬಳ್ಳಿಯ ಲೋಹ್ಯ ನಗರದಿಂದ, ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ರಘುನಾರಾಯಣ್ ಬೆಂಗಳೂರಿನಿಂದ, ಸುಧಾಮೂರ್ತಿ ಕೆಹಳ್ಳಿ, ಸುಭಾನ್ ಕೋರಿ ಹಂಪಸಾಗರದಿಂದ, ಸುಮಿತ್ರಾ ಸಂಡೂರಿನಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ದು ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಕರ್ನಾಟಕದ ಪ್ರಸಿದ್ಧ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಕೆ ಶೈಲಾ. ಇವರು ಇತ್ತೀಚಿನ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಪ್ಯಾರಾ ಅಥ್ಲೆಟಿಕ್ಸ್ ವಿಭಾಗದ ಮಹಿಳೆಯರ ಶಾರ್ಟ್ ಪುಟ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದಿದ್ದರು. ಶಿಲ್ಪಾ ಕೆ ಶೈಲಾ ಸರಿಯಾದ ಉತ್ತರ ಆಗಿತ್ತು. ಉತ್ತರ ಕಳಿಸಿದ

ಪ್ರೇಮವೆಂದರೆ ಹೇಳಲು ಬಯಸಿ ಹೇಳಲು ಆಗದ ಮಧುರ ಭಾವನೆ, ಮಧುರ ಕಾಮನೆ, ಮಧುರ ಯೋಚನೆ, ಮಧುರ ಯಾತನೆ, ಅರ್ಪಣೆ ಸಮರ್ಪಣೆಯ ಸೂಚನೆ. ಮನಗಳ ಸರಿಗಮ ಪ್ರೇಮ, ಸುಮಗಳ ಘಮ ಘಮ ಪ್ರೇಮ, ಮನ್

ಯುಗ ಯುಗಗಳು ಕಳೆದರು, ಹಲವು ಜನ್ಮ ಕಳೆದರು, ಓದಿ ಮುಗಿಸದ ಗ್ರಂಥ ಪ್ರೇಮ, ಹಾಡಿ ಮುಗಿಸದ ಗೀತೆ ಪ್ರೇಮ, ಎಂದೂ ಮುಗಿಯದ ಪಯಣ ಒಂದುಗೂಡುವ ತಾಣ

0: Akashvani FM Rainbow 101.3 MHz Musically yours.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ ಸ್ಟುಡಿಯೋ ಸಮಯ 4:02. ಇದು ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಕೇಳುಗ ಸ್ನೇಹಿತರಿಗೆಲ್ಲ ಆತ್ಮೀಯವಾದ ಸ್ವಾಗತ ಕೋರ್ತಾ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ಈ ಹೊತ್ತು ಹಿಂದಿ ಗೀತೆಗಳು ಮತ್ತು ಗಜಲ್ಗಳನ್ನ ಕೇಳ್ತಾ ಸಾಗೋಣ. ಜೊತೆಗೆ ಈ ಹೊತ್ತಿನ ವಿಷಯ, ಮಕ್ಕಳು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಅದರಲ್ಲಿ ಯಶಸ್ಸು ಕಾಣಲು ಪೋಷಕರ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013. ಇದೀಗ ಮೊದಲಿಗೆ ಕೇಳೋಣ ಈ ಒಂದು ಗಜಲ್. ಉಸ್ತಾದ್ ಶುಜಾತ್ ಹುಸೇನ್ ಅಲಿ ಖಾನ್ ಅವರ ಗಾಯನದಲ್ಲಿ ಕಮಲೇಶ್ ಸೋನಾವಾಲಾ ಅವರ ಬರವಣಿಗೆ ಇರುವ ಗಜಲ್ ಇದು. ಉಸ್ತಾದ್ ಶುಜಾತ್ ಹುಸೇನ್ ಖಾನ್ ಅವರೇ ಸಂಯೋಜಿಸಿರುವ, ಸಂಗೀತ ಸಂಯೋಜನೆ ನೀಡಿರುವ ಗಜಲ್.

0: 25 ವಸಂತಗಳು,
1: ಸಾವಿರಾರು ಹಾಡುಗಳು,
0: ಕೋಟ್ಯಂತರ ನೆನಪುಗಳು.
1: ಮಾತು ಮಧುರ,
0: ಸಂಗೀತ ಅಮರ.
2: ಸಂಗೀತವೇ ನನ್ನ ನೆನಪು.
0: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೇನ್ಬೋ ರಾಗ. ಅಮೆರಿಕ ಅಮೆರಿಕ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್ ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್.
3: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೇನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರೆಯದೆ ಟ್ಯೂನ್ ಮಾಡಿ ಮಧ್ಯಾಹ್ನ 12:05 ಕ್ಕೆ.

ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ ಸ್ಟುಡಿಯೋ ಸಮಯ 4:14 ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮಕ್ಕಳು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಅದರಲ್ಲಿ ಯಶಸ್ಸು ಕಾಣಲು ಪೋಷಕರ ಪಾತ್ರ ಎಷ್ಟು ಮುಖ್ಯ ಅಂತ ಹೇಳಿ ನಾನು ಕೇಳಿದ್ದೆ. ಕೇವಲ ಶಾಲೆ ಮಾತ್ರ ಅಲ್ಲದೆ ಮನೆಯ ವಾತಾವರಣ ಸಹ ಮಗುವಿನ ಕ್ರೀಡಾ ಶಕ್ತಿಯನ್ನು ರೂಪಿಸುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ. ಮಗುವಿಗೆ ಯಾವ ಕ್ರೀಡೆಯಲ್ಲಿ ಆಸಕ್ತಿ ಇದೆ ಎಂಬುದನ್ನು ಗಮನಿಸಿ ಅದರಲ್ಲಿ ಮುಂದುವರಿಯಲು ಪ್ರೋತ್ಸಾಹಿಸಬೇಕು. ಜೊತೆಗೆ ಗೆಲುವು ಮಾತ್ರವಲ್ಲದೆ ಸೋಲನ್ನು ಸಕಾರಾತ್ಮಕವಾಗಿ ಸ್ವೀಕರಿಸೋದನ್ನು ಕಲಿಸಬೇಕು. ಪಂದ್ಯ ಸೋತಾಗ ಮಗುವನ್ನು ನಿರಾಶೆಗೊಳಿಸದೆ ಅವರ ಪ್ರಯತ್ನವನ್ನು ಮೆಚ್ಚಬೇಕು. ಇದರಲ್ಲಿ ಪೋಷಕರ ಪಾತ್ರ ಅತ್ಯಂತ ಮುಖ್ಯವಾಗುತ್ತೆ. ಇದರ ಕುರಿತಾಗಿ ನೀವು ಸಹ ನಮಗೆ ಸಂದೇಶಗಳನ್ನು ಕಳಿಸಿಕೊಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9408091013 ಇದೀಗ ಗೀತೆ ಫಿರ್ ಕಬ್ ಮಿಲೋಗಿ ಚಿತ್ರದಿಂದ ಮುಖೇಶ್ ಹಾಗೂ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ.

ಕೆಲಸದಿಂದ ನಿರ್ದೇಶನದವರೆಗೆ ವಿಚಾರಗಳ ಚಾವಟಿ ಬೀಸುವ ಸ್ಪಷ್ಟ ನುಡಿಯ ವಾಗ್ಮಿ ನಟನೆ ಹಿಂದಿನ ಗುಟ್ಟುಗಳು, ಸಿನಿಮಾ ಹಿಂದಿನ ರೋಚಕ ಕಥೆಗಳು. ಖ್ಯಾತ ನಟ ನಿರ್ದೇಶಕ ಜೆಪಿ ತುಮಿನಾಡು ಅವರೊಂದಿಗೆ ವಿಶೇಷ ಮಾತುಕತೆ ಸೆಪ್ಟೆಂಬರ್ 1 ಬೆಳಗ್ಗೆ 9 ಗಂಟೆಗೆ ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

ಪರ್ವೇಜ್ ಮೆಹದಿ ಅವರ ಗಾಯನದಲ್ಲಿ ಇದೀಗ ಒಂದು ಗಝಲನ್ನು ಕೇಳಿ ಬಂದ್ರಿ. ಯಶೋಧ ಮತ್ತು ಸಮರ್ಥ್ ಈಚಲಕರಂಜಿ ಮಹಾರಾಷ್ಟ್ರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಹೇಳಿದ ಹಾಗೆ ಈಗಿನ ಕಾಲದಲ್ಲಿ ಮಕ್ಕಳು ಕ್ರೀಡೆ ಅಂದರೆ ಕ್ರಿಕೆಟ್, ಅದು ಬಿಟ್ಟರೆ ಮೊಬೈಲ್ ಗೇಮ್ಸ್, ಇವುಗಳನ್ನೇ ಕ್ರೀಡೆ ಅಂತ ತಿಳಿದುಕೊಂಡ್ಬಿಟ್ಟಿದ್ದಾರೆ, ಬೇಸರ ಆಗುತ್ತೆ ಅಂತ ಹೇಳಿ. ಖಂಡಿತ ಹೌದು, ಅವರಿಗೆ ಇದರ ಕುರಿತಾಗಿ ಅರಿವು ಮೂಡಿಸೋದ್ರಲ್ಲಿ ಶಾಲೆ ಹಾಗೂ ಪೋಷಕರ ಪಾತ್ರ ಬಹಳ ಮುಖ್ಯ ಅಂತ ಹೇಳಬಹುದು. ಅದರ ಕುರಿತಾಗೆ ಈ ಹೊತ್ತು ನಾವು ಮಾತಾಡ್ತಾ ಇದ್ವಿ. ಮಕ್ಕಳು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಅದರಲ್ಲಿ ಯಶಸ್ಸು ಕಾಣಲು ಪೋಷಕರ ಪಾತ್ರ ಅತ್ಯಂತ ಪ್ರಮುಖ. ಇದರ ಕುರಿತಾಗಿ ನೀವು ಸಹ ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489091013 9480901013. ಇದೀಗ ಮುಂದಿನ ಗಜಲ್ ಫರೀದಾ ಖಾನೂಮ್ ಅವರ ಗಾಯನದಲ್ಲಿ.

0: ವರ್ಕೌಟ್ ಮಾಡ್ತೀರಾ ಆದ್ರೆ ಫಲಿತಾಂಶ ಸಿಗ್ತಿಲ್ವಾ?
1: ಡೈಟ್ ಮಾಡ್ತೀರಾ ಆದ್ರೆ ಡೌಟ್ ಮಾತ್ರ ಹೋಗ್ತಿಲ್ವಾ?
0: ಹಾಗಾದ್ರೆ ಈ ಲೈವ್ ನಿಮ್ದೆ. ಕೋಚ್, ಟ್ರೈನರ್ ಹಾಗೂ ಫಿಟ್ನೆಸ್ ಕಂಟೆಂಟ್ ಕ್ರಿಯೇಟರ್ ವಿವೇಕ್ ಮಾಚಯ್ಯ ಅವರ ಜೊತೆ ನೇರ ಸಂವಾದ.
1: ಫ್ಯಾಟ್ ಲಾಸ್, ಮಸಲ್ ಗೇನ್, ನ್ಯೂಟ್ರಿಷನ್, ವರ್ಕೌಟ್, ಫಿಟ್ನೆಸ್ ಜರ್ನಿಯ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಸಿಗಲಿದೆ ಉತ್ತರ ಫಿಟ್ ವಿತ್ ವಿವೇಕ್ ಎಂ ಅವರ ಜೊತೆ.

0: ಎಫ್ಎಂ ರೈನ್ಬೋದ 25ನೇ ಹುಟ್ಟುಹಬ್ಬದ ವಿಶೇಷ ಸಂಭ್ರಮದಲ್ಲಿ
1: ಸೆಪ್ಟೆಂಬರ್ 1ರಂದು ಮಧ್ಯಾಹ್ನ 1:20 to 2
0: ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಕೇಳಿ ತಿಳ್ಕೊಳ್ಳಿ ಫಿಟ್ ಆಗಿ
1: ಎಫ್ಎಂ ರೈನ್ಬೋ ಜೊತೆ 25 ವರ್ಷಗಳ ಸಂಭ್ರಮ.

ಮಕ್ಕಳು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಅದರಲ್ಲಿ ಯಶಸ್ಸು ಕಾಣಲು ಪೋಷಕರ ಪಾತ್ರ ಅತ್ಯಂತ ಮುಖ್ಯವಾಗುತ್ತೆ. ಮಗುವಿಗೆ ಅಗತ್ಯವಾದ ಕ್ರೀಡಾ ಉಪಕರಣಗಳು ಹಾಗೂ ಉತ್ತಮ ತರಬೇತುದಾರರನ್ನು ಒದಗಿಸೋದು, ಅಭ್ಯಾಸ ಮತ್ತು ಓದಿನ ನಡುವೆ ಸರಿಯಾದ ಸಮಯದ ಸಮತೋಲನವನ್ನು ಕಾಯ್ದುಕೊಳ್ಳಲು ಮಗುವಿಗೆ ಸಹಾಯ ಮಾಡೋದು, ಇದರಲ್ಲಿ ಪೋಷಕರ ಪಾತ್ರ ಅತ್ಯಂತ ಮುಖ್ಯವಾಗುತ್ತೆ. ಇದರ ಕುರಿತಾಗಿ ನೀವು ಸಹ ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9409901013. ಇದೀಗ ಮುಂದಿನ ಗೀತೆ ಲಗಾನ್ ಚಿತ್ರದಿಂದ ಉದಿತ್ ನಾರಾಯಣ್, ಅಲ್ಕಾ ಯಜ್ಞಿಕ್, ಸುಖವೇಂದ್ರ ಸಿಂಗ್ ಅವರ ಗಾಯನದಲ್ಲಿ, ಜಾವೇದ್ ಅಖ್ತರ್ ಅವರ ಸಾಹಿತ್ಯ, ಎ ಆರ್ ರೆಹಮಾನ್ ಅವರ ಸಂಗೀತ.

0: 25 ವರ್ಷಗಳ ಹಿಂದೆ ಶುರುವಾದ ಸಣ್ಣ ಧ್ವನಿ ಇಂದು ಕೋಟಿ ಕನ್ನಡಿಗರ ಎದೆಬಡಿತ
1: ಜೋರಾಗಿದೆ.
0: ಸಂಗೀತದ 7 ಸ್ವರಗಳನ್ನು ಸೇರಿಸಿ ನಿಮ್ಮ ಬದುಕಿಗೆ ರಂಗು ತುಂಬಿದ ಕಾಮನಬಿಲ್ಲು. ರಜತ ಮಹೋತ್ಸವದ ಪ್ರತಿಯೊಂದು ಕ್ಷಣವು ನಿಮ್ಮ ಅಭಿಮಾನಕ್ಕೆ ಅರ್ಪಿತ. 25ರ ಬೆಳ್ಳಿ ಸಂಭ್ರಮ, ನಿಮ್ಮ ಪ್ರೀತಿ ನಿರಂತರ ಅನುಪಮ.

0: ಆತ್ಮೀಯ ಶ್ರೋತೃಗಳೆ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ.
1: ಈ ಸಿನಿಮಾ ರಂಗಕ್ಕೆ ಹೋದ್ಮೇಲೆ ಬೇಡ್ರ ಕಣ್ಣಪ್ಪನಿಂದ ನಮ್ಮ ಇದು ನಮ್ಮ ಜೀವನ ಪ್ರಾರಂಭ ಆಗಿದ್ದು.
0: ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಬನ್ನಿ ನೆನಪುಗಳ ಜೊತೆ ಮಾತಾಡೋಣ. ಆಕಾಶವಾಣಿಯ ಕಾರ್ಯಕ್ರಮಗಳು ಈಗ ಯೂಟ್ಯೂಬ್ನಲ್ಲಿ ಲಭ್ಯ.
2: ನಾವು ಚೆನ್ನಾಗಿ ಬದುಕೋದು ಮಾತ್ರ ದೊಡ್ಡದಲ್ಲ, ಆದರೆ ನಮ್ಮ ನಂತರದ ಸಂತತಿಯನ್ನು ಅತ್ಯುತ್ತಮವಾಗಿಸುವುದೇ ನಾವು ಈ ಲೋಕಕ್ಕೆ ಕೊಡುವ ನಿಜವಾದ ಬಾಡಿಗೆ, ದೇವರಿಗೆ ನೀಡುವ ದೇಣಿಗೆ.
0: ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗಿಷ್ಟದ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿ ಆಲಿಸಿ ಆನಂದಿಸಿ.

0: Non-Stop Sanjay. Non-Stop Sanjay. Non-Stop Sanjay. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು, ಮ್ಯೂಸಿಕಲ್ ಯೋರ್ಸ್, ಮ್ಯಾಜಿಕಲ್ ಯೋರ್ಸ್. ಸ್ಟುಡಿಯೋ ಸಮಯ 4:44. ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಹಿಂದಿ ಗೀತೆಗಳು ಮತ್ತು ಗಜಲ್ಗಳನ್ನ ಕೇಳ್ತಾ ಮಕ್ಕಳು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬೇಕು ಮತ್ತು ಅದರಲ್ಲಿ ಯಶಸ್ಸು ಕಾಣಬೇಕು ಅಂದರೆ ಪೋಷಕರ ಪಾತ್ರ ಎಷ್ಟು ಮುಖ್ಯ ಅನ್ನೋದರ ಕುರಿತಾಗಿ ಮಾತುಕತೆ ನಡೀತಾ ಇತ್ತು. ಅಗತ್ಯವಿರುವ ಪೌಷ್ಟಿಕ ಆಹಾರ ಮತ್ತು ಸಮತೋಲಿತ ಆಹಾರವನ್ನು ನೀಡುವುದು, ಸಾಕಷ್ಟು ನಿದ್ರೆ ಮತ್ತು ವಿಶ್ರಾಂತಿ, ದೈಹಿಕ ಶ್ರಮದ ನಂತರ ಮಗುವಿಗೆ ಸರಿಯಾದ ವಿಶ್ರಾಂತಿ ದೊರೆಯುವಂತೆ ನೋಡಿಕೊಳ್ಳುವುದು ಪೋಷಕರ ಕರ್ತವ್ಯ ಆಗುತ್ತೆ. ಯಾವಾಗಲೂ ಗೆಲ್ಲಲೇಬೇಕು ಎಂಬ ಅತಿಯಾದ ನಿರೀಕ್ಷೆಯ ಒತ್ತಡವನ್ನು ಮಕ್ಕಳ ಮೇಲೆ ಹೇರಬಾರದು. ಇದೀಗ ಮುಂದೆ ಕೇಳಿ ಒಂದು ಗಜಲ್, ಅಬಿದಾ ಪರ್ವೀನ್ ಅವರ ಕಾಯನದಲ್ಲಿ.

ಬಿಳೆಬಾವಿಯಿಂದ ಮಂಜುನಾಥ್ ಇಂದರಿಗೆ ಅವರು ಕಾರ್ಯಕ್ರಮದ ಕುರಿತಾಗಿ ಸಂದೇಶವನ್ನ ಕಳಿಸಿದ್ದಾರೆ. ಜೊತೆಗೆ ಗೋವಿಂದ ಮೆನನ್ ಕೋಲಾರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಷಯ. ಮಕ್ಕಳು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಅದರಲ್ಲಿ ಯಶಸ್ಸು ಕಾಣಲು ಪೋಷಕರ ಪಾತ್ರ ಎಷ್ಟು ಮುಖ್ಯ ಅಂತ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಕೊನೆಯದಾಗಿ ಒಂದು ಗಜಲ್, ಭೂಪೇಂದ್ರ ಸಿಂಗ್ ಮಿಥಾಲಿ ಸಿಂಗ್ ಅವರ ಗಾಯನದಲ್ಲಿ

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ಅನಿತ ಮಾಡುವ ಶುಭ ಸಂಜೆಯ ನಮಸ್ಕಾರಗಳನ್ನು ತಿಳಿಸ್ತಾ ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ಈಗ ಸಮಯ 5 ಗಂಟೆ. ಕೇಳೋಣ ಅಂತ್ಯಾಕ್ಷರಿ ಚಿತ್ರಗೀತೆಗಳನ್ನು ಆಧರಿಸಿದ ನಿಮ್ಮ ಕರೆ ನಿಮ್ಮ ಗೀತೆ ನೇರ ಫೋನಿನ್ ಕಾರ್ಯಕ್ರಮ. ಈ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 200312 ಹಾಗೂ 295898. ಈ ಸಂಖ್ಯೆಗಳಿಗೆ 08532 ಬಳಸಿ ಕರೆ ಮಾಡಿ ನಿಮ್ಮ ಇಷ್ಟವಾದ ಹಾಡನ್ನು ಕೇಳಬಹುದು. ಅಂತ್ಯಾಕ್ಷರಿ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಸ್ನೇಹಿತರೆ, ಈಗ ಒಂದು ಗೀತೆಯನ್ನು ಪ್ರಸಾರ ಮಾಡುತ್ತೇನೆ. ಅಂತ್ಯವಾದ ಅಕ್ಷರದಿಂದ ನೀವು ಹಾಡಬೇಕಾಗುತ್ತದೆ. ಕೇಳಿ, ಗೀತೆ ಬರ್ತಾ ಇದೆ.

0: ಬನ್ನಿ ಸ್ನೇಹಿತರೆ, ನಮ್ಮ ಮೊದಲನೆಯ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ, ಒಂದು ಈ ಲ ಅನ್ನೋ ಅಕ್ಷರದಿಂದ ಯಾವ ಗೀತೆಯನ್ನು ಹಾಡುತ್ತಾರೆ ಅಂತ ಕೇಳೋಣ. ಹಲೋ ಆಕಾಶವಾಣಿ.
1: ನಮಸ್ತೆ ಮೇಡಮ್.
0: ನಮಸ್ತೆ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇರೋದು, ತಮ್ಮ ಹೆಸರು?
1: ವಿಜಯಪುರದಿಂದ ಸೌಮ್ಯ ಟೇಲರ್ ಅಂತ ಮೇಡಮ್.
0: ಸೌಮ್ಯ ಮೇಡಮ್ ಅವರೇ, ನಮಸ್ಕಾರ. ಹಾಡನ್ನು ಕೇಳಿದ್ದೀರಾ?
1: ಹಾ ಮೇಡಮ್, ಹಾಡ ಹೇಳ್ತೀವಿ. ಎರಡು ಮೂರು ವಾರ ಕರೆನೇ ಸಿಕ್ಕಿದ್ದಿಲ್ಲ ನನಗೆ.
0: ಹ್ಮ್, ಲಕ್ಕಿ.
1: ಇದೇನು ಶ್ರಾವಣ ಹಬ್ಬನು ನಿಮ್ಗೆ ಹೇಳಿಲ್ಲ, ಪಂಚಮಿ ಹಬ್ಬನು ಹೇಳಿಲ್ಲ, ಮತ್ತ ಈಗ ರಾಖಿ ಹಬ್ಬನು ಹೇಳಿಲ್ಲ. ಎಲ್ಲಾ ಕೂಡಿಸಿ ನಿಮ್ಗೆ ಸೇಮ್ ಟು ಮೇಡಮ್, ರಾಖಿ ಹಬ್ಬದ ಶುಭಾಶಯಗಳು.
0: ತಮಗೂ ಸೌಮ್ಯ ಅವರೇ, ಹಾಡ್ ಹಾಡ್ತೀರಾ ಈಗ? ಯಾವ ಅಕ್ಷರ ಅಂತ ಗೊತ್ತಾಯ್ತಾ ತಮ್ಗೆ?
1: ಇಲ್ಲ ಮೇಡಮ್, ನೀವು ಹೇಳ್ಬೇಕು.
0: ಲ ಅನ್ನೋ ಅಕ್ಷರದಿಂದ ಅಂತ್ಯಗೊಂಡಿದೆ ಒಂದು ಹಾಡು.
1: ಹೇಳ್ತೀನಿ ಮೇಡಮ್,
0: ಹಾಡಿ.
1: ನಿಮ್ಮಮ್ಮನ ಮಗಳೇ, ಲೇ ಲೇ ನಿಮ್ಮಪ್ಪನ ಮಗಳೇ, ನನ್ನನ್ನು ಕಂಡು ಯಾರಿವನೆಂದು ಕೇಳೋದೇನೆ ಮಾವನ ಮಗಳೇ. ಲೇ ಹೇ ಕರೆಕ್ಟೋ ತಪ್ಪೋ ಗೊತ್ತಿಲ್ಲ ಮೇಡಮ್, ನಮಸ್ಕಾರ.
0: ಯಾವ ಅಕ್ಷರ ಬಿಟ್ಟಿದ್ದೀರಾ?
1: ಲೇ ಲೇ ನಿಮ್ಮಪ್ಪನ ಮಗಳೇ, ಲ ಮಂತ್ರಿ ಮತ್ತು ಲನೆ ಪರ್ಫೆಕ್ಟ್,
0: ಲನೆ. ಅದನ್ನ ನಮ್ಮನ್ನ ನಾವು ಹಾಡ್ಕೊಂಡ ಹಾಗೆ ಇತ್ತು, ಹೌದಲ್ವಾ? ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸೌಮ್ಯ ಅವರೇ. ನಿಮಗೂ ಎಲ್ಲ ಹಬ್ಬಗಳ ಒಂದು ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಮುಂದಿನ ಕರೆ ಯಾರು, ಎಲ್ಲಿಂದ ಮಾಡಿದ್ರೆ ಅಂತ ನೋಡೋಣ.
1: ಶ್ರಾವಣದೊಳಗ ಎಲ್ಲ ಹಬ್ಬಗಳು ಒಟ್ಟಿಗೆ ಬಂದಂಗ ಆಗ್ತಾವ.
0: ಹೌದು, ಹೆಣ್ಮಕ್ಳಿಗೆ ಪುರುಸತ್ತೇ ಇರಲ್ಲ.
1: ಇಲ್ಲ ಇಲ್ಲ ಮೇಡಮ್, ಶುಕ್ರವಾರ ಮುಗಿಯಲ ಸೋಮವಾರ ಬರ್ತೈತಿ, ಸೋಮವಾರ ಮುಗಿಯಲ ಶುಕ್ರವಾರ ಬರ್ತೈತಿ. ನಾಲ್ಕದಿಂದ ಮನಿ ತೊಳೆದು ಬಿಡುನೇ ಇರಂಗಿಲ್ಲ
0: ನೋಡಿ. ಇಂತ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ನೀವು ಪುರುಸತ್ತು ಮಾಡ್ಕೊಂಡು ಹಾಡಾಡಿದ್ರಿ.
1: ಹೌದು ಮೇಡಮ್, ಇದು ಸಾಯಂಕಾಲ ಇದ್ದಿದ್ದರಿಂದ ತುಂಬಾ ನಮ್ಗೆ ಹೆಲ್ಪ್ ಆಗ್ತೈತಿ.
0: ಖಂಡಿತ, ನಿಮ್ಮ ಅಭಿಮಾನ ಇದೇ ರೀತಿ ಇರ್ಲಿ. ಇನ್ನ ಒಂದು ಹೊಸ ಹೊಸ ಹಾಡುಗಳನ್ನು ಹಾಡಲು ಪ್ರಯತ್ನ ಮಾಡಿ. ನಮಸ್ಕಾರ ಸೌಮ್ಯ ಅವರೇ.
1: ಓಕೆ ಮೇಡಮ್, ನಮಸ್ಕಾರ.
0: ಹಲೋ ಆಕಾಶವಾಣಿ.
2: ಹಲೋ, ನಮಸ್ಕಾರಗಳು.
0: ನಮಸ್ಕಾರಗಳು ಸರ್, ತಮ್ಮ ಹೆಸರು?
2: ನಾನು ಸತೀಶ್ ಕುಮಾರ್ ಅಂತ ಮೇಡಮ್, ಕಾಲೇಜ್ ಗ್ರಾಮ ಉಡುಪಿ.
0: ಉಡುಪಿಯಿಂದ ಸತೀಶ್ ಅವರೇ, ಸೌಮ್ಯ ಅವರು ಒಂದು ಬಿಟ್ಟಿರುವಂತಹ ಒಂದು ಅಕ್ಷರ ಲ
2: ಬಿಟ್ಟಿದ್ದಾರೆ.
0: ಹೌದ್ರಿ,
2: ಲಾಬ್ ಅಂತ.
0: ಹಾ
2: ಆಯ್ತು, ಒಂದು ಸಣ್ಣ ಪ್ರಯತ್ನ ಮಾಡು.
0: ಹಾಡಿ.
2: ನನ್ನ ನಿನ್ನ ಒಲವು ಮಧುರ ಹರ್ಷ ಎಂದಿನಿಂದ ಅನುಬಂಧ ಬಳ ಬಂದ ಎಲ್ಲ ಚಂದ ಅಂತ ಏನಿ ಉಲ್ಲಾಸ ಸಂದೇಶ. ನಿನ್ನ ನನ್ನ ಒಲವು ಮಧುರ ಹರ್ಷ ಅಂದು ನಿನ್ನ ನಡೆಯಿಂದ ಬಂತು ಇಂತ ಬಳ ಬಂದ ಅಂತ ಏನಿ ಉಲ್ಲಾಸ ಸಂದೇಶ. ಗಗನವು ಭೂಮಿಯ ಚುಂಬಿಸಿ ನಲಿಯುತ್ತಿರೆ ಒಲವದರೆ ಈ ಅಂದ ಚಂದಕ್ಕೆ ಯಾವ ಸರಿ, ಈ ಅಂದ ಚಂದಕ್ಕೆ ಯಾವ ಸರಿ, ಮನ ಮನದ ಮಿಲನ ಬಗೆ ಬೇರೆ ಆನಂದ ಅನುರಾಗ ರಸದ.

0: ಮಧುರ ಹರುಷ ಅಂದು ನಿನ್ನ ನಡೆಯಿಂದ ಬಂತು ಇಂತ ಬಳ ಬಂದಾಂತ ಏನಿ ಉಲ್ಲಾಸ ಸಂದೇಶ. ಥ್ಯಾಂಕ್ ಯು.
1: ಯಾವ ಅಕ್ಷರ ಬಿಟ್ರಿ? ಶ.
0: ಯಾವ ಬಂತು ಮೇಡಮ್? ಸ್ವಲ್ಪ ಡಿಫರೆಂಟ್ ಲೆಟರ್ ಇರಲಿ ಅಂತ ಶ.
1: ಶಾದಿಂದ ಹಾಡುಗಳು ಬರ್ತವೇನ್ರಿ?
0: ಐತಲ್ಲ, ಸುಮಾರು ಹಾಡೈತೆ.
1: ಇದು ಯಾವ ಚಿತ್ರದ ಗೀತೆ ನೀವು ಹಾಡಿರುವಂತಹದ್ದು?
0: ನಮ್ಮ ಇದರಲ್ಲಿ ಒಂದು ಸ್ಪೆಷಲ್ ಏನ್ ಗೊತ್ತಾ ಮೇಡಮ್, ಇದು ನಮ್ಮ ವಿಷ್ಣು ಸರ್, ವಿಷ್ಣು ದಾದ ಫಿಲ್ಮ್ ಇದು, ವಿಷ್ಣು ವರ್ಧನ್ ಅವರದ್ದು.
1: ಯಾವ ಚಿತ್ರ?
0: ಕಿಲಾಡಿ ಕಿಟ್ಟು ಫಿಲ್ಮ್. ಸಂಗೀತ ನಿರ್ದೇಶಕರು ಮಾತ್ರ ಬಹಳ ವಿಶೇಷವಾದವರು, ಮೋಹನ್ ಕುಮಾರ್ ಅಂತ ಅಪರೂಪದ ಸಂಗೀತ ನಿರ್ದೇಶಕರು. ಇದು ಒಂದೇ ಚಿತ್ರಕ್ಕೆ ಕೊಟ್ಟದ್ದು ಮ್ಯೂಸಿಕ್ ಅವರು,
1: ತುಂಬಾ
0: ಮೋಹನ್ ಕುಮಾರ್ ಅಂತ. ನಂತರ ಅವರು 20 ವರ್ಷ ರಾಜ್ಕುಮಾರ್ ರಸಮಂಜರಿಯಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆರ್ಕೆಸ್ಟ್ರಾ ಆಗಿ ಹೋಗಿದ್ರು.
1: ತುಂಬಾ
0: ರಾಜ್ಕುಮಾರ್ ಎಲ್ಲಿ ಹೋದ್ರು ದೇಶ ವಿದೇಶದಲ್ಲಿ ಅವರ ಮ್ಯೂಸಿಕ್ ಬ್ಯಾಂಡ್ ಇವರದ್ದೇ. ಮೈಸೂರ್ ಮೋಹನ್ ಕುಮಾರ್.
1: ಹೌದು ಹೌದು, ತುಂಬಾ ಚೆನ್ನಾಗಿ ಹಾಡಿದ್ದೀರಾ, ಒಂದು ವಿಶಿಷ್ಟವಾದ ಒಂದು ಹಾಡು.
0: ಕರೆ ಮಾಡಿದ್ದಕ್ಕೆ ಬಹಳ ಖುಷಿ ಆಯ್ತು.
1: ತಮ್ಮ ಜೊತೆ ಮಾತಾಡಿನೂ ನಮಗೂ ಖುಷಿ ಆಗುತ್ತೆ ಸರ್. ನಿಮ್ ಜೊತೆ ಮಾತಾಡಿ ನಿಮ್ಮ ಹಾಡುಗಳನ್ನು ಕೇಳಿದಾಗ ನಾವು ಇನ್ನಿಷ್ಟು ಪುಳಕಿ ತಗೊಳ್ಳುತ್ತೇವೆ. ನಮಸ್ಕಾರ. ಓಕೆ ಸರ್, ಓಕೆ ಓಕೆ. ಹಲೋ ಆಕಾಶವಾಣಿ.
2: ಹಲೋ.
1: ಹಲೋ ಸರ್, ನಮಸ್ಕಾರ.
2: ನಮಸ್ಕಾರ ಅನಿತಾ ಮೇಡಮ್ ಅವರಿಗೆ, ಶುಭ ಸಂಜೆ, ನಮಸ್ಕಾರಗಳು.
1: ನಮಸ್ಕಾರ ಸರ್, ತಮ್ಮ ಹೆಸರು ಹೇಳಿ.
2: ಭೀಮನಗೌಡ ಪಾಟೀಲ್, ಜೋಕೂರ್ ಗ್ರಾಮ ರೀ.
1: ಭೀಮನಗೌಡ ಅವರೇ, ಈಗ ನಿಮಗೊಂದು ಪರೀಕ್ಷೆ. ಶ ಅನ್ನೋ ಅಕ್ಷರ ಬಿಟ್ಟಿದ್ದಾರೆ ಸತೀಶ್ ಅವರು.
2: ಯಾವ್ದು ಮೇಡಮ್?
1: ಶಾರಿ. ನೋಡಿ,
2: ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ ಪ್ರಣಯ ಗೀತೆ ಬಾಳೆಲ್ಲ. ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ ಪ್ರಣಯ ಗೀತೆ ಬಾಳೆಲ್ಲ. ಧನ್ಯವಾದ ಮೇಡಮ್.
1: ಧನ್ಯವಾದ ಸರ್. ಶ್ರಾವಣ ಮಾಸಕ್ಕೆ ತಕ್ಕಂತೆ ಒಂದು ಹಾಡನ್ನು ತಗೊಂಡ್ ಬಿಟ್ಟಿದ್ದೀರಾ.
2: ನಮಗೆ ಅಕ್ಷರ ಕೊಟ್ಟಿದ್ದಕ್ಕೆ ನಮಗೆ ಶ್ರಾವಣ ಮಾಸದ ಬಂತ್ರಿ ಮೇಡಮ್.
1: ಇದು ಒಂದು ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಕಾಮನ್ ಆಗಿ ಬರುವಂತಹ ಅಕ್ಷರಗಳೇ ಬಿಡ್ತಾ ಇದ್ರೆ ಸ್ವಲ್ಪ ಮುಂದಕ್ಕೆ ಹೋದ್ರೆ ಒಂದು ವೆರೈಟಿ ಅಕ್ಷರಗಳು ಬರ್ತವೆ. ಹೌದಲ್ವಾ?
2: ಹೌದೌದ್ರಿ, ಬರ್ತಾವ್ರಿ. ನಮ್ಗೆ ಮುಂದಿನ ಹಾಡು ಬರೋದಲ್ರಿ, ಸ್ವಲ್ಪ ಪಲ್ಲವಿ ಒಂದೇ ಬರ್ತಾರೆ ಸರ್ ಮೇಡಮ್.
1: ಪಲ್ಲವಿ ಒಂದೇ ಬರುತ್ತಾ? ಮೊಬೈಲ್ ಮೊಬೈಲ್ ಇರುತ್ತೆ, ಅದ್ರಲ್ಲಿ ಎಲ್ಲ ತೆಗೆದು ಬಿಡ್ರಿ, ಎಲ್ಲ ಹಾಡು ಬರುತ್ತೆ.
2: ಬರ್ತೆ ಮೇಡಮ್, ನಮ್ಗ ಕೇಳಕ ಪುರ್ಸತ್ಗಿಲ್ಲ ಮೇಡಮ್, ದಗದ ಸ್ವಲ್ಪ ಬಿಜಿ ಆಗಿದೆ, ಮಳೆ ಇಲ್ಲ ಏನ್ರಿ, ಹಂಗಾಗಿ ಸ್ವಲ್ಪ ಭತ್ತ ನಾಟಿ ಮಾಡಿದೀವಿ, ಕರೆಂಟ್ ಸರಿಗಿಲ್ಲ ಮೇಡಮ್, ಹಂಗಾಗಿ ಸ್ವಲ್ಪ ಬಿಜಿ ಇದೀವಿ ಕೆಲಸದಲ್ಲಿ.
1: ಸರಿ ಸರ್, ಇಂತ ಬಿಜಿ ಇದ್ರಲ್ಲಿನೂ ನೀವು ಹಾಡಿದ್ದೀರಾ, ತುಂಬಾ ಧನ್ಯವಾದಗಳು.
2: ಆಕಾಶವಾಣಿ ಮಾತ್ರ ಇದು, ರಾಯಚೂರು ಆಕಾಶವಾಣಿ ಮಾತ್ರ ನಾವು ಬಿಡ್ತಾ ಇಲ್ಲ ಮೇಡಮ್, ನಾವು ಯಾವಾಗ ಕೇಳ್ತಾನೆ ನಮ್ಮ ಕೆಲಸಗಳು ನಾವು ಮಾಡ್ತಾ ಇರ್ತೀವಿ. ಮೇಡಮ್
1: ಓಕೆ ಸರ್.
2: ಆರಾಮಿದ್ದೀರಲ್ರ ಮೇಡಮ್?
1: ಆರಾಮ್ ನೋಡ್ರಿ ಸರ್, ತಾವು ಆರಾಮಿದ್ದೀರಲ್ಲ?
2: ನಾವು ಆರಾಮ್ ನೋಡ್ರಿ ಮೇಡಮ್.
1: ಓಕೆ ಸರ್, ನೋಡೋಣ ಮುಂದಿನ ಕರೆ. ಲ ಅನ್ನ ಅಕ್ಷರ ಬಿಟ್ಟಿದ್ದೀರಾ
2: ಮೇಡಮ್, ಧನ್ಯವಾದಗಳು.
1: ಓಕೆ, ನಮಸ್ಕಾರ. ಹಲೋ ಆಕಾಶವಾಣಿ.
3: ಹಲೋ.
1: ಹಲೋ, ನಮಸ್ಕಾರ.
3: ನಮಸ್ತೆ ಮೇಡಮ್.
1: ತಮ್ಮ ಹೆಸರು?
3: ಮೋನಿಕಾ, ಹಾಸನದಿಂದ.
1: ಮೋನಿಕಾ ಅವರೇ, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ?
1: ನಾವು ತುಂಬಾ ಚೆನ್ನಾಗಿದ್ದೀವಿ.
3: ರಾಯಚೂರಲ್ಲಿ ಮಳೆ ಉಂಟಾ?
1: ನಮ್ಮ ಹತ್ರ ಮಳೆ ಇರಲ್ಲ, ಮೋಡ ಕವಿದ ವಾತಾವರಣ ಇದೆ ಇವತ್ತಿನ ಪ್ರಸ್ತುತ ದಿನ.
3: ತಣ್ಣಗಿದೆ ಅಂತ ಸಂತೋಷ ಪಡಬೇಕು.
1: ಓಕೆ, ಭೀಮನಗೌಡ ಅವರು ಲ ಅನ್ನ ಅಕ್ಷರ ಬಿಟ್ಟಿದ್ದಾರೆ ಮೇಡಮ್, ಹಾಡಿ.
3: ಲಾನಾ? ಓಕೆ.

0: ಅನ್ನೋ ಅಕ್ಷರ ಬಿಟ್ಟಿದ್ದೀರ.
1: ತುಂಬಾ
0: ಸೊಗಸಾಗಿ ಆಡಿದ್ದೀರ ಮೋನಿಕಾ ಅವರೇ. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ.

0: ಹಲೋ ಆಕಾಶ್.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ತಮ್ಮ ಹೆಸರು?
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
0: ಸುಬ್ರಹ್ಮಣ್ಯ ಅವರೇ ನಮಸ್ಕಾರ.
1: ನಾನು ತಮಗೂ ಕೂಡ ನಮಸ್ತೆ.
0: ತಮಗೆ ಬಂದಂತಹ ಅಕ್ಷರ ಕ. ಹಲೋ
1: ಮೇಡಮ್.
0: ಕ ಅನ್ನ ಅಕ್ಷರ ಬಿಟ್ಟಿದ್ದಾರೆ ಮೋನಿಕಾ ಅವರು.
1: ಹೌದಾ ಮೇಡಮ್? ಕಾಕಾಕಿ ಬರುತ್ತಲ್ಲ ಅದಾ ಮೇಡಮ್?
0: ಹಾ, ಕಾಕಾಕಿ.
1: ಸರಿ ಮೇಡಮ್, ಆಯ್ತು ಮೇಡಮ್.
0: ಹಾಡಿ.
1: ಕಣ್ಣು ಕಣ್ಣು ಒಂದಾಯಿತು, ನನ್ನ ನಿನ್ನ ಮನಸೇರಿತು, ದಿನ ರಾತ್ರಿಯು ಕಂಡ ಕನಸು ನನಸಾಯಿತು. ಕಣ್ಣು ಕಣ್ಣು ಒಂದಾಯಿತು, ನನ್ನ ನಿನ್ನ ಮನಸೇರಿತು, ಏನೇ ಬರಲಿ ಚೆನ್ನ ಬಿಡಲಾರೆ ಎಂದು ನಿನ್ನ ನಿಜ ಹೇಳಲೇನು. ನೀನೇ ನನ್ನ ಪ್ರಾಣ, ಯಾರು ಮುನಿತಾರೇನು, ಈ ಊರ ಸಿಡಿದರೇನು, ನಂಬಿರುವ ಹೆಣ್ಣ ಕೈ ಬಿಡೆ ನಾನು, ಮಾತಿನದೇನು ಸವಿಯೋದೇನು, ಒಲವಿಗೆ ಮಣಿತು ಸೋತೆನು ನಾನು, ನಿನ್ನ ಪ್ರಿಯರು ಹೃದಯ ತುಂಬಿತು. ಕಣ್ಣು ಕಣ್ಣು ಒಂದಾಯಿತು, ನನ್ನ ನಿನ್ನ ಮನಸೇರಿತು, ದಿನ ರಾತ್ರಿಯೂ ಕಂಡ ಕನಸು ನನಸಾಯಿತು. ಮುಂದಿನ ಶತ್ರು ತಾಯಿಂದ ಆರಂಭ ಆಗುವಂತ ಹೇಳ್ಬೇಕು ಮೇಡಮ್.
0: ತ ಅನ್ನ ಅಕ್ಷರ ಬಿಟ್ಟಿದ್ದೀರಾ ನೀವು, ತುಂಬಾ ಚೆನ್ನಾಗಿ ಹಾಡ್ತೀರಾ ಸುಬ್ರಹ್ಮಣ್ಯ ಅವರೇ. ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು.
1: ಆಕಾಶವಾಣಿ ಪ್ರಭಾವ ಮೇಡಮ್,
0: ಎಲ್ಲಾ ಕಲಿಸ್ತಾ ಇದೆ ಅಂತ ಅರ್ಥ ಆಯ್ತು.
1: ಹೌದು ಮೇಡಮ್.
0: ಓಕೆ, ನಮಸ್ಕಾರ ಸರ್, ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ಕೇಳುಗರೆ, ಈಗ ಒಂದು ಜಾಹೀರಾತು.
2: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
0: ಆತ್ಮೀಯ ಕೇಳುಗರೆ, ಎಲ್ಲ ಒಂದು ಜಾಹೀರಾತಿನ ನಂತರ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಸುಬ್ರಹ್ಮಣ್ಯ ಅವರು ತ ಅನ್ನೋ ಅಕ್ಷರ ಬಿಟ್ಟಿದ್ದಾರೆ. ನಮ್ಮ ಮುಂದಿನ ಕೇಳುಗರಿಗಾಗಿ ನೋಡೋಣ ಯಾ ಕೇಳುಗರು ಈ ಅಕ್ಷರವನ್ನು ತೆಗೆದುಕೊಳ್ಳುತ್ತಾರೆ ಅಂತ. ಹಲೋ ಆಕಾಶವಾಣಿ.
1: ನಮಸ್ಕಾರ ಮೇಡಮ್.
0: ನಮಸ್ಕಾರ ಸರ್, ತಮ್ಮ ಹೆಸರು?
1: ಕಬೂಲ್ ಹುಸೇನ್ ಮೇಡಮ್, ಪೂರ್ತಿಪಲಿಯಿಂದ.
0: ಕಬೂಲ್ ಹುಸೇನ್ ಅವರೇ, ಹೇಗಿದ್ದೀರಾ?
1: ಆರಾಮಿದ್ದೀವಿ ಮೇಡಮ್, ಆರಾಮಿದ್ದೀವಿ ಮೇಡಮ್.
0: ಆರಾಮಿದ್ದೀರಾ, ಹೇಳಿ. ಅಕ್ಷರ ಗೊತ್ತಾಯ್ತಾ?
1: ಯಾವ್ದು ಅಕ್ಷರ ಮೇಡಮ್?
0: ತ ಅನ್ನೋ ಅಕ್ಷರ ಬಿಟ್ಟಿದ್ದಾರೆ ಸುಬ್ರಹ್ಮಣ್ಯ ಅವರು.
1: ತ ಅಕ್ಷರದಿಂದ
0: ತ ತ ತ.
1: ಹಾ ಮೇಡಮ್.
0: ಹ್ಮ್, ಹಾಡಿ.
1: ಥೈ ಥೈ ಥೈ ಥೈ ಬಂಗಾರಿ, ಅಲ್ಲಲ್ಲ, ಥೈ ಥೈ ಥೈ ಥೈ ಸಿಂಗಾರಿ, ಬೆಟ್ಟದ ಮೇಲಂದು ಓಡೋಡಿ ಬಂದಂತ ಕಾವೇರಿ ವಯ್ಯಾರಿ, ಹಾಡಿನಲ್ಲಿ ನಲಿ ಮಯೂರಿ, ಹಾಡಿನಲ್ಲಿ ನಲಿ ಮಯೂರಿ, ಅಲ್ಲ ತೈ ತೈ ತೈ ತೈ ಬಂಗಾರಿ, ತೈ ತೈ ತೈ ತೈ ಸಿಂಗಾರಿ. ಓ ಆಯ್ತು ಮೇಡಮ್, ಇಷ್ಟೇ, ಮುಂದೆ ಬರಕ್ತಾ ಮೇಡಮ್?
0: ಯಾವ ಅಕ್ಷರ ಕೊಡ್ತೀರಾ ಮುಂದಿನವರಿಗಾಗಿ?
1: ರಾಕ್ಷರ, ರಾಕ್ಷರ ಮೇಡಮ್.
0: ರಾ ಕೊಡ್ತೀರಾ? ಕಾಬೂಲ್ ಹುಸೇನ್ ಅವರೇ, ಏನ್ ಮಾಡ್ಕೊಂಡಿದ್ದೀರಾ?
1: ರೈತರು ಮೇಡಮ್, ಹೊಲದಲ್ಲಿ ಇದ್ದೀನಿ ನೋಡಿ ಮೇಡಮ್ ಸದ್ಯ.
0: ಹಾ, ಹೊಲದಲ್ಲಿ ಇದ್ದುಕೊಂಡು ಹಾಡು ಹಾಡಿದ್ದೀರಾ? ಕೆಲಸದ ಜೊತೆಗೆ ನಿಮ್ಮ ಒಂದು ಹಾಬಿ ಹೌದಲ್ವಾ?
1: ಕೆಲಸದ ಜೊತೆ
0: ಹವ್ಯಾಸ. ಓಕೆ, ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಕಾಬೂಲ್ ಹುಸೇನ್ ಅವರೇ. ನಿಮ್ಮ ಗೀತೆ, ನಿಮ್ಮ ಗೀತೆ, ನೀವು ಬಿಟ್ಟಿರುವಂತಹ ಅಕ್ಷರವನ್ನು ಮುಂದುವರಿಸೋಣ ಅಂತ ಕರೆ ಮಾಡಿದ್ದಕ್ಕೆ ನಮಸ್ಕಾರ. ನಮಸ್ಕಾರ. ಹಲೋ ಆಕಾಶವಾಣಿ.
4: ನಮಸ್ತೆ.
0: ನಮಸ್ತೆ ಮೇಡಮ್, ತಮ್ಮ ಹೆಸರು?
4: ಅಕ್ಕಮದೇವಿ ರಾಜರ್ ಮೇಡಮ್.
0: ಮೇಡಮ್?
4: ಅಕ್ಕ ಮಹಾದೇವಿ ರಾಜು.
0: ಅಕ್ಕ ಮಹಾದೇವಿ, ಎಲ್ಲಿಂದ ಕರೆ ಮಾಡಿದ್ದೀರಾ?
4: ಕೊಪ್ಪಳ ಜಿಲ್ಲಾ ರಾಜೂರಿಂದ ರೀ.
0: ಹಾ, ಓಕೆ. ಈಗ ಕಾಬೂಲ್ ಹುಸೇನ್ ಹೇಳಿ,
4: ಯಾರು ಬಿಟ್ಟಿದ್ದಾರೆ ಮೇಡಮ್?
0: ರ ಅನ್ನ ಅಕ್ಷರ ಬಿಟ್ಟಿದ್ದಾರೆ ಕಾಬೂಲ್ ಹುಸೇನ್ ಅವರು. ರ ರ ರ
4: ಹಾಡ್ತಿ ಮೇಡಮ್?
0: ಹಾಡಿ ಹಾಡಿ, ಇದು ನಿಮ್ಮದೇ ಸಮಯ.
4: ನಿನ್ನೆ ರಾಖಿ ಹಬ್ಬ ರೀ, ಎಲ್ಲ ನನ್ನ ಅಣ್ಣ ತಮ್ಮ ಎಲ್ಲರಿಗೂ ಸೋದರರಿಗೆ.

0: ಯಾಕೆ ಹಬ್ಬದ ಶುಭಾಶಯ ಮೇಡಮ್. ಎಲ್ಲರಿಗೆ ಬಗ್ಗೆ ಖುಷಿ ಖುಷಿನ ಎಲ್ಲರಿಗೆ ಎಲ್ಲರನ್ನ ಆರಿಸುತ್ತಾ ಆಡ್ತೀವಿ ಮೇಡಮ್ ಇವಾಗ. ಅವತಾರಿ ಚಿತ್ರದಿಂದ ಆಡ್ತೀವಿ ಮೇಡಮ್. ರಮಿಯೋ ರಮಿಯೋ ಬಂದ ರೊಡಿಕೆ, ರಮಿಯೋ ರೊಡಿಯೋ ರಮಿಯೋ ಬಂದ ರಮಿ, ಭಾಷೆಯ ನೀಡಲು ಕೊಟ್ಟರೆ ನೀರನ.
1: The person you are speaking with has put your call on hold. Please stay on the line.
2: ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಲೈನ್ನಲ್ಲಿಯೇ ಇರಿ.
3: ಆಪ್ ಜಿಸ್ ವ್ಯಕ್ತಿ ಸೇ ಬಾತ್ ಕರ್ ರಹೆ ಹೈ ಉಸ್ನೆ ಆಪ್ಕಿ ಕಾಲ್ ಕೋ ಹೋಲ್ಡ್ ಪರ್ ರಖಾ ಹೈ. ಕೃಪಯಾ ಲೈನ್ ಪರ್ ಬನೆ ರಹೆ. The person...
4: ಸ್ನೇಹಿತರೆ, ಅಕ್ಕ ಮಹಾದೇವಿಯವರು ಒಂದು ಹಾಡನ್ನು ಹಾಡ್ತಾ ಮಧ್ಯದಲ್ಲಿ ಒಂದು ಕರೆ ಇದಾಗಿದೆ. ಬಹುಶಃ ಅವರಿಗೆ ಕರೆ ಬಂದಿರಬಹುದು. ಈ ಕಾಬುಲ್ ಹುಸೇನ್ ಅವರು ಒಂದು ಬಿಟ್ಟಿರುವಂತಹ ಒಂದು ಅಕ್ಷರವನ್ನೇ ನಾವು ಮುಂದುವರಿಸೋಣ ಅಂತ, ಯಾಕಂದರೆ ಅಕ್ಕ ಮಹಾದೇವಿಯವರು ಅರ್ಧಕ್ಕೆ ಹಾಡಿದರು. ಕೇಳುಗರಿಗಾಗಿ ಒಂದು ಈ ಗೀತೆ ರ ಅನ್ನೋ ಅಕ್ಷರ. ಹಲೋ ಆಕಾಶವಾಣಿ,
5: ರಾಯಚೂರು ಆಕಾಶವಾಣಿ, ಇದು ಬೆಂಗಳೂರಿನ ರಾಜ್ ಕಿರಣ್ ಧ್ವನಿ.
4: ರಾಜ್ ಕಿರಣ್ ಸರ್ ಅವರೇ ನಮಸ್ಕಾರ. ರಾಜ್ ಕಿರಣ್ ಅವರಿಗೆ ರ ಅನ್ನ ಅಕ್ಷರ ಬಂದಿದೆ, ಹಾಡ್ಬೋದು?
5: ಹೌದ್ರಾ?
4: ಹಾ ರೀ.
5: ರವಿಗಿಂತ ಶಶಿಯ ಚೆಲ್ಲು, ಶಶಿಗಿಂತ ನೀನೆ ಚೆಲುವು.

ಅಪ್ಪ ಕವಿಗಿಂತ ಶಶಿಯ ಚೆಲು, ಶಶಿಗಿಂತ ನೀನೆ ಚೆಲು.

0: ರವಿಗಿಂತ ಶಶಿಯ ಚೆಲು, ಶಶಿಗಿಂತ ನೀನೆ ಚೆಲು, ಅನಿನಗಿಂತ ಯಾರೆ ಚೆಲು, ಅಗಾಗ ನೀ ದನಿಸಾನಿ ಪರಿಗಾಗ ಮಮಗ ಪಾಪ.
1: ಯಾವ ಅಕ್ಷರ ಬಿಟ್ಟಿದ್ದೀರಿ ಸರ್?
0: ಪಾಪ
1: ಪ ಅನ್ನ ಅಕ್ಷರ. ನಿಮ್ಮ ಹಾಡುಗಳನ್ನು ಕೇಳ್ತಾ ಮೇಡಮ್ ಅವರು ತುಂಬಾ ಎಂಜಾಯ್ ಮಾಡ್ತಾರೆ ದಿನಾಲು.
0: ಅಲ್ಲ, ಎಲ್ಲಾರು ಎಂಜಾಯ್ ಮಾಡ್ಲಿ ಅನ್ನೋದೇ ನನ್ನ ಉದ್ದೇಶ. ಆಮೇಲೆ ಅಪರೂಪದಲ್ಲಿ ಅಪರೂಪ ನೋಡಿ, ಹಾಡಿದ್ದನ್ನು ಕೊಟ್ಟು ಕೊನೆಗೆ ಪಾ ಅಕ್ಷರ ಕೊಟ್ಟಿದ್ದೀನಿ ನಮ್ಮ ಶ್ರೋತೃಗಳಿಗೆ.
1: ಹೌದು,
0: ನೀವು ಪಾ ಅಪರೂಪ ಕೊಡೋದೇ ಇಲ್ಲ, ನನಗೆ ಪಾ ಕೊಟ್ಟಿದ್ರು ಬಹಳ ಸಂತೋಷ ಇರೋದು.
1: ಹೀಗೆ ಇರ್ಬೇಕು, ಯಾಕಂದ್ರೆ ರೊಟೀನ್ ಆಗಿ ನಾವು ಒಂದು 4 ಅಕ್ಷರನೇ ಮುಂದುವರಿಸ್ತಾ ಇದ್ದೀವಲ್ವಾ. ಈಗ ಒಂದು ವಿವಿಧ ಅಕ್ಷರಗಳನ್ನು ಕೊಟ್ಟಿದ್ರೆ ಒಂದು ಹಾಡುಗಳು ಸಹ ವೆರೈಟಿ ಹಾಡುಗಳನ್ನು ಕೇಳಬಹುದು, ಹೌದಲ್ವಾ?
0: ಆಮೇಲೆ ನಮ್ಮ ಶ್ರೋತೃಗಳಿಗೆ ಒಂದು ಸ್ವಲ್ಪ ಮೆದುಳಿಗೆ ಕೆಲಸ ಕೊಟ್ಟಂಗೆ ಆಗುತ್ತೆ. ಮತ್ತೆ ಪುನಃ ಬಂದಿದ್ದೆ ಆಡ್ತಾ ಇದ್ರೆ ಅಂತ ಏನು ಮೆರುಗಿರಲ್ಲ ಕಾರ್ಯಕ್ರಮಕ್ಕೆ.
1: ಹೌದು ಹೌದು ಹೌದು,
0: ಪಾ ಇಂದ ಹಾಡ್ಲಿ, ಮುಂದಿನ ಶ್ರೋತೃಗಳು ಪಾ ಅಕ್ಷರದಿಂದ ಹಾಡ್ಲಿ.
1: ಸರ್, ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು, ತುಂಬಾ ಸೊಗಸಾಗಿ ಹಾಡಿದ್ದೀರಾ. ಇದೇ ರೀತಿ ಹಾಡ್ತಾ ಇರಿ, ಆಕಾಶವಾಣಿ ಕೇಳ್ತಾ ಇರಿ ಅಂತ ಹೇಳ್ತಾ ಮುಂದಿನ ಕರೆ ತೆಗೆದುಕೊಳ್ಳೋಣ ಅಂತ. ನಮಸ್ಕಾರ ಸರ್.
0: ಧನ್ಯವಾದ. ಧನ್ಯವಾದ ಮೇಡಮ್.
1: ಹಲೋ ಆಕಾಶವಾಣಿ.
2: ಹಲೋ.
1: ಹಲೋ ಸರ್, ಯಾರಿದು? ನಮಸ್ತೆ ಸರ್, ಯಾರಿದು?
2: ಶ್ಯಾಮ್ ಅಂತ ಹೇಳಿ.
1: ಸರ್, ತಮ್ಮ ಹೆಸರು?
2: ಶ್ಯಾಮ್ ಅಂತ.
1: ಶ್ಯಾಮ್ ಶ್ಯಾಮ್ ಸರ್, ತಮಗಾಗಿ ರಾಜಕಿರಣ್ ಅವರು
2: ತಾಲೂಕು ಮುಸ್ಲಾಪುರದಿಂದ.
1: ನಿಮಗೆ ರಾಜ್ ಕಿರಣ್ ಅವರು ಪ ನ ಅಕ್ಷರ ಬಿಟ್ಟಿದ್ದಾರೆ, ನೋಡೋಣ ಹೇಗೆ ಹಾಡ್ತೀರಾ ಅಂತ ಹೇಳಿ ಹಾಡಿ. ಹಾಡಿ, ಪ್ರಯತ್ನ ಮಾಡಿ, ಇದು ನಿಮ್ಮದೇ ಅಲ್ವಾ? ಒಂದು 4 ಲೈನ್ ಹಾಡಿ, ನಿಮ್ಗೆ ಯಾವ್ದು ಬರುತ್ತೆ ಹಾಡಿ, ಭಕ್ತಿ ಗೀತೆ ಬಂದ್ರೆ ಹಾಡಿ.

0: ಯಾವುದಾದ್ರೂ ಹಾಡಿದಿ? ಭಕ್ತಿಗೀತೆಗಳು, ಚಿತ್ರಗೀತೆಗಳಲ್ಲಿ ಬಹಳಷ್ಟು ಇದಾವೆ.
1: ಓಕೆ ಮೇಡಮ್, ಪಾಕ್ಷರ ಮೇಡಮ್.
0: ಪಾಪ
1: ಓಕೆ. ಪರವಶನಾದನು ಹರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ, ಇದಕ್ಕಿಂತ ಬೇಗ ಇನ್ನು ಸಿಗಬಾರದಿತ್ತೆ ನೀನು, ಇನ್ನಾದರೂ ಕೂಡಿಟ್ಟುಕು ನೀನಲ್ಲನು ಕಳೆಯುವ ಮುನ್ನವೇ. ಪರವಶನಾದನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ, ನಿನ್ನ ಕಣ್ಣಿಗಂತು ನಾನು ನಿರುಪಯೋಗಿಗಳು, ಇನ್ನು ಬೇರೆ ಏನು ಬೇಕು ಪ್ರೇಮಯೋಗಿಯಾಗಲು.

0: అరివమున్నవే పరిచిత నాదలి హోగే ప్రణయకు మున్నవే. ಓಕೆ ಮೇಡಮ್.
1: ಏ ಶ್ಯಾಮ್ ಅವರೇ, ತುಂಬ ಕಿಲಾಡಿ ಸರ್ ತಾವು. ಹಾಡು ಹಾಡಲು ಬರಲ್ಲ ಅಂತ ಹೇಳಿ ತುಂಬ ಸೊಗಸಾಗಿ ಹಾಡು
0: ಬಿಟ್ಟಿದ್ದೀರಾ.
1: ಏ ತುಂಬ ಚೆನ್ನಾಗಿ ಹಾಡಿದ್ದೀರಾ ಸರ್, ಕರೆ ಮಾಡಿದಕ್ಕೆ ತುಂಬ.
0: ರೈಚೂರು ಕೇಳುವಂತ ಎಲ್ಲ ನಮ್ಮ ಕೇಳುಗರಿಗೆ, ನಿಮ್ಗೆ, ನಿಮ್ ಸಿಬ್ಬಂದಿ ವರ್ಗದವರಿಗೆ ಶ್ರಾವಣ ಮಾಸದ ಎಲ್ಲ ಹಬ್ಬದ ಶುಭಾಶಯಗಳು ನಮ್ಮ ಕಡೆಯಿಂದ.
1: ಖಂಡಿತ ಸರ್, ತಮಗೂ ಆಕಾಶವಾಣಿ ಪರವಾಗಿ ಶುಭಾಶಯಗಳನ್ನು ಕೋರುತ್ತಾ ನೀವು ಬಿಟ್ಟಿರುವಂತಹ ಅಕ್ಷರದ ಒಂದು ಗೀತೆಯನ್ನು ಕೇಳೋಣ, ಒಂದು ಜಾಹೀರಾತಿನ ನಂತರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
1: ಕೇಳುಗರಿಗೆಲ್ಲ ಒಂದು ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ನಮ್ಮ ಮುಂದಿನ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ ಅಂತ ನೋಡೋಣ. ಹಲೋ ಆಕಾಶವಾಣಿ.
4: ಹಲೋ.
1: ಹಲೋ, ನಮಸ್ಕಾರ ಸರ್.
4: ನಮಸ್ತೆ ರೀ ಮೇಡಮ್, ನಾ ವಿಜಯಪುರದಿಂದ ಬಂದೆ ನವಾಜ್ ಅಂತ್ರಿ.
1: ಬಂದೆ ನವಾಜ್ ಸರ್ ಅವರೇ.
4: ಹ್ಞೂ ಹೇಳ್ರಿ ಮೇಡಮ್.
1: ವಾನ್ ಅಕ್ಷರ ಬಿಟ್ಟಿದ್ದಾರ ನೋಡ್ರಿ ಶ್ಯಾಮ್ ಅವರು, ಹಾಡಿ.
4: ವಾ ರೀ ಮೇಡಮ್.
1: ಹಾ ವಾ ವಾ.
4: ಹಾಡ್ತೀನಿ ನೋಡ್ರಿ ಮೇಡಮ್, ಜನಪದಾಗ ಬರ್ತದ್ರಿ ಅದು ವಾದಾಗ.
1: ಹಾ ಹಾಡಿ.
4: ವಾರಿ ನೋಟ ನೋಡಿ ಮಳ್ಳ ಮಾಡಿದ ನವ್ವ, ಯಾರ ಮುಂದ ಹೇಳಬೇಕ ಮರ್ಗದ ಜೀವ, ಮಲ್ಲಿಗೆ ಮಾಡ್ಕೊ ಮರಳುವ ಹಾಗೆ. ಮುಂದ್ ಬರಲ್ರಿ ಮೇಡಮ್, ಹಾಡು ಚಂದ ಕರೆ ಬರಲ್ ನೋಡ್ರಿ. ವಾರಿ ನೋಟ ನೋಡಿ ಮಳ್ಳ ಮಾಡಿದ ನವ್ವ, ಯಾರ ಮುಂದ ಹೇಳಬೇಕ ಮರ್ಗದ ಜೀವ.
1: ಮತ್ತೆ ವಾನೆ ಬಿಟ್ರ
4: ಜೀವ,
1: ಮತ್ತೆ ವಾನೆ ಬಿಟ್ರ.
4: ಹಾ ವಾನಿ ಬಿಟ್ಟವ್ರಿ ಮೇಡಮ್, ಅದು ಹಾಡ ಚಂದ ಅದ್ರಿ, ಅದು ಬರಲ್ರಿ ಮೇಡಮ್, ಮುಂದಿನ ನೆನಪೆ ಇಲ್ರಿ ಅದು.
1: ಹಾ ಇನ್ನೊಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ.
4: ಪ್ರಾಕ್ಟೀಸ್ ಮಾಡೇನ್ರಿ ಮೇಡಮ್, ಆದ್ರೆ ಮಟ್ಟ ಬರಲ್ ನೋಡ್ರಿ, ಕರೆ ಸಿಗನ್ರಿ.
1: ಹಾ ನೀವು ಅದು ಸಾಹಿತ್ಯನ ಕೈಯಾಗ ಹಿಡ್ಕೋಬೇಕು ಪೇಪರ್.
4: ಹಾ ಪೇಪರ್ ಹಿಡಿಯಿಲ್ಲ ಮೇಡಮ್, ಯಾಕೆ ಹೊಲದಾಗ ಕೆಲಸ ಮಾಡ್ತಿರ್ತೇವಲ್ರಿ.
1: ಶನಿವಾರ ಶನಿವಾರ ಬಂತಂದ್ರೆ ಅಂತ್ಯಾಕ್ಷರಿ ಕಾರ್ಯಕ್ರಮ ನೆನಪಿನಾಗಿ ಇಟ್ಕೋಬೇಕು, ಹೌದಲ್ವಾ? ಬಂದೆ ನವಾಜ್ ಅವರೇ, ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು. ನೀವು ಬಿಟ್ಟಿರುವಂತ ಒಂದು ಅಕ್ಷರನೇ ವಾ.
4: ನೋಡಿ ಮೇಡಮ್.
1: ನಮಸ್ಕಾರ.

0: హలో ఆకాశవాణి. హలో
1: హలో, నమస్తే మేడం.
0: నమస్తే సార్, తమ హెసరు?
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡೋದು ಮೇಡಮ್.
0: ತಿಮ್ಮಪ್ಪ ಅವರೇ, ಹೇಗಿದ್ದೀರಾ?
1: ನಾನು ಚೆನ್ನಾಗಿದ್ದೇನೆ ಮೇಡಮ್, ನೀವೆಲ್ಲ ಹೇಗಿದ್ದೀರಿ?
0: ನಾವು ತುಂಬಾ ಚೆನ್ನಾಗಿದ್ದೀವಿ ನೋಡ್ರಿ, ಶ್ರಾವಣ ಮಾಸ ಅಲ್ವಾ, ತುಂಬಾ ಚೆನ್ನಾಗಿರ್ತಾರೆ.
1: ಹೌದು ಮೇಡಮ್, ಹೌದು.
0: ನಿಮಗಾಗಿ ಬಂದಿರುವಂತ ಒಂದು ಅಕ್ಷರ ವ. ಸಮಯ ತುಂಬಾ ಕಡಿಮೆ ಇದೆ, ಹಾಡಿ.
1: ವಾರ ಬಂತಮ್ಮ ಗುರುವಾರ ಬಂತಮ್ಮ ವಾರ ಬಂತಮ್ಮ.

0: బంతమ్మ, గురువార బంతమ్మ, రాయని నయమ్మ, గురు రాయని నయమ్మ, యోగి అరియనమ్మ, యారను దూర తల్లనమ్మ, రాఘవేంద్ర గురురాజ బంధు భవరోగ కలివనమ్మ, వార బంతమ్మ, గురువార బంతమ్మ, రాయరని నియమ్మ, గురు రాయరని నియమ్మ.
1: తిమ్మపౌరి ತುಂಬಾ ಚೆನ್ನಾಗಿ ಹಾಡಿದ್ದೀರ. ಒಂದು ರಾಯರ ಒಂದು ಆರಾಧನೆ ಸಹ ನಡೀತಾ ಇದೆ. ಅಂತಹ ಸಂದರ್ಭದಲ್ಲಿ ಒಂದು ರಾಯರ
0: ಯಾವ ಆಕಾಶವಾಣಿಗೆ ಫೋನ್ ಮಾಡಿದ್ರು ಮೇಡಮ್, ನನಗೆ ರಾಘವೇಂದ್ರ ವಾ ಅಕ್ಷರ ಸಿಗುದು ಯಾವಾಗ್ಲೂ, ಅದೇ ಹಾಡು ನನಗೆ ಸಿಗುದು ಎಲ್ಲ ಆಕಾಶವಾಣಿಯಲ್ಲಿ ಅಂತ.
1: ರಾಘವೇಂದ್ರರ ಮಹಿಮೆ ತುಂಬಾ ಇದೆ ನಿಮ್ಮ ಮೇಲೆ. ಓಕೆ ಸರ್, ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.
1: ಹಲೋ ಆಕಾಶವಾಣಿ.
2: ಹಲೋ.
1: ಹಲೋ
2: ಮೇಡಮ್, ನಮಸ್ತೆ.
1: ನಮಸ್ತೆ ಮೇಡಮ್, ತಮ್ಮ ಹೆಸರು?
2: ನಾನು ಅಮ್ಮಣ್ಣಿ, ಕಾರ್ಕಳದಿಂದ.
1: ಕಾರ್ಕಳದಿಂದ ಏನ್ ಹೆಸರಂದ್ರಿ?
2: ಅಮ್ಮಣ್ಣಿ. ಅಮ್ಮಣ್ಣಿ.
1: ಅಮ್ಮಣ್ಣಿ ಮೇಡಮ್ ಅವರೇ, ಸಮಯ ತುಂಬಾ ಕಡಿಮೆ ಇದೆ. ಮ ಅನ್ನೋ ಅಕ್ಷರ ಬಿಟ್ಟಿದ್ದಾರೆ, ಹಾಡಿ.
2: ಹಾ ಹಾ.

0: ಮರಳುತ್ತಿದೆ ಕಿತ್ತಾರವಾಗಿದೆ ಉದಯಿಸಿದ ಅದು ಏನು ಚಿಗುರುಡಿದ ಹೃದಯದಲ್ಲಿ ಅರಿಯತಿ ಹೋದೆನು ಮಂದಾರವೇ ಅರಳುತ್ತಿದೆ ಕಿತ್ತಾರವೇ ಬರೆಯುತ್ತಿದೆ.
1: ಆಯ್ತು ಮೇಡಮ್, ಆ ಮನೆಯವರೇ ಕರೆ ಮಾಡಿ ತುಂಬಾ ಸೊಗಸಾದ ಹಾಡನ್ನು ಹಾಡಿದ್ರ. ಇವತ್ತೆಲ್ಲ ಕರೆ ಮಾಡಿದಂತ ಒಂದು ಕೇಳುಗರು ತುಂಬಾ ಸೊಗಸಾಗಿ ಹಾಡಿದ್ದಾರೆ, ಎಲ್ಲಿ ಸಹ ಒಂದು ಸ್ಟ್ರಕ್ ಆಗಿಲ್ಲ ಅವರು. ನಮಸ್ಕಾರ, ಕರೆ ಮೇಡಮ್ ಹೇಳಿ.
0: ಕೃಷ್ಣನ ಹಾಡನ್ನು ಪ್ರಸಾರ ಮಾಡಿದ್ದೀರಿ ಸ್ಟಾರ್ಟಿಂಗ್ ಅಲ್ಲಿ,
1: ಹೌದು
0: ಎಲ್ಲರಿಗೂ ಎಲ್ಲ ಹಾಡು ಚೆನ್ನಾಗಿ ಬಂತು ಹಾಡು.
1: ನಿಮ್ಮ ಅಭಿಮಾನ ಇದೇ ರೀತಿ ಇರ್ಲಿ. ಹೀಗೆ ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಹಾಡುಗಳನ್ನು ಕೇಳಿಸ್ತಾ ಇರಿ ಕೇಳುಗರಿಗಾಗಿ ಅಂತ ಹೇಳ್ತಾ ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮ್ಮ ಗೀತೆ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ ಎಲ್ಲ ಸ್ನೇಹಿತರಿಗೆ ತುಂಬ ಧನ್ಯವಾದಗಳು. ಕರೆಗೆ ಪ್ರಯತ್ನಿಸಿದ ಸ್ನೇಹಿತರಿಗೂ ನಿರಾಶರಾಗದೆ ಮುಂದಿನ ಒಂದು ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ.

0: ಯುವವಾಣಿ ಕಾರ್ಯಕ್ರಮ ಕೇಳುವಂತಹ ಎಲ್ಲ ಯುವ ಮಿತ್ರರಿಗೆ ನಮಸ್ಕಾರಗಳನ್ನು ತಿಳಿಸಿದ ನಮ್ಮ ಮುಂದಿನ ಕಾರ್ಯಕ್ರಮವನ್ನು ಇದೀಗ ಆರಂಭಿಸ್ತಾ ಇದ್ದೇವೆ.
1: ಯುವ ಸ್ನೇಹಿತರೆ, ಈ ವಾರದ ಕರೆಂಟ್ ಅಫೈರ್ಸ್ ಪ್ರಚಲಿತ ವಿದ್ಯಮಾನಗಳ ಒಂದು ನೋಟ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಕರ್ನಾಟಕ ರಾಜ್ಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳ ಆತ್ಮರಕ್ಷಣೆ, ಮಕ್ಕಳ ರಕ್ಷಣೆಗಿರುವ ಕಾನೂನುಗಳ ಅರಿವು ಸೇರಿ ಒಟ್ಟು ಸ್ವಯಂ ರಕ್ಷಣೆಗಾಗಿ ರಾಣಿ ಲಕ್ಷ್ಮೀಬಾಯಿ ಆತ್ಮರಕ್ಷಣಾ ಪ್ರಶಿಕ್ಷಣ ಅಂದರೆ ಕರಾಟೆ ಎಂಬ ತರಬೇತಿ ಆರಂಭಿಸುವುದಾಗಿ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಸಮಾಜದಲ್ಲಿ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಪ್ರತಿಕೂಲ ಸನ್ನಿವೇಶಗಳು ರಕ್ಷಿಸಿಕೊಳ್ಳುವಷ್ಟು ಸಾಮರ್ಥ್ಯ ಹೊಂದಿರುವಂತೆ ಸ್ವರಕ್ಷಣಾ ಕೌಶಲ್ಯಗಳನ್ನು ಕಲಿಸಲಾಗುತ್ತದೆ. 2026-27 ಸಾಲಿನ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲು ಕೇಂದ್ರ ಶಿಕ್ಷಣ ಮಂತ್ರಾಲಯ ಅನುಮತಿ ನೀಡಿದೆ, ಜೊತೆಗೆ ಅನುದಾನವನ್ನು ಕೂಡ ನೀಡಿದೆ ಅಂತ ಸಮಗ್ರ ಶಿಕ್ಷಣ ಇಲಾಖೆ ರಾಜ್ಯ ಯೋಜನಾ ನಿರ್ದೇಶಕರು ಆದೇಶ ಹೊರಡಿಸಿದ್ದಾರೆ. 13 ಲಕ್ಷ ವಿದ್ಯಾರ್ಥಿಗಳಿಗೆ ಕರಾಟೆ ಸಿಗ್ತದೆ. ಸರ್ಕಾರಿ ಶಾಲೆಗಳಿಗೆ 9,43,00,000 ಅನುದಾನ ಕೂಡ ಲಭ್ಯವಾಗಿದೆ. ಜಿಲ್ಲಾವಾರು 100ಕ್ಕಿಂತ ಹೆಚ್ಚು ದಾಖಲಾತಿಯುಳ್ಳ ಆಯ್ದ ಸರ್ಕಾರಿ ಹಾಗೂ 50ಕ್ಕಿಂತ ಹೆಚ್ಚು ದಾಖಲಾತಿಯುಳ್ಳ ಹಿರಿಯ ಪ್ರಾಥಮಿಕ ಶಾಲೆಗಳ ಆಯ್ಕೆ ಮಾಡಲಾಗುತ್ತದೆ ಅನ್ನುವಂಥದ್ದು ಹೇಳಿದೆ. ಭಾರತ 2035 ಒಳಗೆ ತನ್ನದೇ ಆದ ಸ್ವಂತ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪಿಸಲು ಸಿದ್ಧತೆ ನಡೆಸುತ್ತಿದ್ದು, ಪ್ರಸ್ತಾವಿತ ಬಾಹ್ಯಾಕಾಶ ನಿಲ್ದಾಣದ ಮೊದಲ ಮಾಡ್ಯೂಲ್ಗೆ ಈಗಾಗಲೇ ಅನುಮೋದನೆ ದೊರೆತಿದೆ ಅಂತ ಇಸ್ರೋ ಅಧ್ಯಕ್ಷ ಡಾಕ್ಟರ್ ವಿ ನಾರಾಯಣನ್ ಹೇಳಿದ್ದಾರೆ. 3ನೇ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆ ಸಂದರ್ಭದಲ್ಲಿ ಅವರು ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಭಾರತದ ಸಾಮರ್ಥ್ಯ ನಿರಂತರವಾಗಿ ಹೆಚ್ಚುತ್ತಿದೆ. ಪ್ರಸ್ತುತ 50ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ನೇರವಾಗಿ ನಾಗರಿಕರಿಗೆ ನೆರವಾಗುವ ಅಪ್ಲಿಕೇಶನ್ಗಳನ್ನು ಬಳಸಲಾಗ್ತಿದೆ ಅಂತ ಹೇಳಿದೆ. ಅಸ್ಸಾಂನ ದೇಶೀಯ ಲಕ್ಕಿಮಿ ತಳಿಯ ವಿಶ್ವದ ಮೊದಲ IVF ಹೆಣ್ಣು ಕರು ಜನಿಸಿದೆ. ಈ ಮೂಲಕ ಅಸ್ಸಾಂ ರಾಜ್ಯ ಪಶು ಸಂಗೋಪನೆ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಐತಿಹಾಸಿಕ ಸಾಧನೆ ಮಾಡಿದೆ. ಅಸ್ಸಾಂ ಪಶು ವೈದ್ಯಕೀಯ ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯದ ಖಾನಾಪುರದಲ್ಲಿರುವ IVF ಪ್ರಯೋಗಾಲಯದಲ್ಲಿ ಈ ಸಾಧನೆ ಮಾಡಲಾಗಿದೆ. ರಾಷ್ಟ್ರೀಯ ಗೋಕುಲ್ ಮಿಷನ್ ಧನಸಹಾಯದೊಂದಿಗೆ ಈ ಪ್ರಯೋಗಾಲಯವನ್ನು ಸ್ಥಾಪಿಸಲಾಗಿತ್ತು. ಲಕ್ಕಿಮಿ ಅಸ್ಸಾಂನ ವಿಶಿಷ್ಟ ಹವಾಮಾನಕ್ಕೆ ಒಗ್ಗಿಕೊಳ್ಳುವ ದೇಶೀಯ ತಳಿಯಾಗಿದೆ. ಇತ್ತೀಚೆಗೆ ಬ್ರಿಕ್ಸ್ ಪ್ರವಾಸೋದ್ಯಮ ಸಚಿವರ ಸಭೆಯಲ್ಲಿ ಜೈಪುರ ಘೋಷಣೆಯನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ. ರಾಜಸ್ಥಾನದ ಜೈಪುರದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ವಹಿಸಿದ್ರು. 2026 ಭಾರತದ ಅಧ್ಯಕ್ಷತೆಯಡಿ ನಡೆದ ಬ್ರಿಕ್ಸ್ ಪ್ರವಾಸೋದ್ಯಮ ಚಟುವಟಿಕೆಗಳ ಅಂತಿಮ ಹಂತವಾಗಿ ಈ ಸಭೆ ನಡೆದಿತ್ತು. ಜೈಪುರ ಘೋಷಣೆಯಲ್ಲಿ AI ಮತ್ತು ಡಿಜಿಟಲ್ ತಂತ್ರಜ್ಞಾನಗಳ ಜವಾಬ್ದಾರಿಯುತ ಸುರಕ್ಷಿತ ಹಾಗೂ ಮಾನವ ಕೇಂದ್ರಿತ ಬಳಕೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಮತ್ತು ಪ್ರವಾಸಿ ತಾಣಗಳ ಯೋಜನೆ ನಿರ್ವಹಣೆ, ಪ್ರವಾಸಿಗರ ಸೇವೆ, ಬಹುಭಾಷೆ ಸಂವಹನ ಮತ್ತು ಪ್ರಯಾಣವನ್ನು ಸುಗಮಗೊಳಿಸುವ ವ್ಯವಸ್ಥೆಗಳಲ್ಲಿ AI ತಂತ್ರಜ್ಞಾನ ಬಳಸಿಕೊಳ್ಳಲು ನಿರ್ಧರಿಸಲಾಗಿತ್ತು. ಬ್ರಿಕ್ಸ್ ಪ್ರವಾಸೋದ್ಯಮ ಸಚಿವರ 2026 ಸಂವಹನವಾಗಿರುವ ಜೈಪುರ ಘೋಷಣೆಯಲ್ಲಿ 4 ಪ್ರಮುಖ ಕ್ಷೇತ್ರಗಳಿಗೆ ಆದ್ಯತೆ ನೀಡಲಾಗಿದೆ. AI ಮತ್ತು ಪ್ರವಾಸೋದ್ಯಮ, ಸುಸ್ಥಿರ ಹಾಗೂ ಜವಾಬ್ದಾರಿಯುತ ಪ್ರವಾಸೋದ್ಯಮ, ಪ್ರವಾಸೋದ್ಯಮ ಕೌಶಲ್ಯ ಅಭಿವೃದ್ಧಿ ಮತ್ತು ಸಾಮರ್ಥ್ಯ ನಿರ್ಮಾಣ, ಪ್ರವಾಸೋದ್ಯಮ ವಿನಿಮಯ ಹಾಗೂ ಸುಗಮ ಪ್ರಮಾಣ ವ್ಯವಸ್ಥೆ ಪ್ರಮುಖ ಆದ್ಯತೆಗಳಾಗಿವೆ. ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವ ವಿಶೇಷ ಸಮಗ್ರ ಪರಿಷ್ಕರಣೆ ಭಾಗವಾಗಿ ಕರಡು ಮತದಾರರ ಪಟ್ಟಿಯನ್ನು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ಪ್ರಕಟಿಸಿದೆ. 4,46,00,000 ಮತದಾರರು ಕರಡು ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. 1,08,00,000 ಮತದಾರರು ಪಟ್ಟಿಯಿಂದ ಹೊರ ಉಳಿದಿದ್ದಾರೆ. ಈ ಪಟ್ಟಿಯಲ್ಲಿ ಸ್ಥಾನ ಪಡೆಯದೇ ಇರುವ ಮತದಾರರು ಅರ್ಜಿ ಸಂಖ್ಯೆ 6 ಸಲ್ಲಿಸಿ ಹೊಸದಾಗಿ ನೋಂದಾಯಿಸಿಕೊಳ್ಳಬಹುದು ಅಂತ ಮಾಹಿತಿ ನೀಡಿದ್ದಾರೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳು. ವಿವರ ವ್ಯತ್ಯಾಸ ಇರುವ 20,35,000 ಮಂದಿ ಮತ್ತು 2002 ಮ್ಯಾಪಿಂಗ್ ವಿವರ ಇಲ್ಲದ 23,45,000 ಸೇರಿ ಒಟ್ಟು 43,81,000 ಮತದಾರರಿಗೆ ನೋಟಿಸ್ ಬರಲಿದೆ. ನೋಟಿಸ್ ಬಂದವರು ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕು, ಅವರ ಹೆಸರು ಅಂತಿಮ ಮತದಾರ ಪಟ್ಟಿಯಲ್ಲಿ ಉಳಿದುಕೊಳ್ಳಲಿದೆ ಅಂತ ಹೇಳಿದ್ದಾರೆ. SIRಗೂ ಮುನ್ನ ಕರ್ನಾಟಕ ರಾಜ್ಯದಲ್ಲಿ 5,54,00,000 ಮತದಾರರಿದ್ದರು. ಕರಡು ಮತದಾರರ ಪಟ್ಟಿಯಲ್ಲಿ 4,46,00,000 ಮಂದಿದ್ದಾರೆ. ಇದರಲ್ಲಿ 2,22,00,000 ಪುರುಷರು, 2,24,00,000 ಮಹಿಳೆಯರಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮದಲ್ಲಿ ಭಾಗಿಯಾದ ಆರೋಪ ಎದುರಿಸುತ್ತಿರುವ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ JDS ನಡೆಸಿದ ನಿರಂತರ ಧರಣಿಯ ಸುಗಮ ಕಲಾಪಕ್ಕೆ ಅಡ್ಡಿಯಾಗಿದ್ದು ಮುಂಗಾರು ಅಧಿವೇಶನ ಇನ್ನು 2 ಮೊದಲೇ ಕೊನೆಗೊಂಡಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮೊದಲ ಅಧಿವೇಶನ, ವಿಪಕ್ಷ ಸದಸ್ಯರ ಆಕ್ರೋಶ, ಗದ್ದಲದ ಮಧ್ಯೆಯೇ ಗಹನ ಗಂಭೀರ ಚರ್ಚೆ ಇಲ್ಲದೆ ಮುಕ್ತಾಯ ಆದಂತಾಗಿದೆ. ವಿಧಾನಮಂಡಲ ಅಧಿವೇಶನ 8 ನಡೆದರೂ ಗರಿಷ್ಠ 25 ಗಂಟೆಯಷ್ಟೇ ಕಲಾಪ ನಡೆಯಿತು. ವಿಧಾನಸಭೆಯಲ್ಲಿ ಒಟ್ಟು 11:20, ವಿಧಾನ ಪರಿಷತ್ನಲ್ಲಿ 25:30 ಮಾತ್ರ ಕಲಾಪ ನಡೆದಿದೆ. ಪೂರಕ ಅಂದಾಜಿನ ಅನುಮೋದನೆಗಾಗಿ ಮಂಡಿಸಲಾದ ಧನ ವಿನಿಯೋಗದ ಮಸೂದೆ ಸೇರಿದಂತೆ ಒಟ್ಟು 14 ಮಸೂದೆಗಳಿಗೆ ಸರ್ಕಾರ ಅಂಗೀಕಾರ ಪಡೆದಿದೆ. 5 ವರದಿಗಳನ್ನು ಮಂಡಿಸಲಾಗಿದೆ. 22 ಅರ್ಜಿಗಳನ್ನು ಸದನಕ್ಕೆ ಒಪ್ಪಿಸಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಅಕ್ರಮವಾಗಿ ತಲೆ ಎತ್ತುತ್ತಿರುವ ಬಡಾವಣೆಗಳಿಗೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ಉದ್ದೇಶದಿಂದ ರೂಪಿಸಿದ ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಎರಡನೇ ತಿದ್ದುಪಡಿ ಮಸೂದೆ 2026 ಸೇರಿ ಒಟ್ಟು 9 ಮಸೂದೆಗಳಿಗೆ ವಿಧಾನಮಂಡಲದ ಉಭಯ ಸದನಗಳು ಸೋಮವಾರ ಅಂಗೀಕಾರ ನೀಡಿವೆ. ಗ್ರಾಮ ಸ್ವರಾಜ್ಯ ಎರಡನೇ ತಿದ್ದುಪಡಿ ಮಸೂದೆ ಉದ್ದೇಶದ ಕುರಿತು ವಿವರಿಸಿದ ಪಂಚಾಯತ್ ರಾಜ್ ಸಚಿವ ಈಶ್ವರ ಖಂಡ್ರೆ, ಗ್ರಾಮೀಣ ಜನಸಂಖ್ಯೆ ವೃದ್ಧಿಸುತ್ತಿದ್ದು ಹಳ್ಳಿಗಳಲ್ಲಿ ಯೋಜನಾ ರಹಿತವಾಗಿ ಭೂ ಪರಿವರ್ತನೆ ಅನುಮೋದನೆಯಿಂದ ಅಕ್ರಮ ಬಡವಣ ನಿರ್ಮಾಣವಾಗುತ್ತಿವೆ, ಇದನ್ನು ನಿಯಂತ್ರಿಸಲು ಮಸೂದೆ ರೂಪಿಸಲಾಗಿದೆ ಅಂತ ಹೇಳಲಾಗಿದೆ. ಅಂಗೀಕಾರಗೊಂಡ ಇತರ ಮಸೂದೆಗಳೆಂದರೆ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ಮಸೂದೆ, ಕರ್ನಾಟಕ ಅಂಗಡಿಗಳ ಮತ್ತು ವಾಣಿಜ್ಯ ಕಾರ್ಯ ಸಂಸ್ಥೆಗಳ ತಿದ್ದುಪಡಿ ಮಸೂದೆ, ಕರ್ನಾಟಕ ಭೂಕಂದಾಯ ತಿದ್ದುಪಡಿ ಮಸೂದೆ, ಕರ್ನಾಟಕ ಸರ್ಕಾರಿ ಉದ್ಯಾನವನ ಸಂರಕ್ಷಣೆ ತಿದ್ದುಪಡಿ ಮಸೂದೆ, ಬೆಂಗಳೂರು ಮಹಾನಗರ ಭೂ ಸಾರಿಗೆ ಪ್ರಾಧಿಕಾರ ತಿದ್ದುಪಡಿ ಮಸೂದೆಯನ್ನು ಮಂಡಿಸಲಾಗಿ ಅನುಮೋದನೆ ನೀಡಲಾಗಿದೆ. ಯುವಶಕ್ತಿಯನ್ನು ಸಬಲೀಕರಣಗೊಳಿಸಲು ಮತ್ತು ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಭಾರತ್ ಜೋಡೋ ಯುವ ಸಂಘಕ್ಕೆ 781 ಕೋಟಿ ಅನುದಾನ ಒದಗಿಸಲಾಗಿದೆ. ಯುವ ಸಂಘಗಳ ಸ್ಥಾಪನೆ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡಲು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಡಳಿತ ಮತ್ತು ಯೋಜನಾ ನಿರ್ವಹಣಾ ಘಟಕದ ವೆಚ್ಚಕ್ಕಾಗಿ 10 ಕೋಟಿಯಷ್ಟು ಹೆಚ್ಚುವರಿ ಅನುದಾನ ನೀಡಲಾಗಿದೆ. ಈ ಆರ್ಥಿಕ ವರ್ಷದ ಮೊದಲ ಕಂತಿನ 7042 ಕೋಟಿ 69 ಲಕ್ಷ ಮೊತ್ತದ ಪೂರಕ ಅಂದಾಜನ್ನು ಹಣಕಾಸು ಸಚಿವರಾಗಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉಭಯ ಸದನಗಳಲ್ಲಿ ಮಂಡಿಸಿ ವಿಪಕ್ಷ ಗದ್ದಲದ ನಡುವೆ ಅನುಮೋದನೆ ಪಡೆದಿದ್ದಾರೆ. ತಮಿಳುನಾಡು ರಾಜ್ಯದ ಎಲ್ಲ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಕಲ್ಪಿಸುವ ವೆಟ್ರಿ ಪ್ರಯಾಣಂ ಯೋಜನೆಯು 2 ಅಕ್ಟೋಬರ್ ಗಾಂಧಿ ಜಯಂತಿಯಂದು ಜಾರಿಗೊಳಿಸಲಾಗುವುದು ಅಂತ ಅಲ್ಲಿನ ಸರ್ಕಾರ ಘೋಷಣೆ ಮಾಡಿದೆ. ಯೋಜನೆ ವಿಸ್ತರಿಸಲಾಗಿದ್ದು ಡಿಲಕ್ಸ್, LSS ಮತ್ತು ಎಕ್ಸ್ಪ್ರೆಸ್ ಬಸ್ಗಳಲ್ಲಿಯೂ ಉಚಿತವಾಗಿ ಪ್ರಯಾಣಿಸಬಹುದಾಗಿದೆ. ಇದಕ್ಕಾಗಿ ವಾರ್ಷಿಕ 6,000 ಕೋಟಿ ವೆಚ್ಚವಾಗಲಿದೆ ಅಂತ ಅಲ್ಲಿನ ಮುಖ್ಯಮಂತ್ರಿ ವಿಜಯ್ ಅವರು ಹೇಳಿದ್ದಾರೆ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಪ್ರಾಣೇಶ್ ಎಂ ಅವರು ಕನಿಜಾಸ ಓಪನ್ ಚೆಸ್ ಟೂರ್ನಿಯಲ್ಲಿ ಪ್ರಶಸ್ತಿ ಗೆದ್ದುಕೊಂಡರು. 9ನೇ ಅಂತಿಮ ಸುತ್ತಿನಲ್ಲಿ ಜರ್ಮನಿಯ ವಿದಿಮ್ ಪೆಟ್ರೋವೆಸ್ಕಿ ಅವರನ್ನು ಸೋಲಿಸಿದ್ದಾರೆ. 2673 ರೇಟಿಂಗ್ ಹೊಂದಿರುವ ಅವರು ಫಿಡೆ ವಿಶ್ವ ರ್ಯಾಂಕಿಂಗ್ನಲ್ಲಿ ಹಾಲಿ 44ನೇ ಸ್ಥಾನದಲ್ಲಿದ್ದಾರೆ. ಈ ಟೂರ್ನಿಯ ಮಧ್ಯ ಯುರೋಪಿನ ಪ್ರತಿಷ್ಠಿತ ಟೂರ್ನಿಗಳಲ್ಲಿ ಒಂದಾಗಿದೆ. ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರು ಸೆಮಿಫೈನಲ್ನ 2ನೇ ಕ್ಲಾಸಿಕಲ್ ಪಂದ್ಯದಲ್ಲಿ ಜರ್ಮನಿಯ ವಿನ್ಸೆಂಟ್ ಕೀಮರ್ ಅವರನ್ನು ಸೋಲಿಸಿದ್ದಾರೆ. ಈ ಮೂಲಕ ಗ್ರ್ಯಾಂಡ್ ಚೆಸ್ ಟೂರ್ ಫೈನಲ್ಸ್ನ ಫೈನಲ್ಗೆ ಅರ್ಹತೆ ಪಡೆಯುವ ಹಾದಿಯಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ಪ್ರಜ್ಞಾನಂದ ಈಗ ಮುನ್ನಡೆ ಸಾಧಿಸಿದ್ದಾರೆ. ಆತಿಥೇಯ ಅಮೆರಿಕದ ಕೋಕೋ ಗಾಫ್ ಅವರು ಕಳೆದ ಭಾನುವಾರ ಮುಕ್ತಾಯವಾದ ಸಿನ್ಸಿನಾಟಿ ಓಪನ್ ಟೆನಿಸ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ಕಿರೀಟ ಮುಡಿಗೇರಿಸಿಕೊಂಡರೆ ಅದರೊಂದಿಗೆ ಇದೇ 3ರಂದು ಆರಂಭ ಆಗುವ ಅಮೆರಿಕ ಓಪನ್ ಟೆನಿಸ್ ಟೂರ್ನಿಗೆ ಸಿದ್ಧರಾಗಿದ್ದಾರೆ. WTA ಮಾಸ್ಟರ್ಸ್ 1000 ಮಟ್ಟದ ಈ ಟೂರ್ನಿಯ ಫೈನಲ್ ಹಣಾಹಣಿಯಲ್ಲಿ ಗಾಫ್ ಅವರು ನೇರ ಸೆಟ್ಗಳಲ್ಲಿ ಸ್ವದೇಶದ ಅನುಭವಿ ಆಟಗಾರ್ತಿ ಜೆಸಿಕಾ ಪೆಗುಲಾ ಅವರನ್ನು ಮಣಿಸಿದ್ದಾರೆ. ವಿಶ್ವದ 4ನೇ ಕ್ರಮಾಂಕದ ಆಟಗಾರ್ತಿ, ಹಾಲಿ ವರ್ಷದಲ್ಲಿ ಗೆದ್ದ ಮೊದಲ ಪ್ರಶಸ್ತಿ ಇದಾಗಿದೆ. ಇರಾನ್ನಿಂದ ಪೆಟ್ರೋಲಿಯಂ ಮತ್ತು ಪೆಟ್ರೋಕೆಮಿಕಲ್ ಉತ್ಪನ್ನಗಳನ್ನು ಆಮದು ಮಾಡಿಕೊಂಡ ಕಾರಣಕ್ಕಾಗಿ ಭಾರತದ ಮೂಲದ 4 ಕಂಪನಿಗಳ ಮೇಲೆ ನಿರ್ಬಂಧ ವಿಧಿಸಲಾಗಿದೆ ಅಂತ ಅಮೆರಿಕದ ವಿದೇಶಾಂಗ ಇಲಾಖೆ ತಿಳಿಸಿದೆ. ಇರಾನ್ನ ಎಲ್ಲ ಆರ್ಥಿಕ ಮೂಲಗಳಿಗೆ ತಡೆ ಹಾಕುವ ನಿಟ್ಟಿನಲ್ಲಿ ನಿರ್ಬಂಧಗಳು ಸೇರಿದಂತೆ ಆರ್ಥಿಕ ಬಹಿಷ್ಕಾರ ಕಾರ್ಯಾಚರಣೆಯನ್ನು ಅಮೆರಿಕ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಅವರು ಕಳೆದ ಸೋಮವಾರ ಘೋಷಣೆ ಮಾಡಿದ್ದಾರೆ. ಫೋರ್ಟಿಸ್ ಪಾರ್ಟ್ನರ್ LLP, ಸದಾಶಿವ ಓವರ್ಸೀಸ್ ಲಿಮಿಟೆಡ್, PP ಸಾಫ್ಟ್ಟೆಕ್ ಪ್ರೈವೇಟ್ ಲಿಮಿಟೆಡ್, ಪ್ರಕೃತಿಸ್ ಇನ್ಫ್ರಾ ಇಂಪೆಕ್ಸ್ ಪ್ರೈವೇಟ್ ಲಿಮಿಟೆಡ್ ಇವು ನಿರ್ಬಂಧಕ್ಕೆ ಒಳಗಾದ ಕಂಪನಿಗಳು. ಕರ್ನಾಟಕ ಉದಯೋನ್ಮುಖ ಆಟಗಾರ್ತಿ ಪ್ರತೀತಿ ಬೋರ್ದುಲಾಯಿ ಏಷ್ಯನ್ ಜೂನಿಯರ್ ಚೆಸ್ ಟೂರ್ನಿಯ ಮಹಿಳಾ ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ. ಕಳೆದ ವಾರ ಇಲ್ಲಿಯೇ ನಡೆದಿದ್ದ ಏಷ್ಯನ್ ರ್ಯಾಪಿಡ್ ಚಾಂಪಿಯನ್ಶಿಪ್ನಲ್ಲಿ ರನ್ನರ್ಅಪ್ ಆಗಿದ್ದರು. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಸುಸ್ಥಿರ ಸಮುದ್ರ ಸಂಪನ್ಮೂಲ ನಿರ್ವಹಣೆ, ಜಲಕೃಷಿ, ವೈಜ್ಞಾನಿಕ ಸಂಶೋಧನೆ ಮತ್ತು ತಂತ್ರಜ್ಞಾನ ವಲಯಗಳಲ್ಲಿ ಪರಸ್ಪರ ಸಹಕಾರವನ್ನು ಗಟ್ಟಿಗೊಳಿಸಲು ಭಾರತ ಮತ್ತು ಸೀಶೆಲ್ಸ್ ದೇಶಗಳು ಒಪ್ಪಂದಕ್ಕೆ ಬಂದಿವೆ. ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಡೈರಿ ಸಚಿವಾಲಯದ ಅಡಿಯಲ್ಲಿರುವ ಮೀನುಗಾರಿಕೆ ಇಲಾಖೆಯು ಸೀಶೆಲ್ಸ್ ಸರ್ಕಾರದೊಂದಿಗೆ ನಡೆಸಿದ ಉನ್ನತ ಮಟ್ಟದ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ. ಸೀಶೆಲ್ಸ್ ನಿಯೋಗದ ನೇತೃತ್ವವನ್ನು ಮೀನುಗಾರಿಕೆ, ಕೃಷಿ ಮತ್ತು ನೀಲಿ ಆರ್ಥಿಕತೆ ಸಚಿವರಾದ ವಲ್ಲೆಸ್ ಕಾಸ್ಗ್ರೋ ವಹಿಸಿದರೆ, ಭಾರತೀಯ ನಿಯೋಗದ ನೇತೃತ್ವವನ್ನು ಮೀನುಗಾರಿಕೆ ಇಲಾಖೆಯ ಕಾರ್ಯದರ್ಶಿ ಅಭಿಲಕ್ಷ ಲಿಖಿ ವಹಿಸಿದ್ದಾರೆ. ಥಾಯ್ಲೆಂಡ್ನಲ್ಲಿ ಶಾಂತಿಯುತ ಸಮಾಜದ ಉತ್ತೇಜನ ಕಾಯ್ದೆ ಅಧಿಕೃತವಾಗಿ ಜಾರಿಗೆ ಬಂದಿದೆ. ಕಾಯ್ದೆ 2005 ಜನವರಿ 1 2025 ಜುಲೈ 16 ನಡುವೆ ಅವಧಿಯಲ್ಲಿ ನಡೆದ ರಾಜಕೀಯ ಅಶಾಂತಿ ಹಾಗೂ ಅದಕ್ಕೆ ಸಂಬಂಧಿಸಿದ ಅಪರಾಧಗಳಿಗೆ ಅನ್ವಯಿಸಲಿದೆ. ಪ್ರಧಾನಿ ಅನುಟಿನ್ ಚಾರ್ನಿರ್ಕುಲ್ ಅವರ ನೇತೃತ್ವದಲ್ಲಿ 9 ಶಾಂತಿಯುತ ಸಮಾಜ ಉತ್ತೇಜನ ಸಮಿತಿ ರಚಿಸಲಾಗಿದೆ. ಮುಂಬರುವ 2030 ವೇಳೆಗೆ ಭಾರತದ ಡೇಟಾ ಸೆಂಟರ್ 101 ಮಿಲಿಯನ್ ಚದರ್ ಅಡಿಗಳನ್ನು ಮೀರುವ ನಿರೀಕ್ಷೆ ಇದೆ ಅಂತ ತಿಳಿಸಿದೆ. ಕ್ಲೌಡ್ ಅಡಾಪ್ಟೇಷನ್, ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ಪಾವತಿ ಮತ್ತು ಉದ್ಯಮಗಳ ಡಿಜಿಟಲೀಕರಣ ಪ್ರಭಾವದಿಂದ ಭಾರತದ ಡೇಟಾ ಸೆಂಟರ್ ಕ್ಷೇತ್ರ ಪ್ರಗತಿ ಸಾಧಿಸುತ್ತಿದೆ ಅಂತ ರಿಯಲ್ ಎಸ್ಟೇಟ್ ಸಲಹಾ ಸಂಸ್ಥೆಯಾದ ಅನಾರಕ್ ವರದಿ ತಿಳಿಸಿದೆ. 2007 ಕೇವಲ 0.6 ಮಿಲಿಯನ್ ಚದರ ಅಡಿಯಷ್ಟಿದ್ದ ಈ ಕ್ಷೇತ್ರ 2026 ಪ್ರಥಮಾರ್ಧದ ವೇಳೆಗೆ ಸುಮಾರು 27 ಮಿಲಿಯನ್ ಚದರ ಅಡಿಗೆ ತಲುಪಿದೆ. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಅಕ್ರಮಗಳನ್ನು ತಡೆಗಟ್ಟಿ ಸಂಪೂರ್ಣ ಪಾರದರ್ಶಕ ಮತ್ತು ಕಟ್ಟುನಿಟ್ಟಾಗಿ ನಡೆಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ರಚಿಸಿರುವ ಕಾಯ್ದೆಯ ಮಾದರಿಯಲ್ಲಿಯೇ ರಾಜ್ಯ ಸರ್ಕಾರ ಕೂಡ ಕರ್ನಾಟಕ ಸಾರ್ವಜನಿಕ ಪರೀಕ್ಷೆ ನಿಯಮಗಳು 2026 ಕರಡನ್ನು ಪ್ರಕಟಿಸಿದೆ. ಜಿಲ್ಲಾ ಮಟ್ಟದಲ್ಲಿ ಪರೀಕ್ಷೆಯ ಮುಖ್ಯ ಅಧೀಕ್ಷಕರಾಗಿ ಜಿಲ್ಲಾಧಿಕಾರಿಗಳ ನೇಮಕ, ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸುವುದಾದರೂ ಕೈಗೊಳ್ಳಬೇಕಾದ ಕ್ರಮಗಳು, ಅಕ್ರಮ ಎಸಗಿದವರಿಂದಲೇ ಮರುಪರೀಕ್ಷೆಯ ವೆಚ್ಚ ಭರಿಸುವುದು ಸೇರಿ ಹಲವು ಹೊಸ ಅಂಶಗಳು ಈ ನಿಯಮಗಳಲ್ಲಿವೆ. ಜಾಗತಿಕವಾಗಿ ಈಗಾಗಲೇ ಸಲ್ಲಿಕೆಯಾಗಿರುವ ವಲಸಿಗರ ವೀಸಾ ಅರ್ಜಿಗಳನ್ನು ಅಮೆರಿಕದ ಟ್ರಂಪ್ ಆಡಳಿತ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಅಕ್ರಮ ವಲಸೆ ತಡೆ ಮತ್ತು ಗ್ರೀನ್ ಕಾರ್ಡ್ ವಿತರಣೆಯಲ್ಲಿ ಅಧ್ಯಕ್ಷ ಟ್ರಂಪ್ ಅವರು ತರುತ್ತಿರುವ ಕಠಿಣ ನೀತಿಗಳ ಭಾಗ ಇದಾಗಿದೆ. ಅರ್ಹ ಅಮೆರಿಕನ್ನರಿಗೆ ಮೀಸಲಾಗಿರುವ ಸರ್ಕಾರಿ ಸೌಲಭ್ಯಗಳ ಮೇಲೆ ಅವಲಂಬಿತರಾಗುವವರ ಪ್ರವೇಶವನ್ನು ಮಿತಿಗೊಳಿಸುವ ಮತ್ತು ನಿರ್ಬಂಧವನ್ನು ಬಿಗಿಗೊಳಿಸುವ ಕ್ರಮ ಇದು ಅಂತ ವರದಿ ಹೇಳಿದೆ. ನಿಷೇಧಿತ ದತ್ತೂರಿ ಹಣ್ಣು ಮತ್ತು ಬೀಜಗಳನ್ನು ಕಾನೂನು ಬಾಹಿರವಾಗಿ ಮಾರುತ್ತಿದ್ದ ಇ ಕಾಮರ್ಸ್ ಕಂಪನಿಗಳ ಆಹಾರ ಪರವಾನಗಿಯನ್ನು ಅಮಾನತುಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ ಅಂತ ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಆಹಾರ ಸುರಕ್ಷತೆ ಅಧಿಕಾರಿಗಳ ದಾಳಿ ವೇಳೆ 2100 ದತ್ತೂರಿ ಚೂರುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇ ಕಾಮರ್ಸ್ ಕಂಪನಿಗಳ ಆಹಾರ ಪರವಾನಗಿಯನ್ನು ಮುಂದಿನ ಆದೇಶದವರೆಗೆ ಅಮಾನತು ಮಾಡುವಂತೆ ರಾಜ್ಯದಲ್ಲಿರುವ ಕೇಂದ್ರ ಆಹಾರ ಸುರಕ್ಷತೆ ಅಂಕಿತಾಧಿಕಾರಿಗೆ ಪತ್ರ ಬರೆಯಲಾಗಿತ್ತು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಮುಖ್ಯಸ್ಥರಿಗೆ ಕ್ರಮ ಕೈಗೊಳ್ಳುವಂತೆ ಶಿಫಾರಸು ಮಾಡಲಾಗಿದೆ. ಜೊತೆಗೆ ತರಕಾರಿಗಳ ತಾಜಾತನ ಕಾಯ್ದುಕೊಳ್ಳಲು ಮಾರುಕಟ್ಟೆಗಳಲ್ಲಿ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡುತ್ತಿರುವ ಬಗ್ಗೆ ದೂರುಗಳು ಬಂದಿವೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಹೊಸ ತಲೆಮಾರಿನ ಹೆಲಿಕಾಪ್ಟರ್ಗಳ ಬಳಸುವ ಉದ್ದೇಶದಿಂದ ನೂತನ ಅರಾವಳಿ ಎಂಜಿನ್ ಅಭಿವೃದ್ಧಿ ಮತ್ತು ತಯಾರಿಕೆಗಾಗಿ HAL ಫ್ರಾನ್ಸ್ನ ಸಫ್ರಾನ್ ಹೆಲಿಕಾಪ್ಟರ್ ಎಂಜಿನ್ಸ್ ಲಿಮಿಟೆಡ್ ಜೊತೆಗೂ ಒಪ್ಪಂದಕ್ಕೆ ಸಹಿ ಹಾಕಿದೆ. HAL ಮತ್ತು ಸಫ್ರಾನ್ ಸಹಭಾಗಿತ್ವದ ಸಫಲ್ ಕಂಪನಿಯು ಈ ಎಂಜಿನ್ ಅಭಿವೃದ್ಧಿಪಡಿಸಲಿದೆ. ಎಂಜಿನ್ ಅಭಿವೃದ್ಧಿ ಮತ್ತು ಪರೀಕ್ಷಾರ್ಥ ಕಾರ್ಯಾಚರಣೆ ತಯಾರಿಕೆ ಅಳವಡಿಕೆ ಮತ್ತು ನಿರ್ವಹಣೆಯನ್ನು ಈ ಒಪ್ಪಂದ ಒಳಗೊಂಡಿದೆ ಅಂತ HAL ತಿಳಿಸಿದೆ. ಸಮಾನ ಗಾತ್ರದ ಕೆಲವು ಬೃಹತ್ ಬ್ಯಾಂಕ್ಗಳನ್ನು ಸೃಷ್ಟಿಸಲು ದೇಶದಲ್ಲಿ ಬ್ಯಾಂಕ್ಗಳನ್ನು ಒಗ್ಗೂಡಿಸಬೇಕು ಅಂತ ಪ್ರಧಾನಿಯವರ ಆರ್ಥಿಕ ಸಲಹಾ ಮಂಡಳಿ ವರದಿಯೊಂದರಲ್ಲಿ ಹೇಳಿದೆ. ಈ ಪ್ರಕ್ರಿಯೆಯಲ್ಲಿ ಬ್ಯಾಂಕಿಂಗ್ ಉದ್ಯಮದ ಸ್ಪರ್ಧಾತ್ಮಕತೆ ಜೊತೆ ರಾಜಿ ಮಾಡಿಕೊಳ್ಳಬಾರದು ಅಂತ ಹೇಳಿದೆ. ಈ ಬಗೆಯಲ್ಲಿ ಬ್ಯಾಂಕ್ಗಳನ್ನು ಒಗ್ಗೂಡಿಸುವುದರಿಂದ ಸಾಲದ ಅಗತ್ಯ ಹೆಚ್ಚುತ್ತಿರುವುದಕ್ಕೆ ಸ್ಪಂದಿಸಲು ಸಾಧ್ಯವಾಗುತ್ತದೆ ಅಂತ ಅದು ಅಭಿಪ್ರಾಯಪಟ್ಟಿದೆ. ಪ್ರತಿಭಾನ್ವಿತ ಆಟಗಾರ ಮಯಂಕ್ ಕಾರ್ತಿಕ್ ಅವರು ಬೆಂಗಳೂರಿನಲ್ಲಿ ನಡೆಯುತ್ತಿರುವ ರಾಜ್ಯ ರ್ಯಾಂಕಿಂಗ್ ಸ್ನೂಕರ್ ಮತ್ತು ಬಿಲಿಯರ್ಡ್ಸ್ ಟೂರ್ನಿಯ ಜೂನಿಯರ್ ಬಾಲಕರ ಬಿಲಿಯರ್ಡ್ಸ್ ಸ್ಪರ್ಧೆಯಲ್ಲಿ ಚಾಂಪಿಯನ್ ಆಗಿದ್ದಾರೆ. ಕರ್ನಾಟಕ ಬಿಲಿಯರ್ಡ್ಸ್ ಸಂಸ್ಥೆಯ ಆವರಣದಲ್ಲಿ ನಡೆಯುತ್ತಿರುವ ಟೂರ್ನಿಯ ಲೀಗ್ ಹಂತದ 3 ಮಯಂಕ್ ಗೆಲುವು ಸಾಧಿಸಿದ್ದಾರೆ. ಭಾರತದಲ್ಲಿ 341,862 ನೋಂದಾಯಿತ ಫುಟ್ಬಾಲ್ ಆಟಗಾರರು, 16,295 ಕೋಚ್ಗಳು ಮತ್ತು 3,347 ರೆಫ್ರಿಗಳು ಇದ್ದಾರೆ ಅಂತ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ಕೇಂದ್ರ ಮಾಹಿತಿ ಆಯೋಗಕ್ಕೆ ತಿಳಿಸಿದೆ. 2015-25 ಅವಧಿಯಲ್ಲಿ ದೇಶದಲ್ಲಿರುವ ನೋಂದಾಯಿತ ಆಟಗಾರರು, ಕೋಚ್ಗಳು ಮತ್ತು ರೆಫರಿಗಳ ಸಂಖ್ಯೆಯನ್ನು ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಗೆ ಪ್ರತಿಕ್ರಿಯೆಯಾಗಿ ಫೆಡರೇಷನ್ ಈ ಅಂಕಿ ಅಂಶಗಳನ್ನು ನೀಡಿದೆ. ಕರ್ನಾಟಕ ರಾಜ್ಯದ 101 ತಾಲೂಕುಗಳು ಬರಪೀಡಿತ ಎಂದು ಸರ್ಕಾರ ಘೋಷಣೆ ಮಾಡಿದೆ. ಈ ಪೈಕಿ 89ರಲ್ಲಿ ತೀವ್ರ, 12 ತಾಲೂಕುಗಳಲ್ಲಿ ಸಾಧಾರಣ ಪ್ರಮಾಣದ ಬರ ಪರಿಸ್ಥಿತಿ ಇದೆ. ಈ ಬಗ್ಗೆ ಮಾಹಿತಿ ನೀಡಿರುವ ಕಂದಾಯ ಸಚಿವರು ಆಗಿರುವ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್, ಕೇಂದ್ರ ಸರ್ಕಾರ ನಿಗದಿಪಡಿಸಿದ ಮಾನದಂಡಗಳನ್ನು ಪರಿಗಣಿಸಿ ಈ ಘೋಷಣೆ ಮಾಡಲಾಗಿದೆ. ಇನ್ನು 32 ತಾಲೂಕುಗಳಲ್ಲಿನ ಪರಿಸ್ಥಿತಿಯನ್ನು ಪುನರ್ ಪರಿಶೀಲಿಸಲಾಗ್ತಿದೆ ಅಂತ ಹೇಳಿದ್ದಾರೆ. ಬರ ಪರಿಸ್ಥಿತಿ ಕುರಿತು ಈ ತಿಂಗಳ ಕೊನೆಗೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವ ಸಲ್ಲಿಕೆಯಾಗ್ತದೆ. ಪ್ರಧಾನಿ, ಗೃಹ ಸಚಿವರು ಮತ್ತು ಕೃಷಿ ಸಚಿವರಿಗೆ ಮನವಿ ಕೊಡ್ತೇವೆ ಅಂತ ಮಾಹಿತಿ ನೀಡಿದ್ದಾರೆ. ಸದ್ಯ 758 ಗ್ರಾಮಗಳಿಗೆ 149 ಟ್ಯಾಂಕರ್ ನೀರು ಸರಬರಾಜು ಮಾಡಲಾಗ್ತಿದೆ. 714 ಖಾಸಗಿ ಕೊಳವೆ ಬಾವಿ ಬಾಡಿಗೆಗೆ ಪಡೆದು ನೀರು ಪೂರೈಕೆ ಮಾಡಲಾಗ್ತಿದೆ. 151 ಲಕ್ಷ ಟನ್ ಮೇವು ಸಂಗ್ರಹ ಇದೆ ರಾಜ್ಯದಲ್ಲಿ ಅಂತ ಹೇಳಿದ್ದಾರೆ. 635 ಕೋಟಿ ಬರ ಪರಿಸ್ಥಿತಿ ನಿರ್ವಹಣೆಗೆ ಅನುದಾನ ಬಿಡುಗಡೆ ಮಾಡಲಾಗ್ತದೆ. ಇದರಲ್ಲಿ 25 ಕೋಟಿ ಮೇವಿನ ಬೀಜದ ಕಿಟ್ ವಿತರಣೆಗೆ, 306 ಕೋಟಿ ಕುಡಿಯುವ ನೀರು ಪೂರೈಕೆಗೆ, 329 ಕೋಟಿ ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಯಲ್ಲಿರುವ ಹಣ ಇದೆ, 49 ಲಕ್ಷ ಬೆಳೆ ವಿಮೆ ಮಾಡಿಸಿದ್ದ ರೈತರಿದ್ದಾರೆ ಅಂತ ಹೇಳಲಾಗಿದೆ. ಗ್ರಾಮೀಣ ಪ್ರದೇಶದ ಜಲ ಆಸ್ತಿಗಳ ಡಿಜಿಟಲ್ ದಾಖಲೀಕರಣ ಮತ್ತು ಸಂರಕ್ಷಣೆ ಉದ್ದೇಶದಿಂದ ಆ್ಯಪ್ ಮತ್ತು ವೆಬ್ ಪೋರ್ಟಲ್ ರೂಪಿಸಲಾಗಿದೆ ಅಂತ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಜಲ ಆಸ್ತಿ ಆ್ಯಪ್ ಮತ್ತು ವೆಬ್ ಪೋರ್ಟಲ್ ಅನ್ನು ಜನಾರ್ಪಣೆ ಮಾಡಿ ಅವರು ಮಾಹಿತಿ ನೀಡಿದ್ದಾರೆ. ನಕಲಿ ಬಿಲ್ಗಳಿಗೆ ತಡೆ ಮತ್ತು ಈಗಾಗಲೇ ಇರುವ ಕೊಳವೆ ಬಾವಿ, ಓವರ್ ಹೆಡ್ ಟ್ಯಾಂಕ್, ತೆರೆದ ಬಾವಿ, ಪಂಪ್ ಹೌಸ್, ಜಲಶುದ್ಧೀಕರಣ ಘಟಕ, ಸಮತೋಲಿತ ಕೆರೆಗಳು, ಸರೋವರ, ಪ್ರಯೋಗಾಲಯ, ಕೈ ಪಂಪ್ಗಳನ್ನು ಸಂರಕ್ಷಿಸುವ ಉದ್ದೇಶದಿಂದ ಈ ಆ್ಯಪ್ ರೂಪಿಸಲಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ. ಮರಾಠಿ ಕಲಿಕೆಗಾಗಿ ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿ ಚಾಲಕರಿಗೆ 1 ವರ್ಷ ಸಮಯ ನೀಡಲು ಮಹಾರಾಷ್ಟ್ರ ಸರ್ಕಾರ ನಿರ್ಧರಿಸಿದೆ ಅಂತ ಅಲ್ಲಿನ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ತಿಳಿಸಿದ್ದಾರೆ. ಈ ಅವಧಿಯಲ್ಲಿ ರಾಜ್ಯದ ಅಧಿಕೃತ ಭಾಷೆಯ ಅರಿವು ಇರದ ಚಾಲಕರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಅಂತ ಹೇಳಿದ್ದಾರೆ. ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘದ ಪ್ರತಿನಿಧಿಗಳು ಭೇಟಿಯಾಗಿ ನಿಯಮಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದು, ಆದರೆ ಮರಾಠಿ ಕಲಿಕೆಗೆ 1 ವರ್ಷ ಸಮಾವಕಾಶ ನೀಡಬೇಕು ಅಂತ ಕೋರಿದ್ದಾರೆ. ಹಾಗಾಗಿ ಅವರ ಮನವಿಗೆ ಸ್ಪಂದಿಸಲಾಗಿದೆ ಅಂತ ಹೇಳಿದ್ದಾರೆ. ಸರ್ಕಾರ ಕಳೆದ ಏಪ್ರಿಲ್ನಲ್ಲಿ ಚಾಲಕರು ಮರಾಠಿ ಭಾಷೆ ಕಲಿಯುವುದನ್ನು ಕಡ್ಡಾಯಗೊಳಿಸಿ ಆಗಸ್ಟ್ 15ರ ಗಡುವು ನಿಗದಿ ಮಾಡಿತ್ತು. ದೇಶದಾದ್ಯಂತ ಬಹು ಪಾಲು ಅಪಘಾತಗಳ ಪ್ರಕರಣಗಳಲ್ಲಿ ಒಂದೇ ವಾಹನವನ್ನು ತೋರಿಸಿ ವಿಮೆ ಪಡೆದು ವಂಚಿಸುತ್ತಿರುವ ಕುರಿತು ತನಿಖೆ ನಡೆಸಲು ನಿರ್ದಿಷ್ಟ ವಿಶೇಷ ತನಿಖಾ ತಂಡ ರಚಿಸುವಂತೆ ಎಲ್ಲ ರಾಜ್ಯಗಳಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ. ವಿಮಾ ಕಂಪನಿಗಳು ಸಂಭಾವ್ಯ ವಂಚನೆಯ ಕುರಿತು ಎಸ್ಐಟಿಗೆ ಕಡ್ಡಾಯವಾಗಿ ಮಾಹಿತಿ ನೀಡಬೇಕು ಅಂತ ನ್ಯಾಯಮೂರ್ತಿಗಳಾದ ಹಸನುದ್ದೀನ್ ಅಮಾನುಲ್ಲಾ ಮತ್ತು ಪ್ರಸನ್ನ ಬಿ ವರಾಳೆ ನೇತೃತ್ವದ ನ್ಯಾಯಪೀಠ ತಿಳಿಸಿದೆ. ಆಯ್ದ ವಿಮೆಗಳಿಗೆ ಮಾತ್ರ ಕ್ಲೇಮ್ ಪಾವತಿಸುವ ಪ್ರವೃತ್ತಿಗೆ ವಿಮಾ ಕಂಪನಿಗಳು ಹೊಣೆಗಾರಿಕೆ ಹೊರಬೇಕು ಅಂತ ವಿಮಾ ಕಂಪನಿಗಳ ಆಡಳಿತ ಮಂಡಳಿಗೆ ನ್ಯಾಯಾಲಯ ಎಚ್ಚರಿಕೆ ನೀಡಿದೆ. ನಾಡಗೀತೆ ಹಾಡಲು ನಿರ್ದಿಷ್ಟ ದಾಟಿ ಮತ್ತು ಅವಧಿ ನಿಗದಿಪಡಿಸಿರುವ ಕರ್ನಾಟಕ ಸರ್ಕಾರದ ನಿರ್ಧಾರದಲ್ಲಿ ಮಧ್ಯಪ್ರವೇಶಿಸಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಈ ಸಂಬಂಧ ಸರ್ಕಾರ 2022 ಸೆಪ್ಟೆಂಬರ್ 25ರಂದು ಹೊರಡಿಸಿದ ಆದೇಶವನ್ನು ರದ್ದುಗೊಳಿಸಲು ಕರ್ನಾಟಕ ಹೈಕೋರ್ಟ್ ನಿರಾಕರಿಸಿದ್ದನ್ನು ಪ್ರಶ್ನಿಸಿ ಗಾಯಕ ಕಿಕ್ಕೇರಿ ಕೃಷ್ಣಮೂರ್ತಿ ಅವರು ಸಲ್ಲಿಸಿದ್ದ ವಿಶೇಷ ಮೇಲ್ಮನವಿ ಅರ್ಜಿಯನ್ನು ನ್ಯಾಯಮೂರ್ತಿಗಳಾದ ಬಿ ವಿ ನಾಗರತ್ನ ಮತ್ತು ಆರ್ ಮಹದೇವನ್ ಅವರ ಪೀಠ ವಜಾಗೊಳಿಸಿದೆ. ನಾಡಗೀತೆಗೆ ಮೈಸೂರು ಅನಂತಸ್ವಾಮಿ ಅವರ ದಾಟಿಯನ್ನು ಅಳವಡಿಸಿಕೊಂಡು ಅದರ ಪೂರ್ಣ ಪಾಠ ಬಳಸಬೇಕು ಹಾಗೂ ಆಲಾಪವಿಲ್ಲದೆ ಪುನರಾವರ್ತನೆ ಇಲ್ಲದೆ 2:30 ಅವಧಿಯಲ್ಲಿ ಹಾಡಬೇಕು ಎಂಬ ರಾಜ್ಯ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಕಿಕ್ಕೇರಿ ಕೃಷ್ಣಮೂರ್ತಿ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ದರು. ಈ ರಿಟ್ ಅರ್ಜಿಯ ವಿಚಾರಣೆ ನಡೆಸಿದ ಏಕ ಸದಸ್ಯ ನ್ಯಾಯಪೀಠ ಸರ್ಕಾರದ ಆದೇಶವನ್ನು ಎತ್ತಿ ಹಿಡಿದಿತ್ತು. ಇದನ್ನು ಪ್ರಶ್ನಿಸಿ ಕೃಷ್ಣಮೂರ್ತಿ ರಿಟ್ ಮೇಲ್ಮನವಿ ಸಲ್ಲಿಸಿದರು. ಈ ಅರ್ಜಿಯನ್ನು ವಿಭಾಗೀಯ ನ್ಯಾಯಪೀಠ ವಜಾಗೊಳಿಸಿತ್ತು. ನಾಡಗೀತೆಯ ದಾಟಿ ಮತ್ತು ಹಾಡಿನ ಅವಧಿ ಎರಡರಲ್ಲೂ ಏಕರೂಪತೆ ಇರಬೇಕು, ಇಂತಹ ಸನ್ನಿವೇಶದಲ್ಲಿ ಹೈಕೋರ್ಟ್ ಆದೇಶದಲ್ಲಿ ಹಸ್ತಕ್ಷೇಪ ಮಾಡಲು ನಮಗೆ ಯಾವುದೇ ಕಾರಣ ಸಿಗುತ್ತಿಲ್ಲ ಅಂತ ನ್ಯಾಯಮೂರ್ತಿ ನಾಗರತ್ನ ನೇತೃತ್ವ ನ್ಯಾಯಪೀಠ ಅಭಿಪ್ರಾಯ ಪಟ್ಟಿದೆ. ಅರ್ಜಿದಾರರ ಪರವಾಗಿ ಹಿರಿಯ ವಕೀಲ ಮೋಹನ್ ವಿ ಖಾತರಿಗೆ ವಾದ ಮಂಡಿಸಿದ್ದರು. ಎರಡು ಸಾವಿರದ 2030ರ ವೇಳೆಗೆ ದೇಶದ ವಿದ್ಯುತ್ ಚಾಲಿತ ವಾಹನಗಳ ಮಾರುಕಟ್ಟೆ ಗಾತ್ರ 20 ಲಕ್ಷ ಕೋಟಿಗೆ ತಲುಪುವ ನಿರೀಕ್ಷೆ ಇದೆ. ಜೊತೆಗೆ ಈ ವೇಳೆಗೆ ಉದ್ಯಮ 5 ಕೋಟಿಯಷ್ಟು ಉದ್ಯೋಗ ಸೃಷ್ಟಿಸಬಹುದು ಅಂತ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಪ್ರಸ್ತುತ 57 ಲಕ್ಷ ವಿದ್ಯುತ್ ಚಾಲಿತ ವಾಹನಗಳು ನೋಂದಣಿಯಾಗಿವೆ. ಇದು ಒಟ್ಟು ವಾಹನಗಳ ಸಂಖ್ಯೆಗೆ ಹೋಲಿಸಿದರೆ ಶೇಕಡ 7ರಷ್ಟು ಮಾತ್ರ ಅಂತ ಸಿಐಐ ಐಟಿಸಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅವರು ಹೇಳಿದ್ದಾರೆ. ಶ್ರೀಲಂಕಾ ಎದುರು ಟೆಸ್ಟ್ ಸರಣಿಯಲ್ಲಿ ಭಾರತ ಜಯ ಸಾಧಿಸಿದೆ. ಭಾರತ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ ಗಳಿಸಿದ್ದ 503 ರನ್ಗಳಿಗೆ ಉತ್ತರವಾಗಿ ಶ್ರೀಲಂಕಾ 290 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಫಾಲೋ ಆನ್ ಪಡೆದ ನಂತರ 6ಕ್ಕೆ 229 ರನ್ ಗಳಿಸಿತ್ತು. ಮೊದಲ ಇನ್ನಿಂಗ್ಸ್ನಲ್ಲಿಯೂ ಶತಕ ಹೊಡೆದಿದ್ದ ಸೋನಲ್ 7 ರನ್ ಗಳಿಸಿ ಕ್ರೀಸ್ನಲ್ಲಿ ಇದ್ದರು. ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 9 ವಿಕೆಟ್ಗೆ 503 ರನ್ ಹೊಡೆದು ಡಿಕ್ಲೇರ್ಡ್ ಮಾಡಿದರೆ ಶ್ರೀಲಂಕಾ 290 ರನ್ಗಳನ್ನು ಬಾರಿಸಿತ್ತು. ಶ್ರೀಲಂಕಾ 2ನೇ ಇನ್ನಿಂಗ್ಸ್ನಲ್ಲಿ ಫಾಲೋ ಆನ್ಗೆ 9 ವಿಕೆಟ್ಗೆ 429 ರನ್ ಗಳಿಸಿತು. ಭಾರತ ಮಹಿಳಾ ಹಾಕಿ ತಂಡ ತನಗಿಂತ ಮೇಲಿನ ಕ್ರಮಾಂಕದ ಜರ್ಮನಿ ತಂಡವನ್ನು ಸೋಲಿಸಿ ಎಫ್ಐಎಚ್ ಹಾಕಿ ವಿಶ್ವಕಪ್ನಲ್ಲಿ 5ನೇ ಸ್ಥಾನ ಪಡೆದಿದೆ. ಇದು 52 ವರ್ಷಗಳ ತಂಡದ ಅತ್ಯುತ್ತಮ ಸಾಧನೆ ಎನಿಸಿದೆ. 5 ಮತ್ತು 6ನೇ ಸ್ಥಾನಕ್ಕಾಗಿ ನಡೆದಂಥ ಈ ಪಂದ್ಯದಲ್ಲಿ ನವನೀತ್ ಕೌರ್ 44 ಮತ್ತು 47ನೇ ನಿಮಿಷ ಗೋಲುಗಳನ್ನು ಗಳಿಸಿ ತಂಡದ ಗೆಲುವಿನಲ್ಲಿ ಮಿಂಚಿದರು. ಎರಡ್ 2036ರ ಒಲಿಂಪಿಕ್ಸ್ ಕ್ರೀಡಾಕೂಟದ ಆತಿಥ್ಯ ವಹಿಸುವ ಭಾರತ ಆಕಾಂಕ್ಷೆಯನ್ನು ಪುನರುಚ್ಚರಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು 5ರಿಂದ 15 ವರ್ಷದೊಳಗಿನ ಮಕ್ಕಳನ್ನು ಗುರಿಯಾಗಿಸಿಕೊಂಡು ಶೀಘ್ರದಲ್ಲೇ ದೇಶದಾದ್ಯಂತ ಬೃಹತ್ ಪ್ರತಿಭಾ ಶೋಧ ಪ್ರಕ್ರಿಯೆ ಆರಂಭಿಸಲಾಗುವುದು ಅಂತ ಘೋಷಿಸಿದ್ದಾರೆ. ಭಾರತದಲ್ಲೇ ಒಲಿಂಪಿಕ್ಸ್ ಆಯೋಜಿಸಬೇಕು ಎಂಬುದು ತಮ್ಮ ಗುರಿಯದು. ಸದ್ಯ ಭಾರತದ ಸ್ಪರ್ಧಿಸದ ಅಥವಾ ಅರ್ಹತೆ ಪಡೆದ ಕ್ರೀಡಾ ವಿಭಾಗಗಳತ್ತ ವಿಶೇಷ ಗಮನ ಹರಿಸಬೇಕಿದೆ ಅಂತ ಹೇಳಿದ್ದಾರೆ. ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಆ್ಯಪ್ಗಳನ್ನು ಮಕ್ಕಳು ಹಾಗೂ ಅಧಿಹರೆಯದವರು ಗಂಟೆಗಟ್ಟಲೆ ಬಳಸುವಂತೆ ಉದ್ದೇಶಪೂರ್ವಕವಾಗಿ ವಿನ್ಯಾಸಗೊಳಿಸಲಾಗಿದೆ ಅಂತ ಆರೋಪಿಸಿ ದಾಖಲಾಗಿದ್ದ ಮೊಕದ್ದಮೆಯನ್ನು ಶಮನಗೊಳಿಸಲು ತಂತ್ರಜ್ಞಾನ ದೈತ್ಯ ಸಂಸ್ಥೆ ಮೆಟಾ ಬರೋಬ್ಬರಿ 17.1 ಬಿಲಿಯನ್ ಪಾವತಿಸಲು ಸಮ್ಮತಿಸಿದೆ. ಇದರೊಂದಿಗೆ ಅಮೆರಿಕದ ಅಧಿಹರೆಯದ ಯುವಜನರು ಸಾಮಾಜಿಕ ಜಾಲತಾಣಗಳನ್ನು ಬಳಸುವ ರೀತಿಯ ಮೇಲೆ ಹಲವು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೊಳಿಸಲು ನಿರ್ಧರಿಸಲಾಗಿದೆ. ಈ ಒಪ್ಪಂದದ ಪ್ರಕಾರ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಳಕೆದಾರರಿಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ದಿನಕ್ಕೆ ಗರಿಷ್ಠ 2 ಗಂಟೆಗಳ ಕಾಲಾವಕಾಶ ಮಾತ್ರ ಲಭ್ಯ ಇರುತ್ತದೆ. ಓಪನ್ ಎಐ ಸಂಸ್ಥೆಯು ತನ್ನ ಚಾಟ್ ಜಿಪಿಟಿಯಲ್ಲಿ ಜಾಹೀರಾತು ಪ್ರದರ್ಶನ ಮಾಡುವ ವ್ಯವಸ್ಥೆಯನ್ನು ಅಧಿಕೃತವಾಗಿ ಜಾರಿಗೆ ತಂದಿದೆ. ಜಾಗತಿಕವಾಗಿ ಲಕ್ಷಾಂತರ ಬಳಕೆದಾರರನ್ನು ಹೊಂದಿರುವ ಈ ವೇದಿಕೆಯಲ್ಲಿ ಈಗ ಬಳಕೆದಾರರಿಗೆ ಜಾಹೀರಾತುಗಳು ಗೋಚರಿಸಲಿವೆ. ಈ ನಿಟ್ಟಿನಲ್ಲಿ ಪ್ರಾಯೋಜಿತ ಉತ್ಪನ್ನಗಳು ಅಥವಾ ಸೇವೆಗಳಿಗೆ ಸಂಬಂಧಿಸಿದ ಜಾಹೀರಾತುಗಳು ಚಾಟ್ ಜಿಪಿಟಿಯ ಉತ್ತರಗಳ ಕೆಳಭಾಗದಲ್ಲಿ ಕಾಣಿಸಿಕೊಳ್ಳುತ್ತವೆ. ಜಾಹೀರಾತುಗಳು ಸ್ಪಷ್ಟವಾಗಿ ಪ್ರಾಯೋಜಿತ ಅಂತ ಲೇಬಲ್ ಮಾಡಲ್ಪಟ್ಟಿರುತ್ತವೆ ಮತ್ತು ಚಾಟ್ನ ಮೂಲ ಉತ್ತರಗಳಿಂದ ಸಂಪೂರ್ಣವಾಗಿ ಪ್ರತ್ಯೇಕ ಆಗಿರ್ತವೆ. ಪ್ಲಸ್ ಪ್ರೋ, ಬಿಸ್ನೆಸ್, ಎಂಟರ್ಪ್ರೈಸಸ್ ಮತ್ತು ಎಜುಕೇಷನ್ ಅಂತಹ ಪಾವತಿಸಿದ ಚಂದದಾರಿಕೆಗಳನ್ನು ಬಳಸುವವರಿಗೆ ಎಂದಿನಂತೆ ಯಾವುದೇ ಅಡಚಣೆ ಇಲ್ಲದೆ ಜಾಹೀರಾತು ರಹಿತ ಸೇವೆ ಮುಂದುವರಿತದೆ ಅಂತ ಹೇಳಲಾಗಿದೆ. ಶೈಕ್ಷಣಿಕ ಸುಧಾರಣೆಗೆ ಸಂಪುಟ ಉಪಸಮಿತಿ ರಚಿಸಲಾಗಿದೆ. ಪರೀಕ್ಷೆ ನೇಮಕದಲ್ಲಿ ಸಮಗ್ರತೆ, ಶಿಕ್ಷಣ ವೆಚ್ಚ, ಮೂಲಸೌಕರ್ಯ ಗುಣಮಟ್ಟ, ಉದ್ಯೋಗ ಅವಕಾಶಗಳ ಕೌಶಲ್ಯಗಳನ್ನು ರೂಪಿಸುವಂಥ ಹೆಚ್ಚಿನ ಕಾರ್ಯಗಳನ್ನು ಈ ಸಮಿತಿ ಶಿಫಾರಸು ಮಾಡುತ್ತದೆ. ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸುವುದು ಮತ್ತು ಶೈಕ್ಷಣಿಕ ಸುಧಾರಣೆಯ ಉದ್ದೇಶದಿಂದ ರಾಜ್ಯ ಸರ್ಕಾರ, ಆರೋಗ್ಯ ಸಚಿವ ಯುಟಿ ಖಾದರ್ ನೇತೃತ್ವದ ಸಚಿವ ಸಂಪುಟ ಉಪಸಮಿತಿ ರಚಿಸಿದೆ. 6 ಮಹತ್ವದ ಅಂಶಗಳಲ್ಲಿ ಶಿಫಾರಸುಗಳನ್ನು ಸಲ್ಲಿಸುವಂತೆ ಸಮಿತಿಗೆ ಸೂಚಿಸಲಾಗಿದೆ. ಇದಕ್ಕಾಗಿ ತಿಂಗಳ ಅವಕಾಶ ನೀಡಿದೆ. ಸಮಿತಿಯಲ್ಲಿ ಯುಟಿ ಖಾದರ್ ನೇತೃತ್ವ ವಹಿಸಿದರೆ ಸಚಿವರಾದ ಬಸವರಾಜ ರಾಯರೆಡ್ಡಿ, ಪ್ರಿಯಾಂಕ್ ಖರ್ಗೆ, ಶರಣಪ್ರಕಾಶ್ ಪಾಟೀಲ್ ಹಾಗೂ ಮಧು ಬಂಗಾರಪ್ಪ ಇದ್ದಾರೆ. ಕರ್ನಾಟಕ ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿದ್ದ ಬಿ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೇತೃತ್ವ ಸರ್ಕಾರ 3 ತಿಂಗಳು ದಾಟುವಷ್ಟರಷ್ಟೇ ಅವರ ಓರ್ವ ಸಚಿವ ರಾಜೀನಾಮೆ ನೀಡಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ ಪರಿಶಿಷ್ಟ ಪಂಗಡ ಕಲ್ಯಾಣ ಸಚಿವರಾಗಿದ್ದ ಬಿ ನಾಗೇಂದ್ರ ಅವರು ಆಗ ನಡೆದಿದ್ದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮದಲ್ಲಿ ಭಾಗಿಯಾದ ಆರೋಪ ಅವರ ಮೇಲಿತ್ತು. ಅಂದು ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ಶಿವಕುಮಾರ್ ನೇತೃತ್ವ ಹೊಸ ಸರ್ಕಾರ ಜೂನ್ 3ರಂದು ಅಸ್ತಿತ್ವಕ್ಕೆ ಬಂದ 2 ತಿಂಗಳ ನಂತರ ನಡೆದ ಸಂಪುಟ ವಿಸ್ತರಣೆಯಲ್ಲಿ ಮತ್ತೆ ಅವರಿಗೆ ಸ್ಥಾನ ನೀಡಲಾಗಿತ್ತು. ಈಚೆಗೆ ನಡೆದ ವಿಧಾನಮಂಡಲದ ಅಧಿವೇಶನದಲ್ಲಿ ಬಿ ನಾಗೇಂದ್ರ ಅವರು ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಸದನದ ಒಳಗೆ ನಿರಂತರ ಪ್ರತಿಭಟನೆ ನಡೆಸಿದ್ವು. ಇಡೀ ಅಧಿವೇಶನವೇ 2 ದಿನಕ್ಕೂ ಮುಂಚೆ ಮೊಟಕುಗೊಳ್ಳುವಂತಾಗಿತ್ತು. ನೇಪಾಳದ ಭೋಟೆ ಕೋಶಿ ನದಿ ಹಾಗೂ ನೇಪಾಳ ಟಿಬೆಟ್ ಗಡಿಯಲ್ಲಿರುವ ಸರೋವರವೊಂದರ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದ್ದು ಮತ್ತೊಂದು ಹಠಾತ್ ಪ್ರವಾಹದ ಭೀತಿ ಆವರಿಸಿದೆ. ಈ ಮಧ್ಯೆ ಬುಧವಾರ ಸಂಭವಿಸಿದ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 579ಕ್ಕೆ ಏರಿಕೆಯಾಗಿದೆ. 579 ಮಂದಿ ಸಾವಿಗೀಡಾಗಿದ್ದಾರೆ. 1924 ಮಂದಿ ನಾಪತ್ತೆಯಾಗಿದ್ದಾರೆ. 320 ಜನ ಭಾರತೀಯರು ಸಂಪರ್ಕಕ್ಕೆ ಸಿಗುತ್ತಿಲ್ಲ. ಚೀನಾ ಭಾಗದಲ್ಲಿ 400 ಜನ ಭಾರತೀಯರು ಸಿಲುಕಿದ್ದಾರೆ. 21 ಜನ ಭಾರತೀಯರು ಮರಳಿದ್ದಾರೆ. ಕರ್ನಾಟಕ ರಾಜ್ಯದ 28 ಜನ ಪತ್ತೆಯಾಗಿದ್ದಾರೆ ಅಂತ ವರದಿ ತಿಳಿಸಿದೆ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರು ಗ್ರ್ಯಾಂಡ್ ಚೆಸ್ ಟೂರ್ ಫೈನಲ್ಸ್ ಗೆದ್ದ ಭಾರತದ ಮೊದಲ ಆಟಗಾರ ಎನಿಸಿದ್ದಾರೆ. ಪ್ರಶಸ್ತಿ ಸುತ್ತಿನ ಹಣಾಹಣಿಯಲ್ಲಿ ಚೆನ್ನೈನ ಆಟಗಾರ, ಕಳೆದ ಬಾರಿಯ ಚಾಂಪಿಯನ್ ಫ್ಯಾಬಿಯಾನೋ ಕರ್ವಾನ ಅಮೆರಿಕದವರು ಅವರನ್ನು ಸೋಲಿಸಿ ಇತಿಹಾಸ ನಿರ್ಮಿಸಿದ್ದಾರೆ. 1,91,00,000 ಪ್ರಶಸ್ತಿಯೊಂದಿಗೆ ಪ್ರಜ್ಞಾನಂದ ಬಹುಮಾನ ಗೆದ್ದಿದ್ದಾರೆ. ರನ್ನರ್ ಅಪ್ ಆಗಿರುವ ಫ್ಯಾಬಿಯಾನೋ ಕರ್ವಾನ ಅವರು 1,20,00,000 ಬಹುಮಾನ ಗೆದ್ದಿದ್ದಾರೆ. ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಕ್ಲೇಮು, ಆಕ್ಷೇಪ ಹಾಗೂ ನೋಂದಣಿ ಅರ್ಜಿ ಸಲ್ಲಿಸುವಲ್ಲಿ ಮತದಾರರಿಗೆ ನೆರವಾಗಲು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿಯು 4 ದಿನಗಳ ವಿಶೇಷ ಅಭಿಯಾನವನ್ನು ಘೋಷಣೆ ಮಾಡಿದೆ. ಆಗಸ್ಟ್ 29 ಮತ್ತು 30, ಸೆಪ್ಟೆಂಬರ್ 19 ಮತ್ತು 20ರಂದು ಈ ವಿಶೇಷ ಅಭಿಯಾನ ನಡೆಯಲಿದೆ. 4 ದಿನ ಮತಗಟ್ಟೆ ಅಧಿಕಾರಿ ಮತಗಟ್ಟೆಗಳಲ್ಲಿ ಕಡ್ಡಾಯವಾಗಿರಬೇಕು ಅಂತ ಮುಖ್ಯ ಚುನಾವಣಾಧಿಕಾರಿ ಕಚೇರಿಯು ಸೂಚನೆ ನೀಡಿದೆ. ಈ ಸಂದರ್ಭದಲ್ಲಿ

0: ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993 ಕಲಂ 113/3 ಪ್ರಕಾರ ನೌಕರರನ್ನು ತೆಗೆದುಹಾಕುವ ಸಂಪೂರ್ಣ ಅಧಿಕಾರ ಕೇವಲ ಗ್ರಾಮ ಪಂಚಾಯತಿಗೆ ಮಾತ್ರ ಇರಲಿದೆ ಅಂತ ನ್ಯಾಯಪೀಠ ತಿಳಿಸಿದೆ. ಎಫ್ಐಎಚ್ ಹಾಕಿ ವಿಶ್ವಕಪ್ನಲ್ಲಿ ಐತಿಹಾಸಿಕ 5ನೇ ಸ್ಥಾನ ಗಳಿಸಿದ ಭಾರತ ಮಹಿಳೆಯರ ತಂಡಕ್ಕೆ ಹಾಕಿ ಇಂಡಿಯಾ 50 ಲಕ್ಷ ಬಹುಮಾನ ಘೋಷಣೆ ಮಾಡಿದೆ. ಸಲೀಮಾ ಟೇಟೆ ನಾಯಕತ್ವದ ಭಾರತ ತಂಡ ಗುರುವಾರ ಆಮ್ಸ್ಟೇನ್ನಲ್ಲಿ ನಡೆದ ಪಂದ್ಯದಲ್ಲಿ ವಿಶ್ವದ 5ನೇ ಕ್ರಮಾಂಕದ ಜರ್ಮನಿ ತಂಡಕ್ಕೆ ಆಘಾತ ನೀಡಿ 5ನೇ ಸ್ಥಾನದೊಂದಿಗೆ ಅಭಿಯಾನ ಮುಗಿಸಿತ್ತು. ಇದು ಈ ವಾರದ ಕರೆಂಟ್ ಅಫೈರ್ಸ್. ಮತ್ತೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಸಿಗುತ್ತೇನೆ. ನಮಸ್ಕಾರ.
1: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTVಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್. ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದಿಂದ 6:10 ಪ್ರಕಟಣೆಗಳು. 6:15 ರಾಯಚೂರಿನ ಬಸವಶ್ರೀ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಗೋಧುಳಿ ಕಾರ್ಯಕ್ರಮದಲ್ಲಿ ಪ್ರಸ್ತುತಿಪಡಿಸಲಿದ್ದಾರೆ ರಮಾ ಕುಲಕರ್ಣಿ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೃಷಿ ವಸ್ತು ಸಂಗ್ರಹಾಲಯ ಬಗ್ಗೆ ಮಾಹಿತಿ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮಾಹಿತಿ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಹ್ಲಾದ್ ಪಿ ಭಟ್ ಅವರೊಡನೆ ಸಂದರ್ಶನ ಕೇಳಬಹುದು. ಇವರನ್ನು ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ ಹೆಚ್ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಬಿತ್ತರವಾಗಲಿದೆ. 7:20 ರಾಯಚೂರು ತಾಲೂಕಿನ ಮರ್ಚೆಡ್ ಗ್ರಾಮದ ಬಸಪ್ಪ ಮತ್ತು ಸಂಗಡಿಗರಿಂದ ಬಯಲಾಟದ ಪದಗಳನ್ನು ಕೇಳಬಹುದು. 7:45 ಸಮಾಚಾರ ದರ್ಶನ, ಚಿತ್ರಗೀತೆಗಳು 8:00. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರಿಂದ ಲಂಬಾಣಿ ಹಾಡುಗಳನ್ನು ಕೇಳಬಹುದು. 9:15 ಭಾವಗೀತೆಗಳು. 9:30 ಬೆಂಗಳೂರು ಕೇಂದ್ರದಿಂದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಶ್ರೀ ರಾಮಕೃಷ್ಣ ಹೆಗಡೆ ಅವರ ಶತಮಾನೋತ್ಸವ ಆಚರಣೆಗೆ ಮಾನ್ಯ ಉಪರಾಷ್ಟ್ರಪತಿಗಳು ಬೆಂಗಳೂರಿಗೆ ನೀಡಿದ ಭೇಟಿಯ ಕುರಿತು ಬಾನುಲಿ ವರದಿ ಕೇಳಿಬರಲಿದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ಇನ್ನು 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕನ್ಯಾಕುಮಾರಿಯವರ ವಾಯುಲಿನ ವಾದನದ ಧ್ವನಿಮುದ್ರಿಕೆ. 10:30 ಚಿತ್ರಗೀತೆಗಳನ್ನು ಕೇಳಬಹುದು. ಇವು ಇನ್ನು ಮುಂದೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳು. ಇನ್ನು ನಾಳೆ ಬೆಳಗಿನ ಪ್ರಸಾರದಲ್ಲಿ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:30 ರಾಧಾ ಪ್ರಕಾಶ್ ಅವರಿಂದ ಚಿಂತನೆ ಕೇಳಿಬರಲಿದೆ. 6:35 ದೇಶಭಕ್ತಿಗೀತೆ ವಿ ಸೀತಾರಾಮಯ್ಯ ಅವರ ರಚನೆ ವೃಂದಗಾನದಲ್ಲಿ. 6:40 ಸಿ ಅಶ್ವಥ್, ಬಿ ಆರ್ ಛಾಯ ಹಾಗೂ ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳಬಹುದು. 7:15 ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಳಿ ಸೇಡಂ. ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆಯಲ್ಲಿ. 7:45 ಚಿತ್ರಗೀತೆಗಳು. 8:30 ದಿನಾಂಕ 13/8/2026 ರಾಯಚೂರು ಮಹಾನಗರದ ಶ್ರೀ 108,000 ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠದಲ್ಲಿ ಜರುಗಿದ 102ನೇ ಶ್ರಾವಣ ಮಾಸದ ಸಂತ ಶಿಶ್ನಾಳ ಶರೀಫರ ಜೀವನ ದರ್ಶನ ಪ್ರವಚನ ಉದ್ಘಾಟನಾ ಸಮಾರಂಭದ ಪ್ರಾಯೋಜಿತ ಬಾನುಲಿ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕೊಳಂಕಿ ಗುರುಪಾದ ಶಿವಯೋಗೇಶ್ವರ ಸೇವಾ ಟ್ರಸ್ಟ್ ಸರ್

0: ಸದ್ಭಕ್ತ ಮಂಡಳಿ, ಶ್ರೀ ಕೊಳಂಕಿ ಗುರುಪಾದ ಶಿವ ಯೋಗೇಶ್ವರ ಹಿರೇಮಠ ಅರೋಲಿ ಮತ್ತು ಶ್ರೀ 108,000 ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠ ರಾಯಚೂರು. ಪ್ರಸ್ತುತಿಪಡಿಸಲಿದ್ದಾರೆ ಬಿ ನರಸಿಂಹಲು, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 9:15 ವಚನಗಾಯನ, 9:30 ಮಂಡಿ ನೋವಿಗೆ ಕಾರಣ ಮತ್ತು ಚಿಕಿತ್ಸೆ ಕುರಿತು ರಾಯಚೂರಿನ ಕೆ ಸುವಿಧ ಆಸ್ಪತ್ರೆಯ ಕೀಲು ಮತ್ತು ಎಲುಬು ತಜ್ಞ ವೈದ್ಯರಾದ ಡಾಕ್ಟರ್ ಅನಿರುದ್ಧ ಕುಲಕರ್ಣಿ ಅವರೊಂದಿಗಿನ ಸಂದರ್ಶನ ಕೇಳಬಹುದು. ಇವರನ್ನು ಸಂದರ್ಶಿಸಲಿದ್ದಾರೆ ವೆಂಕಟೇಶ್ ಬೇವಿನಬೆಂಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆ ಸುವಿಧ ಸೂಪರ್ ಸ್ಪೆಷಾಲಿಟಿ ಆರ್ಥೋಪೆಡಿಕ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಆಶಾಪುರ ರಸ್ತೆ, ರಾಯಚೂರು. 10:00 ಚಿತ್ರಗೀತೆಗಳಲ್ಲಿ ನೇರ ಫೋನಿನ ಕಾರ್ಯಕ್ರಮ, ನಿಮ್ಮ ಕರೆ ನಿಮಗೊಂದು ಗೀತೆ. 10:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳಬಹುದು. ಇನ್ನು 10:55 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ದೆಹಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಂತರ ಈ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಬೆಂಗಳೂರು ಕೇಂದ್ರದಿಂದ ಕೇಳಿಬರಲಿದೆ. ಕನ್ನಡ ಅವತರಣಿಕೆಯ ಅನುವಾದಕರು ಕೆ ಸತ್ಯಪ್ರಸಾದ್ ಹಾಗೂ ರೇಖಾ ಎಲ್ ನಾಯ್ಕರ್, ನಿರ್ಮಾಣ ತಿಮ್ಮಪ್ಪ ಹೆಚ್ಗೌಡ. 12:05 ವನಿತಾ ವಿಹಾರದಲ್ಲಿ ಕೃಷ್ಣಂ ಒಂದೇ ಜಗದ್ಗುರು ಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ಮಕ್ಕಳಲ್ಲಿ ಹೊಟ್ಟೆ ನೋವು ಕುರಿತು ಮಾಹಿತಿ ಡಾಕ್ಟರ್ ಪ್ರಸಾದ್ ಬಿಎಸ್ ಅವರಿಂದ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆಯಲ್ಲಿ. 1:20 ಚಿತ್ರಗೀತೆಗಳು, 1:30 ಚೈತ್ರವನ. 3:00 FM 101.3 ಮೆಗಾಹರ್ಟ್ಸ್ಗಳ ಮೇಲೆ ಕಾರ್ಯಕ್ರಮಗಳು ಕೇಳಬಹುದು. ಇನ್ನು ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿಯಲ್ಲಿ ಮಾನ್ವಿ ತಾಲೂಕಿನ ಕವಿತಾಳ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 6:15 ಭಾವಗೀತೆಗಳು, 6:51 ಕೃಷಿರಂಗ ಕಾರ್ಯಕ್ರಮ, 7:20 ಜನಪದ ಸಂಗೀತ ಕಾರ್ಯಕ್ರಮ, 8:00 ದೆಹಲಿ ಕೇಂದ್ರದಿಂದ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರು ಪ್ರಸಾರ ದೆಹಲಿ ಕೇಂದ್ರದಿಂದ ಕೇಳಬಹುದು. ಇದುವರೆಗೆ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಇನ್ನು ಮುಂದೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: By Valsa Williams. Prime Minister Narendra Modi is en route to Uzbekistan for a two-day visit. The Prime Minister will reach Tashkent this evening at the invitation of President of Uzbekistan, Mr. Shavkat Mirziyoyev. Both leaders will have discussions on the entire gamut of issues of bilateral importance in Tashkent. In his departure statement, Mr. Modi expressed confidence that his visit to Uzbekistan and the Kyrgyz Republic will strengthen India's strategic partnerships in Central Asia and deepen the civilizational connect with the region. He said in recent years, the India-Uzbekistan strategic partnership has seen significant advancement. Prime Minister Modi said he is looking forward to having discussions with the President of Uzbekistan on further deepening cooperation in trade and investment, digital connectivity, defence, energy and on advancing the shared visions of Vikasit Bharat and Yangi Uzbekistan. Mr. Modi said he will also visit the Shastri Memorial and Mahatma Gandhi Centre at the Tashkent State University of Oriental Studies, which is a tribute to the close cultural and people-to-people ties that bind the two countries. The death toll from devastating flash floods in Nepal and Tibet has risen to 626, with over 2,000 people missing. Search and rescue operations are underway across the affected districts of the Himalayan nation. Officials said the police are coordinating with residents and other agencies to locate missing people and assist those stranded by the floods. India has stepped up humanitarian assistance to Nepal. The Ministry of External Affairs yesterday said 320 Indian nationals remain uncontactable or are reportedly missing following the flash flood tragedy on Wednesday. Ministry spokesperson Randhir Jaiswal said around 100 people of Indian origin holding other nationalities also remain uncontactable. Defense Minister Rajnath Singh today said India is concerned about the crisis situation in Nepal, talking to reporters in Lucknow. Mr. Singh said Prime Minister Narendra Modi has stated India is ready to provide all assistance needed by Nepal. The Defense Minister added that India has been continuously sending assistance to the neighboring country. Nepal President Ramchandra Podhale today expressed gratitude to his Indian counterpart, Draupadi Murmu, for her concern and the support extended by the government of India following the devastating flash floods in Nepal. Nepal praised India's efforts towards helping it in times of crisis and described the Prime Minister Modi as exceptionally generous in the wake of the devastating flood in the country. Nepal's Finance Minister Swarnim Wagle said special supplies had also been flown in from New Delhi following floods and that India had indicated it would provide very generous assistance for reconstruction. The government has said more than 115 lakh hectares of farmland have been brought under micro-irrigation under the Per Drop More Crop scheme as of July this year. The initiative aims to promote efficient use of water at the farm level and improve water use efficiency in agriculture. The initiative began in January 2006 as the centrally sponsored scheme for micro-irrigation. From 2015-16 to 2021-22, it was officially named Per Drop More Crop and implemented as a core component of the Pradhan Mantri Krishi Sinchai Yojana. Under the scheme, the government provides financial assistance of up to 5 hectares per beneficiary to install micro-irrigation systems. Prime Minister Narendra Modi will share his thoughts with the people of the country and abroad in the Mann Ki Baat program on Akashwani at 11 a.m. tomorrow. It will be the 137th episode of the monthly radio program. The program will be broadcast across the entire Akashwani and Doordarshan network, the AIR news website and the News on AIR mobile app. It will also be live-streamed on the YouTube channels of AIR News, DD News, the PMO, and the Ministry of Information and Broadcasting. Akashwani will broadcast the program in regional languages immediately after the Hindi broadcast. 37 people have been reportedly killed following a Russian attack on the Bucha district close to the Ukrainian capital of Kiev. According to local regional military administration, at least 50 residential buildings have been damaged in the overnight drone attack, which also sparked a large-scale fire that spread to homes and a restaurant. And with that, we end this news bulletin.
0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:10. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ಮೂರು ಕಾಲೇಜ್ನಲ್ಲಿ
5: ಚಿಂತಿಸ್ಬೇಡಿ,
4: ಫೀಸ್ ನೋಡು.
6: ಏನ್ ಸಮಾಚಾರ?
7: ಏನಾಯ್ತು?
5: ಫೀಸ್ ನ ಟೆನ್ಷನ್?
6: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ. ಅದರಲ್ಲೂ 4 lakh rupees ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
8: RBI ಹೇಳುತ್ತೆ,
9: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
10: ನಿಮ್ಮದೇ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಬೇಕೆ? ಹುಟ್ಟುಹಬ್ಬ, ಮದುವೆ, ನಿವೃತ್ತಿ ಮೊದಲಾದ ಸಂದರ್ಭಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವಚಿತ್ರವಿರುವ ಸ್ಟ್ಯಾಂಪ್ ಅನ್ನು ಉಡುಗೊರೆಯಾಗಿ ನೀಡಬಯಸುತ್ತೀರಾ? ಹಾಗಾದರೆ ಸರಳ ಅರ್ಜಿಯೊಂದಿಗೆ ನಿಮ್ಮ ಗುರುತು ಪತ್ರ, ನಿಮ್ಮ ಭಾವಚಿತ್ರ ನೀಡಿ ಕೇವಲ 300 rupees ಕ್ಷಣಾರ್ಧದಲ್ಲಿ ನಿಮ್ಮ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ. ಇವರ ಪ್ರಕಟಣೆ.
11: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
12: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
13: ಎಲ್ಲಿಗೆ ಹೋಗ್ತಾ ಇದೆ?
14: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
13: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ ಜೀವದ ಸಲುವಾಗಿ ನಿನ್ ತಲೆಗೆ ಹೆಲ್ಮೆಟ್ ಹಾಕು.
15: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
16: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
17: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
0: ಪ್ರಕಟಣೆಗಳನ್ನು ಕೇಳಿದ್ದೀರಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ

0: ರಾಯಚೂರಿನ ಬಸವಶ್ರೀ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
1: ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾನು ಮಂಜುಳಾ ಹಿರೇಮಠ್. ಬಸವಶ್ರೀ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಮೊದಲನೇದಾಗಿ ವೇದ ಮತ್ತು ನವ್ಯ, ಆರನೇ ತರಗತಿ ಮಕ್ಕಳಿಂದ ವಚನ ಗಾಯನ.

0: ಏಕೆ ಹರಿಯಾರಯ್ಯ.
1: ಪವಿತ್ರ, ಆರನೇ ತರಗತಿ ವಿದ್ಯಾರ್ಥಿನಿಯಿಂದ ಒಂದು ನೀತಿ ಕತೆ.
2: ಒಂದು ಕಾಡಿನಲ್ಲಿ ಟುಟುಮು ಎಂಬ ಹುಡುಗಿ ಮತ್ತು ಅವರ ತಾಯಿ ವಾಸಿಸುತ್ತಿದ್ದರು. ಅವರು ತುಂಬಾ ಬಡವರು. ಒಂದು ದಿನ ಅವರ ಅಮ್ಮ ಕಾಡಿಗೆ ಹೋಗಿ ಔಷಧಿ ತಯಾರಿ ಮಾಡಿ ಊರಿಗೆ ಹೋಗಿ ಮಾರುತ್ತಿದ್ದಳು. ಒಂದು ದಿನ ರಾಕ್ಷಸ ಬಂದು ಅವರ ತಾಯಿಗೆ, ನನಗೆ ಗಂಜಿ ಮಾಡಿಲ್ಲ ಇದ್ದರೆ ನಿಮ್ಮ ಮಗಳನ್ನು ನಾನು ನುಂಗಿಬಿಡುತ್ತೇನೆ ಎಂದು ಹೇಳಿ ಹೋದನು. ಆಗಲಿ ಸಹ ಅವರ ತಾಯಿ ಗಂಜಿ ಮಾಡಿನೇ ಹೋಗುತ್ತಿದ್ದಳು. ಒಂದು ದಿವಸ ಟುಟುಮಗೆ ಹಸಿವು ಆಯಿತು. ಹೊರಗೆ ಬಂದು ಗಂಜಿಯನ್ನು ಕುಡಿದು ಬಿಟ್ಟಳು. ಆಗ ರಾಕ್ಷಸ ಬಂದನು. ಅದನ್ನು ನೋಡಿ ಕೋಪಗೊಂಡು ಟುಟುಮೊ ಎಂಬ ಹುಡುಗಿಯನ್ನು ನುಂಗಿಬಿಟ್ಟ. ಆಗ ಟುಟುಮು ಅಳುತ್ತಾ ಅಳುತ್ತಾ ಒಂದು ಉಪಾಯ ಯೋಚಿಸಿದಳು. ಟುಟುಮು ತಲೆ ಮೇಲೆ ಇದ್ದ ಪಿನ್ನನ್ನು ತೆಗೆದು ಚುಚ್ಚಲು ಆರಂಭಿಸಿದಳು. ಚುಚ್ಚಿ ಚುಚ್ಚಿ ಟುಟುಮು ಹೊರಗೆ ಬಂದಳು.
1: ಕೇಳಿದ್ರಲ್ಲ ಶ್ರೋತೃಗಳೇ ನೀತಿಕತೆಯನ್ನು. ಅದೇ ರೀತಿಯಾಗಿ ನಮ್ಮ ಶಾಲೆಯ ಪುಟ್ಟ ಮಗು ಸಾಕ್ಷಿ, ಒಂದನೇ ತರಗತಿ ವಿದ್ಯಾರ್ಥಿನಿ, ಅವಳಿಂದ ಒಂದು ನೀತಿಕತೆ.
3: ಒಂದು ಆನೆ ಒಂದು ಹಳ್ಳಿಯಲ್ಲಿ ಒಂದು ಚಿಕ್ಕ ಕುರಿ ಇತ್ತು. ಆ ಕುರಿ ಒಂದು ಹಳ್ಳಿಯಲ್ಲಿ ವಾಸವಾಗಿತ್ತು. ಆಗ ಅದು ಮೆಲ್ಲಕ್ಕೆ ನಡ್ಕೋಂತ ಬಾವಿ ಹತ್ರ ಹೋಗಿತ್ತು. ಮೂರು ಕಥನದಿಂದ ಅದು ಬಾವಿ ಬಗ್ಗಿ ನೋಡಿತು. ಅದು ಕಾಲು ಜಾರಿ ತೆಳಗ್ ಬಿದ್ದ್ಬಿಟ್ಟು. ಆಗ ಯಾರಾದರೂ ಬರ್ತಾರೆ ಬರ್ತಾರೆ ಅಂತ ಕಾಯ್ತಾ ಇತ್ತು. ಆಗ ಒಂದು ಕತ್ತೆ ಬಂತಂತ, ಇಲ್ಲಿ ನೀರಿದೆ ಅಂದರೆ ಇಲ್ಲಿ ಒಂದು ಕುರಿ ಇದೆ ಅಲ್ವಾ ಅಂತ ಅಂತು. ಕುರಿ ಅಂತೂ ನನಗೆ ಸಹಾಯ ಮಾಡು ಬಾ ಕತ್ತೆ ಅಂತ ಅಂತು. ಆಗ ಯೋಚಿಸ್ತೀನಿ ತಡ್ಕೋ ಅಂತ ಅಂತು. ಆಗ ಆಯಿತು ಸರಿ ಅಂತ ಅಂತು. ಅದೇ ಸಮಯಕ್ಕೆ ಅದು ಕೊಲುಗಳು ಮೇಗಿಟ್ಟು ನೀನು ಬರ್ಬೋದಲ್ಲ ಅಂತ ಅಂತು. ಆಯಿತು ಸರಿ ಏನು ಮಾಡ್ತೀನಿ ಅಂತ ಅಂತು. ಕೊಲ್ಲುಗಳು ಗುಂಡು ಕಿದ್ದದಕ್ಕೆ ಅದು ಜಾರಿ ಜಾರಿ ಬೀಳ್ತಿತ್ತು. ಆಗ ಎಲ್ಲಿಗೋಗ್ತಿದೀಯಾ ಕುರಿ ಕೇಳಿತು. ಆಗ ಕತ್ತೆ ಎಲ್ಲಿಗೋಗ್ತಿದೀಯಾ ಅಂತ ಕೇಳಿತು. ಆಗ ನನಗೆ ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ ಅಂತ ಅಂತು. ಆಗ ಒಂದು ಬೆಕ್ಕು ಬಂತು. ಆವಾಗ ನಾನೊಂದು ಹೇಳ್ತೀನಿ ಅಂತ ಅಂತು. ಅಲ್ಲಿ ಕೊಲ್ಲು

0: ಕೋಳಿ ನುಂಗಿತ್ತ, ಕೊಡಗಾನ ಕೋಳಿ ನುಂಗಿತ್ತ.
1: ಸಂತ ಶಿಶುನಾಳ ಶರೀಫ್ ಅವರ ಗೀತೆಯನ್ನು ವ್ಯಕ್ತಪಡಿಸಿರುವಂತಹ ಸಮಂತ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ 6ನೇ ತರಗತಿ ವಿದ್ಯಾರ್ಥಿ ಹರಿಕಿಶನ್ ಅವರಿಂದ ಒಂದು ನೀತಿ ಕತೆ.
2: ಜಾಕ್ ಮತ್ತು ಮೇರಿ ಶಾಲೆಯಿಂದ ಬರುವಾಗ ಅವರ ರಸ್ತೆಯಲ್ಲಿ ಅವರಿಗೆ ಒಂದು ಪುಟ್ಟ ನಾಯಿ ಕಾಣಿಸಿತು. ಅದರನ್ನು ಹುಡುಗರೆಲ್ಲರೂ ಹಂಗಿಸ್ತಾ ಇದ್ರು. ಆಗ ಜಾಕ್ ಹೋಗಿ ಆ ಹುಡುಗರನ್ನು ಹೊಡೆದು ಮೇರಿ ಮತ್ತು ಜಾಕ್ ಆ ನಾಯಿಯನ್ನು ಮನೆಗೆ ತಗೊಂಡೋದ್ರು. ಆಗ ಅವರ ಅಮ್ಮನಿಗೆ ಕೇಳಿದ್ರು, ಅಮ್ಮ ಅಮ್ಮ ನಾವು ಈ ನಾಯಿಯನ್ನು ಮನೆಯಲ್ಲಿ ಇಟ್ಕೋಬಹುದಾ ಅಂತ ಕೇಳಿದ್ರು. ಆಗ ಅವರಮ್ಮ, ಹಾ ಮಕ್ಕಳೇ ಇಟ್ಕೋಬಹುದು, ಆದ್ರೆ ನೀವು ಇದಕ್ಕೆ ಹೆಸರು ಏನಂತ ಇಡ್ತೀರಿ ಅಂತ ಕೇಳಿದ್ರು ಅವರಮ್ಮ. ಜಾಕ್ ಮತ್ತು ಮೇರಿ, ಅಮ್ಮ ನಾವು ಇದಕ್ಕೆ ಹೆಸರು ಲಕ್ಕಿ ಅಂತ ಇಡ್ತೀವಮ್ಮ ಅಂತ ಹೇಳಿದ್ರು. ಆಯ್ತು ಮಕ್ಕಳೇ ಅಂತ ಅವರಮ್ಮ ಹೇಳಿದ್ರು. ತುಂಬಾ ದಿನ ಆದ್ಮೇಲೆ ನಾಯಿ ತುಂಬಾ ದೊಡ್ಡದಾಯ್ತು. ದಿನಾಲು ಅದನ್ನ ವಾಕಿಂಗ್ಗೆ ಕರ್ಕೊಂಡ್ ಹೋಗ್ತಾ ಇದ್ರು. ಒಂದು ದಿನ ವಾಕಿಂಗ್ಗೆ ಕರ್ಕೊಂಡು ಹೋಗುವಾಗ ಜಾಕ್ ಮತ್ತು ಲಕ್ಕಿ ಆಟ ಆಡ್ತಾ ಇದ್ರು. ಮೇರಿ ಕಾಲ್ ಜಾರಿ ನದಿಯಲ್ಲಿ ಬಿದ್ದ್ಬಿಟ್ಲು. ಆಗ ಮೇರಿ ನನ್ನನ್ನು ಕಾಪಾಡಿ ಜಾಕ್ ಜಾಕ್ ಅಂತ ಕೂಗಿದಳು. ಆಗ ಜಾಕ್ ಬಂದು ನೋಡಿದಾಗ, ಅಯ್ಯೋ ನನಗೆ ಏನ್ ಮಾಡುವೆ, ನನಗೆ ಈಜು ಬರಲ್ಲ, ಮೇರಿನ ಹೆಂಗ ಕಾಪಾಡುದು ಅಂತ ಹೇಳಿ ಲಕ್ಕಿ ಇಲ್ ಬಾ ನೋಡು ಮೇರಿಗೆ ಏನಾಗಿದೆ ಅಂತ ಕೂಗಿದ. ಆಗ ಲಕ್ಕಿ ಬಂದು ಏನು ಯೋಚಿಸದೆ ನದಿಯಲ್ಲಿ ಧುಮುಕಿ ಮೇರಿಯನ್ನು ಹಿಡ್ಕೊಂಡು ದಡ ಎಳ್ಕೊಂತ ಬಂತು. ದಡೆಗೆ ಸೇರಿಸು ಮೇರಿಯ ಪ್ರಾಣ ಕಾಪಾಡಿತು. ಈ ಕಥೆಯ ನೀತಿ ಏನಂದ್ರೆ, ನಾಯಿ ಸಾಕು ಪ್ರಾಣಿಯಾಗಿ ಮತ್ತು ಮಾನವನ ಅತ್ಯುತ್ತಮ ಸ್ನೇಹಿತನಾಗಿ ಮತ್ತು ನಿಯತ್ತಿನ ಪ್ರಾಣಿಯಾಗಿದೆ. ಅದೇ ರೀತಿ ನಾವು ನಿಯತ್ತನಾಗಿ ಇರಬೇಕು.
1: ನಾಯಿಯ ನಿಯತ್ತಿನ ಬಗ್ಗೆ ಕಥೆಯನ್ನು ಪ್ರಸ್ತುತಪಡಿಸಿರುವಂತಹ ಹರಿಕಿಶನ್ ಅವರಿಗೆ ಧನ್ಯವಾದಗಳು. 6ನೇ ತರಗತಿ ನಿಸರ್ಗ ಅವರಿಂದ ಕವಿ ಪರಿಚಯ.
3: ಚನ್ನವೀರ ಕಣವಿ ಅವರು ಗದಗ್ ಜಿಲ್ಲೆಯ ಹೊಂಬಾಳ ಗ್ರಾಮದಲ್ಲಿ 1928ರಲ್ಲಿ ಜನಿಸಿದರು. ಕವಿ ಪ್ರಾಧ್ಯಾಪಕ ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯ ಪ್ರಸರಾಂಗ ವಿಭಾಗ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದರು. ಕಣವಿ ಅವರು ನಾಡಿನ ಮುಖ್ಯ ಕವಿಗಳಲ್ಲಿ ಒಬ್ಬರು. ನಗರದಲ್ಲಿ ನೆರಳು, ಕಾವ್ಯಾಂಗಿ, ಭಾವಜೀವಿ, ಆಕಾಶ ಬುಟ್ಟಿ, ಮಣ್ಣಿನ ಮೆರವಣಿಗೆ, ಹಕ್ಕಿ ಪುಕ್ಕ ಮುಂತಾದ ಕಾವ್ಯ ಸಂಕಲನಗಳನ್ನು ರಚಿಸಿದ್ದಾರೆ. ಇವರು ಜೀವಧ್ವನಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ರಾಜ್ಯೋತ್ಸವ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕರ್ನಾಟಕ ಕವಿರತ್ನ ಪ್ರಶಸ್ತಿ ಇತ್ಯಾದಿ ಗೌರವ ಪುರಸ್ಕಾರಗಳು ಕಣವಿ ಅವರಿಗೆ ಲಭಿಸಿವೆ.
1: ಕವಿ ಪರಿಚಯವನ್ನು ಪ್ರಸ್ತುತಪಡಿಸಿರುವಂತಹ ನಿಸರ್ಗ ಅವರಿಗೆ ಧನ್ಯವಾದಗಳು. ಮತ್ತೊಂದು ನೀತಿ ಕಥೆಯನ್ನು ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ 4ನೇ ತರಗತಿಯಿಂದ ಸುಕೃತ.
4: ಒಂದೂರಲ್ಲಿ ಒಂದು ರಾಜನ ದೊಡ್ಡ ಆಸ್ಥಾನವಿತ್ತು. ಅದರಲ್ಲಿ 3 ಮಂತ್ರಿಗಳಿದ್ದರು. ಅದರಲ್ಲಿ ಕೆಲವೊಬ್ರು ಒಳ್ಳೆಯವರು, ಇನ್ ಕೆಲವೊಬ್ರು ಕುತಂತ್ರಿಗಳು. ಯಾರು ಹೇಗೆ ಎನ್ನುವುದು ರಾಜನ ಮನಸ್ಸಲ್ಲಿ ದೊಡ್ಡ ಪ್ರಶ್ನೆಯಾಗಿತ್ತು. ಯಾರು ಹೇಗೆ ಎಂದು ತಿಳ್ಕೊಳ್ಳಿಕ್ಕೆ ಒಂದು ದಿನ ರಾಜ 3 ಮಂತ್ರಿಗಳನ್ನು ಕರೆದು ಒಂದೊಂದು ಚೀಲವನ್ನು ಕೊಟ್ಟನು. ನನಗೋಸ್ಕರ ಕಾಡಿಗೆ ಹೋಗಿ ಒಳ್ಳೆ ಒಳ್ಳೆ ಹಣ್ಣುಗಳನ್ನು ಕೊಯ್ದು ಆರಿಸಿ ಚೀಲದಲ್ಲಿ ಹಾಕೊಂಡು ಬನ್ನಿ ಎಂದು ಹೇಳಿದನು. 3 ಮಂತ್ರಿಗಳು ಚೀಲವನ್ನು ಎತ್ತಿಕೊಂಡು ಕಾಡಿಗೆ ಹೋದರು. ಮೊದಲನೆಯ ಮಂತ್ರಿ ತುಂಬಾ ಪ್ರಾಮಾಣಿಕ. ಅವನು ಒಳ್ಳೆ ಒಳ್ಳೆ ಹಣ್ಣುಗಳನ್ನು
5: ಆಕಾಶವಾಣಿ

0: ಆರಿಸಿ ಕೊಯ್ದು ಚೀಲದಲ್ಲಿ ಹಾಕೊಂಡನು. ಎರಡನೇ ಮಂತ್ರಿ ತುಂಬಾ ಕುತಂತ್ರಿ. ಅವನು ರಾಜರಲ್ಲಿ ನನ್ನ ಚೀಲವನ್ನು ನೋಡುತ್ತಾರೆ ಎಂದು ಅವನು ಕೊಳುತ್ತಿರುವ ಹಣ್ಣು ಪಕ್ಷಿ ತಿಂದು ಬಿಟ್ಟಿರುವ ಹಣ್ಣನ್ನು ಚೀಲದಲ್ಲಿ ಹಾಕೊಂಡ. ಮೂರನೇ ಮಂತ್ರಿ ತುಂಬಾ ಸೋಮಾರಿ. ರಾಜರಲ್ಲಿ ನಮ್ಮ ಚೀಲವನ್ನು ತೆಗೆದು ನೋಡುತ್ತಾರೆ ಎಂದು ಕಸ ಕಡ್ಡಿ ಎಲ್ಲ ಚೀಲದಲ್ಲಿ ಹಾಕೊಂಡು ಮೂರು ಮಂತ್ರಿಗಳನ್ನು ಆಸ್ಥಾನಕ್ಕೆ ಬಂದರು. ಚೀಲವನ್ನು ರಾಜನ ಮುಂದೆ ಇಟ್ಟರು. ರಾಜ ಸೈನಿಕನನ್ನು ಕರೆದು ಮೂರು ಮಂತ್ರಿಗಳನ್ನು ಒಂದೊಂದು ಕೋಣೆಯಲ್ಲಿ ಬಂಧಿಸಿ ಅವರಿಗೆ ಊಟವನ್ನು ಕೊಡಬೇಡಿ, ಅವರ ತಂದಿರುವ ಹಣ್ಣುಗಳನ್ನೇ ತಿಂದು ಅವರು ಇರುತ್ತಾರೆ ಎಂದನು ರಾಜ. ಮೊದಲನೆಯ ಮಂತ್ರಿ ಅವನು ತಂದಿರುವ ಒಳ್ಳೆ ಒಳ್ಳೆ ಹಣ್ಣುಗಳನ್ನು ತಿಂದು ಆರೋಗ್ಯವಾಗಿ ಹೊರಗೆ ಬಂದ. ಎರಡನೆಯ ಮಂತ್ರಿ ಕೊಳೆತಿರುವ ಹಣ್ಣು ಪಕ್ಷಿ ತಿಂದ ಅರ್ಧ ಹಣ್ಣನ್ನು ತಿಂದು ಅನಾರೋಗ್ಯವಾಗಿ ಬರುತ್ತಾನೆ. ಮೂರನೆಯ ಮಂತ್ರಿ ಏನು ತಿನ್ನಲಾರದೆ ನಿಶಕ್ತಿಯಾಗಿ ಬಂದನು. ಇದರ ನೀತಿ ಏನೆಂದರೆ ಒಳ್ಳೆ ಕೆಲಸಕ್ಕೆ ಒಳ್ಳೆ ಪ್ರತಿಫಲ, ಕೆಟ್ಟ ಕೆಲಸಕ್ಕೆ ಕೆಟ್ಟ ಪ್ರತಿಫಲ.
1: ನೀತಿಕತೆಯನ್ನು ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ಆರನೇ ತರಗತಿಯಿಂದ ವೇದಾವತಿ.
2: ಒಂದು ಪುಟ್ಟ ಹಳ್ಳಿಯಲ್ಲಿ ಒಂದು ಪ್ರಾಥಮಿಕ ಶಾಲೆ. ಆ ಪ್ರಾಥಮಿಕ ಶಾಲೆಯಲ್ಲಿ ಶಂಕರಪ್ಪ ಅನ್ನೋರು ಒಬ್ಬ ಮೇಷ್ಟ್ರಿದ್ರು. ಶಂಕರಪ್ಪ ಮೇಷ್ಟ್ರು ಅಂದ್ರೆ ಮಕ್ಕಳಿಗೆ ತುಂಬಾ ಇಷ್ಟ. ಶಂಕರಪ್ಪ ಮೇಷ್ಟ್ರು ತಮ್ಮ ಶಾಲೆಯ ಮಕ್ಕಳು ಆಟದಲ್ಲಿ ಪಾಠದಲ್ಲಿ ಎಲ್ಲದರಲ್ಲಿ ಮುಂದಿರಬೇಕೆಂಬ ಆಸೆ. ಶಂಕರಪ್ಪ ಮೇಷ್ಟ್ರಿಗೆ ಒಬ್ಬ ಮಗ ಇದ್ದ. ಅವನ ಹೆಸರು ಮಂಜುನಾಥ. ಮಂಜುನಾಥ ಓದಿನಲ್ಲಿ ಬಹಳ ಸೋಂಬೇರಿ. ಆದರೆ ಶಂಕರಪ್ಪ ಮೇಷ್ಟ್ರಿಗೆ ತಮ್ಮ ಮಗ ಚೆನ್ನಾಗಿ ಓದಿ ದೊಡ್ಡ ವಿದ್ವಾಂಸನಾಗಬೇಕೆಂಬ ಆಸೆ. ಆದರೆ ಮಂಜುನಾಥ ಅದಕ್ಕೆ ಸದ್ವಿರುದ್ಧ. ಒಂದಿನ ಊರಿನ ಜನರೆಲ್ಲ ಸೇರಿ ಹೀಗೆ ಊರಿಗೆಲ್ಲ ಪಾಠ ಹೇಳು ಶಂಕರಪ್ಪನ ಮೇಷ್ಟ್ರ ಮಗನೇ ಬಹಳ ಸೋಂಬೇರಿ ಎಂದು ಆಡ್ಕೊಳ್ತಿದ್ರು. ಇದನ್ನೆಲ್ಲ ಕೇಳಿದ ಶಂಕರಪ್ಪ ಮೇಷ್ಟ್ರಿಗೆ ಬಹಳ ಕೋಪ ಬಂದು ತಮ್ಮ ಮಗನ ಬಟ್ಟೆಯೆಲ್ಲ ಗಂಟು ಮೂಟೆ ಕಟ್ಟಿ, ನೀನು ಓದಿದರೆ ಮಾತ್ರ ನಿನಗೆ ಈ ಮನೆಯಲ್ಲಿ ಜಾಗ, ಇಲ್ಲದಿದ್ದರೆ ನೀನು ಎಲ್ಲಾದರೂ ಹೋಗಿ ಬಾಳಬಹುದು ಎಂದರು. ಆಗ ಮಂಜುನಾಥನಿಗೆ ಏನೂ ತೋಚದೆ ದಿನವೂ ಕೆರೆಯ ದಡದಲ್ಲಿ ಹೋಗಿ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದ. ಇದನ್ನೆಲ್ಲ ನೋಡಿದ ಹಿರಿಯರು ಇವನಿಗೆ ಹೇಗಾದರೂ ಮಾಡಿ ಪಾಠ ಕಲಿಸಬೇಕು, ಇಲ್ಲದಿದ್ದರೆ ಇವನು ಹಾಳಾಗಿ ಹೋಗುವನು ಎಂದುಕೊಂಡರು. ಅಲ್ಲೇ ಇದ್ದ ಮಂಜುನಾಥನ ಪಕ್ಕ ಹೋಗಿ ಕುಳಿತರು. ಅಲ್ಲೇ ಇದ್ದ ಮರಳನ್ನು ನಿಧಾನವಾಗಿ ಕೆರೆಯಲ್ಲಿ ಹಾಕಿದರು. ಆಗ ಮಂಜುನಾಥ, ಏನು ಸ್ವಾಮಿ ಮರಳನ್ನು ಏಕೆ ಕೆರೆಯಲ್ಲಿ ಹಾಕುತ್ತಿದ್ದೀರಾ ಎಂದನು. ಆಗ ಹಿರಿಯರು, ನಾನು ಈ ಮರಳನ್ನು ಕೆರೆಯಲ್ಲಿ ಹಾಕಿ ಸೇತುವೆ ಕಟ್ಟುತ್ತೇನೆ ಎಂದರು. ಆಗ ಮಂಜುನಾಥ, ಏನು ಸೇತುವೆ ಕಟ್ಟುತ್ತೀರಾ, ಅದು ಹೇಗೆ ಸಾಧ್ಯ ಎಂದರು. ಆಗ ಹಿರಿಯರು, ನೀನು ಸ್ವಲ್ಪನೂ ಕಷ್ಟಪಡದೆ ದೊಡ್ಡ ವಿದ್ವಾಂಸನಾಗಲು ಸಾಧ್ಯವೆಂದರೆ ನಾನು ಕೂಡ ಈ ಮರಳನ್ನು ಕೆರೆಯಲ್ಲಿ ಹಾಕಿ ಸೇತುವೆ ಕಟ್ಟಲು ಸಾಧ್ಯವಿಲ್ಲವೇ ಎಂದರು. ಆಗ ಮಂಜುನಾಥನಿಗೆ ತನ್ನ ತಪ್ಪಿನ ಅರಿವಾಯಿತು. ಅಂದಿನಿಂದ ಮಂಜುನಾಥ ಓದಲು ಬರೆಯಲು ಪ್ರಾರಂಭಿಸಿದನು. ವರ್ಷಗಳು ಕಳೆದಂತೆ ದೊಡ್ಡ ವಿದ್ವಾಂಸನು ಕೂಡ ಆದ. ಈ ಕಥೆಯಿಂದ ನಾವು ಹಲವು ನೀತಿ ತಿಳಿಯಬಹುದು. ಮೊದಲನೆಯದು, ಕಷ್ಟಪಟ್ಟರೆ ಫಲ. ಎರಡನೆಯದು, ನಾವು ಎಂದು ಸಮಯವನ್ನು ವ್ಯರ್ಥ ಮಾಡಬಾರದು. ಮೂರನೆಯದು, ತಂದೆ ತಾಯಿ ಮತ್ತು ಗುರು ಹಿರಿಯರ ಮಾತುಗಳನ್ನು ಗೌರವಿಸಬೇಕು.
1: ಒಂಬತ್ತನೇ ತರಗತಿ ವಿದ್ಯಾರ್ಥಿನಿಯರಾದ ಭಾನುಪ್ರಿಯ ಮತ್ತು ಸೋನು ಅವರಿಂದ ದೇಶಭಕ್ತಿ ಗೀತೆ.

0: वतन मेरे वतन, ए वतन मेरे वतन, ए वतन मेरे वतन।
1: ನಾಲ್ಕನೇ ತರಗತಿಯಿಂದ ಅಮೃತ ನೀತಿಕತೆಯನ್ನು ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ.
2: ಒಂದು ಪುಟ್ಟ ಹಳ್ಳಿಯಲ್ಲಿ ನಾಲ್ಕು ಜನ ಗೆಳೆಯರಿದ್ದರು. ಅವರ ಹೆಸರು ರಾಮ, ಶ್ಯಾಮ, ಸೋಮ, ಭೀಮ. ಅದರಲ್ಲಿ ಭೀಮ ಸ್ವಲ್ಪ ದಡ್ಡನಿದ್ದನು. ಊರವರೆಲ್ಲ ಅವನನ್ನು ದಡ್ಡ ದಡ್ಡನೆಂದು ಕರೆಯುತ್ತಿದ್ದರು. ಒಂದು ದಿವಸ ಊರವರೆಲ್ಲ ಕೂತ್ಕೊಂಡು, ಈ ಹಳ್ಳಿಯಲ್ಲೇ ಇದ್ದರೆ ನಮಗೇನೂ ಸಿಗಲ್ಲ, ಪಟ್ಟಣಕ್ಕೆ ಹೋಗಿ ಚೆನ್ನಾಗಿ ದುಡಿದು ದುಡ್ಡು ಮಾಡೋಣ ಎಂದು ಯೋಚನೆ ಇರಿಸಿದರು. ಅದಕ್ಕೆ ಎಲ್ಲರೂ ಒಪ್ಪಿಕೊಂಡರು. ದಾರಿಯಲ್ಲಿ ಹೋಗುತ್ತಿದ್ದಾಗ ದೂರದಲ್ಲಿ ಒಂದು ಪ್ರಾಣಿ ಸತ್ತಿತ್ತು. ಅದರ ಹತ್ತಿರ ಹೋಗಿ ರಾಮ ಹೇಳುತ್ತಾನೆ, ಇದು ಅಸುಕನೋ ಎಂದು. ಆಗ ಶ್ಯಾಮ ಹೇಳುತ್ತಾನೆ, ಅಲ್ಲ ಅಲ್ಲ, ಇದು ಕರಡಿಕನೋ ಎಂದು. ಆಗ ಸೋಮ ಹೇಳುತ್ತಾನೆ, ಅಲ್ಲ ಅಲ್ಲ, ಇದು ಹುಳಿಕನೋ ಎಂದು. ಆಗ ಭೀಮ ಹೇಳ್ತಾನೆ, ಅದು ಯಾವುದಾದರೂ ಆಗಿರಲಿ, ನಾವೇಕೆ ತಲೆ ಕೆಡಿಸಿಕೊಳ್ಳಬೇಕು, ಬನ್ನಿ ನಾವು ಮುಂದಕ್ಕೆ ಹೋಗೋಣ ಎಂದು. ಆಗ ರಾಮ ಹೇಳುತ್ತಾನೆ, ಇದು ಒಂದೇ ಇದೆ, ನನ್ನ ವಿದ್ಯಾಶಕ್ತಿಯಿಂದ ಇದಕ್ಕೆ ಮಾಂಸ ನೀಡುವೆನು ಎಂದು. ಆಗ ಶ್ಯಾಮ ಹೇಳುತ್ತಾನೆ, ನನ್ನ ವಿದ್ಯಾಶಕ್ತಿಯಿಂದ ಇದಕ್ಕೆ ಆಕಾರ ನೀಡುವೆನು ಎಂದು. ಆಗ ಸೋಮ ಹೇಳುತ್ತಾನೆ, ನನ್ನ ವಿದ್ಯಾಶಕ್ತಿಯಿಂದ ಇದಕ್ಕೆ ಜೀವ ನೀಡುವೆನು ಎಂದು. ಆಗ ಭೀಮ ಹೇಳ್ತಾನೆ, ಬೇಡ ಕಣ್ರು, ಅದೇನಾದರೂ ಹುಲಿ ಆಗಿದ್ದರೆ ನಿಮ್ಮನ್ನು ಕಚ್ಚಿ ತಿಂದಾಕಿ ಬಿಡುತ್ತೆ ಎಂದು. ಆಗ ಅವರು, ಹ ಹ ಹ, ಭೀಮ ಬರೀ ದಡ್ಡ ಅಲ್ಲ ಕಣ್ರು, ಹೆದುರ್ ಬುಕ್ಳನು ಎಂದು ಅಂತಾನೆ. ಆಗ ಭೀಮ ಅವರ ಸಹವಾಸನೇ ಬೇಡ ಎಂದು ಮರೆಯೇರಿ ಕೂತ್ಕೊಳ್ತಾನೆ. ಅವರು ಅವರ ವಿದ್ಯಾಶಕ್ತಿಯಿಂದ ಪ್ರಯೋಗ ಮಾಡೇ ಬಿಡುತ್ತಾರೆ, ಆದರೆ ಅದು ಹುಳಿನೇ ಆಗಿರುತ್ತೆ. ಹುಳಿಗೆ ಜೀವ ಬಂದರೆ ಸುಮ್ಮನೆ ಬಿಡುತ್ತಾ, ಅವರನ್ನು ಕಚ್ಚಿ ತಿಂದಾಕಿ ಬಿಡಿತು. ಆಗ ಅದೆಲ್ಲಾನು ನೋಡುತ್ತಾ ಮರದ ಮೇಲೆ ಕುಂತಿರೋ ಭೀಮ, ಅನ್ಯಾಯವಾಗಿ ನನ್ನ ಸ್ನೇಹಿತರು ಪ್ರಾಣ ಬಿಟ್ಟರು ಎಂದು ಅಳುತ್ತಾ ಅಳುತ್ತಾ ಮರಳಿ ಊರಿಗೆ ಹೋದನು. ಈ ಕಥೆಯ ನೀತಿ ಏನೆಂದರೆ, ಬರೀ ಬುದ್ಧಿ ಇದ್ದರೆ ಸಾಲದು, ಸಮಯ ಪ್ರಜ್ಞೆ ಕೂಡ ಇರಬೇಕು.
1: ಇನ್ನೊಂದು ನೀತಿ ಕಥೆಯನ್ನು ಹೇಳಲು ಬರುತ್ತಿದ್ದಾರೆ ಆರನೇ ತರಗತಿ ವಿದ್ಯಾರ್ಥಿನಿ ಗೌತಮಿ.
3: ಒಂದು ಪುಟ್ಟ ಹಳ್ಳಿಯಲ್ಲಿ ಇಬ್ಬರು ಗಂಡ ಹೆಂಡತಿ ಇರ್ತಾರೆ. ಆಗ ಒಂದಿನ ಗಂಡ ಕೆಲ್ಸಕ್ಕೆ ಹೋದಾಗ, ಹೆಂಡತಿ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಗಂಡ ಕಾಡಿಗೆ ಹೋಗಿ ಮಣ್ಣು ತರಕ್ಕೆ ಹೋದಾಗ ಒಂದಿನ ಗಂಡ ಮಣ್ಣು ತಗೊಳ್ಳುವಾಗ ಗಂಡ ಕಪ್ಪೆ ರಾಜ ಬರ್ತಾನೆ, ಕಪ್ಪೆ ರಾಜನಂತ ಹೇಳ್ತಾನೆ, ಮಣ್ಣು ತೆಗಿಬೇಡ, ಇಲ್ಲಿ ನನ್ನ ಮಕ್ಕಳಿದ್ದಾರೆ ಅಂತ ಹೇಳಿದಾಗ, ಮತ್ತು ನನಗೇನು ನಿನ್ನ ಇದು ಮಣ್ಣು ತೆಗಿಲಾರ್ದು ಅಂತಂದರೆ ನಾನು ನಿನಗೆ 3 ವರ ಕೊಡ್ತೀನಿ, ಏನು ಬೇಕು ಕೇಳಂತಂದಾಗ, ಆಯಿತು ನಾನು ಹೆಂಡ್ತೀನಿ ಕೇಳ್ಕೊಂಬಂದು ಹೇಳ್ತೀನಿ ಅಂದಾಗ ಕಪ್ಪೆ ರಾಜ ಹೇಳ್ತಾನೆ, ಆಯಿತು ನೀನು ಹೆಂಡ್ತೀನಿ ಕೇಳ್ಕೊಂಬಂದ. ರಾಜ ಮನೆಗೆ ಹೋಗಿ ಅವ್ರ ಹೆಂಡ್ತೀನಿ ಕೇಳ್ತಾನೆ, ನನಗೆ 3 ವರ ಸಿಕ್ಕಾವ, ನನಗೊಂದು ದೊಡ್ಡ ಬಂಗ್ಲ ಬೇಕಂತಂದು ಕೇಳ್ಕೊಂಬರ್ತೀನಿ ಅಂತ ಹೇಳಿದಾಗ ಕಪ್ಪೆ ರಾಜ, ನನಗೊಂದು ಬಂಗ್ಲ ಬೇಕಂದರೆ ಆಯಿತು ನೀನು ಹೋಗು ನಿನ್ನ ಮನೆಗೆ ಹೋಗಿ, ನಿನ್ನ ಬಂಗ್ಲ ಇದೆ ಅಂತಂದು ಹೇಳು. ಸ್ವಲ್ಪ ದಿನ ಆದಾಗ ಮತ್ತೆ ಅವ್ರ ಹೆಂಡ್ತಿ ಏನಂತ ಹೇಳ್ತಾಳೆ, ನಂಗೆ ದೊಡ್ಡ ಕೋಟೆ ಬೇಕಂತ ಹೇಳಿದಾಗ, ಆಯಿತು ನೀನು ನನ್ನ ಕಪ್ಪೆ ರಾಜ ಕೇಳ್ಕೊಂಬರ್ತೀನಿ ಅಂತ ಹೇಳಿದಾಗ ಗಂಡ ಹೋಗಿ ದೊಡ್ಡ ಕೋಟೆ ಬೇಕಂತ ಕೇಳ್ತಾನೆ ಕಪ್ಪೆ ರಾಜ ಏನಂತ ಹೇಳ್ತಾನೆ, ಹೋಗು ನೀನು ದೊಡ್ಡ ಕೋಟೆ ಆದ ಅಂತ ಹೇಳಿದಾಗ ಹೆಂಡತಿ ಸ್ವಲ್ಪ ದಿನ ಆದಂಗೆಲ್ಲ ಜಾಸ್ತಿ ಮತ್ತೆ ಇನ್ನೂ ಆಸೆ ಪಟ್ಟು ನನ್ನ ದೇವರೇ ಆಗಬೇಕಂತ ಹೇಳಿದಾಗ, ಆಯಿತು ನಾನು ಕಪ್ಪೆ ರಾಜನ ಕೇಳ್ಕೊಂಬಂದು ಹೇಳ್ತೀನಿ ನನಗಂದು. ಕಪ್ಪೆ ರಾಜ ಏನಂತ ಹೇಳ್ತಾನೆ, ದೇವ್ರು ಬೇಡ ಅಂತ ಹೇಳಿದಾಗ, ಇಲ್ಲ ನನ್ನ ಹೆಂಡತಿ ದೇವ್ರು ಆಗ್ತಾಳಂತಂದಾಗ, ಆಯ್ತು ಅವಳು ನೀನು ಹೋಗಿ ನಿನ್ನ ಹೆಂಡತಿ ದೇವ್ರು ಆಗ್ಯಾಳ ಅಂತ ಹೇಳಿದಾಗ ರಾಜ ಮನೆಗೆ ಹೋಗಿ ಹುಡುಕ್ತಾ ಇರ್ತಾನೆ ಅವ್ರ ಹೆಂಡತಿ ಸಿಗಲ್ಲ. ಆಗ ಮತ್ತೆ ಬಂದು ಹೇಳ್ತಾನೆ, ನನ್ನ ಹೆಂಡತಿ ಇಲ್ಲ ಎಲ್ಲಿಗೆ ಹೋದ್ಲ ಅಂತಂದ್ರೆ, ನಿನ್ನ ಹೆಂಡತಿ ಇಲ್ಲ, ನಿನ್ನ ಹೆಂಡತಿ ದೇವ್ರು ನಮಗೆ ಕಾಣಲ್ಲ, ಅದಕ್ಕೆ ನಿನ್ನ ಹೆಂಡತಿನೂ ಕಾಣಲ್ಲ. ಈ ಕಥೆ ನೀತಿ ಇತಿಹಾಸಕ್ಕೆ ಗತಿಗೇಳು.
1: 9ನೇ ತರಗತಿ ವಿದ್ಯಾರ್ಥಿನಿ ಸಂಜನಾ ಅವರಿಂದ.

ಇದುವರೆಗೆ ರಾಯಚೂರಿನ ಬಸವಶ್ರೀ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ವಿಧಾನಸೌಧದಲ್ಲಿ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಜನ್ಮ ಶತಮಾನೋತ್ಸವ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣ ಸೇರಿದಂತೆ ಹಲವು ಗಣ್ಯರು ಭಾಗಿ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣವನ್ನು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉನ್ನತೀಕರಿಸಲು ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ಮೋಡ ಬಿತ್ತನೆ ಮಾರ್ಗದರ್ಶನ ನೀಡಲು 2 ಸಮಿತಿ ರಚಿಸಿ ಜಲಸಂಪನ್ಮೂಲ ಇಲಾಖೆ ಆದೇಶ. ಕೋಲಾರದ ಬಂಗಾರಪೇಟೆಯಲ್ಲಿ ನೂತನ ರೈಲ್ವೆ ಮೇಲ್ಸೇತುವೆ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಹಾಗೂ ಆಕಾಶವಾಣಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ 100ನೇ ಜನ್ಮ ದಿನಾಚರಣೆಯನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಾಮಕೃಷ್ಣ ಹೆಗಡೆ ಅವರ ಕುರಿತ ಸಾಕ್ಷ್ಯಚಿತ್ರವನ್ನು ಬಿಡುಗಡೆಗೊಳಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಹಲವಾರು ನಾಯಕರನ್ನು ಬೆಳೆಸಿದ ಕೀರ್ತಿ ರಾಮಕೃಷ್ಣ ಹೆಗಡೆಯವರಿಗೆ ಸಲ್ಲುತ್ತದೆ ಎಂದು ತಿಳಿಸಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ರಾಮಕೃಷ್ಣ ಹೆಗಡೆಯವರೊಂದಿಗಿನ ಒಡನಾಟವನ್ನು ಮೆಲುಕು ಹಾಕಿದರು. ಹೆಗಡೆಯವರ ವಿಷಯಾಧಾರಿತ ರಾಜಕೀಯವನ್ನು ಅವರು ಕೊಂಡಾಡಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಉಪ ಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲು ಹಲವು ಮಹತ್ವದ ಘೋಷಣೆ ಮಾಡಿದ್ದಾರೆ. ಅಂತಾರಾಷ್ಟೀಯ ಕ್ರೀಡಾಕೂಟದಲ್ಲಿ ಪದಕ ವಿಜೇತರಿಗೆ 15 ಲಕ್ಷ ನೀಡುವುದಾಗಿ ಘೋಷಿಸಿದ್ದಾರೆ. 36 ಕೋಟಿ ವೆಚ್ಚದಲ್ಲಿ ರಾಜ್ಯಾದ್ಯಂತ 32 ಕ್ರೀಡಾಂಗಣ ಹಾಗೂ ಅಭಿವೃದ್ಧಿ ಕ್ರೀಡೆಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಹಾಜರಾತಿ ವಿನಾಯಿತಿ ಘೋಷಿಸಿದ್ದಾರೆ. 2030 ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೂ ಮುನ್ನ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣವನ್ನು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉನ್ನತೀಕರಿಸುವ ಯೋಜನೆಯನ್ನು ರೂಪಿಸಲಾಗಿದೆ. ಕಾಮನ್ವೆಲ್ತ್ ಗೇಮ್ಸ್ನ ಆಯ್ದ ಕ್ರೀಡಾ ಸ್ಪರ್ಧೆಗಳನ್ನು ಬೆಂಗಳೂರಿನಲ್ಲಿ ಆಯೋಜಿಸಲು ಅವಕಾಶ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ.

0: ರಾಜ್ಯದಲ್ಲಿ ಈ ಬಾರಿ ಹೆಚ್ಚಿನ ಭಾಗಗಳಲ್ಲಿ ಮುಂಗಾರು ಮಳೆಯ ಕೊರತೆ ಉಂಟಾಗಿದ್ದು ಸರ್ಕಾರ ಮೋಡ ಬಿತ್ತನೆ ನಡೆಸಲು ನಿರ್ಧರಿಸಿದೆ. ಇದರ ಅನುಷ್ಠಾನಕ್ಕಾಗಿ ಮೇಲ್ವಿಚಾರಣೆ ಮತ್ತು ತಾಂತ್ರಿಕ ಮಾರ್ಗದರ್ಶನ ನೀಡಲು ಎರಡು ಸಮಿತಿಗಳನ್ನು ರಚಿಸಲಾಗಿದೆ ಎಂದು ಜಲಸಂಪನ್ಮೂಲ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಮೊದಲ ಸಮಿತಿಯಲ್ಲಿ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರೂ ಸೇರಿದಂತೆ ಆರು ಸದಸ್ಯರು ಇರಲಿದ್ದಾರೆ. ಈ ಸಮಿತಿಯು ಮೋಡ ಬಿತ್ತನೆ ಕಾರ್ಯಕ್ರಮದ ಒಟ್ಟಾರೆ ಮೇಲ್ವಿಚಾರಣೆ ಮತ್ತು ಪರಿಶೀಲನೆ ನಡೆಸಲಿದೆ. ಎರಡನೇ ಸಮಿತಿಯು ತಾಂತ್ರಿಕ ಸಲಹಾ ಮತ್ತು ಮೌಲ್ಯಮಾಪನ ಸಮಿತಿಯಾಗಿದ್ದು ಕಾರ್ಯಕ್ರಮ ಅನುಷ್ಠಾನಗೊಳಿಸಲು ತಾಂತ್ರಿಕ ನೆರವು, ಮಾರ್ಗದರ್ಶನ ಹಾಗೂ ಶಿಫಾರಸುಗಳನ್ನು ನೀಡಲಿದೆ. ಇದರಲ್ಲಿ ಕೆಎಸ್ಎನ್ಡಿಎಂಸಿ ನಿರ್ದೇಶಕರು ಸಮಿತಿಯ ಅಧ್ಯಕ್ಷತೆ ವಹಿಸಲಿದ್ದು ಎಂಟು ಸದಸ್ಯರು ಹಾಗೂ ವಿಶೇಷ ಆಹ್ವಾನಿತರು ಇರಲಿದ್ದಾರೆ. ಮೋಡ ಬಿತ್ತನೆ ಕಾರ್ಯಕ್ರಮಕ್ಕಾಗಿ ಜಿಎಸ್ಟಿ ಹೊರತುಪಡಿಸಿ 28,52,00,000 ರೂಪಾಯಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದ ಜನತೆಯ ಬಹುದಿನಗಳ ಬೇಡಿಕೆಯಾಗಿದ್ದ ಬೂದಿಕೋಟೆ ವೃತ್ತದ ನೂತನ ರೈಲ್ವೆ ಮೇಲ್ಸೇತುವೆಯನ್ನು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಸುಮಾರು 31,51,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಅತ್ಯಾಧುನಿಕ ಮೇಲ್ಸೇತುವೆಯು ವಾಹನ ಹಾಗೂ ರೈಲುಗಳ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸಿದೆ ಎಂದು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿರುವ ಎಲ್ಲಾ ಲೆವೆಲ್ ಕ್ರಾಸಿಂಗ್ಗಳಿಗೆ ಮೇಲ್ಸೇತುವೆ ಅಥವಾ ಅಂಡರ್ಪಾಸ್ ನಿರ್ಮಿಸುವ ಮೂಲಕ ಜಿಲ್ಲೆಯನ್ನು ಸಂಪೂರ್ಣ ರೈಲ್ವೆ ಗೇಟ್ ಮುಕ್ತವನ್ನಾಗಿಸುವ ಗುರಿ ಹೊಂದಲಾಗಿದೆ. ಇದಕ್ಕೆ ಅಗತ್ಯವಿರುವ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳ ಸಹಕಾರ ಅತ್ಯಗತ್ಯ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಳಿಗ್ಗೆ 11:00 ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಹಾಗೂ ವಿದೇಶಗಳ ಭಾರತೀಯ ಸಮುದಾಯಗಳೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಮತ್ತು AIR ನ್ಯೂಸ್ ವೆಬ್ಸೈಟ್ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. AIR ನ್ಯೂಸ್, DD ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜೀನಾಮೆ ನೀಡಿರುವ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಪತ್ರವನ್ನು ಇಂದು ರಾಜ್ಯಪಾಲರಿಗೆ ಕಳುಹಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷಕ್ಕೆ ಮುಜುಗರವಾಗುವುದನ್ನು ತಪ್ಪಿಸಲು ನಾಗೇಂದ್ರ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ನೀಡಿರುವುದಾಗಿ ಹೇಳಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ರಾಜ್ಯದಲ್ಲಿನ ಬರ ಮತ್ತು ಕಾವೇರಿ ನೀರಿನ ವಿವಾದದಂತಹ ವಿಷಯಗಳನ್ನು ಪರಿಹರಿಸುವುದಕ್ಕಿಂತ ರಾಜಕೀಯದಲ್ಲಿ ಹೆಚ್ಚು ಆಸಕ್ತಿ ಹೊಂದಿದೆ ಎಂದು ಆರೋಪಿಸಿದ್ದಾರೆ. ಪ್ರತಿಪಕ್ಷಗಳಿಗೆ ರಾಜ್ಯದ ಜನರ ಕಲ್ಯಾಣದ ಬಗ್ಗೆ ಹಿತಾಸಕ್ತಿ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸದನದ ಒಳಗೆ ಹಾಗೂ ಹೊರಗಿನ ನಿರಂತರ ಹೋರಾಟದಿಂದ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ಪರಿಶಿಷ್ಟ ಸಮುದಾಯಕ್ಕೆ ಸಂದ ಜಯ ಎಂದು ತಿಳಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ಒಗ್ಗಟ್ಟಿನ ಹೋರಾಟದಿಂದ ನಾಗೇಂದ್ರ ರಾಜೀನಾಮೆ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲಾಗಿದೆ ಎಂದು ಹೇಳಿದ್ದಾರೆ. 5 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಟೆಂಡರ್ ಅಥವಾ ವರ್ಗಾವಣೆಗೆ ಸಚಿವ ಸಂಪುಟದ ಅನುಮೋದನೆಯ ಅಗತ್ಯವಿದೆ. ಅಂತಹುದರಲ್ಲಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ 50-60 ಕೋಟಿ ರೂಪಾಯಿ ವರ್ಗಾವಣೆ ಮಾಡಿದ್ದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಲಭ್ಯವಾಗುವ ಸಂಸದರ ನಿಧಿಯನ್ನು ಸಮರ್ಪಕವಾಗಿ ಹಾಗೂ ಆದ್ಯತೆಯ ಮೇರೆಗೆ ಬಳಸಿಕೊಳ್ಳಬೇಕು ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲೆಯ ದಿಶಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನದಲ್ಲಿ ಇಲಾಖೆಗಳ ನಡುವೆ ಸಮನ್ವಯತೆ ಇರಬೇಕು ಎಂದು ತಿಳಿಸಿದ್ದಾರೆ. ವಿಮ್ಸ್

0: ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ವೈದ್ಯರ ಹಾಜರಾತಿಯನ್ನು ಕಡ್ಡಾಯವಾಗಿ ಬಯೋಮೆಟ್ರಿಕ್ ವ್ಯವಸ್ಥೆಯ ಮೂಲಕ ದಾಖಲಿಸುವಂತೆ ಸೂಚನೆ ನೀಡಿದ್ದಾರೆ. ರಾಷ್ಟೀಯ ಹೆದ್ದಾರಿ ವ್ಯಾಪ್ತಿಯಲ್ಲಿ ಕೈಗೊಳ್ಳಲಾಗುತ್ತಿರುವ ರಸ್ತೆ ಕಾಮಗಾರಿಗಳನ್ನು ನಿಗದಿತ ಗುಣಮಟ್ಟ ಹಾಗೂ ಮಾನದಂಡಗಳಿಗೆ ಅನುಗುಣವಾಗಿ ಕೈಗೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಸಾಲ ಮರುಪಾವತಿಗೆ ಸಂಬಂಧಿಸಿದಂತೆ ರೈತರ ಮೇಲೆ ಯಾವುದೇ ರೀತಿಯ ಅನಗತ್ಯ ಒತ್ತಡ ಹೇರಬಾರದು ಎಂದು ಬ್ಯಾಂಕ್ಗಳಿಗೆ ಸೂಚಿಸಿದ್ದಾರೆ. ಕಸ್ತೂರಿರಂಗನ್ ವರದಿ ವಿಚಾರದಲ್ಲಿ ಬಿಜೆಪಿ ನಾಯಕರು ಹಾಗೂ ಸಂಸದರು ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಹೆಸರಿನಲ್ಲಿ ಈ ಪ್ರದೇಶಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಗುರುತಿಸಿರುವುದರಿಂದ ಜನರಲ್ಲಿ ಆತಂಕ ಮನೆ ಮಾಡಿದೆ. ರಾಜ್ಯ ಸರ್ಕಾರ ಈಗಾಗಲೇ ಈ ವರದಿಯನ್ನು ತಿರಸ್ಕರಿಸುವ ಸ್ಪಷ್ಟ ನಿಲುವು ತೆಗೆದುಕೊಂಡಿದ್ದು ಜಾರಿಗೆ ಅವಕಾಶ ನೀಡುವುದಿಲ್ಲ. ಮಲೆನಾಡಿನ ರೈತರು ಹಾಗೂ ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳೇ ಬೆಂಗಳೂರಿನ ಹೆಮ್ಮೆ ಮತ್ತು ಭವಿಷ್ಯ ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಮ್ಮೂರ ಹೆಮ್ಮೆ ಪೌರ ಸನ್ಮಾನ ಕಾರ್ಯಕ್ರಮದಲ್ಲಿ ಶಾಲೆ ಮತ್ತು ಪದವಿ ಪೂರ್ವ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ 181 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿ ಮಾತನಾಡಿದ ಅವರು, ಒಬ್ಬ ವಿದ್ಯಾರ್ಥಿ 99ಕ್ಕೂ ಹೆಚ್ಚು ಅಂಕಗಳನ್ನು ಪಡೆಯುವುದು ಸುಲಭದ ಕೆಲಸವಲ್ಲ ಎಂದು ತಿಳಿಸಿದ್ದಾರೆ. ಓದಿನಲ್ಲಿ ಆಸಕ್ತಿ ಇರುವ ಮಕ್ಕಳಿಗೆ ಶಾಲೆ ಮುಖ್ಯವಲ್ಲ, ಪರಿಶ್ರಮವೇ ಮುಖ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮೊದಲ ಹಂತದ ಬರಪೀಡಿತ ತಾಲೂಕುಗಳ ಪಟ್ಟಿಯಲ್ಲಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕು ಮಾತ್ರ ಸೇರ್ಪಡೆಯಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಉಳಿದ ತಾಲೂಕುಗಳನ್ನು ಎರಡನೇ ಹಂತದ ಪಟ್ಟಿಯಲ್ಲಿ ಸೇರಿಸುವಂತೆ ಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಾಗುವುದು ಎಂದು ಯಾದಗಿರಿ ಮತಕ್ಷೇತ್ರದ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸೌಧದಲ್ಲಿ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಜನ್ಮ ಶತಮಾನೋತ್ಸವ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸೇರಿದಂತೆ ಹಲವು ಗಣ್ಯರು ಭಾಗಿ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣವನ್ನು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉನ್ನತೀಕರಿಸಲು ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಮಾರ್ಗದರ್ಶನ ನೀಡಲು 2 ಸಮಿತಿ ರಚಿಸಿ ಜಲಸಂಪನ್ಮೂಲ ಇಲಾಖೆ ಆದೇಶ. ಕೋಲಾರದ ಬಂಗಾರಪೇಟೆಯಲ್ಲಿ ನೂತನ ರೈಲ್ವೆ ಮೇಲ್ಸೇತುವೆ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಹಾಗೂ ಆಕಾಶವಾಣಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ.
5: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ರೈತ ಬಾಂಧವರೇ, ಇವತ್ತು ನಾವು ವಸ್ತು ಸಂಗ್ರಹಾಲಯದ ಬಗ್ಗೆ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮಾಹಿತಿ ಘಟಕದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಪ್ರಹ್ಲಾದ್ ಪಿ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಪ್ರಹ್ಲಾದ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ.
6: ನಮಸ್ಕಾರ ಸರ್.
5: ನಮಗೆ ತಮ್ಮ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ವಸ್ತು ಸಂಗ್ರಹಾಲಯ ಆರಂಭ ಮಾಡಿದ್ರಿ ಅಂತ ಹೇಳಿದ್ರಿ, ಹೇಳಿ ಈ ವಸ್ತು ಸಂಗ್ರಹಾಲಯದ ಪರಿಚಯ ನಮ್ಮ ಕೇಳುಗರಿಗೆ ಮತ್ತೆ ರೈತರಿಗೆ ಪರಿಚಯ ಮಾಡಿಕೊಡಿ. ಏನೇನು ಇದೆ ಅಲ್ಲಿ, ಅದರಿಂದ ಏನು ಉಪಯೋಗ?
6: ಸರ್, ನಿಮ್ಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ನಮ್ಮದು ಕೃಷಿ ವಿಶ್ವವಿದ್ಯಾಲಯ

0: ವಿಶ್ವವಿದ್ಯಾನಿಲಯ ಬೆಂಗಳೂರು, ಪ್ರಪ್ರಥಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ತನ್ನ 60 ವರ್ಷದ ಸಂಭ್ರಮಾಚರಣೆಯನ್ನು ನಾವು ಈಗ ಕಂಪ್ಲೀಟ್ ಮಾಡಿದ್ದೀವಿ. ಸೊ 60 ವರ್ಷದ ಸಂಭ್ರಮಾಚರಣೆಯಲ್ಲಿ ಜಿ ಕೆ ವಿ ಕೆಯಲ್ಲಿ ನೀವೆಲ್ಲ ಕೇಳಿರ್ಬೋದು, ಬೇರೆ ಬೇರೆ ಸೈನ್ಸ್ ಮ್ಯೂಸಿಯಂ ಅಂತ ಕೇಳಿರ್ತೀವಿ, ಅಥವಾ ಒಂದು ಬೇರೆ ಬೇರೆ ಆದ ವಿಧಗಳ ಮ್ಯೂಸಿಯಂಗಳಿವೆ, ಆದರೆ ಕೃಷಿಗೆ ಸಂಬಂಧಪಟ್ಟಂತಹ ಮ್ಯೂಸಿಯಂ ಇಲ್ಲ. ಸೊ ಕರ್ನಾಟಕದಲ್ಲಿ ನಮ್ಮ ಜಿ ಕೆ ವಿ ಕೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಪ್ರಪ್ರಥಮ ಬಾರಿಗೆ ಈ ವಸ್ತು ಸಂಗ್ರಹಾಲಯವನ್ನು ಮಾಡಿದೆ. ಈ ವಸ್ತು ಸಂಗ್ರಹಾಲಯ 2013ರಲ್ಲಿ ಸ್ಥಾಪನೆ ಆಯಿತು ಸರ್. ಇದು ಸುಮಾರು 923 ಚದರ ಅಷ್ಟು ಈ ವಸ್ತು ಸಂಗ್ರಹಾಲಯ ಇದೆ. ಸೊ ಈ ಕಳೆದ 5 ವರ್ಷಗಳಿಂದ ಇದು ಸಾರ್ವಜನಿಕರಿಗೆ ನೋಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ ಸರ್. ಏನು ಅಂದರೆ, ಹೆಂಗೆ ಕೃಷಿ ಹುಟ್ಟಿತು, ಈಗಿನ ಬೆಳೆ ಏನು, ಸೊ ಅಂದಿನಿಂದ ಇಂದಿನ ಕಾಲ ತನಕ ಏನೇನು ಕೃಷಿಗಳೆಲ್ಲ ಆಗಿದೆ, ಈಗ ನಾವು ಎ ಅಂತ ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಗೆ ಹೇಳ್ತೀವೋ, ಸೊ ಅಲ್ಲಿ ತನಕನೂ ತಮಗೆ ಮಾಹಿತಿಗಳನ್ನ ಈ ವಸ್ತು ಸಂಗ್ರಹಾಲಯದಲ್ಲಿ ನಾವು ನೋಡ್ಬೋದು ಸರ್. ಸೊ ಹಾಗಾಗಿ ಒಟ್ಟು ಒಂದು ಸುಮಾರು 80,000ಕ್ಕೂ ಹೆಚ್ಚು ವೀಕ್ಷಕರು ಇದನ್ನ ಭೇಟಿ ಕೊಟ್ಟಿದ್ದಾರೆ ಸುಮಾರು 5 ವರ್ಷಗಳಿಂದ. ಸೊ ಈ ವಸ್ತು ಸಂಗ್ರಹಾಲಯ ನಮ್ಮ ಜಿ ಕೆ ವಿ ಕೆ ಎಂಟ್ರೆನ್ಸ್, ನೀವು ಗೇಟ್ ಆದ ತಕ್ಷಣ ಬಲಭಾಗಕ್ಕೆ ಇದೆ. ಎಂಟ್ರೆನ್ಸ್ ಗೇಟ್ ಇಂದ ಬಂದಾಗ ಒಂದು 200 ಮೀಟರ್ ಒಳಗಡೆ ಬಂದ್ರೆ ಈ ವಸ್ತು ಸಂಗ್ರಹಾಲಯ ಇದೆ ಸರ್. ಮೇನ್ ಇದರ ಉದ್ದೇಶ ಅಥವಾ ಇದರ ಗುರಿ ಏನು ಅಂದ್ರೆ, ಇಂದಿನ ಪೀಳಿಗೆ ಮಕ್ಕಳಿಗೆ ಕೃಷಿ ಬಗ್ಗೆ ಮಾಹಿತಿ ಕೊಡುವಂಥದ್ದು. ಈಗ ಮಕ್ಕಳು ಅನ್ನ ತಿಂತಾರೆ, ಅಕ್ಕಿ ಹೇಗೆ ಬಂತು ಅಂತ ಗೊತ್ತಿಲ್ಲ, ಎಲ್ಲಿಂದ ಬಂತು ಅಂತ, ರಾಗಿಗೆ ಮತ್ತು ಭತ್ತಕ್ಕೆ ವ್ಯತ್ಯಾಸ ಗೊತ್ತಿಲ್ಲ, ಬೆಳೆಗಳು ಕಾಳ ಬಗ್ಗೆ ಗೊತ್ತಿಲ್ಲ, ಅಮ್ಮನ ಕೇಳ್ತಾರೆ ಯಾವ್ದಮ್ಮ ಇದು ಯಾವುದು ಗೂಗಲ್ ಮಾಡ್ತಾರೆ ಈಗಿನ ಕಾಲದ ಮಕ್ಕಳು. ಸೊ ಅದು ಎಕ್ಸ್ಪೆಷಲಿ ಬೆಂಗಳೂರು ಮಕ್ಕಳುಗಳಿಗೆ ಕೃಷಿ ಬಗ್ಗೆ ಮಾಡೋಕ್ಕೋಸ್ಕರ ಈ ವಸ್ತು ಸಂಗ್ರಹಾಲಯನ ಪರಿಚಯ ಮಾಡಿದ್ದಾರೆ. ಈ ವಸ್ತು ಸಂಗ್ರಹಾಲಯದಲ್ಲಿ ಸಾಂಸ್ಕೃತಿಕವಾಗಿ ಅಂದಿನ ಕಾಲದಲ್ಲಿ ಹೇಗೆ ಬೆಳೀತಾ ಇದ್ದು, ಯಾವ ಪರಿಕರಗಳನ್ನ ಯೂಸ್ ಮಾಡ್ತಿದ್ರು, ಈಗ ಸೇರು ಪಾವು ಈಗಿನ ಮಕ್ಳಿಗೆ ಅವೆಲ್ಲ ಐಡಿಯಾನೇ ಇಲ್ಲ, ಈಗಿನ ಮಕ್ಳಿಗೆ ಜಸ್ಟ್ ಲೀಟರು ಗ್ರಾಮು ಇಷ್ಟೇ ಅದ್ರ ಬಗ್ಗೆ ಪರಿಚಯ ಇರುತ್ತೆ. ಇಂಥ ವಸ್ತುಗಳ ಬಗ್ಗೆ ಮಕ್ಳಿಗೆ ಪರಿಚಯ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತೆ ಆಗಿನ ಸಿರಿಧಾನ್ಯ ಪದಾರ್ಥಗಳು ಏನೇನು ಯೂಸ್ ಮಾಡ್ತಿರು, ಸೊ ಇದ್ರ ಬಗ್ಗೆ ಎಲ್ಲಾನು ಈ ವಸ್ತು ಸಂಗ್ರಹಾಲಯದಲ್ಲಿ ನಾವು ಪರಿಚಯ ಮಾಡಿದ್ದೀವಿ.
1: ಪ್ರತಿಯೊಂದಕ್ಕೂ ಒಂದು ಸೈಕಲ್ ಅನ್ನೋದು ಇದ್ದೇ ಇರುತ್ತೆ. ಮಾನವ 0ದಿಂದ ಆರಂಭ ಮಾಡ್ತಾನೆ, 100 ರೀಚ್ ಆಗ್ತಾನೆ, ಅಂದ್ರೆ ವಯಸ್ಸಾದ್ಮೇಲೆ ಮತ್ತೆ 0 ಆಗ್ತಾನೆ, ಹೌದಲ್ಲ? ಅದೇ ತರ ಪ್ರತಿಯೊಂದಕ್ಕೂ ಕೂಡ ಒಂದು ಬ್ರೆಕಿನ್ ಬನ್ ಪಾಯಿಂಟ್, ಅಂದ್ರೆ ತನ್ನ ಒಂದು ಗಾತ್ರ ಕೊನೆಯ ಗಾತ್ರ ಅಂತ ಇರುತ್ತೆ. ಅಂದ್ರೆ ಗರಿಷ್ಠ ಶಕ್ತಿ ಅನ್ನೋದು ಒಂದು ಮನುಷ್ಯನಿಗೆ ಬಂದಿರುತ್ತೆ ಒಂದು ವಯಸ್ಸಿಗೆ. ಅದೇ ತರ ಈ ಏನು ತಾವು ಒಂದು ವಸ್ತು ಸಂಗ್ರಹಾಲಯ ಮಾಡಿದ್ರು ಕೂಡ ಅದಕ್ಕೆ ಒಂದು ಬೆಲೆ ಇದೆ, ಅದಕ್ಕೆ ಒಂದು ಮಹತ್ವವಿರುತ್ತೆ. ಅದಕ್ಕೂ ಕೂಡ ಇದು ಯಾಕೆ ಮಾಡಿದ್ರೆ, ಇದನ್ನು ಯಾಕೆ ಮಾಡಬೇಕು ಅನ್ನೋ ವಿಚಾರ ಕೂಡ ಬಂದಿರುತ್ತೆ. ಯಾಕೆ ಮಾಡಿದ್ರೆ ಅಂದ್ರೆ ನಮಗೆ ಈಗಿನ ಹೊಸ ಮಕ್ಕಳಿಗೆ ತಾವು ಹೇಳ್ದಂಗೆ ಹಳೇದು ಗೊತ್ತಿರೋದಿಲ್ಲ, ಆದ್ರೆ ಅದು ಗೊತ್ತಾಗಬೇಕು, ಹೌದಲ್ಲ?
0: ಹೌದು.
1: ಈಗ ನಾವು ಏನು ಮಂಗಳ ಗ್ರಹಕ್ಕೂ ಹೋಗಿದ್ದೇವೆ, ಆದ್ರೆ ಅದು ಆರಂಭವಾಗಿದ್ದು ಎಲ್ಲಿಂದ? ಎತ್ತಿನ ಗಾಡಿ ಮೇಲೆ ನಮ್ದು ಇದನ್ನು ತಗೊಂಡೋಗಿ ಶ್ರೀಹರಿಕೋಟದಲ್ಲಿ ಇಟ್ಟಿದ್ದದು ಎತ್ತಿನ ಗಾಡಿಯಿಂದ ಶುರು ಆಗಿದೆ ನಮ್ದು. ಆಮೇಲೆ ಎಲ್ಲಿ ಹೋಯ್ತು ನಮ್ದು? ನಮ್ದು ಗುರಿ ಅಲ್ಲಿ ಮಂಗಳ
0: ಗ್ರಹಿದೆ.
1: ಲೆಕ್ಕಾಕಿ ಅದೊಂದು 7.5 ಲಕ್ಷ ಕಿಲೋಮೀಟರ್, ಅದು ನಮ್ದು ಹೇಳೋದಲ್ಲ ಅದು. ಅದೇ ತರ ಇದು ಕೂಡ ಹೀಗೆ ಏನು ಈ ಒಂದು ಸಂಗ್ರಹಾಲಯಗಳು ಬೇಕೇ ಬೇಕು.
0: ಹೌದು. ಹೇಗೆ ಅಂದ್ರೆ ನಾವು ಸೈನ್ಸ್ ಮ್ಯೂಸಿಯಂಗಳು ಕೇಳಿದೀವಿ, ಅಗ್ರಿಕಲ್ಚರ್ಗೆ ಕೃಷಿಗೆ ಅಂತ ಮ್ಯೂಸಿಯಂ ಇಲ್ಲ. ಅದಕ್ಕೆ ಈ ಕೃಷಿ ನಮ್ಮ ವಸ್ತು ಸಂಗ್ರಹ ಹೇಗ್ ಮಾಡಿದ್ವಿ ಅಂದ್ರೆ ಒಂದು ಓವಲ್ ಶೇಪ್ ಅಲ್ಲಿ ಇದೆ ಸರ್. ಅಂದ್ರೆ ಯಾರು ಒಬ್ರು ಬಂದ್ರೆ ವ್ಯಕ್ತಿ ಒಂದು ಸುತ್ತು ಅದನ್ನ ಸುತ್ತಿದ್ರೆ ಕೃಷಿ ಬಗ್ಗೆ ಮಾಹಿತಿ ಸಿಗತ್ತೆ. ಸೊ ಮೊದಲನೇದಾಗಿ ಒಂದು ಕಚೇರಿ ಆದರ ನಂತರ ನಾವು ಸಾಯಿಲ್ ವಾಟರ್, ಮಣ್ಣು ಆಯ್ತಾ, ನೀರು ಹೇಗಿರ್ಬೇಕು, ಯಾವ್ಯಾವ ಬೆಳೆಗೆ ಯಾವ್ಯಾವ ತರ ಮಣ್ಣುಗಳಿರ್ಬೇಕು, ಎಷ್ಟು ಪ್ರಮಾಣದ ನೀರುಗಳಿರ್ಬೇಕು. ಸೊ ಯಾವ ನೀವೀಗ ನಾರ್ತ್ ಕರ್ನಾಟಕದವರಲ್ಲಿ ಯಾವ ತರ ಬೆಳೆಗಳನ್ನ ಬೆಳಿಬಹುದು, ಸೌತ್ ಆದ್ರೆ ಯಾವ ತರ ಬೆಳಿಬೇಕು, ಹಾಗೆ ಕ್ರಾಪ್ಸ್ ಮತ್ತೆ ಕ್ರಾಪಿಂಗ್ ಸಿಸ್ಟಮ್ ನಾವು ಹೇಳ್ತೀವಿ, ಯಾವ್ಯಾವ ಬೆಳೆನ ಯಾವ್ಯಾವ ಟೈಮಲ್ಲಿ ಹಾಕ್ಬೇಕು ಅನ್ನೋದನ್ನ ಗ್ಯಾಲರಿ 1 ಅಂತ ಮಾಡಿದ್ದೀವಿ ಸರ್. 6 ಗ್ಯಾಲರಿಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಮೊದಲನೇ ಗ್ಯಾಲರಿ ಕ್ರಾಪ್ ಅಂದ್ರೆ ಮಣ್ಣು, ಯಾವ ಬೆಳೆಗಳನ್ನ ಬೆಳಿಬೇಕು, ಅದಕ್ಕೆ ನೀರಿನ ಪ್ರಮಾಣಗಳೇನು ಅನ್ನೋದು ಮೊದಲನೇ ಗ್ಯಾಲರಿಲಿ ಇದೆ. ನೀವು ಹಂಗೆ ಮುಂದೆ ಬಂದ್ರೆ ಎರಡನೇ ಗ್ಯಾಲರಿಯಲ್ಲಿ ಕೃಷಿ ಹೇಗೆ ಹುಟ್ಕೋದು, ಇತಿಹಾಸ, ಕೃಷಿಯ ಬಗ್ಗೆ ಇತಿಹಾಸ, ಮತ್ತೆ ಅದು ಅಗ್ರಿಕಲ್ಚರ್ ನಮ್ಮ ಕರ್ನಾಟಕದಲ್ಲಿ ಹೇಗಿದೆ ಕೃಷಿ, ಸೊ ಯಾವಾಗ ಬಂತು, ಹೇಗೆ ಬಂತು, ನಮ್ಮ ಕರ್ನಾಟಕದಲ್ಲಿ ಯಾವ ಬೆಳೆಗಳನ್ನ ನಾವು ಬೆಳೀತಿದ್ವಿ ಆಗಿನ ಕಾಲದಲ್ಲಿ, ಈಗ ಎಲ್ಲಿಗೆ ಬಂದು ನಿಂತಿದ್ದೀವಿ ನಾವು, ಮತ್ತೆ ಹುಟ್ಟು ನಮ್ಮ ಅಗ್ರಿಕಲ್ಚರ್ ಸೈನ್ಸ್ ಮ್ಯೂಸಿಯಂ ಜಿ ಕೆ ವಿ ಕೆಯಲ್ಲಿ ಇರೋದ್ರಿಂದ ಕೃಷಿ ವಿಶ್ವವಿದ್ಯಾನಿಲಯ ಹೇಗೆ ಹುಟ್ಟಿತು, ಕೃಷಿ ವಿಶ್ವವಿದ್ಯಾನಿಲಯಗೂ ಮತ್ತು ರೈತರಿಗೂ ಏನು ಸಂಬಂಧ, ಸೊ ನಾವು ರೈತರಿಗೆ ಏನು ತಲುಪಿಸ್ತೀವಿ ಅನ್ನೋದನ್ನ ನಾವು ಈ ಗ್ಯಾಲರಿ 2 ಅನ್ನೋದ್ರಲ್ಲಿ ನಾವು ತೋರಿಸಿದ್ವಿ. ಇವೆಲ್ಲ ನಕ್ಷೆಗಳು ಅಥವಾ ಮಾಡೆಲ್ಸ್ಗಳು ಅಂತ ಏನು ಹೇಳ್ತೀವಿ, ಇದನ್ನ ನಾವು ಅಲ್ಲಿ ಪ್ರೆಸೆಂಟ್ ಮಾಡಿದೀವಿ. ನೆಕ್ಸ್ಟ್ ಮೂರನೇದು ಬಂದ್ರೆ ರೈತರಿಗೆ ಫಸ್ಟ್ ಬರೋದೇ ರೋಗಗಳು, ನಮ್ಮಲ್ಲಿ ಈ ರೋಗ ಇದೆ. ಈಗ ನಾವು ಕೇಳಕ್ಕೂ ಅದೇ ಆ ವ್ಯಕ್ತಿಯ ಪರಿಚಯ, ಈಗ ಬೆಂಕಿ ರೋಗ ಅದನ್ನ ಅವನೇ ನೋಡಿದ್ರೆ ಹೀಗಿರುತ್ತೆ ರೋಗ, ಸೊ ಇದಕ್ಕೆ ನಾನು ಏನೇನು ಅದಕ್ಕೆ ಕ್ರಮಗಳನ್ನ ಪಾಲಿಸಬೇಕು ಅನ್ನೋದ್ರ ಬಗ್ಗೆ

0: ಚಟುವಟಿಕೆಗಳು, ಕೃಷಿ ಅರಣ್ಯ ಆಗಿರ್ಬೋದು ಅಥವಾ ಕೃಷಿ ಯಂತ್ರೋಪಕರಣಗಳಾಗಿರ್ಬೋದು, ಎತ್ತಿನ ಗಾಡಿಯಿಂದ ಇವತ್ತಿನ ತನಕ ಒಬ್ಬ ಟಿಲ್ಲೇಜಿಂದ ಹಿಡಿದು ಅವಾಗಿಂದ ಮಾಡ್ಕೊಂಡು ಇವಾಗಿನ ತನಕ ರೋಬೋಟ್ಸ್ಗಳ ತನಕ ಬಂದು ನಿಂತಿದ್ದೀವಿ ನಾವು ನಮ್ಮ ದೇಶದಲ್ಲಿ.
1: ರೋಬೋಟ್, ಡ್ರೋನ್ ಎಲ್ಲ ಬಂದಿದೆ,
0: ಡ್ರೋನ್ ಎಲ್ಲ ಬಂದಿದೆ ಆಯ್ತಾ. ಎಷ್ಟು ಜನ ಅಂದ್ರೆ
1: ತುಂಬಾ ಅವಶ್ಯಕರ
0: ಅವಶ್ಯಕರಾಗಿದೆ. ಹೇಗೆ
1: ಆಗಲೇ ಬೇಕಾಗಿತ್ತು, ಯಾಕಂದ್ರೆ ಅವಾಗ ಒಂದು ಮನೆಯಲ್ಲಿ ಒಂದು 20 ಜನ ಇರ್ತಿದ್ರು, ಒಂದು 10 ಜನ ಅಗ್ರಿಕಲ್ಚರ್ ಗದ್ದೆಯಲ್ಲಿ ಇರ್ತಿದ್ರು, ಇನ್ನೊಂದು 5-6 ಜನ ಮನೆಯಲ್ಲಿ ಅದನ್ನು ಒಟ್ಟುಗೂಡಿಸ್ತಿದ್ರು. ಹಾಗಾಗಿ ಅವ್ರ ಮನೆ ಕೃಷಿ ಒಂದು ಚಟುವಟಿಕೆ ಎಲ್ಲ ಮುಗಿದು ಹೋಗ್ತಿದ್ವು. ಆದ್ರೆ ಈಗ ಒಬ್ರು ಇಬ್ರು ಮನೆಯಲ್ಲಿ ಇರ್ತಾರೆ, ಅದು ಒಂದು ಒಂದು ವಾರದಲ್ಲಿ 2 ದಿನ ಮಾತ್ರ ಮನೆಯಲ್ಲಿ ಇರ್ತಾರೆ, ಇನ್ನು ಉಳಿದ 5 ದಿನ ಅಲ್ಲಿ ಇರಕ್ಕಾಗಲ್ಲ. ಹಾಗಾಗಿ ಹೇಗಾದ್ರು ಮತ್ತೆ ಕೃಷಿ ಮಾಡ್ಲೇಬೇಕಲ್ಲ.
0: ಹೌದು, ಈಗ ಇಷ್ಟೊಂದು ಜನ ಬೆಂಗಳೂರು ರೈತರುಗಳನ್ನ ನೋಡ್ತಾ ಇದೀವಿ. ಬೆಂಗಳೂರು ರೈತರು ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಅವರೆಲ್ಲ ವೀಕೆಂಡ್ ಫಾರ್ಮರ್ಸ್ ಆಗ್ಬಿಟ್ಟಿದ್ದಾರೆ. ಸೋಮವಾರದಿಂದ ಶುಕ್ರವಾರ ತನಕ ಬೆಂಗಳೂರಲ್ಲಿ ದುಡ್ದು ಶನಿವಾರ ಭಾನುವಾರ ತಮ್ಮ ತೋಟಕ್ಕೆ ಹೋಗಿ ಕೆಲಸ ಮಾಡ್ಬೇಕು ಅನ್ನೋ ಆಸೆ. ಆವಾಗ ನಮ್ಗೆ ಈ ಯಂತ್ರೋಪಕರಣಗಳು ಈಗಿನ ಆವಿಷ್ಕಾರಗಳು ಹೆಲ್ಪ್ ಆಗುತ್ತೆ. ಎಲ್ಲ ಮೊಬೈಲಲ್ಲೇ ಬಂದಿದೆ. ಒಂದು ಡ್ರಿಪ್ ಇರಿಗೇಷನ್ ಅದಕ್ಕೂ ಕಂಟ್ರೋಲ್ ನಾವು ಮನೇಲೇ ಇಟ್ಟು ನಮ್ಮ ಮೊಬೈಲ್ಗಳಲ್ಲಿ ನಾವು ಇಲ್ಲೇನೆ ಹಾಕ್ಬೋದು. ಸೊ ಹೇಗೆ ಇದು ಬೆಳವಣಿಗೆ ಆಗಿದೆ. ಸೊ ಈಗ ಡ್ರಿಪ್ ಇರಿಗೇಷನ್ ನೀವು ಹೇಗೆ ಹೇಳಿದ್ರೆ ಡ್ರೋನ್ ಆಯ್ತಾ, ಸ್ಪ್ರೇಯಿಂಗ್ ಆಫ್ ಫರ್ಟಿಲೈಸರ್ಸ್ ಅಂತೀವಲ್ವ, ಅದು ಡ್ರೋನ್ ಮುಖಾಂತರನೇ ಈಗಿಂದಲ್ಲಿ ಆಗ್ತಾರೆ. ಸೊ ಅದು ಆ ಗ್ಯಾಲರಿಲಿ ನೋಡ್ತೀವಿ. ಸೊ ಹೀಗೆ ಹಲವಾರು
1: ಕೂಡ ನೀವು ಅಲ್ಲಿ ತೋರಿಸಿದ್ದೀವಿ.
0: ಚಿತ್ರಣಗಳಿರುತ್ತೆ, ವಿಡಿಯೋ ಇರುತ್ತೆ ನಮ್ಮಲ್ಲಿ ಆಯ್ತಾ. ವಿಡಿಯೋ
1: ಪೂರಕವಾದ ಮಾಹಿತಿ ಕೂಡ ನೀವು
0: ಖಂಡಿತ ಖಂಡಿತ ನಮ್ಮಲ್ಲಿ
1: ತಾವು ಹೇಳಿದ್ರಲ್ಲಿ ಏನು ಈಗ ನೀರು ಪೂರೈಸದಿರ್ಬೋದು ನಿಮ್ಮ ಹೊಲದಲ್ಲಿ, ನೀವು ಇಲ್ಲಿ ಕುಂತಲ್ಲೇ ಮೊಬೈಲ್ ಅಲ್ಲಿ ಸೆಟ್ ಮಾಡ್ಕೊಳ್ಬಹುದು. ಇದು ಕೂಡ ಬಹಳ ರೈತರಿಗೆ ಬೇಕಾಗಿದೆ. ಕೆಲವು ರೈತರು ಮಾತ್ರ ಇದ ಮಾಹಿತಿ ಪಡ್ಕೊಂಡಾರೆ, ಇನ್ನೂ 90% ರೈತರಿಗೆ ಇದು ಗೊತ್ತಿಲ್ಲ. ಇನ್ನು ಮುಂದೆ ಈಗ ತಾವೇನು ಹೀಗೆ ಹೇಳ್ತಿದ್ದೀರಲ್ಲ, ಇನ್ ಮುಂದೆ ಅವರು ಇಂಥ ಕಡೆನೂ ಭೇಟಿ ಕೊಟ್ಟು ಇಂಥದ್ದು ಒಂದು ಮಾಹಿತಿ ಇದೆಯಲ್ಲ ಅನ್ನೋದು ಅವ್ರಿಗೆ ಈ ಕಲ್ಪನೆ ಬರುತ್ತೆ.
0: ಕಲ್ಪನೆ ಯಾಕೆಂದ್ರೆ ಈಗ ರೈತರು ಅಂದ್ರೆ ಅವ್ರ ಅಪ್ಪ ಅಮ್ಮಂದಿರು ಮಾಡ್ಕೊಂಡು ಬಂದಿದ್ರೆ ಕೆಲವ್ರಿಗೆ ರೈತರು ಹೊಲದ ಬಗ್ಗೆ ಎಲ್ಲ ಪರಿಚಯ ಇರುತ್ತೆ. ಈಗ ನಾನು ಹೊಸದಾಗಿ ಶುರು ಮಾಡಬೇಕು ಅನ್ನೋಂಗೆ ಏನು ಗೊತ್ತಿರುತ್ತೆ ಕೃಷಿ ಬಗ್ಗೆ, ಆ ಕೃಷಿ ಬಗ್ಗೆ ತಿಳುವಳಿಕೆ ಅರಿವು ಮೂಡಕ್ಕೋಸ್ಕರನೇ ಈ ವಸ್ತು ಸಂಗ್ರಹಾಲಯನ ನಾವು ಮಾಡಿರೋದು. 2023 ನಾವು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳು ಅಂತ ವರ್ಷ ಅಂತ ಮಾಡಿ ಮೇಳ ಅಂತ ಮಾಡಿದ್ವಿ, ತಮಗೆಲ್ಲ ಗೊತ್ತಿದೆ. ಸೊ ಸಿರಿಧಾನ್ಯಗಳಿಗೆ ಎಷ್ಟು ಪ್ರಾಮುಖ್ಯತೆ ಬಂದ್ಬಿಟ್ಟಿದೆ ಅಂದ್ರೆ ಎಲ್ಲರ ಮನೇಲಿ ಒಂದಲ್ಲ ಎರಡಲ್ಲ ಸಿರಿಧಾನ್ಯ ಪದಾರ್ಥಗಳನ್ನ ಯೂಸ್ ಮಾಡ್ತಿದ್ದಾರೆ. ಅದು ಒಂದು ಆರೋಗ್ಯ ದೃಷ್ಟಿಯಿಂದ, ಒಂದು ನಮ್ಮ ಸಾಂಪ್ರದಾಯಿಕ ಅಡುಗೆಗಳನ್ನ ನಾವು ಮಾಡ್ತಾ ಇದೀವಿ ಆಯ್ತಾ. ಸೊ ಇವನ್ನೆಲ್ಲ ಮರ್ತಿರಕ್ಕೋಸ್ಕರ, ಈ ಸಿರಿಧಾನ್ಯಗಳ ಪರಿಚಯ ಮಾಡೋಕ್ಕೋಸ್ಕರ 2023 ಸಿರಿಧಾನ್ಯಗಳ ಗ್ಯಾಲರಿ ಅಂತಾನೆ ನಾವು ಒಂದು ನಮ್ಮ ವಸ್ತು ಸಂಗ್ರಹಾಲಯದಲ್ಲಿ ಮಾಡಿದೀವಿ. ಇಲ್ಲಿ ಏನು ಮಿಲಿಟ್ಸ್ ಗ್ಯಾಲರಿ ಅಂದ್ರೆ ಸಿರಿಧಾನ್ಯಗಳ ಪರಿಚಯ, ಯಾವ್ಯಾವ ಸಿರಿಧಾನ್ಯಗಳಿದೆ ನಮ್ಮಲ್ಲಿ, ಓಕೆ, ಆ ಸಿರಿಧಾನ್ಯ ಇತಿಹಾಸ ಹೇಗುಡ್ತು, ಅದ್ರ ಪರಿಚಯ ಏನು, ಸಿರಿಧಾನ್ಯ ನವಣೆ ಸಜ್ಜೆ ಸಾಮೆ ಬರಗು ಹಿಂಗ ಮಕ್ಕಳುಗಳಿಗೆ ಗೊತ್ತಿಲ್ಲ, ಅದು ಅದನ್ನ ಪರಿಚಯ ನಾವು ಈ ನಮ್ಮ ಗ್ಯಾಲರಿಯಲ್ಲಿ ಮಾಡಿಕೊಟ್ಟಿದ್ವಿ. ನಂತರ ಅದರ ಬೇಸಾಯ ಪದ್ಧತಿಗಳು ಯಾವ್ಯಾವ ಅದಕ್ಕೆ ಯಾವ್ಯಾವ ಪದ್ಧತಿಗಳನ್ನ ಮಾಡಬೇಕು, ಮತ್ತೆ ಈಗ ಅದಕ್ಕೆ ತಳಿಗಳು ಯಾವುದು, ಸೂಕ್ತವಾದ ತಳಿಗಳು, ಸುಧಾರಿತ ತಳಿಗಳು ಯಾವ್ದಾದಿದೆ. ತದನಂತರ ಕೃಷಿ ವಿಶ್ವ ಬೆಂಗಳೂರು ಅಭಿವೃದ್ಧಿಪಡಿಸಿರುವ ಸಿರಿಧಾನ್ಯಗಳ ರಿಲೇಟೆಡ್ ಸಂಶೋಧನೆಗಳು ಏನೇನಿದೆ ಅದನ್ನು ಕೂಡ ನಮ್ಮ ಗ್ಯಾಲರಿ ನಾವು ಪರಿಚಯ ಮಾಡಿದ್ದೀವಿ. ಮತ್ತೆ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಅಲ್ವಾ, ಈಗಿನ ಕಾಲದ ಮಕ್ಕಳಿಗೆ ನೀವು ಹಂಗೆ ಡೈರೆಕ್ಟಾಗಿ ಕೊಟ್ಟಿರ್ತೀನಲ್ಲ, ಅದನ್ನೇ ನೀವು ಒಂದು ಚಾಕ್ಲೇಟ್ ರೂಪದಲ್ಲಿ ಒಂದು ಸಿಹಿ ಪದಾರ್ಥವಾಗಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಡ್ತಾರೆ. ಸೊ ಸಿರಿಧಾನ್ಯಗಳಲ್ಲಿ ಆಯ್ತಾ ಹಲವಾರು ಸಿರಿಧಾನ್ಯಗಳು, ಈಗ ಅಂಬಳಿ ಪಾಯಸ ಮಾಡೋದು ಆಯ್ತಾ, ಸಾಮೆ ಪಾಯಸ, ಈ ಥರದ ಎಷ್ಟೊಂದು ಅಂದರೆ ಮಕ್ಕಳಿಗೆ ಆ ಥರ ಪರಿಚಯ ಮಾಡಿಕೊಟ್ರೆ ಅದರಿಂದ ಮೌಲ್ಯವರ್ಧನ ಪದಾರ್ಥಗಳಿಗೆ ಹೆಚ್ಚು ಬೇಡಿಕೆ ಸಿಗತ್ತೆ ಅಂತ. ಮತ್ತು ತಿಂಡಿ ತಿನಿಸುಗಳು ಎಲ್ಲ ಕೂಡ. ಸೊ ಈ ಕುರಿತಾದ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಂತಹ ಒಂದು ಗ್ಯಾಲರಿನ ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ
1: ಕೂಡ ಅಲ್ಲಿ ಹೋದ್ರೆ ನೋಡ್ಕೋಬಹುದು.
0: ಖಂಡಿತ ಖಂಡಿತ ನೋಡ್ಬೋದು. ಅಂದ್ರೆ ಹೇಳ್ದಲ್ಲ ನಾನು, ಎಲ್ಲ ಗ್ಯಾಲರಿ ಒಂದೊಂದು ಗ್ಯಾಲರಿನೂ ಒಂದೊಂದು ರೀತಿಯ ಮಹತ್ವವಾದ ಪರಿಚಯವನ್ನು ನಿಮಗೆ ಮಾಡಿಕೊಡುತ್ತೆ.
1: ಇದೇ ರೀತಿ ಡಾಕ್ಟರ್ ಪ್ರಹ್ಲಾದ್ ಅವರೇ, ಈಗ ಹವಾಮಾನ ಬದಲಾವಣೆ ಆಗ್ತಾ ಇದೆ, ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಾಗೂ ಏನಾದರೂ ಆಕೃತಿಯಲ್ಲಿ ತೋರಿಸಿದ್ರ? ಯಾಕಂದ್ರೆ ಈಗ ನೋಡಿ, ಈಗ ಈಗಲೂ ಕೂಡ ಕರ್ನಾಟಕದಲ್ಲಿ ಕೆಲವು ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ, ಆದರೆ ಕೆಲವು ಕಡೆ ಏನು ಮಳೆನೇ ಇಲ್ಲ.
0: ಹೌದು,
1: ಬಿತ್ತನೆ ಕೂಡ 80% ಆಗಿಲ್ಲ.
0: ಖಂಡಿತ,
1: ಆದರೆ ಕೆಲವು ಕಡೆ ಸಿಕ್ಕಾಪಟ್ಟೆ ಮಳೆ, ಹೀಗೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಅದು ಮಲೆನಾಡಿನಲ್ಲಿ ಸಿಕ್ಕಾಪಟ್ಟೆ ಮಳೆ. ಕಾರಣ ಏನು? ಅಲ್ಲಿ 80%ಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಅರಣ್ಯ ಇದೆ, ಅದಕ್ಕಾಗಿ ಮಳೆ ಹುಡ್ಕೊಂಡು ಹೋಗ್ತಾ ಇದೆ ಅಲ್ಲಿ.
0: ನೀವೇನಂದ್ರೆ ಕ್ಲೈಮೇಟ್
1: ಏನಂದ್ರೆ ಇದು ಹವಾಮಾನ ಬದಲಾವಣೆಯಿಂದ ಇದು ಹಿಂಗಾಗ್ತಾ ಇದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಸಸ್ಯ ಬೆಳೆಸೋದು ಕೂಡ ಇನ್ನೂ ಜಾಸ್ತಿ ಪ್ರಾಮುಖ್ಯತೆ ಬರ್ತದೆ.
0: ಖಂಡಿತ ಖಂಡಿತ. ಈಗ ಏನಂದ್ರೆ ನೀವು ಕ್ಲೈಮೇಟ್ ಚೇಂಜ್ ಅಂದ್ರೆ, ಈಗ ತುಂಬಾ ಮಳೆ, ಎಕ್ಸಾಂಪಲ್ ಬೆಂಗಳೂರು ಸುತ್ತಮುತ್ತ ತಗೊಳ್ಳಿ, ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ನಮ್ಮ ಸೌತ್ ಬೆಂಗಳೂರು ತಗೊಂಡ್ರೆ ಮಳೆ ತುಂಬಾ ಕಮ್ಮಿ ಇದೆ. ಈಗ ರಾಗಿ ಯಾವ ತಳಿನ ಯೂಸ್ ಮಾಡ್ಬೇಕು, ಈಗ 4 ತಿಂಗಳಿಗೆ ಬರೋದಕ್ಕಿಂತ 3 ತಿಂಗಳು ಅಲ್ಪಾವಧಿ ತಳಿ ಯಾವ್ದಿದೆ ಇದು ರೈತರಿಗೆ ಗೊತ್ತಿರಲ್ಲ. ಈಗ ಹೊಸ ವೆರೈಟಿ ಅದೋ ಬಂದಿದೆ, KMR ಅದೋ ಒಂದು ಸೀರೀಸ್ ಬಂದಿದೆ, ಆ ವೆರೈಟಿ ನಾನು ಹಾಕಿದ್ರೆ ಏನಾಗುತ್ತೆ, ನನ್ನ ಫಲಿತಾಂಶ ಏನೋ ಅನ್ನೋದ್ರ

0: ರೈತರಿಗೆ ಕ್ಲೈಮೇಟ್ ಚೇಂಜ್ ಬಗ್ಗೆ ಯಾವ ತಳಿಗಳನ್ನ ಯಾವಾಗ ಬೆಳಿಬೇಕು ಅನ್ನೋದು ನಮ್ಮ ರೈತರಿಗೆ ಇರತ್ತೀಗ ಹೊಸ ತಳಿಗಳು ಬಂದಿರತ್ತೆ. ನಾನು ನಿಮ್ಗೆ ಹೇಳ್ತಿದ್ದೆ ಉದಾಹರಣೆಗೆ ನಮ್ಮ ಸೌತ್ ಬೆಂಗಳೂರು ಅಥವಾ ಸುತ್ತಮುತ್ತಗಳಲ್ಲಿ ರಾಗಿಗಳು ಬಿತ್ತನೆ ಮಾಡೋದ್ರಿಂದ ಯಾವ ರಾಗಿಗಳನ್ನ ತಗೋಬೇಕು, ಯಾವ ಕಾಲಕ್ಕೆ ಯಾವುದು. ಈಗ ಮಳೆ ತಡವಾಗಿ ಬರ್ತಾ ಇದೆ, ಇವಾಗ ನಮಗೆ ಮುಂಗಾರು ಹಿನ್ನಡೆ ಆಗಿದೆ ನಮಗೆ, ಅದರಿಂದ ಏನನ್ನು ನಾವು ಬೆಳಿಬೇಕು, ಯಾವ ತಳಿಗಳನ್ನ ಬೆಳಿಬೇಕು ಅನ್ನೋದು ಮಾಹಿತಿನೂ ಸಹ ನಮ್ಮ ಈ ಗ್ಯಾಲರಿಗಳಲ್ಲಿ ನಮ್ಮಲ್ಲಿ ಸಿಗುತ್ತೆ, ವಸ್ತು ಸಂಗ್ರಹಾಲಯದಲ್ಲಿ. ಸೊ ಎಲ್ಲಾನು ಈಗ ಭತ್ತದ್ದ, ರಾಗಿದ, ಮತ್ತೊಂದ, ಸೊ ಯಾವ್ಯಾವ ತಳಿಗಳು ನಮ್ಮಲ್ಲಿ ಅಭಿವೃದ್ಧಿ ಆಗಿದೆ, ಎಷ್ಟು ಸಂಖ್ಯೆಯಲ್ಲಿ ನಾವು ಎಷ್ಟು ಪರಿಮಾಣ ಎಷ್ಟು ಹಾಕಬೇಕು, ನಾವು ಅದಕ್ಕೆ ಫರ್ಟಿಲೈಸರ್ಸ್ ಡೋಸ್ ಏನು, ಅದಕ್ಕೆ ಎಷ್ಟು ಇಳುವರಿ ಬರುತ್ತೆ, ಎಲ್ಲ ಮಾಹಿತಿನೂ ಕೂಡ ಈ ವಸ್ತು ಸಂಗ್ರಹಾಲಯದಲ್ಲಿ ಇದೆ ಸರ್.
1: ಅಂದ್ರೆ ಅದೇ ತರ ತಮ್ಮ ವಿಶ್ವವಿದ್ಯಾಲಯ ಪ್ರತಿ ವರ್ಷ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇದೆ, ಅದನ್ನು ಕೂಡ ತಾವು ಅಲ್ಲಿ ಜನರಿಗೆ ನೋಡ್ಲಿಕ್ಕಾಗಿ ಇಟ್ಟಿರ್ತೀವಿ.
0: ಹೌದು ಹೌದು. ಏನಂದ್ರೆ ಮೇನು ಈಗ ಬೀಜಗಳೇ ನೋಡಿರಲ್ಲ ಸಹಿತ, ಗ್ರೇನ್ ಸ್ಟೋರೇಜ್ ಅಂತ ಧಾನ್ಯಗಳ ಶೇಖರಣೆ ಮಾಡ್ತೀವಿ ನಾವು, ಈ ಧಾನ್ಯಗಳು, ಸೊ ಈ ತರ ಧಾನ್ಯಗಳನ್ನ ನಾವು ಪರಿಚಯಕ್ಕೆ ಇಡ್ತೀವಿ. ಹಾಗೆ ನಾನು ನಿಮ್ಗೆ ಹೇಳ್ದಂಗೆ ಮೀನು ಕೃಷಿ ಬಗ್ಗೆನೂ ಇಟ್ಟಿದ್ದೀವಿ, ಮೀನು ಕೃಷಿ ಬಗ್ಗೆ, ಪಶುಪಾಲನೆ ಬಗ್ಗೆ, ಕೃಷಿ ಮಾರಾಟ, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಸಿಸ್ಟಮ್ ಹೇಗಿದೆ, ಸೊ ಡೈರೆಕ್ಟ್ ಮಾರ್ಕೆಟಿಂಗ್ ಅಂತೀವಿ, ಇನ್ನೊಂದು ಇಂಡೈರೆಕ್ಟ್ ಮಾರ್ಕೆಟಿಂಗ್, ಹಲವಾರು ವಿಧಗಳಿದೆ ನಮ್ಮ ಮಾರ್ಕೆಟಿಂಗ್ ಅಲ್ಲಿ. ಸೊ ಯಾವ ತರ ಮಾರ್ಕೆಟಿಂಗ್ ಮಾಡಿದ್ರೆ ಒಬ್ಬ ರೈತನಿಗೆ ಲಾಭದಾಯಕ ಆಗುತ್ತೆ. ನಾ ಹೇಳ್ದಂಗೆ ನಮ್ಮ ಕೃಷಿ ವಿಶ್ವ ಬೆಂಗಳೂರು ಪ್ರತಿ 4ನೇ ಶನಿವಾರ ಸಂತೆನ ಮಾಡುತ್ತೆ. ಅಂದ್ರೆ ವಿಶ್ವವಿದ್ಯಾನಿಲಯವು ಕೂಡ ಒಂದು ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಕಂಡಕ್ಟ್ ಮಾಡ್ಕೊಡ್ತಾ ಇದೆ ರೈತರಿಗೆ, ತಮ್ಮ ಬೆಳೆಗಳನ್ನ ಬಂದು ಅಲ್ಲಿ ಪರಿಚಯ ಮಾಡಿ. ಸೊ ವೈವಿಧ್ಯಮಯ ಹಳ್ಳಿಗಳಿಂದ ಬಂದಂತಹ ರೈತರು ಕೂಡ ಆಗಿ ಅಥವಾ ಈಗಿನ ಕಾಲದ ಮಕ್ಕಳು ಸಹ ಯಾರೇ ಆದರೂ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ಮಾಡಿ ವಸ್ತು ಸಂಗ್ರಹಣೆಯನ್ನು ನೋಡಿದ್ರೆ ಅವ್ರಿಗೆ ಒಂದು ಅರಿವು ಮೂಡಿಸೋದೊಂದು ಮೇನ್ ಉದ್ದೇಶ ನಮ್ಮ ಮ್ಯೂಸಿಯಂದು. ಸೊ ಆದ್ರಿಂದ ಈ ಮ್ಯೂಸಿಯಂಗಳನ್ನೆಲ್ಲ ಪರಿಚಯ ಮಾಡೋದ್ರಿಂದ ಈಗಿನ ಮಕ್ಕಳಿಗೆ ಕೃಷಿ ಮೇಲೆ ಆಸಕ್ತಿ ಬರುತ್ತೆ ಅಲ್ವಾ, ನಾನು ಕೃಷಿ ಮಾಡ್ಬೋದಲ್ಲ.
1: ಕಾನ್ಸೆಪ್ಟ್ ಈಗ ಒಂದು ಈ ತರ ಒಂದು ಸಂಗ್ರಹಾಲಯ ಮಾಡ್ಲಿಕ್ಕೆ ಈ ಮುಖ್ಯ ಕಾರಣ ಏನು?
0: ಅರಿವು ಮೂಡಿಸಕ್ ಒಂದು ಅವೇರ್ನೆಸ್ ಅಂತ ಏನ್ ಹೇಳ್ತೀವಿ, ಒಂದು
1: ನೀವೇ ಶುರು ಮಾಡಿದ್ದೆ ಅಥವಾ ವಿಶ್ವವಿದ್ಯಾಲಯ?
0: ವಿಶ್ವವಿದ್ಯಾಲಯ ಕುಲಪತಿಗಳ ಯೋಚನೆಯಿಂದ ಎಷ್ಟೊಂದು ಮ್ಯೂಸಿಯಂಸ್ ಗಳಿದೆ, ನಾವು ಬೇರೆ ಬೇರೆ ಸೈನ್ಸ್ ಮ್ಯೂಸಿಯಂ ಗಳನ್ನೆಲ್ಲ ಕೇಳಿರ್ತೀವಿ. ಕೃಷಿಗೆ ಸಂಬಂಧಪಟ್ಟ ಮ್ಯೂಸಿಯಂ, ಯಾರು ನಮ್ಮ ಯೂನಿವರ್ಸಿಟಿಗೆ ಬಂದ್ರೆ ರೈತರು ಮಕ್ಕಳು, ನಿಮ್ ಕೃಷಿ ಬಗ್ಗೆ ಏನಾದ್ರು ಒಂಚೂರು ಮಾಹಿತಿ ತಿಳಿಸ್ಕೊಡಿ ಅಂದ್ರೆ ನಮ್ದು ಬೃಹತ್ ಆದ ಕ್ಯಾಂಪಸ್, ಎಲ್ಲಾ ಕಡೆ ಕರ್ಕೊಂಡು ಹೋಗಿ ತೋರ್ಸಕ್ ಆಗಲ್ಲ, ಅಥವಾ ಎಲ್ಲಾ ವಸ್ತು ಅದೇ ಒಂದೇ ಒಂದು ಜಾಗದಲ್ಲಿ ನಿಮ್ಗೆ ಎಲ್ಲಾದ್ರ ಬಗ್ಗೆ ಕೃಷಿ ಮತ್ತು ಅದರ ಅಲೈನ್ಡ್ ಆಕ್ಟಿವಿಟೀಸ್, ಅರಣ್ಯ ಕೃಷಿ ಆಗಿರ್ಬೋದು, ಮೀನು ಕೃಷಿ ಆಗಿರ್ಬೋದು, ರೇಷ್ಮೆ ಬಗ್ಗೆ ಹೇಳಿದೆ ನಿಮಗೆ. ಸೊ ಎಲ್ಲದ್ರ ಬಗ್ಗೆ ನಾವು ಮಕ್ಕಳುಗಳಿಗೆ ಒಂದು ಜ್ಞಾನದ ಅರಿವು ಮೂಡೋಕ್ಕೋಸ್ಕರ ಈ ವಸ್ತು ಸಂಗ್ರಹಾಲಯ ಮಾಡಿರೋದು. ಎಲ್ಲಾನು ಒಂದೇ ಕಡೆ ಸಿಗಲಿ, ಬಂದವ್ರಿಗೆ ಈಸಿಯಾಗಿ ಆಗಲಿ, ಎಲ್ಲ ನೋಡಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಸ್ತು ಸಂಗ್ರಹಾಲಯನ ನಾವು ಮಾಡಿಕೊಟ್ಟಿದ್ದೀವಿ ವಿಶ್ವವಿದ್ಯಾಲಯದ ವತಿಯಿಂದ.
1: ಅಂದರೆ ಈಗ ವಸ್ತು ಸಂಗ್ರಹಾಲಯದ ಮೂಲಕ ಇನ್ನೂ ಒಂದು ಏನೋ ತಾವು ಯೋಚನೆ ಮಾಡಲಿಕ್ಕೆ ಅವಕಾಶ ಇದೆ.
0: ಖಂಡಿತ. ಏನಂದ್ರೆ
1: ಕೃಷಿ ಅಂದ ತಕ್ಷಣ ತಾವು ನಾಳೆ ಇದನ್ನ ದೊಡ್ಡ ಉದ್ಯಮವಾಗೂ ಬೆಳೆಸ್ಕೋಬಹುದು. ಹೌದಲ್ಲ?
0: ಹೌದು. ಈಗಿನ ಸಾಫ್ಟ್ವೇರ್ ಅವ್ರ ಎಲ್ಲರೂ ಅದನ್ನೇ ಆಗ್ಬಿಟ್ಟಿದ್ದಾರೆ. ಏನಾದ್ರು ಕೃಷಿ ಮಾಡ್ಬೇಕು, ನಾವೇ ಬೆಳೆದು ನಾವೇ ತಿನ್ಬೇಕು.
1: ಹೌದು
0: ಅಲ್ಲ, ಎಲ್ಲಾರ ಮನೇಲೂ ಏನೋ ಒಂದ್ ಟೊಮೆಟೊ ಗಿಡ ಹಾಕಣ, ಒಂದ್ ಕರ್ಬೇವಿನ ಗಿಡ ಹಾಕಣ ಅಂತ.
1: ಏನಕ್ಕೆ
0: ಕಷ್ಟ ಏನಿಲ್ಲ, ಸಣ್ಣ ಪುಟ್ಟ ಪ್ರಮಾಣಗಳಲ್ಲೇ
1: ಅದು ನಿಮ್ಮ ಹಿರಿಯರಿಗೆ ಗೊತ್ತಿರುತ್ತದು, ನೀವು ಬೆಳೆಸ್ಕೊ ಬಂದಿಲ್ಲ.
0: ಹೌದು ಹೌದು.
1: ನಿಮ್ಗೆ ಇಲ್ಲಿ ಇರಕ್ಕಾಗಿ ಆ ಅವಕಾಶ ಸಿಕ್ಕಿಲ್ಲ, ಅದು ನೀವು ಊರಿಗೆ ಹೋದ್ರೆ ಅವಕಾಶ ಇತ್ತು.
0: ಮತ್ತೆ ಈಗಿನ ಬ್ಯುಸಿ ಲೈಫಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ಕೊಡೋದು ಕಷ್ಟ ಆಗಿದೆ. ಕೃಷಿ ಹೇಗಿದೆ, ಒಂದು ಟೊಮೆಟೊ ಬೆಳೆ ಹೇಗೆ ಬೆಳೆಯುತ್ತೆ, ಭೂಮಿ ಕೆಳಗಡೆ ಬೆಳೆಯುತ್ತೆ, ಭೂಮಿ ಮೇಲೆ ಬೆಳೆಯುತ್ತೆ ಅನ್ನೋದೇ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ.
1: ಡಾಕ್ಟರ್ ಪ್ರಹ್ಲಾದ್ ಅವರೇ, ಈಗ ತಾವು ಹೇಳಿದ್ರಿ ತಮಗೆ ಕೃಷಿ ವಸ್ತು ಸಂಗ್ರಹಾಲಯ ತಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲಿ ಮಾಡಿರಿ, ಅದನ್ನು ಬಂದವರಿಗೆ ತೋರಿಸ್ಲಿಕ್ಕಾಗಿರೋದು, ಯಾರು ಕೂಡ ಹೋಗಿ ನೋಡ್ಕೊಬರ್ಬೋದು. ಈಗ ಅಲ್ಲಿನ ತಾವು ಏನು ವಸ್ತು ಏರ್ಪಾಟ್ ಮಾಡಿರಲ್ಲ ಅದನ್ನು ನೋಡ್ಕೊ ಬಂದು ತಮ್ಮದೇ ಒಂದು ಟೆರೆಸ್ ಗಾರ್ಡನ್ ಮಾಡ್ಕೊಳ್ಳಿ.
0: ಖಂಡಿತ ಖಂಡಿತ. ನಮ್ಮಲ್ಲಿ
1: ಯಾಕೆ ಮಾಡ್ಕೋಬಾರ್ದು?
0: ತರಬೇತಿ ಶುಲ್ಕವಾದ
1: 20-40 ಜಾಗದಲ್ಲಿ ನಿಮ್ಗೆ ಏನಿಲ್ಲ ಅಂದ್ರೂ ಸಖತ್ ನಿಮ್ಮ ಆದಾಯನೂ ಬರುತ್ತೆ, ನಿಮ್ ತರಕಾರಿಯಿಂದ ಸಿಗುತ್ತೆ.
0: ಖಂಡಿತ. ಈಗ ನಾವೇನ್ ಹೇಳ್ತೇವೆ ವಸ್ತು ಸಂಗ್ರಹಾಲಯ, ಅದ್ ಪಕ್ಕದಲ್ಲೇ ನಮ್ಮ ನರ್ಸರಿ ಇದೆ. ಸೊ ಹಲವಾರು ಸಸಿಗಳನ್ನ ನೀವು ಅಲ್ಲಿ ಪರ್ಚೇನು ಮಾಡ್ಕೋಬಹುದು, ಒಂದು ಖರೀದಿನೂ ಮಾಡ್ಬೋದು. ಅದೇ ಮ್ಯೂಸಿಯಂಗೆ ಹೋಗಿ ನೋಡಿದಾಗ ಓಕೆ, ನಾನು ಇಂಥ ಗಿಡಗಳನ್ನ ಸಸಿಗಳನ್ನ ನನ್ನ ಮನೆಯಲ್ಲಿ ಬೆಳಿಬಹುದು ಅನ್ನೋದೊಂದು ಅರಿವು ಮೂಡುತ್ತೆ. ಅಯ್ಯೋ ಈ ತರ ಹಣ್ಣು, ಈ ತರ ಹೂವು, ಅಯ್ಯೋ ನಾನು ಯಾಕೆ ಅಲ್ಲಿಂದ ಹೋಗಿ ತರಬೇಕು, ನನ್ನ ಮನೇಲೇ ಬೆಳೆದು ಆ ಹೂಗಳನ್ನ ನಾನು ದೇವರಿಗೆ ಇಡ್ಬೋದಲ್ಲ ಅನ್ನೋ ಒಂದು ಪರಿಕಲ್ಪನೆ ಈಗಿನ ಜನರೇಷನ್ ಮಕ್ಕಳಿಗೆ ಬಂದಲ್ಲಿ ಅವಾಗ ಅಲ್ಲೇನೆ ಕೂಡ ನಮ್ಮಲ್ಲೇ ನರ್ಸರಿ ಅಂತಿದೆ, ಆ ನರ್ಸರಿಯಲ್ಲೇ ಕೂಡ ಆ ಸಸಿಗಳನ್ನ ಖರೀದಿಸಿ ಅವರು ಮನೆಗೆ ತಗೊಂಡು ಹೋಗ್ತಾರೆ.
1: ಹೇಳ್ತೀನಿ ಡಾಕ್ಟರ್ ಪ್ರಹ್ಲಾದ್ ಅವರೇ, ಪ್ರತಿಯೊಂದು ಮನೆಯೂ ಕೂಡ ನೀವು ಟೆರೇಸ್ ಗಾರ್ಡನ್ ಒಂದಲ್ಲ ಒಂದಿನ ಹಾಗೇ ಆಗುತ್ತೆ.
0: ಖಂಡಿತ.
1: ಕಾರಣ ಯಾಕಂದ್ರೆ ಅದು ಅವನಿಗೆ ಎಲ್ಲಾ ತರದಿಂದಲ್ಲಿ ಪ್ರೇರಣೆ ನೀಡುತ್ತೆ. ಅವನಿಗೆ ಅವನ ದಿನದಲ್ಲಿ ಅವನು ಅತಿ ಮಹತ್ವವಾದ ಸಮಯವನ್ನ ಅಲ್ಲಿ ಗಿಡಗಳ ಜೊತೆಗೆ ಕಳಿಬಹುದು, ಮಣ್ಣನ್ನು ಮುಟ್ಟಬಹುದು. ಆಮೇಲೆ ನೀವು ಹೇಳ್ತಾರೆ ಏನು, ಒಂದಿಷ್ಟು ಹಣ್ಣುಗಳನ್ನು ಬೆಳಿಬಹುದು, ಬೇಕಾದ ಹೂವನ್ನು ಬೆಳಿಬಹುದು, ಸುಗಂಧ ಪುಷ್ಪಗಳನ್ನು ಬೆಳಿಬಹುದು, ಮತ್ತೆ ನೀವು ಏನು ನೀವು ದಿನನಿತ್ಯ ತರಕಾರಿ
0: ಹೌದು ಖಂಡಿತ
1: ಹಣ್ಣಿನ ಮರಗಳನ್ನ ಬೆಳಿಬಹುದು. ನಿಮ್ ಮೇಲೆ ಇಲ್ಲಪ್ಪ ನಮ್ದು ಒಂದು 100 ಆಳೆ ಎತ್ತರ ಇದೆ ಅಲ್ಲಿನೂ ಬೆಳಿಬಹುದು.
0: ಈ ದೃಷ್ಟಿಕೋನ ಇಟ್ಕೊಂಡು ನಮ್ಮ
1: ಗೋಡೆಯಲ್ಲೂ ಕೂಡ ನೀವು ಹಾರಿಜೆಂಟಲ್ ಗಾರ್ಡನ್ ಬೆಳಿಬಹುದು.
0: ಈ ಉದ್ದೇಶ ಇಟ್ಕೊಂಡು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಅಂತಿದೆ, ನಮ್ಮ ಎಟಿಕ್ ಸಂಸ್ಥೆ ಅಂತಿದೆ ನಮ್ಮಲ್ಲಿ. ಅಲ್ಲಿ ನಾವು ಅರ್ಬನ್ ಟ್ರೈನಿಂಗ್, ಅರ್ಬನ್ ಪೀಪಲ್ಗೋಸ್ಕರ ತೋಟಗಾರಿಕೆ ರಿಲೇಟೆಡ್ ಅವ್ರಿಗೆ ನಾವು ಟ್ರೈನಿಂಗ್ ಕೊಡ್ತೇವೆ. ಅರ್ಬನ್ ಹಾರ್ಟಿಕಲ್ಚರ್ ನಗರ ತೋಟಗಾರಿಕೆ ಅಂತ ಹೇಳ್ತೀವಿ. 2 ದಿನದ ತರಬೇತಿ ಕಾರ್ಯಕ್ರಮ. ಇಲ್ಲಿ ಯಾವ್ಯಾವ ತರ ನೀವು ಮನೇಲಿ ಬೆಳಿಬಹುದು, ನಮ್ಮಲ್ಲಿ ನಮ್ಮ ಸೈಂಟಿಸ್ಟ್ಗಳೇ ಅವ್ರಿಗೆ ವಿಜ್ಞಾನಿಗಳು ಮಾಹಿತಿ ಕೊಟ್ಟು ಈ ತರ ನೀವು ಬೆಳಿಬಹುದು, ಹೇಗೆ ಒಂದ್ ಪಾಟ್ ಮಿಕ್ಸ್ಚರ್ ಹೇಗೆ ಮಾಡ್ಬೇಕು, ಒಂದ್ ಸಣ್ಣ ನಿಮ್ ಮನೇಲಿ ವೇಸ್ಟ್ ಆಗಿರೋದನ್ನ ಹೇಗೆ ಯೂಸ್ ಮಾಡ್ಬೋದು.
1: ಪ್ರಹ್ಲಾದ್ ಅವ್ರೆ, ಈಗ 30-40 1200 ಸ್ಕ್ವೇರ್ ಫೀಟ್ ಜಾಗದಲ್ಲಿ ನೀವು ಏನೆಲ್ಲ ಬೆಳಿಬಹುದು ಅನ್ನಕ್ಕೆ 100 ಅವಕಾಶ ಇದೆ. ಸಿಕ್ಕಾಪಟ್ಟೆ ಜಾಗ ಐತೆ ಅದು.
0: ಹೌದು,
1: ನಿಮ್ಮ ಹತ್ರ ನಿರ್ವಹಣೆ ಮಾಡಕ್ ಆಗಲ್ಲ. ನಿಮ್ಗೆ ಕನಿಷ್ಠ ಒಂದು 15 ದಿನ ಬೇಕಾಗುತ್ತೆ ಎಲ್ಲ ಸಂಪೂರ್ಣ. ನೀವು 30-40 ಜಾಗದಲ್ಲಿ ಮಾಡ್ಬೇಕಂದ್ರೆ ಯಾವುದು ಜಾಗ ಇರಲ್ಲ. ಲೇಯರ್ ಮಾಡಿ ನೀವು ಮಾಡ್ಕೋಬಹುದು, ಏಣಿ ಹಾಕಿ ಮತ್ತೆ ಮೇಲೆ ಮಾಡ್ಕೋಬಹುದು, ಎಷ್ಟು ಅವಕಾಶ ಇದೆ.
0: ಖಂಡಿತ ಬಾಲ್ಕನಿ ಆಗಿರ್ಬೋದು ನಮ್ಮ, ಅಥವಾ ಹಿಂದೆ ನಮ್ಮ ಜಾಗಗಳಾಗಿರ್ಬೋದು, ಮನೆ ಮುಂದೆ ಆಗಿರ್ಬೋದು, ಸಣ್ಣ ಪುಟ್ಟ ಜಾಗಗಳಾಗಿರ್ಬೋದು, ಅವರಿಗೆ ಆಸಕ್ತಿ ಇದ್ದು ಸಮಯ ಇದ್ರೆ ಖಂಡಿತ ಇದನ್ನ ಆರಾಮಾಗಿ ಮಾಡ್ಬೋದು.
1: ತಾವು ಇಂಥ ವಸ್ತು ಸಂಗ್ರಹಾಲಯದಲ್ಲಿ ತಮ್ಗೆ ತಕ್ಕಷ್ಟು ಮಾಹಿತಿ ಕೂಡ ಕೊಡ್ತೀರಿ, ಮತ್ತೆ ಇಲ್ಲೇ ತರಬೇತಿ ಕೊಡ್ತೀರಪ್ಪ ಅಂತ ಕೂಡ ತಾವು ಸಲಹೆ ಕೊಡ್ತೀರಿ.
0: ಎಲ್ಲ ಅಕ್ಕಪಕ್ಕದಲ್ಲೇ
1: ಅಲ್ಲೇ ಸಿಗುತ್ತೆ.
0: ಹೌದು, ಆರಾಮಾಗಿ. ಆಮೇಲೆ ಯಾವ ಸಸಿ ಬೇಕು ಅಂದ್ರೆ ನರ್ಸರಿಗೆ ಬಂದು ಅಲ್ಲೇ ತಗೊಂಡು ಹೋಗ್ಬೋದು.
1: ಸಸಿನೂ ತಗೊಂಡು
0: ಬೀಜನು ತಗೊಂಡು ಹೋಗ್ಬೋದು.
1: ಯಾವುದು ಮತ್ತೆ ನೀವು ಎಲ್ಲ ಬೆಳೆ ಆದ್ಮೇಲೆ ನೀವು ಮತ್ತೆ ನಿಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲೇ
0: ಖಂಡಿತ
1: ರೈತ ಸಂತೆನು ಕೂಡ ಇರುತ್ತೆ, ಅಲ್ಲಿ ಕೂಡ ಮಾರಬಹುದು.
0: ಇದೊಂದು ಚೈನ್, ಒಂದು ಸೈಕಲ್ ಅಂತ ಹೇಳ್ತೀವಿ, ಒಂದು ಪ್ರೋಸೆಸ್ ಅಲ್ವಾ. ಏನು ಅರಿವಿ ಇಲ್ದೇ ಇರೋನ್ ಬಂದು ಕೃಷಿನ ಪ್ರಾರಂಭ ಮಾಡಿ ತನ್ನ ಹವ್ಯಾಸವಾಗಿಟ್ಕೊಂಡು ತಾನ್ ಬೆಳೆದಿದ್ ಪ್ರಾಡಕ್ಟ್ಸ್ ನ ತನ್ನ ಮನೆಯಲ್ಲಿ ತಾನು ಯೂಸ್ ಮಾಡಿ ಹಾಗೆ ಬೇರೆಯವ್ರಿಗೂ ಮಾರಾಟ ಮಾಡೋದು ಅಂದ್ರೆ
1: ತಾನು ಬೆಳಬಹುದು, ತಮ್ಮ ಮನೆ ಇಬ್ರು ಬೆಳಿಬಹುದು, ಅವ್ರ ಮಕ್ಕಳಿಗೂ ಕೂಡ ಇದನ್ನ ಕಲೆಯನ್ನು ಕಲ್ಸ್ಕೊಡ್ಬೋದು.
0: ಹೌದು,
1: ಇದೊಂದು ಕಲೆ ಅಲ್ಲ, ನಾಳೆ ನಿಮ್ಗೆ ಅದನ್ನೇ ಲೈಫ್ ಸೈಕಲ್ ಆಗ್ಬಹುದು. ಅದೇ
0: ನಮ್ ಭಾರತ ಹೇಳ್ತೀವಲ್ಲ, 60-70% ಶೇಕಡ ಕೃಷಿಗೆ ಸಂಬಂಧಪಟ್ಟಿದೆ, ಅಂದ್ರೆ ಕೃಷಿಗೆ ಅವಲಂಬಿತವಾಗಿದೆ.
1: ಕೂಡ 60% ಜನ ಕೃಷಿ ಮೇಲೆ ಅವಲಂಬಿತವಾಗಿದೆ. ಇದು ನಮ್ಮ ಹೆಮ್ಮೆ
0: ನಿಜವಾಗ್ಲು, ಯಾವ ಬೇರೆ ವರ್ಲ್ಡ್ ಅಲ್ಲಿ ಇಲ್ಲದೆ ನಮ್ಮ ಭಾರತದಲ್ಲಿ ಇದು ನಮ್ಮ ಹೆಮ್ಮೆ.
1: ನಾವು ಯಾವಾಗೂ ಉಪವಾಸ ಬೀಳೋ ಪರಿಸ್ಥಿತಿ ಇರಲ್ಲ. ನಮ್ಗೆ 60% ಜನ ನಾವು ಇನ್ನೂ ರೈತರಾಗಿದ್ದೇವೆ, ರೈತರ ಮಕ್ಕಳು ಇರ್ತೇವೆ, ಮತ್ತೆ ಮುಂದೂ ಕೂಡ ಆಗಿರ್ತೇವೆ. ಹಾಗಾಗಿ ನಾವು ಆಹಾರವನ್ನ ಬೇರೆಯವ್ರಿಗೆ ಕೊಡ್ತೇವೆ. ನಾವು ಬೇರೆಯವ್ರ ಆಹಾರ ನಾವು ಸ್ವಲ್ಪ ಮಟ್ಟಿಗೆ ಉಪಯೋಗಿಸ್ಕೋಬಹುದು, ಆದ್ರೆ ನಮ್ಮ ಆಹಾರ ಅವ್ರಿಗೆ ಜಾಸ್ತಿ ಅವಶ್ಯಕತೆ ಇದೆ, ಅವ್ರಿಗೂ ಕೊಡ್ತೇವೆ. ನಾವು
0: ಎಕ್ಸ್ಪೋರ್ಟ್ ಫೆಸಿಲಿಟೀಸ್ ನ ನಾವೇ ಖಂಡಿತವಾಗ್ಲೂ ಮಾಡಬಹುದು. ಅದರಿಂದ ಹಲವಾರು ರೀತಿ ಉಪಯೋಗಕ್ಕೆ ಆಗುವಂತ ಈ ವಸ್ತು ಸಂಗ್ರಹಾಲಯ ಮಕ್ಕಳಿಂದ ಹಿರಿಯರ ತನಕ, ಕೃಷಿಕರು ತನಕ ಎಲ್ಲರೂ ಬಂದು ನೋಡಬಹುದು.
1: ಇನ್ನೊಂದು ಡಾಕ್ಟರ್ ಪ್ರಹ್ಲಾದ್ ಅವರೇ, ಈಗ ತಮ್ಮ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ಹೆಂಗ್ ಕೊಡ್ಬೇಕು, ಅದಕ್ಕೇನು ಫೀಸ್ ಇರುತ್ತಾ, ಮತ್ತೆ ಯಾವ್ದಾದ್ರು ಟೈಮ್ ಇರುತ್ತಾ?
0: ಖಂಡಿತ
1: ಹೇಳಿ.
0: ಈಗ ಮಕ್ಕಳು ಬರಬೇಕು ನಮ್ಮಲ್ಲಿ, ಸ್ಕೂಲ್ ಮಕ್ಕಳು ಬರಬೇಕು ಅಂದ್ರೆ ತಳಾ ಒಂದು ಮಗುಗೆ 5 ರೂಪಾಯಿ ಅನ್ನಂಗೆ ನಾವು ಕಲೆಕ್ಟ್ ಮಾಡ್ತೀವಿ. ಸ್ಕೂಲ್ ಮಕ್ಳುಗಳು, ಆ ಮಕ್ಳುಗಳು ಎಷ್ಟು ಮಕ್ಳನ್ನ ಬೇಕಾದ್ರೂ ಕರ್ಕೊಂಡ್ಬೋದು ಸ್ಕೂಲ್. ಹಿರಿಯರು ಅಥವಾ ದೊಡ್ಡವರು ರೈತರು ಇವರೆಲ್ಲ ಬರ್ತಾರೆ, 10 ರೂಪಾಯಿ ಒಬ್ರಿಗೆ ತಳ ಅಂತ ಇಸ್ಕೋತೀವಿ ನಾವು. ಸೊ ಸಮಯ ಸೋಮವಾರದಿಂದ ಶುಕ್ರವಾರ 9 ಗಂಟೆಯಿಂದ ಸಂಜೆ 4ರವರೆಗೆ ನಮ್ಮ ವಸ್ತು ಸಂಗ್ರಹಾಲಯ ತೆರೆದಿರುತ್ತೆ. ಶನಿವಾರ ಬೆಳಿಗ್ಗೆ 9:30-12:30, ಭಾನುವಾರ ರಜೆ ಇರುತ್ತೆ, ಮತ್ತೆ ಸಾರ್ವತ್ರಿಕ ರಜೆಗಳು, ಏನ ಗೌರ್ಮೆಂಟ್ ಹಾಲಿಡೇಸ್ ಅಂತ ಹೇಳ್ತೀವಿ, ಅದು ರಜೆ ಇರುತ್ತೆ. ಸೊ 9-4 ಸೋಮವಾರದಿಂದ ಶುಕ್ರವಾರ, ಶನಿವಾರ 9-12:30 ನಮ್ಮ ಟೈಮಿಂಗ್ಸ್. ಮಕ್ಕಳಿಗೆ 5 ರೂಪಾಯಿ, ದೊಡ್ಡವರಿಗೆ 10 ರೂಪಾಯಿ. ಈಗ ನಾವು ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ನಮ್ದು ಮೊಬೈಲ್ ಸಂಖ್ಯೆನೂ ಇದೆ, ಮತ್ತೆ ಮಿಂಚಂಚೆ ಇಮೇಲ್ ಐಡಿನೂ ಇದೆ. ಆಯ್ತಾ, ಅವ್ರ ಸ್ಕೂಲ್ ಕಡೆಯಿಂದ ಅವರ ಇಮೇಲ್ ನ ಕಳಿಸಿ ಇಷ್ಟು ಮಕ್ಕಳು ಇಂಥ ದಿವಸ ಬರ್ತಾ ಇದೀವಿ ಅಂದ್ರೆ ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಸೊ ನಮ್ಮ ದೂರವಾಣಿ ಸಂಖ್ಯೆ 0800-632-3233. ದೂರವಾಣಿ ಸಂಖ್ಯೆ 0800-632-3233. ನಮ್ಮ ಮಿಂಚಂಚೆ ಇಮೇಲ್ ಐಡಿ museumgkvk@gmail.com, ಅಂದ್ರೆ museumgkvk@gmail.com. ಇದಕ್ಕೆ ತಮ್ಮ ಲೆಟರ್ನ ನೀವು ಡ್ರಾಫ್ಟ್ ಮಾಡಿ ನಮಗೆ ಕಳಿಸ್ದಲ್ಲಿ ನಾವು ನಿಮ್ಗೆ ರಿಪ್ಲೈ ಮಾಡ್ತೀವಿ, ಇಂಥ ದಿನ ಬರಬಹುದು ನೀವು, ಇಷ್ಟು ಜನ ನಮ್ಮ ಗ್ಯಾಲರಿನ ನಮ್ಮ ಮ್ಯೂಸಿಯಂನ ವಿಸಿಟ್ ಮಾಡ್ಬೋದು ಅಂತ ನಾವು ಅವ್ರಿಗೆ ಅನುಮತಿನ ಕೊಡ್ತೀವಿ.
1: ತುಂಬಾ ಸಂತೋಷ ಡಾಕ್ಟರ್ ಪ್ರಹ್ಲಾದ್ ವಿ ಭಟ್ ಅವರೇ. ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕೃಷಿ ವಸ್ತು ಸಂಗ್ರಹಾಲಯದ ಬಗ್ಗೆ ಮಾಹಿತಿ ಒದಗಿಸಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ಥ್ಯಾಂಕ್ ಯು.

ಆಕಾಶವಾಣಿ ಬೆಂಗಳೂರು, ಸಮಯ 7:18. ಜನಪದ ಸಂಗೀತ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳಬಹುದು.

0: ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 7:20.
1: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಈಗ ಕೇಳಿ ರಾಯಚೂರು ತಾಲೂಕಿನ ಮರ್ಚೆಡ್ ಗ್ರಾಮದ ಬಸಪ್ಪ ಮತ್ತು ಸಂಗಡಿಗರಿಂದ ಬಯಲಾಟದ ಪದಗಳನ್ನು.

0: ಇದುವರೆಗೆ ರಾಯಚೂರು ತಾಲೂಕಿನ ಮರ್ಚಡ್ ಗ್ರಾಮದ ಬಸಪ್ಪ ಮತ್ತು ಸಂಘಟಕರಿಂದ ಬಯಲಾಟದ ಪದಗಳನ್ನು ಕೇಳ್ತಾ ಇದ್ದೀರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, 7:35 ಕನ್ನಡದಲ್ಲಿ ವಾರ್ತೆಗಳು, 7:45 ಸಮಾಚಾರ ದರ್ಶನ. ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
1: ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಬೆಂಗಳೂರು ಭೇಟಿ, ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವದಲ್ಲಿ ಭಾಗಿ, ಪ್ರಧಾನಿ ನರೇಂದ್ರ ಮೋದಿ ಅವರ 4 ದಿನಗಳ ಮಧ್ಯ ಏಷ್ಯಾದ ಪ್ರವಾಸ, ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ್ಗೆ ಭೇಟಿ. ನಾಳೆ ಮನ್ ಕಿ ಬಾತ್ನ 137ನೇ ಆವೃತ್ತಿ, ದೇಶವಾಸಿಗಳನ್ನುದ್ದೇಶಿಸಿ ಪ್ರಧಾನಿ ಮನದ ಮಾತು. ಜಾಗತಿಕ ನಿಯಮಗಳ ನಿರೂಪಣೆಯಲ್ಲಿ ಭಾರತದ ಕೊಡುಗೆ ಮಹತ್ವದ್ದು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹಾಗೂ ಜಾಗತಿಕ ಪೂರೈಕೆ ಸರಪಳಿ ಮರು ಹೊಂದಾಣಿಕೆಯಲ್ಲಿ ಭಾರತಕ್ಕೆ ಉತ್ತಮ ಅವಕಾಶ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ವಾರ್ತೆಗಳ ವಿವರ: ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ 100ನೇ ಜನ್ಮ ದಿನಾಚರಣೆಯನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಾಮಕೃಷ್ಣ ಹೆಗಡೆ ಅವರ ಕುರಿತ ಸಾಕ್ಷ್ಯಚಿತ್ರವನ್ನು ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಉಪರಾಷ್ಟಪತಿ ವೆಂಕಯ್ಯ ನಾಯ್ಡು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಹಲವಾರು ನಾಯಕರನ್ನು ಬೆಳೆಸಿದ ಕೀರ್ತಿ ರಾಮಕೃಷ್ಣ ಹೆಗಡೆಯವರಿಗೆ ಸಲ್ಲುತ್ತದೆ ಎಂದು ಹೇಳಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ರಾಮಕೃಷ್ಣ ಹೆಗಡೆಯವರೊಂದಿಗಿನ ಒಡನಾಟವನ್ನು ಮೆಲುಕು ಹಾಕಿ ಹೆಗಡೆಯವರ ವಿಷಯಾಧಾರಿತ ರಾಜಕೀಯವನ್ನು ಅವರು ಶ್ಲಾಘಿಸಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ 2 ದಿನಗಳ ಕೇರಳಂ ಪ್ರವಾಸ ಕೈಗೊಳ್ಳಲಿದ್ದಾರೆ. ಆಲಪ್ಪುಳದಲ್ಲಿ ನಡೆಯಲಿರುವ ಪ್ರಮುಖ ಮಲಯಾಳಂ ದಿನಪತ್ರಿಕೆ ಕೇರಳ ಕೌಮುದಿಯ 115ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಅವರು ಭಾಗವಹಿಸಲಿದ್ದಾರೆ. ನಂತರ ಪಟ್ಟಣಂ ತಿಟ್ಟಕ್ಕೆ ತೆರಳಿ ಕೇರಳದ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ದೋಣಿ ಸ್ಪರ್ಧೆಯಲ್ಲಿ ಒಂದಾದ ಅರುಣ್ಮುಳ ಜಲೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಬಳಿಕ ತಿರುವನಂತಪುರದಲ್ಲಿ ರಾಜ್ಯ ಸರ್ಕಾರ ಆಯೋಜಿಸಿರುವ ಓಣಂ ಪ್ರವಾಸೋದ್ಯಮ ಸಪ್ತಾಹದ ಸಮಾರೋಪದ ಅಂಗವಾಗಿ ನಡೆಯುವ ಓಣಂ ಸಾಂಸ್ಕೃತಿಕ ಮೆರವಣಿಗೆಗೆ ಉಪರಾಷ್ಟಪತಿ ಚಾಲನೆ ನೀಡಲಿದ್ದಾರೆ. ಸೋಮವಾರ ಉಪರಾಷ್ಟಪತಿ ಲಕ್ಷದ್ವೀಪದ ಅಗತ್ತಿಗೆ ಭೇಟಿ ನೀಡಲಿದ್ದಾರೆ. ಲಕ್ಷದ್ವೀಪದಿಂದ ಕೇರಳಕ್ಕೆ ಮರಳಿದ ಬಳಿಕ ಕೊಚ್ಚಿಯ ಕಕ್ಕನಾಡಿನ ರಾಜಗಿರಿ ಸ್ಕೂಲ್ ಆಫ್ ಎಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿಯ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು 4 ದಿನಗಳ ಮಧ್ಯ ಏಷ್ಯಾದ ಪ್ರವಾಸ ಆರಂಭಿಸಿದ್ದು, ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ್ ತಲುಪಿದ್ದಾರೆ. ಇಂದು ಸಂಜೆ ತಾಷ್ಕೆಂಟ್ನಲ್ಲಿ ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋವೇವ್ ಅವರು ಪ್ರಧಾನಿಯವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಉಭಯ ನಾಯಕರು ದ್ವಿಪಕ್ಷೀಯ ಮಹತ್ವದ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಿಯವರ ಉಜ್ಬೇಕಿಸ್ತಾನದ 4ನೇ ಭೇಟಿ ಇದಾಗಿದ್ದು, ತಾಷ್ಕೆಂಟ್ ನಗರವನ್ನು ಭಾರತೀಯ ಧ್ವಜಗಳು ಮತ್ತು ವಿವಿಧ ಫಲಕಗಳಿಂದ ಅಲಂಕರಿಸಲಾಗಿದೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೇವ್ ಅವರು ಶತಮಾನಗಳಿಂದ ಬೆಳೆದು ಬಂದಿರುವ ನಾಗರಿಕತೆಯ ಸಂಬಂಧಗಳು ಹಾಗೂ ಜನರ ನಡುವಿನ ಬಾಂಧವ್ಯದ ಆಧಾರದ ಮೇಲೆ ರೂಪುಗೊಂಡಿರುವ ದ್ವಿಪಕ್ಷೀಯ ಸಂಬಂಧಗಳ ಸಮಗ್ರ ವಲಯವನ್ನು ಪರಿಶೀಲಿಸಲಿದ್ದಾರೆ. ಅಧ್ಯಕ್ಷೀಯ ಭವನದಲ್ಲಿ ನಡೆಯಲಿರುವ ಮಾತುಕತೆಯಲ್ಲಿ ಉಭಯ ನಾಯಕರು ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ, ಡಿಜಿಟಲ್ ಸಂಪರ್ಕ, ಇಂಧನ, ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿನ ಸಹಕಾರವನ್ನು ಸಹ ಪರಿಶೀಲಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಹಾಗೂ ವಿದೇಶಗಳ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಮತ್ತು ಎಐಆರ್ ನ್ಯೂಸ್ ವೆಬ್ಸೈಟ್ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ಗಳಲ್ಲಿ ಪ್ರಸಾರವಾಗಲಿದೆ. ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ನೇಪಾಳದಲ್ಲಿ ಸಂಭವಿಸಿದ ಭೀಕರ ಹಠಾತ್ ಪ್ರವಾಹದಿಂದ 100 ಮಂದಿ ಮೃತಪಟ್ಟಿದ್ದು ವ್ಯಾಪಕ ಪ್ರಮಾಣದ ಹಾನಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ನೀಡಿದ ನೆರವು ಹಾಗೂ ಕಾಳಜಿಗಾಗಿ ನೇಪಾಳದ ಅಧ್ಯಕ್ಷ ರಾಮಚಂದ್ರ ಪೌದೆಲ್ ಅವರು ಭಾರತದ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬುಧವಾರ ಸಂಭವಿಸಿದ ವಿನಾಶಕಾರಿ ಪ್ರವಾಹದ ಪರಿಣಾಮ ಅನೇಕ ಭಾರತೀಯರು ಪ್ರಾಣ ಕಳೆದುಕೊಂಡಿರುವ ಕುರಿತು ಪೌದೆಲ್ ಅವರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಹಠಾತ್ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 626ಕ್ಕೆ ಏರಿಕೆಯಾಗಿದ್ದು 100 ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ ಎಂದು ಸ್ಥಳೀಯ ಮಾಧ್ಯಮಗಳು ಅಧಿಕಾರಿಗಳನ್ನು ಉಲ್ಲೇಖಿಸಿ ವರದಿ ಮಾಡಿವೆ. ನೇಪಾಳದ ರಸುವಾ ಪ್ರದೇಶಕ್ಕೆ ಅಪ್ಪಳಿಸಿದ ಭಾರೀ ಪ್ರವಾಹವು ಚೀನಾದ ಟಿಬೆಟ್ ಪ್ರದೇಶದಲ್ಲಿ ಉಗಮಿಸಿದ್ದು, ಇದರಿಂದ ಅಂತಾರಾಷ್ಟೀಯ ಗಡಿಯ ಮೂಲಕ ಹರಿಯುವ ಬೋಟೆ ಕೋಶಿ ನದಿಯಲ್ಲಿ ಉಂಟಾದ ಪ್ರವಾಹವು ನೇಪಾಳದಲ್ಲಿ ಭಾರೀ ವಿನಾಶವನ್ನು ಉಂಟುಮಾಡಿದೆ. ಭೀಕರ ಪ್ರವಾಹದ ಹಿನ್ನೆಲೆಯಲ್ಲಿ ಭಾರತ ನೀಡುತ್ತಿರುವ ನೆರವಿಗೆ ನೇಪಾಳ ಪ್ರಶಂಸೆ ವ್ಯಕ್ತಪಡಿಸಿದ್ದು, ಪ್ರಧಾನಿ ನರೇಂದ್ರ ಮೋದಿ ತುಂಬಾ ಉದಾರವಾಗಿ ಸಹಾಯ ಮಾಡುತ್ತಿದ್ದಾರೆ ಎಂದು ನೇಪಾಳ ಹೇಳಿದೆ. ಪ್ರವಾಹದ ಬಳಿಕ ದೆಹಲಿಯಿಂದ ವಿಶೇಷ ಪರಿಹಾರ ಸಾಮಗ್ರಿಗಳನ್ನು ವಿಮಾನದ ಮೂಲಕ ನೇಪಾಳಕ್ಕೆ ಕಳುಹಿಸಲಾಗಿದೆ. ಪುನರ್ ನಿರ್ಮಾಣ ಕಾರ್ಯಗಳಿಗಾಗಿ ಅಗತ್ಯ ನೆರವು ನೀಡುವುದಾಗಿ ಭಾರತ ಹೇಳಿದೆ ಎಂದು ನೇಪಾಳದ ಹಣಕಾಸು ಸಚಿವ ಸ್ವರ್ಣಿಮ್ ವಾಗ್ಲೆ ಹೇಳಿದ್ದಾರೆ. ಬುಧವಾರದಿಂದ ಈವರೆಗೆ ಭಾರತ ಪ್ರವಾಹ ಪೀಡಿತ ನೇಪಾಳದ ಪ್ರದೇಶಗಳಿಗೆ 57.6 ಟನ್ ಪರಿಹಾರ ಸಾಮಗ್ರಿಗಳನ್ನು ರವಾನಿಸಿದೆ. ನೇಪಾಳದ ಮನವಿಯ ಮೇರೆಗೆ ವೈದ್ಯಕೀಯ ಸಿಬ್ಬಂದಿ ಮತ್ತು ಸುರಂಗ ರಕ್ಷಣಾ ತಜ್ಞರನ್ನು ಒಳಗೊಂಡ 11 ಸದಸ್ಯರ ಭಾರತೀಯ ತಂಡ ಸಹ ಸ್ಥಳೀಯ ಅಧಿಕಾರಿಗಳಿಗೆ ನೆರವು ನೀಡಲು ನೇಪಾಳಕ್ಕೆ ತೆರಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಕೇವಲ ಪ್ರಮುಖ ಆರ್ಥಿಕ ಶಕ್ತಿಯಾಗಿ ಮಾತ್ರವಲ್ಲದೆ ತನ್ನ ನಾಗರಿಕತೆಯ ಪರಂಪರೆ, ಸಂಸ್ಕೃತಿ ಮತ್ತು ಸಾಮರ್ಥ್ಯದ ಬಗ್ಗೆ ಆತ್ಮವಿಶ್ವಾಸ ಹೊಂದಿರುವ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಲಖನೌನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಶ್ವವಿದ್ಯಾಲಯದ 11ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನವಭಾರತದ ಅತಿದೊಡ್ಡ ಪರಿವರ್ತನೆಯೆಂದರೆ ಭಾರತ ಇನ್ನು ಮುಂದೆ ಜಾಗತಿಕ ನಿಯಮಗಳನ್ನು ಕೇವಲ ಅನುಸರಿಸುವ ರಾಷ್ಟವಾಗಿಲ್ಲ, ಬದಲಾಗಿ ನಿಯಮಗಳ ರೂಪಿಸುವಿಕೆಯಲ್ಲೂ ಕೊಡುಗೆ ನೀಡುತ್ತಿದೆ ಎಂದು ಹೇಳಿದರು. ಭಾಷೆ, ಸಂಸ್ಕೃತಿ ಮತ್ತು ನಾಗರಿಕತೆಯ ಬಗ್ಗೆ ರಾಷ್ಟೀಯ ಹೆಮ್ಮೆ ಹೊಂದುವುದು ದೇಶದ ಸ್ವಾವಲಂಬನೆ ಮತ್ತು ಪ್ರಗತಿಯನ್ನು ಹೆಚ್ಚಿಸುತ್ತದೆ. ಭಾರತ ಸದ್ಯ ಉತ್ತಮ ಸ್ಥಾನದಲ್ಲಿದ್ದು ಆರ್ಥಿಕವಾಗಿ, ಮಾನಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯಲ್ಲೂ ದೇಶವನ್ನು ಮತ್ತಷ್ಟು ಬಲಪಡಿಸುವತ್ತ ಸರ್ಕಾರ ಗಮನಹರಿಸಿದೆ ಎಂದು ಹೇಳಿದರು. ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಹೋದರತ್ವದ ಆದರ್ಶಗಳಿಗೆ ಬದ್ಧವಾಗಿರುವ ರಾಷ್ಟ್ರ ನಿರ್ಮಾಣದ ಬಗ್ಗೆ ಉತ್ಸಾಹ ಹೊಂದಿರುವ ಯುವಜನರನ್ನು ಶಿಕ್ಷಣ ಸಂಸ್ಥೆಗಳು ರೂಪಿಸಬೇಕು ಎಂದು ರಾಜನಾಥ್ ಸಿಂಗ್ ಕರೆ ನೀಡಿದರು. ಜಾಗತಿಕ ಕಂಪನಿಗಳು ತಮ್ಮ ಪೂರೈಕೆ ಸರಪಳಿ ಮತ್ತು ಬಂಡವಾಳ ಹಂಚಿಕೆ ವ್ಯವಸ್ಥೆಗಳನ್ನು ಮರುಪರಿಶೀಲಿಸುತ್ತಿರುವ ಸಮಯದಲ್ಲಿ ಭಾರತ ವಿಶಾಲ ಮಾರುಕಟ್ಟೆಯ

0: ನಿರ್ಮಾಣದ ಜೊತೆಗೆ ದೀರ್ಘಾವಧಿಯ ಹೂಡಿಕೆ ಮತ್ತು ಉದ್ಯಮ ಕಾರ್ಯಾಚರಣೆಗಳಿಗೆ ಅಗತ್ಯವಾದ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಅಮೆರಿಕದ ಶಿಕಾಗೋದಲ್ಲಿ ಪ್ರಮುಖ ಹೂಡಿಕೆದಾರರು ಮತ್ತು ಉದ್ಯಮ ಕ್ಷೇತ್ರದ ನಾಯಕರೊಂದಿಗೆ ನಡೆದ ಉನ್ನತ ಮಟ್ಟದ ವ್ಯವಹಾರ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದ ಅವರು, ಭಾರತದ ವ್ಯಾಪಕ ಆಧಾರಿತ ಆರ್ಥಿಕ ಬೆಳವಣಿಗೆ, ಸುಧಾರಣಾ ವೇಗ ಹಾಗೂ ದೀರ್ಘಾವಧಿಯ ಹೂಡಿಕೆಗೆ ವಿಸ್ತರಿಸುತ್ತಿರುವ ಅವಕಾಶಗಳನ್ನು ವಿವರಿಸಿದರು. ಭಾರತದ ಹೂಡಿಕೆ ಆಕರ್ಷಣೆಯು ಬೃಹತ್ ಮಾರುಕಟ್ಟೆ, ನಿರಂತರ ಆರ್ಥಿಕ ಬೆಳವಣಿಗೆ, ಕೌಶಲ್ಯ ಹೊಂದಿದ ಪ್ರತಿಭೆ, ವಿಶ್ವದರ್ಜೆಯ ಮೂಲಸೌಕರ್ಯ, ತಾಂತ್ರಿಕ ಪ್ರಗತಿ ಹಾಗೂ ಕಳೆದ ಒಂದು ದಶಕದ ಸತತ ಸುಧಾರಣೆಗಳ ಸಮನ್ವಯದಲ್ಲಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಆಧಾರ್, ಯುಪಿಐ, ಡಿಜಿಲಾಕರ್, ಒಎನ್ಡಿಸಿ ಮತ್ತು ಇಂಡಿಯಾ ಸ್ಟ್ಯಾಕ್ ಸೇರಿದಂತೆ ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವು ಜನಸಂಖ್ಯೆಯ ಬೃಹತ್ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುವ ವೇದಿಕೆಯನ್ನು ಸೃಷ್ಟಿಸಿದೆ ಎಂದು ಹೇಳಿದರು. ಜಾಗತಿಕ ಪೂರೈಕೆ ಸರಪಳಿಗಳ ಮರು ಹೊಂದಾಣಿಕೆಯನ್ನು ಉಲ್ಲೇಖಿಸಿದ ಅವರು, ಭಾರತವು ಬೃಹತ್ ದೇಶೀಯ ಮಾರುಕಟ್ಟೆಯೊಂದಿಗೆ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಾತ್ಮಕ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದೆ. ಉತ್ಪಾದನಾ ಸಂಪರ್ಕಿತ ಪ್ರೋತ್ಸಾಹಧನ ಯೋಜನೆಗಳ ಬೆಂಬಲದೊಂದಿಗೆ ಗಮನವು ಕೇವಲ ಜೋಡಣೆ ಕಾರ್ಯದಿಂದ ಹಿಡಿದು ಘಟಕಗಳ ಆಳವಾದ ಉತ್ಪಾದನೆ, ಎಂಜಿನಿಯರಿಂಗ್ ಮತ್ತು ಸುಧಾರಿತ ತಂತ್ರಜ್ಞಾನಗಳತ್ತ ಬದಲಾಗುತ್ತಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಬೆಂಗಳೂರು ಭೇಟಿ. ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವದಲ್ಲಿ ಭಾಗಿ. ಪ್ರಧಾನಿ ನರೇಂದ್ರ ಮೋದಿ ಅವರ 4 ದಿನಗಳ ಮಧ್ಯ ಏಷ್ಯಾದ ಪ್ರವಾಸ, ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ್ಗೆ ಭೇಟಿ. ನಾಳೆ ಮನ್ ಕಿ ಬಾತ್ನ 137ನೇ ಆವೃತ್ತಿ. ದೇಶವಾಸಿಗಳನ್ನುದ್ದೇಶಿಸಿ ಪ್ರಧಾನಿ ಮನದ ಮಾತು. ಜಾಗತಿಕ ನಿಯಮಗಳ ನಿರೂಪಣೆಯಲ್ಲಿ ಭಾರತದ ಕೊಡುಗೆ ಮಹತ್ವದ್ದು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹಾಗೂ ಜಾಗತಿಕ ಪೂರೈಕೆ ಸರಪಳಿ ಮರು ಹೊಂದಾಣಿಕೆಯಲ್ಲಿ ಭಾರತಕ್ಕೆ ಉತ್ತಮ ಅವಕಾಶ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಸಂವಾದದಲ್ಲಿ ಭಾಗಿ. ರಾಜ್ಯದ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶ. 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆಗೆ ಸರ್ಕಾರ ನಿರ್ಧಾರ. H1N1 ಜ್ವರದ ಬಗ್ಗೆ ಆತಂಕ ಬೇಡ, ಎಚ್ಚರಿಕೆ ಇರಲಿ ಆರೋಗ್ಯ ಸಚಿವರ ಸಲಹೆ. ಮತದಾರರ ಕರಡು ಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ, ಸೆಪ್ಟೆಂಬರ್ 23ರ ಒಳಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ. ದೇಶದಲ್ಲಿ ಆಧುನಿಕ ಕ್ರೀಡಾ ಪರಿಸರ ವ್ಯವಸ್ಥೆ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ. ಪ್ರತಿಭಾನ್ವಿತರಿಗೆ ಪ್ರತಿ ಹಂತದಲ್ಲಿ ಬೆಂಬಲ ದೊರಕುವಂತೆ ಕ್ರೀಡಾ ವಿಶ್ವವಿದ್ಯಾಲಯದಿಂದ ಹಿಡಿದು ಆಧುನಿಕ ತರಬೇತಿ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಖೇಲೋ ಇಂಡಿಯಾ ಸಂವಾದದಲ್ಲಿ ತಿಳಿಸಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನದ ಸಂದರ್ಭದಲ್ಲಿ ಪ್ರಧಾನಿಯವರು ದೇಶದ 1,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏರ್ಪಡಿಸಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಕ್ರೀಡಾಪಟುಗಳು ಮತ್ತು ವಿದ್ಯಾರ್ಥಿಗಳನ್ನು ವರ್ಚುವಲ್ ಮೂಲಕ ಉದ್ದೇಶಿಸಿ ಮಾತನಾಡಿದರು. ಖೇಲೋ ಇಂಡಿಯಾ ಸಂವಾದ ಒಂದು ಕಾರ್ಯಕ್ರಮವಾಗಿ ಇರದೆ ಪ್ರತಿಯೊಬ್ಬ ವ್ಯಕ್ತಿ ದೇಶದ ಕ್ರೀಡಾ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ತನ್ನ ಸಲಹೆಗಳನ್ನು ಸಂವಾದದ ಮೂಲಕ ತಿಳಿಸಬಹುದಾದಂತಹ ವೇದಿಕೆಯಾಗಿದೆ. ಕ್ರೀಡೆ ಪದಕಗಳನ್ನು ಗಳಿಸುವ ಉದ್ದೇಶಕ್ಕೆ ಸೀಮಿತವಾಗಿರದೆ ದೇಶದ ಯುವ ಜನತೆಯನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ ನಿರ್ಮಿಸಲು ಒಂದುಗೂಡಿಸುವ ಶಕ್ತಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ವರ್ಚುವಲ್ ಮೂಲಕ ನಡೆಸಿದ ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಸಂವಾದದಲ್ಲಿ ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಮತ್ತು ಗಣ್ಯರು ವರ್ಚುವಲ್ ಮೂಲಕ ಭಾಗಿಯಾಗಿದ್ದರು. ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಆವರಣದಲ್ಲಿ ರಾಷ್ಟೀಯ ಸೇವಾ ಯೋಜನೆ ಅಡಿಯಲ್ಲಿ ಏರ್ಪಡಿಸಲಾಗಿದ್ದಂತಹ ವಿಡಿಯೋ ಕಾನ್ಫರೆನ್ಸ್ ಕಾರ್ಯಕ್ರಮದಲ್ಲಿ 100 ಕ್ರೀಡಾಪಟುಗಳು ಭಾಗಿಯಾಗಿದ್ದರು. ಪ್ರಧಾನಿಗಳ ಸಂದೇಶದ ಬಳಿಕ ಅಂತಾರಾಷ್ಟೀಯ ಸೈಕ್ಲಿಸ್ಟ್ ಚರಿತ್ ಗೌಡ ಮತ್ತು ವಿದ್ಯಾರ್ಥಿಗಳ ನಡುವೆ ಸಂವಾದ ಕಾರ್ಯಕ್ರಮ ಜರುಗಿತು. ಚರಿತ್ ಗೌಡ ಮಾತನಾಡಿ, ಯುವ ಜನರು ಕ್ರೀಡೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮೂಲಕ ಆರೋಗ್ಯಕರ ಜೀವನ ನಡೆಸುವುದರ ಜೊತೆಗೆ ಕೆಟ್ಟ ಅಭ್ಯಾಸಗಳಿಂದ ದೂರವಿರಬಹುದು. ಕ್ರೀಡಾಪಟುಗಳಿಗೆ ಕೇಂದ್ರ ಸರ್ಕಾರ ನೀಡುತ್ತಿರುವಂತಹ ಬೆಂಬಲ, ಸೌಲಭ್ಯ, ಮೂಲಸೌಕರ್ಯ ಮತ್ತು ವಿವಿಧ ಯೋಜನೆಗಳು ಸಂತಸ ತಂದಿವೆ. ತಮ್ಮ ಸಾಧನೆಯಿಂದ ಮೈಸೂರಿನಲ್ಲಿ ಸೈಕ್ಲಿಂಗ್ ಕ್ಷೇತ್ರಕ್ಕೆ ಹೆಚ್ಚಿನ ಗುರುತಿನೊಂದಿಗೆ 20 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸೈಕ್ಲಿಂಗ್ ಮೈದಾನ ಮಂಜೂರಾಗಿರುವುದು ಸಂತಸ ತಂದಿದೆ ಎಂದು ಹೇಳಿದ್ದಾರೆ.
2: ಪಿಎಂ ಜೊತೆ ಕಾನ್ವರ್ಸೇಷನ್ ಅಲ್ಲಿ ಸಖತ್ ಖುಷಿ ಆಯ್ತು. ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಮತ್ತೆ ಸರ್ ಎಲ್ಲರಿಗೂ ಮೋಟಿವೇಶನ್ ಕೊಟ್ಟಿದ್ದಾರೆ, ಮತ್ತೆ ಈಗ ನನಗೂ ಹೆಲ್ಪ್ ಮಾಡ್ತಾ ಇದ್ದಾರೆ, ಅದಕ್ಕೆ ನಾನು ಸಖತ್ ಖುಷಿಯಾಗಿದ್ದೀನಿ. ಎಲ್ಲರೂ ಸ್ಪೋರ್ಟ್ಸ್ ಮಾಡಿ, ಸ್ಪೋರ್ಟ್ಸ್ ಮಾಡಿದ್ರೆ ನಿಮ್ ಹೆಲ್ತ್ ಚೆನ್ನಾಗಿರುತ್ತೆ, ಮತ್ತೆ ಮನೆಯಲ್ಲಿ ಎಲ್ಲ ಖುಷಿಯಾಗಿರ್ತಾರೆ, ಮತ್ತೆ ನೀವು ಯಾವ್ದು ಕೆಟ್ಟ ಅಭ್ಯಾಸಕ್ಕೆ ಹೋಗಲ್ಲ, ಆ ದಾರಿಗೆ ನೀವು ತಲೆ ಎತ್ತು ನೋಡಲ್ಲ, ಸರಿಯಾಗಿ ಕಾಂಪಿಟೇಟಿವ್ ಲೆವೆಲ್ ಅಲ್ಲಿ ಸ್ಪೋರ್ಟ್ಸ್ ಮಾಡ್ತಾ ಇದ್ದೀರಾ ಅಂದ್ರೆ.
1: ಗದಗ ನಗರದ KHE ಸಂಸ್ಥೆಯ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಖೇಲೋ ಇಂಡಿಯಾ ಸಂವಾದ ಖೇಲ್ ಕಿ ಬಾತ್ PM ಕೆ ಸಾಥ್ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ಪ್ರಧಾನಿಯವರು ಮಾಡಿದ ವರ್ಚುವಲ್ ಭಾಷಣವನ್ನು ಆಲಿಸಿದರು. ಚಿಕ್ಕಮಗಳೂರು ನಗರದ ಸಹ್ಯಾದ್ರಿ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಕಾಲೇಜಿನ ಸಭಾಂಗಣದಲ್ಲಿ ಪ್ರಧಾನಮಂತ್ರಿಗಳ ಸಂವಾದ ಕಾರ್ಯಕ್ರಮದ ನೇರ ಪ್ರಸಾರ ವೀಕ್ಷಣೆ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. ಕಾಲೇಜು ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಧಾರವಾಡದ JHS ವಾಕ್ ಮತ್ತು ಶ್ರವಣ ಸಂಸ್ಥೆಯಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಆಯುಷ್ ಇಲಾಖೆಯ ಯೋಗ ತರಬೇತುದಾರ ಭೀಮಪ್ಪ ಲಡ್ಡಿ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗಿಯಾದಂತಹ ನಂತರ ಪ್ರಧಾನಿಯವರ ಭಾಷಣ ಕುರಿತಂತೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು.
3: ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಲು ನಮ್ಮ ಭಾರತ ಸರ್ಕಾರ ಯಾವಾಗಲೂ ಪ್ರೋತ್ಸಾಹ ನೀಡುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ, ಮುಂದೆ ಅದರ ಜೊತೆಗೆ ನಶಾ ಮುಕ್ತ ಭಾರತವನ್ನ ಈಗಾಗಲೇ ಕಳೆದ ತಿಂಗಳಿಂದ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸ್ಕೂಲು ಶಾಲಾ ಕಾಲೇಜುಗಳಲ್ಲಿ ಏನು ಇಂಪ್ಲಿಮೆಂಟ್ ಮಾಡಿ ಆ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ, ಈ ಒಂದು ಎಲ್ಲ ಯುವಕರು ನಶಾಗಳಿಂದ ಮುಕ್ತರಾಗಿ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಒಂದು ಉತ್ತಮ ಒಂದು ಭಾರತವನ್ನು ನಿರ್ಮಾಣ ಮಾಡಬೇಕಂತ ಹೇಳಿ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಅದರ ಒಂದು ವಿಷಯಗಳನ್ನು ಹೇಳಿ ಜೊತೆಗೆ ಕೊನೆಗೆ ಜೋ ಕಿಲೇಗ ಓ ಕಿಲೇಗ ಎಂತಕ್ಕಂಥ ಮಾತನ್ನು ಹೇಳ್ತಾರೆ, ಅಂದರೆ ಆಡುವ ಆಟಗಾರನು ಅಭಿವೃದ್ಧಿ ಹೊಂತಾನೆ, ಅವ್ರನ್ನು ಅರಳುತ್ತಾನೆ ಎಂತಕ್ಕಂಥ ಮಾತನ್ನು ಹೇಳಿ ತಮ್ಮ ಮಾತುಗಳನ್ನ ಮೂಲಕ ಎಲ್ಲ ಯುವ ಜನಕರನ್ನ ಉತ್ತೇಜನೆ ಮಾಡ್ತಾರೆ.
1: ವಿಜಯಪುರದ SB ಆರ್ಟ್ಸ್ ಮತ್ತು KCP ಸೈನ್ಸ್ ಕಾಲೇಜಿನಲ್ಲಿ ನಡೆದ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಬೆಳಗಾವಿಯ KLE ನರ್ಸಿಂಗ್ ಕಾಲೇಜಿನ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಖ್ಯಾತ ಕ್ರೀಡಾಪಟುಗಳಾದಂತಹ ಇಶಾ ಪಾಟೀಲ, ಭೂಷಣ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಗಣ್ಯರು ಭಾಗಿಯಾಗಿ ಪ್ರಧಾನಮಂತ್ರಿಗಳ ವರ್ಚುವಲ್ ಭಾಷಣಕ್ಕೆ ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ NSS ಅಧಿಕಾರಿ ಅಶ್ವಿನಿ ನರಸಣ್ಣವರ, ಯುವಜನತೆ ಕ್ರೀಡೆಗಳಲ್ಲಿ ಆಸಕ್ತಿ ವಹಿಸಬೇಕು, ಪ್ರಧಾನಿ ಅವರು ಸೂಚಿಸಿದಂತೆ ಮೈಭಾರತ್ ಪೋರ್ಟಲ್ನಲ್ಲಿ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕೆಂದು ಸಲಹೆ ನೀಡಿದರು.
4: ಸ್ಪೋರ್ಟ್ಸ್ಗೆ ಯಾವ ತರ ಮಹತ್ವ ಕೊಡಬೇಕು, ಅಲ್ಲಿ ಮತ್ತೆ ಯಾವ ತರ ನಮ್ಗೆ ಅನುಕೂಲಗಳನ್ನು ಅವ್ರು ಮಾಡಿದ್ದಾರೆ ಗವರ್ಮೆಂಟ್ ದಿಂದ, ನಾವು ಮೈಭಾರತ್ ಪೋರ್ಟಲ್ ದಿಂದ ನಮ್ಮ ಅನುಕೂಲಗಳನ್ನ ನಾವು ಮಾಡಿಕೊಂಡು ಅವ್ರಿಗೆ ನಾವು ಡೈರೆಕ್ಟ್ ಕನೆಕ್ಟ್ ಆಗಿ ನಮಗೆ ಏನ್ ಸಿಗ್ತಾ ಇಲ್ಲ ಅದನ್ನ ನಾವು ಅವ್ರಿಗೆ ಕೇಳ್ಕೊಂಡು ಅದನ್ನ ನಾವು ಉಪಯೋಗ ಮಾಡ್ಕೋಬಹುದು ಅಂತ ಅವ್ರು ಮಹತ್ವದ ಮಾತುಗಳನ್ನು ಹೇಳಿದ್ರು. ನಾನು ಎಲ್ಲ ಯುವಕರಿಗೆ ಏನ್ ಹೇಳ್ತೀನಿ, ಮೈ ಭಾರತ್ ಅಲ್ಲಿ ಹೋಗಿ ಮೋದಿ ಅವರು ಹೇಳಿದ ಪ್ರಕಾರ ನೀವು ರಿಜಿಸ್ಟರ್ ಆಗಿ ನಿಮ್ಮ ಅನಿಸಿಕೆಗಳನ್ನ ಅಲ್ಲಿ ಹೇಳ್ಕೊಂಡು ನಿಮ್ಗೆ ಯಾವ ಅನುಕೂಲಗಳನ್ನ ಇಲ್ಲಲ್ಲ ಅದನ್ನ ಕೇಳ್ಕೊಂಡು ಆ ಅನುಕೂಲಗಳನ್ನು ನೀವು ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ.
1: ಚಿತ್ರದುರ್ಗದ ಡಾನ್ ಬಾಸ್ಕೋ ಪದವಿ ಕಾಲೇಜಿನ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪ್ರಧಾನಿ ಅವರು ದೇಶದ ಯುವ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ನೀಡಿದ ಸ್ಫೂರ್ತಿದಾಯಕ ಸಂದೇಶವನ್ನು ನೂರಾರು ಕ್ರೀಡಾಪಟುಗಳು ಮತ್ತು ವಿದ್ಯಾರ್ಥಿಗಳು ವೀಕ್ಷಿಸಿ ಸ್ಫೂರ್ತಿ ಪಡೆದರು. ಬಳಿಕ ವಿದ್ಯಾರ್ಥಿಗಳು ಖೇಲೋ ಇಂಡಿಯಾ ಬ್ಯಾಡ್ಮಿಂಟನ್ ಕೇಂದ್ರದ ಕೋಚ್ GK ಗುರುಮೂರ್ತಿ ಅವರೊಂದಿಗೆ ಸಂವಾದ ನಡೆಸಿದರು. ದೇಶವನ್ನು 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿಸುವ ನಿಟ್ಟಿನಲ್ಲಿ ಸಶಕ್ತ ನವ ಸಮಾಜ ನಿರ್ಮಿಸುವುದು ಪ್ರಧಾನಮಂತ್ರಿ ಅವರ ಉದ್ದೇಶವಾಗಿದೆ ಎಂದು ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಾದ್ಯಂತ 1067 ಖೇಲೋ ಇಂಡಿಯಾ ಕೇಂದ್ರಗಳನ್ನು ಆರಂಭಿಸಿದೆ ಎಂದು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಮತ್ತು ವಿದೇಶಗಳ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಮತ್ತು AIR ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. AIR ನ್ಯೂಸ್, DD ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ಮಾಹಿತಿ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ರಾಜ್ಯದ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಅವಧಿ ವಿಸ್ತರಣೆ ಕೋರಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದು ಮನವಿ ಮಾಡಿತ್ತು. ರೈತರ ಹಿತದೃಷ್ಟಿಯಿಂದ ವಿಮೆ ನೋಂದಣಿ ಅವಧಿಯನ್ನು ವಿಸ್ತರಿಸಲು ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ. ಅಕಾಲಿಕ ಮಳೆ, ಹವಾಮಾನ ವೈಪರೀತ್ಯ ಮತ್ತು ತಾಂತ್ರಿಕ ಕಾರಣಗಳಿಂದಾಗಿ ವಿಮೆ ನೋಂದಣಿ ಪ್ರಕ್ರಿಯೆಯಲ್ಲಿ ಉಂಟಾದ ವಿಳಂಬ ಗಮನಿಸಿ ಕೇಂದ್ರ ಕೃಷಿ ಸಚಿವಾಲಯ ನೋಂದಣಿ ಮತ್ತು ಪ್ರೀಮಿಯಂ ಕಡಿತದ ಅವಧಿಯನ್ನು ಇದೇ 31ರವರೆಗೆ ವಿಸ್ತರಿಸಿ ಆದೇಶ ಹೊರಡಿಸಿದೆ. ಈ ನಿರ್ಧಾರದಿಂದಾಗಿ ನೂರಾರು ರೈತರು ವಿಮೆಯ ಸುರಕ್ಷಾ ಕವಚದಿಂದ ವಂಚಿತರಾಗುವುದು ತಪ್ಪಿದೆ. ರಾಜ್ಯದಲ್ಲಿ ಎದುರಾಗಿರುವ ಮಳೆ ಕೊರತೆ ನೀಗಿಸುವ ನಿಟ್ಟಿನಲ್ಲಿ ಮೋಡ ಬಿತ್ತನೆ ಕಾರ್ಯಕ್ಕೆ ವೇಗ ನೀಡಲಾಗಿದ್ದು ಮೂರು ಸಮಿತಿಗಳನ್ನು ರಚಿಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಬಂಧ ಇಲಾಖೆ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ.

0: ಕಾರ್ಯಾಚರಣಾ ಸಮಿತಿ, ತಾಂತ್ರಿಕ ಸಮಿತಿ, ಕಾರ್ಯಾಚರಣೆ ಮತ್ತು ಮೌಲ್ಯಮಾಪನ ಸಮಿತಿ ರಚಿಸಿ ಇನ್ನೆರಡು ದಿನಗಳಲ್ಲಿ ಮೋಡ ಬಿತ್ತನೆ ಕಾರ್ಯಕ್ಕೆ ಚಾಲನೆ ನೀಡಲು ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದ್ದಾರೆ. ಅಂದಾಜು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆ ನಡೆಯಲಿದೆ. ಸರ್ಕಾರಕ್ಕೆ ಆರ್ಥಿಕ ಹೊರೆಯಾದರೂ ಜನ ಜಾನುವಾರುಗಳಿಗೆ ನೀರು ಒದಗಿಸುವುದು ಆದ್ಯತೆಯಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ H1N1 ಪ್ರಕರಣದಲ್ಲಿ ತುಸು ಏರಿಕೆ ಕಂಡುಬಂದಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಹಿರಿಯ ಆರೋಗ್ಯ ಅಧಿಕಾರಿಗಳ ಜೊತೆಗೆ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಯಾವುದೇ ತುರ್ತು ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ರಾಜ್ಯದ ಆರೋಗ್ಯ ವ್ಯವಸ್ಥೆಯು ಅಗತ್ಯ ಮೂಲ ಸೌಕರ್ಯ, ಬೆಡ್ಗಳು ಮತ್ತು ಔಷಧಿಗಳ ಸಂಗ್ರಹದೊಂದಿಗೆ ಸನ್ನದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇವಲ 8 ತಿಂಗಳಲ್ಲಿ ರಾಜ್ಯಾದ್ಯಂತ 4212 H1N1 ಪ್ರಕರಣಗಳು ವರದಿಯಾಗಿವೆ. ಮಕ್ಕಳಲ್ಲಿ ಪದೇ ಪದೇ ಬರುವ ಜ್ವರ, ಬಿಟ್ಟು ಬಿಟ್ಟು ಬರುವ ಚಳಿ, ಮೈಕೈ ನೋವು, ಆಯಾಸ, ಸುಸ್ತು, ನೆಗಡಿ, ಕೆಮ್ಮು ಇತ್ಯಾದಿ ಲಕ್ಷಣಗಳು ಕಂಡುಬಂದರೆ ನಿರ್ಲಕ್ಷ್ಯ ವಹಿಸದಂತೆ ಸಲಹೆ ನೀಡಿದ್ದಾರೆ. ಕೂಡಲೇ ಹತ್ತಿರದ ಆಸ್ಪತ್ರೆ ಅಥವಾ ಕ್ಲಿನಿಕ್ಗೆ ಭೇಟಿ ನೀಡಿ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆಯಬೇಕು. ಯಾವುದೇ ಕಾರಣಕ್ಕೂ ಸ್ವಯಂ ಔಷಧೋಪಚಾರ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಅನಾರೋಗ್ಯ ಪೀಡಿತ ಮಕ್ಕಳನ್ನು ಶಾಲೆಗೆ ಕಳುಹಿಸಬಾರದು ಹಾಗೂ ಮನೆಯಲ್ಲೇ ಚಿಕಿತ್ಸೆ ನೀಡಬೇಕು. ಇದು ಇತರ ಮಕ್ಕಳಿಗೆ ಸೋಂಕು ಹರಡುವುದನ್ನು ತಡೆಯಲು ಸಹಕಾರಿಯಾಗುತ್ತದೆ ಎಂದು ಆರೋಗ್ಯ ಸಚಿವರು ತಿಳಿಸಿದ್ದಾರೆ. ಚುನಾವಣಾ ಆಯೋಗ ಮತದಾರರ ಕರಡು ಪಟ್ಟಿಯನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 5 ಕೋಟಿ 54 ಲಕ್ಷ ಮತದಾರರ ಪೈಕಿ 4 ಕೋಟಿ 46 ಲಕ್ಷ ಮಂದಿಯ ಹೆಸರು ಪಟ್ಟಿಯಲ್ಲಿ ಉಳಿದುಕೊಂಡಿವೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 1,07,96,000 ಮತದಾರರನ್ನ ಎಎಸ್ಡಿಡಿಒ ಆಗಿ ಗುರುತಿಸಲಾಗಿದ್ದು ರಾಜ್ಯದಲ್ಲಿ 951 ಎನ್ಆರ್ಐ ಮತದಾರರು ಇದ್ದಾರೆ. ಕರಡು ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದರೆ ಮತದಾರರು ಆಕ್ಷೇಪಣೆ ಸಲ್ಲಿಸಬಹುದು. ಸೆಪ್ಟೆಂಬರ್ 23ರ ಒಳಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇದ್ದು ಅಕ್ಟೋಬರ್ 27ರಂದು ಅಂತಿಮ ಪಟ್ಟಿ ಪ್ರಕಟವಾಗಲಿದೆ. ಭೌತಿಕವಾಗಿ ಇಆರ್ಒ ಇಲ್ಲವೇ ಎಇಆರ್ಒ ಮೂಲಕ ಅಥವಾ ಆನ್ಲೈನ್ನಲ್ಲಿ ಓಟರ್ಸ್ ಇಸಿಐ ಪೋರ್ಟಲ್ ಮತ್ತು ಇಸಿಐ ನೆಟ್ ಮೊಬೈಲ್ ಆಪ್ ಮೂಲಕ ಅರ್ಜಿ ಸಲ್ಲಿಸಬಹುದು ಎಂದು ಮುಖ್ಯ ಚುನಾವಣಾ ಆಯುಕ್ತರು ತಿಳಿಸಿದ್ದಾರೆ. ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಸೈನ್ಸ್ ಇನ್ ಆಕ್ಷನ್ ಎಂಬ ವೈಜ್ಞಾನಿಕ ಪ್ರಾತ್ಯಕ್ಷಿಕೆಯನ್ನು ಜವಾಹರ್ಲಾಲ್ ನೆಹರು ಆಧುನಿಕ ವಿಜ್ಞಾನ ಸಂಶೋಧನಾ ಕೇಂದ್ರದ ಪ್ರೊಫೆಸರ್ ಎಂಎಸ್ ವಿದ್ಯಾಧಿರಾಜ ಚಾಲನೆ ನೀಡಿದರು. ನಿನ್ನೆಯಿಂದ ಆರಂಭವಾಗಿ ನಾಳೆ ಮುಕ್ತಾಯಗೊಳ್ಳಲಿರುವ ಈ ವಿಜ್ಞಾನ ಪ್ರದರ್ಶನದಲ್ಲಿ ಬೆಂಗಳೂರಿನ 13 ಶಾಲೆಗಳ ವಿದ್ಯಾರ್ಥಿಗಳು ಪ್ರಯೋಗಗಳನ್ನು ಪ್ರದರ್ಶಿಸಿದ್ದಾರೆ. ಈ ವೇಳೆ ಮಾತನಾಡಿದ ಬೆಂಗಳೂರು ನೆಹರು ತಾರಾಲಯದ ನಿರ್ದೇಶಕ ಡಾ ಬಿಆರ್ ಗುರುಪ್ರಸಾದ್, ಈ ವಸ್ತು ಪ್ರದರ್ಶನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭಾಗಿಯಾಗಿ ದೇಶವನ್ನು ವಿಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಉತ್ತುಂಗಕ್ಕೆ ಒಯ್ಯಬೇಕು ಎಂದು ಕರೆ ನೀಡಿದ್ದಾರೆ.
1: ಜವಾಹರಲಾಲ್ ನೆಹರು ತಾರಾಲಯ ಬೆಂಗಳೂರು ಈ ನಮ್ಮ ಸಂಸ್ಥೆನಲ್ಲಿ ವಿಜ್ಞಾನ ಪ್ರದರ್ಶನ ಅಂದರೆ ಸೈನ್ಸ್ ಇನ್ ಆಕ್ಷನ್ ಅನ್ನುವಂತಹ ಒಂದು ವಸ್ತು ಪ್ರದರ್ಶನ ನಡೀತಾ ಇದೆ. ಇದರಲ್ಲಿ ಸುಮಾರು ಬೆಂಗಳೂರಿನ 13 ಶಾಲೆಯಿಂದ ಬಂದಂತಹ ಮಕ್ಕಳು, ಸುಮಾರು 79 ಜನ ಮಕ್ಕಳು, ಒಂದು 26 ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು ಅಂದರೆ ಪ್ರಯೋಗಾತ್ಮಕವಾದ ಕಲಿಕೆ ಇದೆಯಲ್ಲ, ಅದು ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೆ ಶಿಕ್ಷಣದಲ್ಲಿ ಇದು ಅತ್ಯಗತ್ಯ ಅನ್ನೋದು ಮನದಟ್ಟಾಗಿರುವಂತಹ ವಿಚಾರ. ಇದನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಈ ವಿಜ್ಞಾನ ಪ್ರದರ್ಶನ ಅಥವಾ ಸೈನ್ಸ್ ಇನ್ ಆಕ್ಷನ್ ಮೂಲಕ ಜವಾಹರಲಾಲ್ ನೆಹರು ತಾರಾಲಯ ಇದನ್ನು ಪ್ರಯತ್ನಿಸ್ತಾ ಇದೆ. ಹುಡುಗರು ಬಂದು ಈಗಾಗಲೇ ಪ್ರಯೋಗಗಳನ್ನು ನಡೆಸಿ ಬರ್ತಾ ಇರುವಂತಹ ಮಕ್ಕಳಿಗೆ, ಬೇರೆ ಬೇರೆ ಶಾಲೆ ಮಕ್ಕಳಿಗೆ ತೋರಿಸ್ತಾ ಇದ್ದಾರೆ. ಹೀಗಾಗಿ ಇದು ನಮ್ಮ ಒಂದು ಅತ್ಯಂತ ಪ್ರಮುಖವಾದ ವಿಜ್ಞಾನವನ್ನು ಜನಪ್ರಿಯಗೊಳಿಸುವಂತಹ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ವಿಜ್ಞಾನ ಅನ್ನೋದು ಕಲಿಯೋದಕ್ಕೆ, ಸೈನ್ಸ್ ಇಸ್ ಫನ್ ಅಂತ ಹೇಳ್ತೀವಲ್ಲ, ವಿಜ್ಞಾನವನ್ನು ನಗುನಗುತ್ತಾ ಕಲಿಬೋದು. ವಿಜ್ಞಾನವನ್ನು ನಾವು ಯಾವ ರೀತಿ ಕಲಿಯೋದಕ್ಕೆ ಪ್ರಯೋಗಗಳು ನೆರವಾಗುತ್ತೆ ಅಂತ ತಿಳ್ಕೊಬೋದು. ದಯಮಾಡಿ ಎಲ್ಲರೂ ಬಂದು ಇದನ್ನು ವಿದ್ಯಾರ್ಥಿಗಳು ನೋಡಿ ಇದರಿಂದ ಪ್ರಭಾವಿತರಾಗಬೇಕು, ನಮ್ಮ ದೇಶವನ್ನು ವಿಜ್ಞಾನದಲ್ಲಿ ಮತ್ತಷ್ಟು ಎತ್ತರಕ್ಕೆ ಒಯ್ಯಬೇಕು ಅನ್ನೋದಂತಹ ಒಂದು ಆಶಾಭಾವನೆ ನಮ್ಮಲ್ಲಿದೆ.
0: ಇದೇ ವೇಳೆ ಮಾತನಾಡಿದ ಪ್ರೊಫೆಸರ್ ವಿದ್ಯಾಧಿರಾಜ, ಮಕ್ಕಳ ವಿಜ್ಞಾನ ಪ್ರದರ್ಶನ ಉಪಯುಕ್ತವಾಗಿದೆ ಎಂದರು.
2: ಐ ಬಿಲೀವ್ ಇನ್ ಇಸ್ ವೆನ್ ಐ ಹಿಯರ್ ಐ ಫರ್ಗೆಟ್, ವೆನ್ ಐ ಸಿ ಐ ರಿಮೆಂಬರ್, ವೆನ್ ಐ ಡೂ ಐ ಅಂಡರ್ಸ್ಟ್ಯಾಂಡ್. ಸೊ ದೀಸ್ ಸ್ಟೂಡೆಂಟ್ಸ್ ಹಿಯರ್ ಇವರು ಕೈಯಿಂದ ಮಾಡ್ತಾ ಇದ್ದಾರೆ, ಅವ್ರು ಮಾಡಕ್ ಮುಂಚೆ ಎಷ್ಟೋ ಯೋಚಿಸಿರ್ತಾರೆ, ಅದರಿಂದ ಅವ್ರಿಗೆ ಎಷ್ಟು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂದ್ರೆ ಅದು ಯಾವ ಟೆಕ್ಸ್ಟ್ ಬುಕ್ ಅಲ್ಲೂ ಅಷ್ಟು ಅಂಡರ್ಸ್ಟ್ಯಾಂಡ್ ಆಗಲ್ಲ, ಅಷ್ಟು ಅರ್ಥ ಆಗೋದಿಲ್ಲ. ಅದನ್ನ ಅವರು ಇವತ್ತು ಮಾಡ್ತಾ ಇದ್ದಾರೆ, ಅದನ್ನ ಮಾಡೋದ್ರಲ್ಲಿ ಬೇರೆಯವ್ರು ಏನೇನ್ ಮಾಡ್ತಿದ್ದಾರೆ ಅದನ್ನು ನೋಡ್ತಾರೆ, ಅದನ್ನು ಅರ್ಥ ಮಾಡ್ಕೊಂತಾರೆ. ನನ್ನ ಪ್ರಕಾರ ಅದರಿಂದನೇ ಅವ್ರಿಗೆ ಮೇನ್ ಅಂಡರ್ಸ್ಟ್ಯಾಂಡಿಂಗ್ ಬರೋದು. ಅದಾದ್ಮೇಲೆ ಅವರು ಟೆಕ್ಸ್ಟ್ ಬುಕ್ ವಾಪಸ್ ಹೋಗ್ಲಿ, ಅವ್ರಿಗೆ ಎಲ್ಲ ಅರ್ಥ ಆಗುತ್ತೆ, ದೇ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಇವನ್ ಬೆಟರ್. ಆವಾಗ ಈಕ್ವೇಶನ್ಸ್ ಬರೆದ್ರು ದೇ ವಿಲ್ ನೌ ಅದನ್ನ ಕನೆಕ್ಟ್ ಮಾಡ್ತಾರೆ. ಅವ್ರ ಎಕ್ಸ್ಪೆರಿಮೆಂಟೇಷನ್ ಏನ್ ಮಾಡಿದ್ರು ಅದನ್ನ ಕನೆಕ್ಟ್ ಮಾಡಿ ಅದರಿಂದ ಒಂದ್ ಬೇರೆ ಲೆವೆಲ್ ಅರ್ಥ ಬರುತ್ತೆ. ವಿಜ್ಞಾನದ ಕಡೆ ಹೇಗೆ ಅದನ್ನ ಮುಂದುವರ್ಸೋದು, ಅದನ್ನ ರಿಸರ್ಚ್ ನ ಹೇಗೆ ಮುಂದೆ ಇನ್ನೂ ಅಡ್ವಾನ್ಸ್ಡ್ ಹೇಗೆ ತಗೊಳ್ಳೋದು, ಅದನ್ನ ಎಕ್ಸ್ಪೆರಿಮೆಂಟೇಷನ್ ಒಂದಾದ್ಮೇಲೆ ಒಂದು ಕ್ವಶನ್ಸ್ ಕೇಳ್ತಾ ಹೋದ್ರೆ ಅದರಲ್ಲಿ ಇನ್ನೇನೇನು ನಾವು ಮಾಡ್ಬೋದು, ಅದರದ್ದು ಏನ್ ಅಪ್ಲಿಕೇಶನ್ ಇದೆ,

0: ಸಿಟೀಸ್, ಅದು ಎರಡೂ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಅಂತ ತೋರಿಸಿದ್ರು. ಅದನ್ನು ತುಂಬಾ ಚೆನ್ನಾಗಿತ್ತು.
1: ನೇಪಾಳದಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾಗೂ ದಿಢೀರ್ ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಪ್ರವಾಸಿಗರು ಅಥವಾ ನಾಗರಿಕರು ಯಾರಾದರೂ ಕಾಣೆಯಾಗಿದ್ದರೆ ಅಥವಾ ಸಂಪರ್ಕಕ್ಕೆ ಸಿಗದೇ ಇದ್ದಲ್ಲಿ ತಕ್ಷಣವೇ ಅವರ ವಿವರಗಳನ್ನು ಒದಗಿಸುವಂತೆ ರಾಜ್ಯ ಸರ್ಕಾರ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಕೇಂದ್ರ ಗೃಹ ಸಚಿವಾಲಯ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದೊಂದಿಗೆ ರಾಜ್ಯ ಸರ್ಕಾರವು ಸತತ ಸಂಪರ್ಕದಲ್ಲಿ ಇದ್ದು ಸಂತ್ರಸ್ತ ಕುಟುಂಬಗಳಿಗೆ ಅಗತ್ಯ ನೆರವು ನೀಡಲು ಮತ್ತು ಕಾಣೆಯಾದವರನ್ನು ಪತ್ತೆಹಚ್ಚಲು ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತಿದೆ. ಸಾರ್ವಜನಿಕರು ಕಾಣೆಯಾದ ವ್ಯಕ್ತಿಯ ಪೂರ್ಣ ಹೆಸರು, ಮೊಬೈಲ್ ಸಂಖ್ಯೆ, ಕೊನೆಯದಾಗಿ ಸಂಪರ್ಕಿಸಿದ ಸ್ಥಳ ಮತ್ತು ಸಮಯ ಹಾಗೂ ಖಾಯಂ ವಿಳಾಸದ ವಿವರಗಳನ್ನು ಸರ್ಕಾರಕ್ಕೆ ತಕ್ಷಣವೇ ಒದಗಿಸಲು ಕೋರಲಾಗಿದೆ. ಈ ವಿವರಗಳನ್ನು ನಮೂದಿಸಲು ರಾಜ್ಯ ಸರ್ಕಾರವು ವಿಶೇಷ ಗೂಗಲ್ ಫಾರ್ಮ್ ಲಿಂಕ್ ಅನ್ನು ಸಹ ಒದಗಿಸಿದೆ. ಸಂತ್ರಸ್ತರು ಮತ್ತು ಅವರ ಕುಟುಂಬಸ್ಥರ ನೆರವಿಗಾಗಿ ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ 24/7 ಸಹಾಯವಾಣಿಯನ್ನು ತೆರೆದಿದ್ದು ಸಾರ್ವಜನಿಕರು 1070 ಅಥವಾ ದೂರವಾಣಿ ಸಂಖ್ಯೆ 0802225307 ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಇಮೇಲ್ ಮೂಲಕ ಮಾಹಿತಿ ನೀಡಲು seocarnataka@gmail.com ವಿಳಾಸಕ್ಕೆ ಕಳುಹಿಸಬಹುದಾಗಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಧೀಂದ್ರ ಹೆಚ್ಆರ್ ಮತ್ತು ತುಕಾರಾಮಗೌಡ ಜಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.

0: ಆಕಾಶವಾಣಿ ಬೆಂಗಳೂರು, ಸಮಯ 8 ಗಂಟೆ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 8 ಗಂಟೆ. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಭಟ್ಟಿಯವರ ಸ್ವರಗಳಲ್ಲಿ ಅಂತರಂಗ ಚಿತ್ರದ ಗೀತೆ. ಕವಿರಾಜ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಚೇತನ್.

0: ಗುರುಕಿರಣ್ ಇವರ ಸಂಗೀತದಲ್ಲಿ ದಾಸವಾಳ ಚಿತ್ರದ ಗೀತೆಯನ್ನು ಉದಿತ್ ನಾರಾಯಣ್ ಹಾಗೂ ಅನುರಾಧ ಭಟ್ ಇವರ ಸ್ವರಗಳಲ್ಲಿ ಕೇಳಿದಿರಿ. ಸಂಗೀತ ಸಾಹಿತ್ಯ ಬರೆದವರು ಸಂತೋಷ್ ನಾಯಕ್.
1: ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

ನಾಶವಾಯಿತು. ನೀನೇಜಂಬ ನೀತಿ ನಿಜವಾಯಿತು, ನಾನೇಜಂಬ ಭಾವ ನಾಶವಾಯಿತು.

ಪಿಬಿ ಶ್ರೀನಿವಾಸಿಯವರ ಕಂಠದಲ್ಲಿ ದೇವರ ದುಡ್ಡು ಚಿತ್ರದ ಗೀತೆಯನ್ನು ಕೇಳಿದಿರಿ. ಮುಂದಿನ ಗೀತೆಯನ್ನು ಕೇಳೋಣ. ಜಿ ಉದಯಶಂಕರ್ ಇವರ ಗೀತರಚನೆ, ಎಸ್ ಪಿ ಶೈಲಜೆಯವರ ಕಂಠದಲ್ಲಿ ದೇವರೆಲ್ಲಿದ್ದಾನೆ ಚಿತ್ರದ ಗೀತೆ, ಸಂಗೀತ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಸ್ವರಗಳಲ್ಲಿ ಗರುಡರೇಖೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಂಗೀತ ಸತ್ಯಂ ಅವರದಾಗಿತ್ತು. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ವಿಜಯಭಾಸ್ಕರ್ ಇವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಇವರ ಧ್ವನಿಯಲ್ಲಿ ಜಿಮ್ಮಿಗಲ್ಲು ಚಿತ್ರದ ಗೀತೆ. ಗೀತರಚನೆ ಚಿ ಉದಯ್ ಶಂಕರ್.

0: ಏಕೆ?
1: ಬಯ್ಯಾರಿ ಮಗವ ನೋಡು, ಬಯ್ಯಾರಿ ನಗುವ ನೋಡು,
0: ಬಯ್ಯಾರಿ ನಡುವ ನೋಡು, ಬಯ್ಯಾರಿ ಸೊಗಸ ನೋಡು, ಬಯ್ಯಾರಿ

0: ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಒಂದು ಜಾಹೀರಾತು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರಿಂದ ಲಂಬಾಣಿ ಹಾಡುಗಳನ್ನು ಕೇಳೋಣ.

ಇದುವರೆಗೆ ವಿವಿಧ ಕಲಾವಿದರಿಂದ ಲಂಬಾಣಿ ಹಾಡುಗಳನ್ನು ಕೇಳ್ತಾ ಇದ್ದೀರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 8:45 ಹಿಂದಿಯಲ್ಲಿ, 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದಿಂದ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:15:20. ಕೇಳೋಣ ಸಿ ಅಶ್ವಥ್ ಹಾಗೂ ಶಿವಮೊಗ್ಗ ಸುಬ್ಬಣ್ಣ ಇವರ ಧ್ವನಿಯಲ್ಲಿ ಶಿಶುನಾಳ ಶರೀಫರ ಗೀತೆಗಳನ್ನು.

0: ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಶಿಶ್ನಾಳ ಶರೀಫರ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
3: ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಭೇಟಿ ನೀಡಿದ ಕಾರ್ಯಕ್ರಮದ ಬಾನುಲಿ ವರದಿ ಇದೀಗ.
4: ವಿನಯ, ವಿವೇಕ ಹಾಗೂ ಜನಮೆಚ್ಚದ ಅಪರೂಪದ ನಾಯಕ ಶ್ರೀ ರಾಮಕೃಷ್ಣ ಹೆಗಡೆಯವರು. ಕರ್ನಾಟಕದ ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ರಾಮಕೃಷ್ಣ ಹೆಗಡೆಯವರ ಜನ್ಮ ಶತಮಾನೋತ್ಸವ ಇಂದು ಸಂಜೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಆಗಮಿಸಿದ್ದರು. ರಾಷ್ಟ್ರಗಾನ, ರಾಷ್ಟ್ರಗೀತೆ ಹಾಗೂ ನಾಡಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು.

ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸನ್ಮಾನ್ಯ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್, ಮಾಜಿ ಉಪರಾಷ್ಟ್ರಪತಿಗಳಾದ ಶ್ರೀ ವೆಂಕಯ್ಯ ನಾಯ್ಡು, ಮುಖ್ಯಮಂತ್ರಿಗಳು

0: ಆದ ಶ್ರೀ ಡಿಕೆ ಶಿವಕುಮಾರ್ ಅವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಸೇರಿದಂತೆ ಅನೇಕ ಗಣ್ಯ ವ್ಯಕ್ತಿಗಳು ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಆರಂಭವಾಯಿತು. ಕಾರ್ಯಕ್ರಮಕ್ಕೆ ಹಾಜರಾಗಿದ್ದ ರಾಮಕೃಷ್ಣ ಹೆಗಡೆಯವರ ಜ್ಯೇಷ್ಠ ಪುತ್ರಿ ಹಾಗೂ ರಾಷ್ಟ್ರ ನವನಿರ್ಮಾಣ ಅಧ್ಯಕ್ಷರಾದ ಶ್ರೀ ಮಮತಾ ನಿಚ್ಚಾನಿ ಅವರು ಸ್ವಾಗತ ಭಾಷಣ ಮಾಡಿದರು.
1: ಇಟ್ಸ್ ಮೈ ಪ್ರಿವಿಲೇಜ್ ಟು ವೆಲ್ಕಮ್ ಯು ಟುಡೇ ಬೋತ್ ಆಸ್ ಅ ಡಾಟರ್ ರಿಮೆಂಬರಿಂಗ್ ಹರ್ ಫಾದರ್ ಆನ್ ದಿ ಒಕೇಶನ್ ಆಫ್ ಹಿಸ್ ಸೆಂಟನರಿ ಅಂಡ್ ಆಸ್ ಪ್ರೆಸಿಡೆಂಟ್ ಆಫ್ ದ ರಾಷ್ಟ್ರೀಯ ನವನಿರ್ಮಾಣ ವೇದಿಕೆ ಆನ್ ಬಿಹಾಫ್ ಆಫ್ ಮೈ ಮದರ್ ಶ್ರೀಮತಿ ಶಕುಂತಲಾ ಹೆಗ್ಡೆ ಹೂ ಇಸ್ 94 ಅಂಡ್ ಈಸ್ ಹಿಯರ್ ವಿತ್ ಅಸ್ ಟುಡೇ ಮೈ ಫ್ಯಾಮಿಲಿ ದಿ ಆರ್ ಕೆ ಹೆಗ್ಡೆ ಬರ್ತ್ ಸೆಂಟನರಿ ಕಮಿಟಿ ಅಂಡ್ ರಾಷ್ಟ್ರೀಯ ನವನಿರ್ಮಾಣ ವೇದಿಕೆ ಐ ಎಕ್ಸ್ಟೆಂಡ್ ಅ ಹಾರ್ಟ್ ಫೆಲ್ಟ್ ವೆಲ್ಕಮ್ ಟು ಈಚ್ ಒನ್ ಆಫ್ ಯು.
0: ಕರ್ನಾಟಕದ ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ರಾಮಕೃಷ್ಣ ಹೆಗಡೆಯವರ ಜನ್ಮ ಶತಮಾನೋತ್ಸವದ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಸಿದ್ದರಾಮಯ್ಯನವರು ಮಾತನಾಡುತ್ತಾ,
2: ರಾಮಕೃಷ್ಣ ಹೆಗಡೆಯವರ ಕಾರ್ಯಕ್ರಮಗಳಿಂದ ಬಹಳ ಜನಪ್ರಿಯ ಮುಖ್ಯಮಂತ್ರಿಗಳಾಗಿದ್ದರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಪಕ್ಷೇತರ ಶಾಸಕನಾಗಿ ಎಸ್ ಆರ್ ಬೊಮ್ಮಾಯಿ ಅವರ ಮೂಲಕ ರಾಮಕೃಷ್ಣ ಹೆಗಡೆಯವರಿಗೆ ಕ್ಷೇತ್ರ ಶಾಸಕನಾಗಿ ಅವರಿಗೆ ಬೆಂಬಲವನ್ನು ಘೋಷಣೆ ಮಾಡಿದೆ ಮೊದಲನೇ ಸಾರಿ 1983. ಆಮೇಲೆ ನನ್ನನ್ನ ಒಂದಿನ ಕರೆದರು. ನಾನು ರಾಮಕೃಷ್ಣ ಹೆಗಡೆಯವರಲ್ಲಿ ಯಾವತ್ತೂ ಕೂಡ ಕೇಳ್ಕೊಂಡಿರ್ಲಿಲ್ಲ, ನನ್ನನ್ನು ಮಂತ್ರಿ ಮಾಡಿ ಚೇರ್ಮನ್ ಮಾಡಿ ಅಂತ ಕೇಳ್ಕೊಂಡಿರ್ಲಿಲ್ಲ. ಅವರೇ ಕರೆದು ಹೊಸದಾಗಿ ಪ್ರಾರಂಭ ಆದಂತ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷನನ್ನಾಗಿ ಮಾಡಬೇಕು. ನಾನು ಹೇಳಿದೆ, ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ, ಕನ್ನಡ ಎಮ್ಮೆನೂ ಓದಿಲ್ಲ, ನನ್ನನ್ನು ಯಾಕೆ ಮಾಡ್ತೀರಿ ಅಂತ ಕೇಳಿದೆ. ಇಲ್ಲ, ನಿನಗೆ ಕನ್ನಡದ ಬಗ್ಗೆ ಆಸಕ್ತಿ ಇದೆ, ಗೌರವ ಇದೆ, ಅದರಿಂದ ನಿನಗೆ ಕಾವಲು ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿದ್ದೇವೆ ಅಂತ ಹೇಳಿದ್ರು. ಒಪ್ಕೊಂಡೆ. ಆಮೇಲೆ ಒಂದು ವರ್ಷ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ. ಮತ್ತೆ ನಾನು ಮಿನಿಸ್ಟರ್ ಆಗಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ಮತ್ತೆ ಕೇಳೂ ಇರಲಿಲ್ಲ. ರಾಮಕೃಷ್ಣ ಹೆಗಡೆಯವರು 84 ಆಗಸ್ಟ್ ತಿಂಗಳಲ್ಲಿ ನನಗೆ ಮಂತ್ರಿ ಮಾಡಿದ್ರು. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ರಾಮಕೃಷ್ಣ ಹೆಗಡೆಯವರು ಯಾರಿಗೆ ಸಾಮರ್ಥ್ಯ ಇದೆ ಅವರನ್ನ ಗುರುತಿಸಿ ಮಂತ್ರಿ ಮಾಡ್ತಕ್ಕಂತ ಅವರನ್ನ ಬೆಳೆಸ್ತಕ್ಕಂತ ಕೆಲಸವನ್ನ ಮಾಡಿದ್ರು ಅಂತಕ್ಕಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೌಲ್ಯಾಧಾರಿತ ರಾಜಕಾರಣವನ್ನ ಮಾಡಬೇಕು. ರಾಜಕಾರಣ ಅಂತಂದ್ರೆ ಬರೀ ಕಾರ್ಯಕ್ರಮಗಳನ್ನ ಜಾರಿ ಮಾಡ್ತಕ್ಕಂಥದ್ದಲ್ಲ ಅಥವಾ ಜನಸೇವೆ ಮಾಡತಕ್ಕಂಥದ್ದಷ್ಟೇ ಅಲ್ಲ, ಜೊತೆಗೆ ರೆಸ್ಪಾನ್ಸಿಬಿಲಿಟಿನೂ ಕೂಡ ಜೊತೆಗೆ ಇರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೆ. ಉತ್ತರದಾಯಿತ್ವ ಅದು ಇರಬೇಕು, ಅದಿಲ್ಲದೆ ಹೋದ್ರೆ ರಾಜಕಾರಣ ಅಲ್ಲವೇ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು. ಅವ್ರ ಕಾಲದಲ್ಲಿ ಪ್ರಮುಖವಾದಂತ ನಿರ್ಧಾರಗಳನ್ನ ತಗೊಂಡ್ರು, ಜನಪರವಾದಂತ ನಿರ್ಧಾರಗಳನ್ನ ತಗೊಂಡ್ರು. ಅಧಿಕಾರ ವಿಕೇಂದ್ರೀಕರಣ, ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಮಂಡಲ್ ಪಂಚಾಯಿತಿ, ಜಿಲ್ಲಾ ಪರಿಷತ್ ಮೂರು ಹಂತದ ಚುನಾವಣೆಗಳನ್ನ ಮಾಡಿದ್ರು. ಅಧಿಕಾರ ವಿಕೇಂದ್ರೀಕರಣ, ಪ್ರತಿ ಹಳ್ಳಿ ಹಳ್ಳಿಗೆ ವ್ಯಕ್ತಿಗಳಿಗೆ ಅಧಿಕಾರ ಸಿಗಬೇಕು, ಅಧಿಕಾರ ಕೇಂದ್ರೀಕೃತವಾಗಿರಬಾರದು, ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅಂತೇಳಿ ಮೊದಲ ಬಾರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡಿದ್ರು. ಆಮೇಲೆ ಯಾವತ್ತೂ ಕೂಡ ಭ್ರಷ್ಟಾಚಾರ ವಿಮುಕ್ತರಾಗಿರಬೇಕು ಅಂತಕ್ಕಂಥದ್ದು ಅವರ ಅನಿಸಿಕೆಯಾಗಿತ್ತು. ಅದಕ್ಕೋಸ್ಕರ ಲೋಕಾಯುಕ್ತ ಬಿಲ್ಲನ್ನ ಜಾರಿಗೆ ತಂದಂತ ಮಹಾನ್ ನಾಯಕ ರಾಮಕೃಷ್ಣ ಹೆಗಡೆಯವರು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ರಾಮಕೃಷ್ಣ ಹೆಗಡೆಯವರು ಅನೇಕ ಜನ ಯುವಕರನ್ನ ಬೆಳೆಸಿದರು, ಅದರಲ್ಲಿ ನಾನು ಒಬ್ಬ. ನಾನು ನೋಡದಂತ ಮುಖ್ಯಮಂತ್ರಿಗಳಲ್ಲಿ ರಾಮಕೃಷ್ಣ ಹೆಗಡೆಯವರು ಬಹಳ ಎತ್ತರದ ವ್ಯಕ್ತಿ, ಮತ್ತೆ ಎಲ್ಲಾ ಗುಣಗಳನ್ನು ಹೊಂದಿದಂತ ವ್ಯಕ್ತಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
0: ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ ಜೋಶಿ ಅವರು ಮಾತನಾಡುತ್ತಾ ರಾಮಕೃಷ್ಣ ಹೆಗಡೆಯವರ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದು ಹೀಗೆ.
3: ರಾಮಕೃಷ್ಣ ಹೆಗಡೆಯವರ ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಇತ್ತೀಚಿನ

0: ದಶಕಗಳಲ್ಲಿ ಅಂದ್ರೆ ಆಫ್ಟರ್ 80 ರಾಜಕಾರಣದಲ್ಲಿ ಯಾವ ರೀತಿ ಒಂದು ಪರಿವರ್ತನೆ ಆಯಿತು ಅನ್ನುವಂತಹ ಸಂಗತಿಯಲ್ಲಿ ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ. ರಾಮಕೃಷ್ಣ ಹೆಗಡೆ ಅವರನ್ನ ನಾನು ದೂರದಿಂದ ನೋಡಿದ್ದೆ. ಅವರು ಭಾಷಣವನ್ನ ಮಾಡಲಿಕ್ಕೆ ಹುಬ್ಬಳ್ಳಿಗೆ ಬರ್ತಾ ಇದ್ದಾಗ ನಾವು ಸ್ಟೂಡೆಂಟ್ ಒಬ್ಬ ಲೀಡರ್ ಆಗಿ ಮತ್ತು ಅವತ್ತಿನ ಸಂದರ್ಭದಲ್ಲಿ ಅನ್ಯಾನ್ಯ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಅವರ ಭಾಷಣವನ್ನ ಕೇಳಲಿಕ್ಕೆ ನಾವು ಹೋಗ್ತಾ ಇದ್ವಿ. ಒಂದು ಸೂಜಿಗಲ್ಲಿನಂತೆ ಆಕರ್ಷಿಸುವಂತಹ ಒಂದು ವ್ಯಕ್ತಿತ್ವ, ವೆರಿ ಚಾರ್ಮಿಂಗ್. ಅವರಿಗೆ ಕೇವಲ ಪಾಲಿಟಿಕ್ಸ್ ಒಂದು ಪ್ರೊಫೆಷನ್ ಆಗಿರಲಿಲ್ಲ ಅಥವಾ ಒಂದು ಫ್ಯಾಷನ್ನು ಆಗಿದ್ದಿಲ್ಲ, ಅವರಿಗೆ ಪಾಲಿಟಿಕ್ಸ್ ಒಂದು ಪ್ಯಾಷನ್ ಆಗಿತ್ತು. ಬಡವರಿಗೆ ಮೌಲ್ಯಾಧಾರಿತವಾದಂತಹ ರಾಜಕಾರಣವನ್ನ ನಡೆಸಬೇಕು, ಪ್ರಾಮಾಣಿಕತೆಯಿಂದ ನಡೆಸಬೇಕು. ಸಾಹಿತ್ಯ, ಕಲೆ, ರಂಗಭೂಮಿ, ಸಿನಿಮಾ ಇದರ ಬಗ್ಗೆ ಎಲ್ಲವೂ ಕೂಡ ಅತ್ಯಂತ ಆಸಕ್ತಿಯನ್ನ ಇಟ್ಟುಕೊಂಡಿದ್ರು. ಅಧಿಕಾರ ನಡೆಸಿ ಹೋಗೋಣ ಅನ್ನುವಂಥ ಒಂದು ಪ್ರವೃತ್ತಿ ಅವರದಾಗಿರಲಿಲ್ಲ. ಅವರು ಸಾರ್ವಜನಿಕ ಜೀವನದ ಆರಂಭದಿಂದ ಹಿಡ್ಕೊಂಡು ಕೊನೆಯವರೆಗೆ ತಾವು ಯಾವ ಜೀವನದಲ್ಲಿ ಯಾವ ನಂಬಿಕೆಗಳನ್ನ ಇಟ್ಟುಕೊಂಡು ಬೆಳೆದಿದ್ರೋ ಆ ನಂಬಿಕೆಗಳಿಗೆ ಎಂದೂ ದ್ರೋಹ ಮಾಡಲಿಲ್ಲ. ಹಿ ನೆವರ್ ಕಾಂಪ್ರಮೈಸ್ಡ್. ಸ್ಪೆಷಾಲಿಟಿ ಆಫ್ ದಿ ರಾಮಕೃಷ್ಣ ಹೆಗಡೆಜಿ ವಾಸ್ ಹಿ ನೆವರ್ ಕಾಂಪ್ರಮೈಸ್ಡ್. ಏನೇ ಬಂದರೂ ಸಹಿತ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಬೇರೆ ಬೇರೆ ವಿಚಾರಗಳಿದ್ರೂ ಸಹಿತ ಎಲ್ಲರ ಜೊತೆಗೆ ಸೌಹಾರ್ದವಾದಂತಹ ಸಂಬಂಧ, ಯುವ ನಾಯಕರನ್ನ ಪ್ರೋತ್ಸಾಹಿಸುವಂತದ್ದು, ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿದಂಥದ್ದು. ಯಾರನ್ನ ತಥಾಕಥಿತ ನಾವು ಹಿಂದುಳಿದವರು ಅಂತ ಹೇಳ್ತೇವೆ ಅಂದ್ರೆ ನಾನು ಸಾಮಾಜಿಕವಾಗಿ ಹೇಳ್ತಾ ಇರೋದು, ಹಿಂದುಳಿದವರು, ಸ್ಪೃಶ್ಯರು, ಅಸ್ಪೃಶ್ಯರು ಅಂತ ತಥಾಕಥಿತವಾಗಿ ಹೇಳ್ತೀವಿ. ಅದನ್ನ ನಿರ್ಮೂಲನೆ ಮಾಡಬೇಕು ಅನ್ನುವಂತ ಕಟಿಬದ್ಧತೆ ಆ ಮನುಷ್ಯನಿಗೆ ಅಪ್ರತಿಮವಾಗಿತ್ತು. ಹಾಗಾಗಿ ಸೋಷಿಯಲ್ ಇಂಜಿನಿಯರಿಂಗ್ ವಾಸ್ ಹಿಸ್ ಕಮಿಟ್ಮೆಂಟ್. ಅವರು ಸಮರ್ಥವಾದಂತ ಆಡಳಿತವನ್ನ ಕೊಟ್ಟರು. ಇವತ್ತೇನು ದೇಶದಲ್ಲಿ ಅಧಿಕಾರದ ವಿಕೇಂದ್ರೀಕರಣ ಆಗಿದೆ, ಅದನ್ನ ಕರ್ನಾಟಕದಲ್ಲಿ 25% ದೊಂದಿಗೆ ಮೊದಲು ಪ್ರಾರಂಭ ಮಾಡಿದಂಥವ್ರು ರಾಮಕೃಷ್ಣ ಹೆಗಡೆ ಅವರು. 25% ಮಹಿಳೆಯರಿಗೆ ಅಂತ ಹೇಳಿ ಮಾಡಿದ್ದು. ಮತ್ತು 3-tier ಇಲೆಕ್ಷನ್ ದೇಶದಲ್ಲಿ ಕರ್ನಾಟಕದಲ್ಲಿ ಅವರು ಶುರು ಮಾಡಿದ್ರು. ನನಗೆ ಅನ್ನಿಸ್ತದೆ ಅವರ ಜೀವನವನ್ನ ಇವತ್ತಿನ ಪೀಳಿಗೆಗೆ, ವಿಶೇಷವಾಗಿ ರಾಜಕೀಯದಲ್ಲಿರುವಂತಹ ಯುವ ಪೀಳಿಗೆಗೆ ಪರಿಚಯಿಸಲಿಕ್ಕೆ ಏನಾದರೂ ಒಂದು ಕಾರ್ಯಕ್ರಮವನ್ನ ಸರ್ಕಾರದ ವತಿಯಿಂದ ಮಾಡಿದರೆ ಒಳ್ಳೆಯದು ಅನ್ನುವಂಥದ್ದು ನನ್ನ ಮುಖ್ಯಮಂತ್ರಿಗಳಲ್ಲಿ ನಂದೊಂದು ವಿನಂತಿ. ತಮ್ಮೆಲ್ಲರಿಗೂ ನಮಸ್ಕಾರ.
1: ರಾಮಕೃಷ್ಣ ಹೆಗಡೆಯವರ ಕುರಿತ ನುಡಿ ನಮನಗಳು ಮಾಜಿ ಉಪರಾಷ್ಟ್ರಪತಿಗಳಾದ ಶ್ರೀ ವೆಂಕಯ್ಯ ನಾಯ್ಡು ಅವರಿಂದ.
2: ಐ ಥಿಂಕ್ ಹಿಸ್ ಪೇರೆಂಟ್ಸ್ ಹ್ಯಾವ್ ಗಿವನ್ ಹಿಮ್ ದ ಕರೆಕ್ಟ್ ನೇಮ್. ಶು ಗೋ ಥ್ರೂ ಹಿಸ್ ಲೈಫ್, ಹಿ ಹ್ಯಾಸ್ ದ ಕ್ವಾಲಿಟೀಸ್ ಆಫ್ ಬೋತ್ ರಾಮ ಅಂಡ್ ಕೃಷ್ಣ ಆಲ್ಸೋ. ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ at the same time strategy to counter others like Krishna did in Mahabharata. He is democrat to the core. He believes in democratic decentralization. He wanted panchayat raj, this 3-tier center, state and local self government should be strengthened, and funds, functionaries should be transferred to the local bodies. He was in the forefront in those days. The Hegdeji is a lovable personality. I can say he is one of the most charming political personality in the country. I could see Sri Atal Bihari Vajpayee and then Ramakrishna Hegde in front of me. Charming. Positivity in politics is very important. Be positive and be constructive. That is the message from Sri Hegdeji's life to the younger generation. I feel that a younger generation of the country should read the life history of Sri Ramakrishna Hegde for betterment of their political future, younger generation, and then try to choose their path to move forward. The lesson from Ramakrishna Hegdeji's life is he had a passion for the nation.
1: Sanmanya Mukhyamantrigalada Sri D.K. Shivakumar avaru ರಾಮಕೃಷ್ಣ ಹೆಗಡೆಯವರ ಕುರಿತ ಗುಣಗಾನ ಮಾಡಿದ್ದು ಹೀಗೆ.
3: ರಾಮಕೃಷ್ಣ ಹೆಗಡೆ ಆಸ್ ಎ ಕ್ಯಾರೆಕ್ಟರ್ ಆಫ್ ಬೋತ್ ರಾಮ ಅಂಡ್ ಕೃಷ್ಣ ಬೋತ್. ದಟ್ ಮೀನ್ಸ್ ರಾಮರಾಜ್ಯ ಅಂಡ್ ಕೃಷ್ಣ ತಂತ್ರ ಬೋತ್ ಹಿ ಹ್ಯಾಡ್, ದಟ್ ಇಸ್ ವಾಟ್ ಯು ಸೆಡ್. ಆ ಕನಕಪುರದಿಂದ ಈಗ ನನಗೆ ಎಂಥ ಪುಣ್ಯ, ಎಂಥ ಸೌಭಾಗ್ಯ, ನಮ್ಮ ತಾಲೂಕಿನಲ್ಲಿ, ನನ್ನ ಕ್ಷೇತ್ರದಲ್ಲಿ ಒಬ್ಬ ಶಾಸಕರಾಗಿ ಮುಖ್ಯಮಂತ್ರಿ ಆಗಿರುವಂತ ಜಾಗದಿಂದ ನನಗೆ ಮುಖ್ಯಮಂತ್ರಿ ಆಗುವಂತದ್ದು ಭಾಗ್ಯ ದೊರೆತಿದ್ದಲ್ಲ, ಇದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅವರ ಬದುಕು ಒಂದು ಡಿಕ್ಷನರಿ ಇದ್ದಂಗೆ. ಅವರನ್ನ ನೋಡಿ ಅನೇಕ ವಿಚಾರಗಳನ್ನು ನಾವೆಲ್ಲ ಕಲಿತಾ ಇದ್ದೇವೆ. ನಾಯಕರನ್ನ ತಯಾರು ಮಾಡುವಂತ ಗುಣ ಫಾಲೋಯರ್ಗಳಲ್ಲ, ನಾಯಕರನ್ನ ತಯಾರು ಮಾಡುವಂತ ಗುಣ ರಾಮಕೃಷ್ಣ ಹೆಗಡೆ ಅವ್ರಿಗೆ ಇತ್ತು ಅನ್ನೋದಕ್ಕೆ ಇಲ್ಲಿ ಸುಮಾರು ಇಲ್ಲಿ ಕೆಳಗಡೆ ಕೂತಿರುವಂತ ನೂರಾರು ನಾಯಕರುಗಳ ಸಾಕ್ಷಿ. ಬೇಕಾದಷ್ಟು ಹೆಸರಿದ್ದಾರೆ, ನಾನೆಲ್ಲ ಫಿಂಗರ್ ಟಿಪ್ ಅಲ್ಲಿ ಹೇಳ್ಬೋದು. ಇಲ್ಲಿ ಬೇಕಾದಷ್ಟು ನಾಯಕರುಗಳನ್ನ ಅವತ್ತು ತಯಾರು ಮಾಡ್ತಿದ್ರು. ದಟ್ ಮೀನ್ಸ್ ಹಿ ಹಸ್ ಕ್ರಿಯೇಟೆಡ್ ಲೀಡರ್ಶಿಪ್. ದ್ವೇಷದ ರಾಜಕಾರಣವನ್ನ ಅವರು ಮಾಡಲಿಲ್ಲ, ಯಾವ ಸಂದರ್ಭಕ್ಕೂ ದೇಶದ ರಾಜಕಾರಣ ಮಾಡಲಿಲ್ಲ. ಈಸ್ ಒನ್ ಲೀಡರ್ ಹೂ ಓಪನ್ ದಿ ಡೋರ್ ಫಾರ್ ದಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಕಾಲೇಜ್ ಇನ್ ಕರ್ನಾಟಕ. ದಟ್ ಈಸ್ ವೈ ದಿ ಎಂಟೈರ್ ಮೆಡಿಕಲ್ ಕಾಲೇಜಸ್ ಹ್ಯಾವ್ ಗ್ರೋನ್ ದಿಸ್ ಕಂಟ್ರಿ, ಎಸ್ಪೆಷಲಿ ಇನ್ ಕರ್ನಾಟಕ. ಅಂಡ್ ಟುಡೇ ಕರ್ನಾಟಕ ಇಸ್ ಪ್ರೊಡ್ಯೂಸಿಂಗ್ 13,940 ಡಾಕ್ಟರ್ಸ್ ಇನ್ ಒನ್ ಇಯರ್. ಅಂಡ್ ನೌ ಟುಡೇ ವಿ ಆರ್ ಪ್ರೊಡ್ಯೂಸಿಂಗ್ ಮೋರ್ ದೆನ್ 1.25 lakh ಇಂಜಿನಿಯರ್ಸ್ ಇನ್ ದಿಸ್ ಕಂಟ್ರಿ. ಅವ್ರು ಇಲ್ದೇ ಹೋದ್ರೂ ಅವರ ಹೆಸರು ಶಾಶ್ವತವಾಗಿರಬೇಕು. ಇವತ್ತು ಅವರ ಹೆಸರು ಇರಲಿ, ನೆನೆಸ್ಕೊಳ್ಳಿ, ಮುಂದಿನ ಪೀಳಿಗೆ ಅವರ ವಿಚಾರಧಾರೆಗಳನ್ನ ತಿಳ್ಕೊಳ್ಳಿ ಅಂತೇಳಿ ನಾವು ಪ್ರಯತ್ನವನ್ನ ಮಾಡ್ತೇವೆ. ಈ ಕಾರ್ಯಕ್ರಮನ ಪ್ಯಾಲೇಸ್ ಅಲ್ಲಿ ಮಾಡಬೇಕು ಅನ್ನೋದು ಮೊದಲು ಬಂದಂತ ಚರ್ಚೆ ಮಾಡಿದ್ರು. ಆಮೇಲೆ ಮಧ್ಯೆ ಬಂದು ನಾನೇ ಹೇಳಿದೆ ಅವರ ಹೆಸರಿಗೆ, ಅವರ ಗಂತೆಗೆ, ಅವರ ಗಾಂಭೀರ್ಯಕ್ಕೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ಮಾಡಿದ್ರೆ ಇನ್ನ ದೊಡ್ಡ ಶಕ್ತಿ ಬರ್ತದೆ, ನಾನೆಲ್ಲ ತರದ ಸಹಕಾರ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಬೆಂಬಲವಾಗಿ ನಿಂತೆ. ನಂಗೆ ರಾಮಕೃಷ್ಣ ಹೆಗಡೆ ಅವರ ಬದುಕು ನಮ್ಮಂತ ನೂರಾರು ಯುವಕರಿಗೆ ಒಂದು ದೊಡ್ಡ ಆದರ್ಶ. ಆ ಆದರ್ಶವನ್ನ ಕಲ್ತ್ಕೊಂಡು ನಾವೆಲ್ಲ ಕೆಲಸವನ್ನ ಮಾಡಿಕೊಂಡು ಹೋಗ್ಬೇಕಾಗಿದೆ.
1: ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಉಪರಾಷ್ಟ್ರಪತಿಗಳಾದ ಸನ್ಮಾನ್ಯ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು, ಶ್ರೀ ಸಿಪಿ ರಾಧಾಕೃಷ್ಣನ್ ಅವರ ನುಡಿ ನಮನಗಳು ಹೀಗಿತ್ತು.
4: ರಾಮಕೃಷ್ಣ ಹೆಗಡೆಜಿ ಈಸ್ ನಾಟ್ ಓನ್ಲಿ ಎ ಪೊಲಿಟಿಕಲ್ ಲೀಡರ್, ಈಸ್ ಎ ಗ್ರೇಟ್ ಸ್ಟೇಟ್ಸ್ ಮ್ಯಾನ್. ಆಲ್ ದಿ ನ್ಯೂ ಮಾಡರ್ನ್ ಎರಾ ಡೆವಲಪ್ಮೆಂಟ್ ಓರಿಯಂಟೆಡ್ ಟ್ರಾನ್ಸ್ಪರೆಂಟ್ ಗವರ್ಮೆಂಟ್ಸ್ ಆಫ್ ಟುಡೇ, ವಿ ಶುಡ್ ಹ್ಯಾವ್ ದಿ ರಿಯಲ್ ರೋಲ್ ಮಾಡೆಲ್ ಈಸ್ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ವೆನ್ ಇಟ್ ವಾಸ್ ಹೆಡೆಡ್ ಬೈ ರಾಮಕೃಷ್ಣ ಹೆಗಡೆ. ದಟ್ ವಾಸ್ ದಿ ಫಸ್ಟ್ ಸ್ಟೇಟ್ ಗವರ್ಮೆಂಟ್ ವಿಚ್ ವಾಂಟ್ ಟು ಓಪನ್ ಅಪ್ ಸೊ ದಟ್ ದಿ ವೆಲ್ತ್ ಕ್ರಿಯೇಷನ್ ಶುಡ್ ಸ್ಟಾರ್ಟ್. ಐ ಆಮ್ ನಾಟ್ ಬ್ಲೇಮಿಂಗ್ ದಿ ಪ್ರಿವಿಯಸ್ ಗವರ್ಮೆಂಟ್ಸ್, ದೋಸ್ ಪ್ರಿವಿಯಸ್ ಗವರ್ಮೆಂಟ್ಸ್ ಆರ್ traditional and they were all following only the closed economy. Ramakrishna Hegde ji is a rightist thinker with a leftist approach. He is the most simplest personality that anybody can come, anybody can discuss, anybody can whatever the help they want, whatever is at his disposal, he will immediately do it without any expectation. That is the great qualities of Ramakrishna Hegde ji. First time I came to know about him was when I came here to Karnataka as a very young man. When I was the college student, I became the general secretary of the total revolution movement of my district. I came here during the by-election of Chikmagalur. Of course, we lost it. I came here to support Virendra Patil ji that time. That was the first time I come to know about Ramakrishna Hegde ji. I know him by name, but my closeness with him is so much that is mainly due to Ramakrishna Hegde ji's own good friend. He was a former deputy chief minister of Pondicherry, Bethaperumal. He is also a close friend of mine. So our relationship with Ramakrishna Hegde ji was ever growing. Then I became the member of parliament. Our closeness have gone beyond limits. Though the difference of age is about 31 years between me and him, we never behaved like an elderly person and a very young man of me. That age difference was never there. I always discuss with him everything. One such a great personality he is, in private He was never a hypocrite. Whatever the policy constraints are there, he will accept. These are all the policy constraints. We should open it up. Sometimes due to political situations, he may not be saying something against it in the public dais. At the same time, he never changes stand. He may not be openly saying something, but he never changes stance. That is the firmness of Ramakrishna Hegdeji. Today, as we commemorate the 100th birth anniversary of Sri Ramakrishna Hegdeji, we recall much more than a former chief minister, a parliamentarian, or a national political leader. As I said, he is the statesman, and above all, he is the greatest nationalist. A nationalist always worried about the nation. At the same time, he wants his state also to get developed. These are all not two contradictories. That is what I understand from Ramakrishna Hegde's thinking, speeches, discussions with him whenever I met him. Both of them, Sivakumarji as well as Sitaramayaji, were telling Ramakrishna Hegdeji is not only a leader, but he is the creator of leaders. Sitaramayaji may not be knowing my association with Ramakrishna Hegdeji, that's why he has not put my name there. He has put all other names. And Sivakumarji, he has exempted Vengiyaji and Prahlad Joshi ji, but in that exemption, he has not included me. That I don't know how he has done it. Though I started my career, public life, as a member of Jansang, that after the Jansang merging with Janata Party, the closeness has come with all the leaders. So I learned a lot from Ramakrishna Hegdeji in my public journey, in the social work. I would like to speak about some of the values that guided Sri Hegdeji's public life. First is decentralization, accountability, citizen participation, federalism, and faith in the institutions. This makes him a great statesman. I asked him, what do you mean? What is the meaning of money to you? Immediately he said, money means a comfortable living. That is the real value of money. Comfortable living means, then he little elaborated. Good house to live, good health care, good education for my children, and one good car. He said, one good car to go around to meet the people. What is the meaning of money more than this? I think this is the best definition that the world has ever heard from one great statesman. Under his leadership, Karnataka enacted the Karnataka Jilla Parishad, as it was mentioned by our Sivakumarji also. Taluk Panchayat Samadhis, Mandal Panchayats, and Nyaya Panchayats Act 1985. This was not decentralization merely as a slogan. It was an attempt to make local government a genuine instrument of development and democratic participation. The importance of that vision can be understood even more clearly today. The 73rd Constitutional Amendment of 1992 subsequently gave Panchayat Raj institutions constitutional status and placed local self-government firmly within India's constitutional architecture, as it was mentioned by our Sivakumarji when he had a conversation with Rajiv Gandhiji. Sri Ramakrishna Hegdeji also understood that power must always be accompanied by accountability. Public office is not a possession of power. Public office is a stewardship of trust. One of the important institutional reforms associated with this government was the revival and strengthening of Lokayita in Karnataka through legislation in 1984. That's what I said. All the modern, transparent, development-oriented governments, the real road model is Ramakrishna Hegdeji's Karnataka state government. Sri Ramakrishna Hegdeji firmly believed in citizen participation. Democracy cannot be an activity that happens for a few minutes inside a polling booth every 5 years. It must lie between the elections in the Grama Sabha, the Panchayat, the municipality, the cooperative, and the school committee, and the neighborhood. Another value close to Ramakrishna Hegdeji's heart was federalism and local empowerment. Bharat's diversity of language, custom, and history is foundation of Bharat's strength. Ramakrishna Hegdeji understand that a strong Bharat requires strong states. Strong states strengthen India. Strong local government strengthen the state. Empowered citizens strengthen the local government. Sri Hegdeji firmly believed that empowered states and empowered local governments strengthen the nation as a whole. He brings me to another defining feature of his legacy as a builder of institutions. Great leaders can transform a moment. Great institution builders transform the generations. Sri Hegdeji tried to create systems through which government could become more responsive, accountable, and closer to citizens. That's why his legacy cannot be reduced to a list of schemes or administrative orders. We can learn the importance of integrity in public life, courage in making decisions, respect for democratic values, concern for the common citizen. We can also learn that the true leadership is much more than simply holding a position. It is more about leaving institutions and society stronger than we found them. For the younger generations, the life of Sri Ramakrishna Hegdeji carries an especially important message. Success should not be measured only by personal achievement. It should be measured by how much contribution every one of us are making to our community, to our state, and to our country, and keep Rashtra Pratham, nation first. As we pay tribute to him on his 100th birth anniversary, let us not allow this occasion to remain only a remembrance of the past. Let it become an inspiration for the future. Let us commit ourselves to the values of democracy, good governance, honesty, social responsibility, and service to the society. That would be the most meaningful tribute to our great leader in his memory of Sriman Ramakrishna Hegdeji. I offer my respectful homage to Sriman Ramakrishna Hegdeji and extend my best wishes to everyone present here. May his ideals continue to inspire generations to come. Jai Hind, Jai Karnataka, long live Mother Bharat. Thank you, everyone.
5: Maji Mukhya Mantri Galada, Sri Ramakrishna Hegdeyavara Janma Shatamanutsava Acharanege, Bharatada Uparashtrapati Galada, Sri C.P. Radhakrishnan Avaru Bheti Needida Karyakramada Banuli Varadi Kelidiri. Karyakramada Prastuti Krishnappa K.V. Tantrika Sahakara Mohan Raj. Samagra Nirvahane Nutana S. Kadam. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ಎಲ್ಲಾ ಬಾನುಲಿ ಕೇಂದ್ರ

ಇದುವರೆಗೆ ಎ ಕನ್ಯಾಕುಮಾರಿಯವರ ವಯಲಿನ್ ವಾದನದ ಧ್ವನಿ ಮುದ್ರಿಕೆಯನ್ನು ಕೇಳಿದಿರಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 10:30. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಗೀತಪ್ರಿಯ ಇವರ ಸಾಹಿತ್ಯದಲ್ಲಿ ವಾಣಿಜ್ಯರಾಮ್ ಇವರು ಹಾಡಿರುವಂತಹ ಬೆಳುವಲದ ಮಡಿಲಲ್ಲಿ ಚಿತ್ರದ ಗೀತೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಕಿಟ್ಟು ಪುಟ್ಟು ಚಿತ್ರದ ಗೀತೆ ಕೇಳಿಬರುವ ಧ್ವನಿಗಳು ಎಸ್ ಜಾನಕಿ ಹಾಗೂ ಕೆ ಜೆ ಯೇಸುದಾಸ್, ಜಿ ಉದಯಶಂಕರ್ ಇವರ ಗೀತ ರಚನೆ, ರಾಜನ್ ನಾಗೇಂದ್ರ ಇವರ ಸಂಗೀತದಲ್ಲಿ.

ಕೇಳುಗರೆ, ನಾಳೆ ಬೆಳಗ್ಗೆ 10:55 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ದೆಹಲಿ ಕೇಂದ್ರದಿಂದ ಕೇಳಿಬರಲಿದೆ. ನಂತರ ಇದರ ಕನ್ನಡ ಅನುವಾದ ಬೆಂಗಳೂರು ಕೇಂದ್ರದಿಂದ ಆಲಿಸಬಹುದು. ನಾಳೆ ಬೆಳಗ್ಗೆ 10:55 ಬನ್ನಿ ನಮ್ಮ ಮುಂದಿನ ಗೀತೆ ಕೇಳೋಣ. ನಾನಿನ ಬಿಡಲಾರೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ. ರಾಜನ್ ನಾಗೇಂದ್ರ ಇವರ ಸಂಗೀತಕ್ಕೆ ಗೀತೆಯನ್ನು ಬರೆದಿದ್ದಾರೆ ಚಿ ಉದಯ್ ಶಂಕರ್.

ಕೇಳುಗರೆ, ಈಗ ಸಮಯ 10:43:20 ಈ ಸಮಯದಲ್ಲಿ ರಾಯಚೂರು ಆಕಾಶವಾಣಿ FM ಕೇಂದ್ರದಿಂದ 102.1 ಕಂಪನಾಂಕವನ್ನು ಟ್ಯೂನ್ ಮಾಡಿ ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳನ್ನು. ಬನ್ನಿ, ಮುಂದಿನ ಗೀತೆಯನ್ನು ಆಯ್ದುಕೊಂಡಿದ್ದೇವೆ PB ಶ್ರೀನಿವಾಸ್ ಹಾಗೂ PB ಸುಶೀಲ ಇವರ ಧ್ವನಿಯಲ್ಲಿ. ದೂರದ ಬೆಟ್ಟ ಚಿತ್ರದ ಗೀತೆ. ಚಿ ಉದಯಶಂಕರ್ ಇವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ GK ವೆಂಕಟೇಶ್.

ಎಸ್ ಜಾನಕಿ ಇವರು ಹಾಡಿರುವಂತಹ ಬಯಲುದಾರಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ರಾಜನ್ ನಾಗೇಂದ್ರ ಇವರ ಸಂಗೀತಕ್ಕೆ ಗೀತೆಯನ್ನು ಬರೆದವರು ಚಿ ಉದಯ ಶಂಕರ್. ಬನ್ನಿ ಮುಂದಿನ ಗೀತೆ ಕೇಳೋಣ. ಹಂಸಲೇಖ ಇವರ ಸಾಹಿತ್ಯ ಸಂಗೀತದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಇವರ ಸ್ವರಗಳಲ್ಲಿ ನಮ್ಮೂರ ಹಮ್ಮೀರ ಚಿತ್ರದ ಗೀತೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಇವರ ಧ್ವನಿಯಲ್ಲಿ ರುದ್ರನಾಗ ಚಿತ್ರದ ಗೀತೆಯನ್ನು ಕೇಳಿದಿರಲ್ಲ. ಬನ್ನಿ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ಶಂಕರ್ ಗುರು ಚಿತ್ರಕ್ಕೆಂದು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್. ಜೀವದೇ ಶಂಕರ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಇದುವರೆಗೆ 102.1 ಕಂಪನಾಂಕಗಳ ಮೇಲೆ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸರಿಯಾಗಿ 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.